107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: అప్పుడు
1: 107.8 FM రేడియో సారం ఈగ యాప్ నల్లు కూడా లభ్యం.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಎಸ್ ಮುಂಗ್ಳಾರ ಜುನಾಚನ್ ಉತ್ತರ್ಕೇರ್ ಪ್ರಸರತ ತಾಳೋ ಉಮಾಳೋ ಶೀದ ಪ್ರಸಾರ್ ಸಕಾಳಿಂದ ಅವರಾಂಚೇರ್ ಅಂಚೆ ಸಂಗಿ ಹಜರಸ ಮನೆಸ್ತ್ ಫ್ಲಾಯ್ಡ್ ಡಿಮೆಲ್ಲೋ ಕಶ್ಯ ತಜೆ ಸಂಗಿ ಉಲೋಂಕು ಫೋನ್ ಕರ 6364204949 ಸಂಖ್ಯಾ ಆಯ್ಕೊಂಗ್ ವಿಸರಣಕ ತಾಳೋ ಉಮಾಳೋ ಶೀದ ಪ್ರಸಾರ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ಮುಂದೆ 10-15 ವರ್ಷ ಆಯಿತು. ಮುಂದೆ 15 ವರ್ಷನೂ ಜಗಳಾಡಲಿಲ್ಲ ಅವರು, ಸಂತೋಷವಾಗಿ ನಗ್ನಗ್ತಾನೆ ಇದ್ರು. ಈ ಜಡ್ಜ್ ಇದ್ರು, ಲೋಕಲ್ ಜಡ್ಜು, ಹೈಕೋರ್ಟ್ ಜಡ್ಜ್ ಆದರು. ಅವ್ರ ಮುಂದೆ ಒಂದು ಕೇಸ್ ಬಂತು, ನೋಡ್ತಾರೆ ಡೈವೋರ್ಸ್ ಕೇಸ್. ಯಾರ್ದು ಅಂದ್ರೆ ಇವ್ರದೇ. ಅವರಂದ್ರು ಎಲ್ಲ ಇವನ ಇವರು ಆದರ್ಶ ದಂಪತಿಗಳು ಅಂತ ಅವಾರ್ಡ್ ಕೊಟ್ಟಿದ್ದೀನಿ, ಒಂದು ಸಲ ಜಗಳಾಡಿದವರಲ್ಲ ಇವರು, ಇವ್ರು ಯಾಕೆ ವಿಚ್ಛೇದನ ಕೇಳ್ತಿದ್ದಾರೆ, ಡೈವೋರ್ಸ್ ಕೇಳ್ತಿದ್ದಾರೆ? ಅವರಂದ್ರು ಕೋರ್ಟಲ್ಲಿ ಮಾತಾಡೋದು ಬೇಡ, ಪಾಪ ಕರೆಸೋಣ. ತಮ್ಮ ಚೇಂಬರಿಗೆ ಕರೆಸಿದ್ರು ಅವ್ರನ್ನ. ಆ ಗಂಡನ ಕರೆಸಿದ್ರು, ಯಾಕಪ್ಪ ಇಷ್ಟು ಒಳ್ಳೆ ಚೆನ್ನಾಗಿ ಬದುಕಿದವರು, ನಗ್ನಗ್ತಾ ಬದುಕಿದವರು, ಯಾಕೆ ಡೈವೋರ್ಸ್ ಕೇಳ್ತೀರಿ ಅಂತ. ಅಂತ ಹೇಳಿದ, ನನ್ನ ತಾಳ್ಮೆಗೆ ಒಂದು ಮಿತಿ ಇದೆಯಲ್ಲ ಸರ್. ಯಾಕೆ ನಿನ್ನ ತಾಳ್ಮೆಗೆ ಏನಾಯಿತು? ಸರ್, ಭಾಳ ಅನುಭವಿಸಿದ್ವಿ ಸರ್ ನಾವು. ಮತ್ತೆ ಜಗಳ ಆಡಿಲ್ಲ, ಯಾರು ಹೇಳಿದ್ರು ಅಂದವ, ಯಾರು ಹೇಳಿದರು? ನಾವು ಮದುವೆ ಆ ದಿವಸ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ. ಕೂಗಾಡೋದು ಅಳೋದು ಎಲ್ಲ ಹೊಸ ಓಲ್ಡ್ ಫ್ಯಾಷನ್, ಅದು ಹಂಗಿಲ್ಲ. ಹೆಂಡತಿಗೆ ಹೇಳಿದ್ದೆ, ನಿನ್ನ ಕೋಪ ಬಂತು ಅಂದ್ರೆ ನನ್ನ ಮೇಲೆ ಏನೇನು ಸಾಮಾನು ಸಿಗ್ತೋ ತೊಗೊಂಡು ಬಿಸಾಕು ನನ್ನ ಕಡೆಗೆ, ಪಾತ್ರೆ ಪಡಗ ಏನು ಸಿಗ್ತು ಬಿಸಾಕು ನನ್ನ ಕಡೆಗೆ, ನಾ ತಪ್ಸ್ಕೋತೀನಿ. ನನಗೆ ಬಡಿದ್ರೆ ನೀನಾಗಬೇಕು, ನಾ ತಪ್ಸ್ಕೊಂಡ್ರೆ ನಾನು ನಗ್ತೀನಿ. ಚೆನ್ನಾಗಿದೆ ನೋಡಿ ಅಗ್ರಿಮೆಂಟು. ಹೊರಗಡೆ ನಗೋದು ಕೇಳಿಸ್ತಿತ್ತಲ್ಲ, ಅದು ಕೇಳಿಸೋದು. ಆಕೆ ಸರಿಯಾಗಿ ಗುರಿ ಇಟ್ಟು ನನಗೆ ಹೊಡೆದ್ರೆ ಗುರಿ ಸರಿ ಆಯ್ತಲ್ಲ, ಆಕೆ ನಗ್ತಿದ್ದು ಹಾ ಅಂತ. ನಾ ತಪ್ಸ್ಕೊಂಡಾಗ ನಾನು ನಗ್ತಿದ್ದೆ ಪಾರಾದೆ ಅಂತ ತಿಳ್ಕೊಂಡು. ಹೊರಗಡೆ ಕೇಳಿಸೋ ನಗು ಅದು. ಈಗ 25 ವರ್ಷ ಏನಾಗಿದೆ ಗೊತ್ತಾ ಸ್ವಾಮಿ, ಒಗೆದು ಒಗೆದು ಆಕೆ ಗುರಿ ಚೆನ್ನಾಗಿ ಆಗಿಬಿಟ್ಟಿದೆ. ನನಗೆ ಅರ್ಥ್ರೈಟಿಸ್, ತಕ್ಷಣ ಬಗ್ಗೋಕ್ಕಾಗಲ್ಲ, ಎಷ್ಟು ಅಂತ ಹೊಡೆಸ್ಕೊಳ್ಳಿ ಸ್ವಾಮಿ ನಾನು, ಸಾಕು ನನಗೆ. ನಿಜವಾದ ದಾಂಪತ್ಯನ ಅದು, ಮುಖವಾಡ ಅಲ್ವಾ, ಹೊರಗಡೆ ಮುಖವಾಡ ಹಾಕ್ಕೊಂಡಿರ್ತೀವಿ.

0: You're listening to Radio Sarang, 107.8 FM.
1: ಮುಖವಾಡ ಎಷ್ಟು ಹಾಕೋತೀವೋ ಅಷ್ಟು ಕಷ್ಟನೇ ನಮಗೆ. ಅದಕ್ಕೆ ಡಿವಿಜ್ ಹೇಳ್ತಾರೆ, ರಾವಣನು ದಶಶಿರವದೇಂ ನರನು ಶತಶಿರನು. ರಾವಣನ ಬಗ್ಗೆ ದಂತೋಷ, ಹೊತ್ತಲ್ಲಿ ಹೆಂಗಿದ್ದಂತೆ ಅವ, ಹೊತ್ತಲ್ಲಿ ಹೆಂಗಿತ್ತು ಅಂದು ಅಂತ ಆಶ್ಚರ್ಯ ಪಡಬೇಡ್ರಿ ನೀವು. ಯಾಕಂದರೆ ರಾವಣನು ದಶಶಿರವದೇಂ ನರನು ಶತಶಿರನು, ಸಾವಿರಾಶ್ಯಗಳನ್ನು ಒಂದರೊಳೆದನು. ಹಾವಾಗಿ ಹುಲ್ಲಾಗಿ ಕಪ್ಪೆ ಹುಲ್ಲೆಯೂ ಆಗಿ ಭೂಯೋಮ ಕತಿಶಯನು ಮಂಕುತಿಮ್ಮ. ಈ ಮನುಷ್ಯ ಯಾವ ಕ್ಷಣಕ್ಕೆ ಹೇಗೆ ಮಾಡ್ತಾನೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಒಂದ್ಸಲ ಹುಲಿ ಆಗಿರ್ತಾನೆ, ಒಂದ್ಸಲ ಇಲಿ ಆಗ್ತಾನೆ, ಒಂದ್ಸಲ ಕಪ್ಪೆ ಆಗ್ತಾನೆ, ಒಂದ್ಸಲ ಏನೋ ಆಗ್ಬಿಡ್ತಾನೆ. ಇದಾಗೋದ್ರಿಂದ ನಾವು ಬಹಳಷ್ಟು ಮುಖವಾಡಗಳನ್ನು ಹಾಕ್ಕೊಂಡಾಗ ನೈಜವಾದ ನಂಬಿಕೆ ಯಾವುದು ಅಂತ ಗೊತ್ತಾಗಲ್ಲ. ತಾವು ನೋಡಿದ್ದೀರಿ ಟಿ ವಿಯಲ್ಲಿ ಇಬ್ಬರು ನಾಯಕರು ಬರ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಇರೋ ತನಕನು ಕೈ ಗಟ್ಟು ಕುಲ್ಕೋದು ನೋಡಿದರೆ ಇವರಂತ ಸ್ನೇಹಿತರ ಇಲ್ಲ ಅಂತ ಅನಿಸ್ಬೇಕು. ಮರುದಿನ ಪೇಪರಲ್ಲಿ ಇವ್ರ ವಿರುದ್ಧ ಅವರು, ಅವ್ರ ವಿರುದ್ಧ ಇವರು, ಅಂದರೆ ಅದು ತೋರಿಕೆಗೆ ಆದಂತಾಯ್ತು. ನಮ್ಮ ಬದುಕು ಹಂಗೆ ತೋರಿಕೆಗೆ ಆಗಬಾರ್ದಲ್ಲ. ನಂಬಿಕೆಯನ್ನು ಗಟ್ಟಿಯಾಗಿ ಬೆಳೆಸಿದರೆ ಮಾತ್ರ ನಮ್ಮ ಜೀವನ ಸಮೃದ್ಧಿ ಆದೀತು.

0: रेडियो सारंग 107.8 एफएम।
1: ಒಂದು ನಿಮ್ಮಲ್ಲಿ ವಿನಂತಿ ಇದೆ. ನಾವೀಗ ಪರಿವಾರವನ್ನು ಗಟ್ಟಿಯಾಗಿ ಬೆಳೆಸಬೇಕಾಗಿದೆ, ಪರಿವಾರದಲ್ಲಿ ನಂಬಿಕೆ ಬೆಳೆಸಬೇಕಾಗಿದೆ. ಅಪ್ಪನಲ್ಲಿ ಮಗನಿಗೆ, ಮಗನಿಗೆ ಅಪ್ಪನಲ್ಲಿ, ಹೆಂಡತಿ ಗಂಡ ನಡುವೆ, ಸಂಬಂಧಿಕರು, ಮಕ್ಕಳು ಕೂತ್ಕೊಂಡಿದ್ದಾರೆ, ಮೊಮ್ಮಕ್ಕಳು ಕೂತ್ಕೊಂಡಿದ್ದಾರೆ, ಅವರೆಲ್ಲ ಗಟ್ಟಿ ನಂಬಿಕೆ ಉಳಿಸ್ಬೇಕಾದ್ರೆ ಇವತ್ತಿನ ಕಾಲಕ್ಕೆ ಬೇಕಾದ ಮಾತ್ರ ಹೇಳ್ತೀನಿ ನಾನು. ಮೊದಲು ನನ್ನ ತಾಯಿ ನನಗೆಂದು ಐ ಲವ್ ಯು ಅಂತ ಹೇಳಲಿಲ್ಲ, ನನಗೆ ಬೇಕು ಆಗಲಿಲ್ಲ ಅದು. ಐ ನ್ಯೂ ದಟ್ ಮೈ ಮದರ್ ಲವ್ಡ್ ಮೀ. ಆದರೆ ಇವತ್ತಿನ ಮಕ್ಕಳು ಹಾಗಲ್ಲ, ಬಾಯಿ ಬಿಟ್ಟು ಅಪೇಕ್ಷೆ ಮಾಡ್ತಾರೆ ನಿಮ್ಮ ಕಡೆಯಿಂದ. ನೋಡು ಅವ್ರು ಹೆಂಗೆ ಹೇಳ್ತಾನೆ, ಏನು ಹೇಳೇ ಇಲ್ಲ ನನಗೆ. ಅಭ್ಯಾಸ ನೋಡಿದ್ದೀರಾ ಮಕ್ಕಳದ್ದು? ಈಗ ಮನೆಯಲ್ಲಿ ಮೊಮ್ಮಕ್ಕಳಿದ್ದರು ನೋಡಿ, ಸ್ಟಾರ್ ಹಾಕ್ಬೇಕು ಕೈಗೆ. ಮೇಲೆ ಟೀಚರ್ ಸ್ಟಾರ್ ಹಾಕಿದರೆ ಗುಡ್ ಟೀಚರ್, ಟೀಚರ್ ಹೇಳಬೇಕು. ಹಾಕಲಿಲ್ಲ ಅಂದರೆ ಟೀಚರ್ ನನ್ನ ಮೇಲೆ ಪ್ರೀತಿ ಇಲ್ಲ. ಅಂದರೆ ಪ್ರತಿ ಸಲನೂ ಹೇಳಬೇಕಾಗತ್ತೆ. ಈಗ ಇದನ್ನು ಹೇಳಬೇಕಾಗೋದು ಹೇಗೆ? ದಯವಿಟ್ಟು ಬಾಯಿ ಬಿಟ್ಟು ಹೇಳಿ, ನಾಳೆ ಅವಕಾಶ ಇರಲಿಕ್ಕಿಲ್ಲ. ಇದನಕ್ಕಾದಂಥ ಘಟನೆ ನನ್ನ ಜೀವನವನ್ನು ಬಹುಮಟ್ಟಿಗೆ ಬದಲಾಯಿಸಿದಂಥ ಘಟನೆ ಇದು. ನಾನು ದಕ್ಷಿಣ ಆಫ್ರಿಕಾದಲ್ಲಿದ್ದೆ, ಜೋಹಾನ್ಸ್ಬರ್ಗ್ ಅಂತ ಜಾಗ. ಅಲ್ಲಿದ್ದಾಗ ಒಂದು ದಿವಸ ಪೇಪರ್ ಓದ್ತಾ ಇದ್ದೆ. ಒಂದು ಮೊದಲನೇ ಪುಟದಲ್ಲಿ ಕಾಲು ಭಾಗ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಯಾವುದು ಅಡ್ವರ್ಟೈಸ್ಮೆಂಟು ಅಂತ ಪೇಪರ್ ತಿರುಗಿಸ್ದೆ. ನಂತರ ಅಂದ್ಕೊಂಡೆ, ವಿಚಿತ್ರ ಅಡ್ವರ್ಟೈಸ್ಮೆಂಟ್ ಅಲ್ವಾ ಇದು? ಕಂಪನಿ ಹೆಸರಿಲ್ಲ, ಫೋನ್ ನಂಬರ್ ಇಲ್ಲ, ಅಡ್ರೆಸ್ ಇಲ್ಲ, ಏನೂ ಇಲ್ಲ, ಪ್ರಾಡಕ್ಟ್ ಇಲ್ಲ, ಏನೋ ಸೃಜನಶೀಲವಾಗಿರಬೇಕು ಅಂತ ಮತ್ತೆ ಓದೋಕ್ಕೆ ಶುರು ಮಾಡಿದೆ. ಅದೊಂದು ಪತ್ರ ಆಗಿತ್ತು, ಒಬ್ಬ ತಾಯಿ ಓದುಗರಿಗೆ ಬರೆದಂಥ ಪತ್ರ. ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಸ್ವಾಮಿ, ಅದು ಓದ್ಬೇಕಾದ್ರೆ ಒಂದು 2 ನಿಮಿಷ ಆಗ್ಬೋದು ಪತ್ರ ಓದೋದಕ್ಕೆ. ಅದು ಓದೋದ್ರೊಳಗೆ ನನ್ನ ಕಣ್ಣಲ್ಲಿ ನೀರು ತುಂಬಿ ಪೇಪರ್ ಹಸಿಯಾಗಿತ್ತು. ಅಂಥ ಪತ್ರ ಎದುರಿಗೂ ಕಂಡಿಲ್ಲ ನಾನು. ಆ ಪತ್ರ ಓದಿದೆ, ಒಬ್ಬ ತಾಯಿ ಓದುಗರಿಗೆ ಬರೆದಂಥ ಪತ್ರ. ಅದು ಇಂಗ್ಲೀಷ್ನಲ್ಲಿ ಬರೆದಿತ್ತು, ನಾನು ಕನ್ನಡದಲ್ಲಿ ಹೇಳ್ತೇನೆ.

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಮೈ ಡಿಯರ್ ರೀಡರ್, ಪತ್ರ ಶುರು ಆಗೋದು ಹಾಗೆ, ನನ್ನ ಪ್ರೀತಿಯ ಓದುಗ, ಜಸ್ಟ್ ನೌ ಐ ಕಮ್ ಬ್ಯಾಕ್ ಆಫ್ಟರ್ ಬರಿಯಿಂಗ್ ಮೈ ಓನ್ಲಿ ಸನ್ ಜಿಮ್. ಹಿ ವಾಸ್ ಓನ್ಲಿ 20. ಈಗ ತಾನೇ ನನ್ನ 20 ವರ್ಷದ ಮಗ ಜಿಮ್ ಅನ್ನು ಸಮಾಧಿ ಮಾಡಿ ಬಂದಿದ್ದೇನೆ. ಆತನಿಗೆ 20 ವರ್ಷ ವಯಸ್ಸಾಗಿತ್ತು. ನನಗೆ ಆಶ್ಚರ್ಯ, ಯಾವ ತಾಯಿ ತನ್ನ 20 ವರ್ಷದ ಏಕಮಾತ್ರ ಪುತ್ರನನ್ನು ಸಮಾಧಿ ಮಾಡಿ ಬಂದು ಪೇಪರಿಗೆ ಒಂದು ಪತ್ರ ಬರ್ಕೊಳಿಸ್ತಾಳೆ, ಏನಿರಬೇಕಿದು ಅಂತ. ಆಕೆ ಬರೀತಾಳೆ, ನನ್ನ ಮಗ ಶಾಲೆಗೆ ಹೋಗುವಾಗ ಓದಿನಲ್ಲಿ ಬಹಳ ಹಿಂದಿದ್ದ, ಕಷ್ಟಪಟ್ಟ, ಲರ್ನಿಂಗ್ ಡಿಸಬಿಲಿಟಿ, ಕಷ್ಟ ಇತ್ತು ಅವನಿಗೆ, ಓದು ಹಿಂದಿರಿಕೆ ಇತ್ತು, ಕಷ್ಟಪಟ್ಟು ಓದಿದ. ಅವನ ಶಿಕ್ಷಕರು, ಜೊತೆಗಾರರು, ಟ್ಯೂಟರ್ಸು ಎಲ್ಲ ಹೆಲ್ಪ್ ಮಾಡಿದರು, ಸಹಾಯ ಮಾಡಿದರು. ಅವನು ಹೇಗೋ ಮಾಡಿ 12ನೇ ಕ್ಲಾಸ್ ಮುಗಿಸ್ದ, ಒಂದು ಕೆಲಸ ಸೇರಿಕೊಂಡ. ನಿನ್ನೆ ದಿವಸ ಕೆಲಸಕ್ಕೆ ಹೋದವನು, ಅಮ್ಮ ರಾತ್ರಿ 8 ಗಂಟೆಗೆ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದ. ಆಯ್ತಪ್ಪ ಅಂತ ಹೇಳಿದೆ. ಆ ಪುಣ್ಯಾತ್ಮ ಅದು ಎಲ್ಲಿಂದ ಫೋನ್ ಮಾಡಿದ್ದು, 8 ಗಂಟೆ ಹೊತ್ತಿಗೆ ಫೋನ್ ಮಾಡಿದ, ಅಮ್ಮ ನಾನು ಬರಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಕೆಲಸ ಇದೆ, ನಾನು ಹೋಗಿ ಮುಗಿಸ್ಕೊಂಬರ್ತೀನಿ, ನೀವು ಊಟ ಮುಗಿಸ್ಬಿಡು ಅಂದ. ಇಲ್ಲ ನಾನು ಕಾಯ್ತೀನಿ ಅಂದೆ. ಬೇಡಮ್ಮ ನೀ ಕಾಯಬೇಡ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀವು ಊಟ ಮುಗಿಸು. ಆಯ್ತಪ್ಪ ಹುಷಾರಾಗಿರು ಅಂತ ಹೇಳಿ ಫೋನ್ ಇಡೋಕೆ ಹೊರಟೆ. ತಕ್ಷಣ ಮಗ ಕೂಕೊಂಡ, ಅಮ್ಮ ಫೋನ್ ಇಡಬೇಡ, ನಿನಗೇನು ಹೇಳಬೇಕಂದಿದ್ದೆ. ಪ್ರತಿ ಸಲ ಹೇಳಬೇಕು ಅಂದಾಗ ನನಗೆ ಹೇಳೋಕೆ ಹಿಂಜರಿಕೆ ಆಗ್ತಾಯಿತ್ತು, ಇವತ್ತು ಹೇಳಿಬಿಡ್ತೇನೆ. ನಿನ್ನಂಥ ತಾಯಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ದೇರ್ ಕ್ಯಾನ್ ನೆವರ್ ಬಿ ಮದರ್ ಲೈಕ್ ಯು. ಅವನು ಹೇಳ್ತಾನೆ, ಈವನ್ ಇಫ್ ಐ ಹ್ಯಾಡ್ ದಿ ಚಾನ್ಸ್ ಆಫ್ ಗೋಯಿಂಗ್ ರೌಂಡ್ ದ ವರ್ಲ್ಡ್, ಐ ಕಾಂಟ್ ಪಿಕ್ ಅಪ್ ಎ ಬೆಟರ್ ಮದರ್. ಇಡೀ ಪ್ರಪಂಚ ಸುತ್ತ ಹಾಕಿ ಬಂದರೂ ನಿನ್ನಂಥ ತಾಯಿ ಸಿಗೋಕ್ಕೆ ಸಾಧ್ಯ ಇಲ್ಲ. ನನಗೋಸ್ಕರ ಎಷ್ಟು ಕಷ್ಟಪಟ್ಟೆ ಅಮ್ಮ ನೀನು. ನಾ ಶಾಲೆ ಓದಿನಲ್ಲಿ ಹಿಂದಿದ್ದಾಗ ಶಾಲೆ ಶಿಕ್ಷಕರು ಕರೆಸಿದ್ರೆ ನೀನು ಹೋಗಿ ಬೈಸ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಬರ್ತಿದ್ದೆ. ನನ್ನ ಸ್ನೇಹಿತರು ಮನೆ ಮನೆಗೆ ಹೋಗಿ ಅವ್ರು ನೋಟ್ಸ್ ಇಸ್ಕೊಂಬಂದು, ನನಗೋಸ್ಕರ ನೀ ಬರೋದು, ನನಗೋಸ್ಕರ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದಿ ಮಾಡಲಿಲ್ವ. ನಾನು ಪರೀಕ್ಷೆಗೆ ತಯಾರಾಗಬೇಕಾದ್ರೆ ನನಗಿಂತ ಹೆಚ್ಚು ಹತ್ತವಳು ನೀನು. ನನಗೆ ಆರೋಗ್ಯ ಕೆಟ್ಟಾಗ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಗೊತ್ತಿದೆ. ಇಂಥ ತಾಯಿ ಸಿಗೋಕ್ಕೆ ಸಾಧ್ಯ ಇಲ್ಲ. ವಂಡರ್ಫುಲ್ ಮದರ್ ಯು ಆರ್, ನಿನ್ನಂಥ ತಾಯಿ ಯಾರಿಗೂ ಸಿಗೋದಿಲ್ಲ ಅಂತ ಹೇಳಿದ. ಇಲ್ಲ ಮಗು, ನೀನು ಒಳ್ಳೆ ಹುಡುಗನೋ ಅಂತ ಹೇಳಬೇಕಂತಿದ್ದೆ, ಅಷ್ಟರಲ್ಲಿ ಫೋನ್ ಇಟ್ಬಿಟ್ಟಿದ್ದ ಅವನು. ಮುಂದೆ ಒಂದು 1/2 ತಾಸಿನ ಮೇಲೆ ನನಗೆ ಫೋನ್ ಬಂತು, ಯಾವ ಮೋಟರ್ ಸೈಕಲ್ ಮೇಲೆ ನನ್ನ ಮಗ ಹೋಗ್ತಿದ್ದಾನೆ, ಅದಕ್ಕೆ ಅಪಘಾತ ಆಗಿದೆ, ಆ ಹುಡುಗನ ಕರ್ಕೊಂಡು ಇಂಥ ಹಾಸ್ಪಿಟ್ಲಿಗೆ ಬರ್ತಿದ್ದೆ, ನೀವು ಬನ್ನಿ ಅಂತ ಪೊಲೀಸರು ಫೋನ್ ಮಾಡಿದರು. ನಾನು ಹೃದಯ ಕೈಯಲ್ಲಿ ಹಿಡ್ಕೊಂಡು ಓಡಿ ಹೋದೆ ಆಸ್ಪತ್ರೆಗೆ. ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ. ಆ ಗಾಜಿನ ಕಿಟಕಿಯಲ್ಲಿ ನೋಡಿದಾಗ ಆತ ಒದ್ದಾಡ್ತಿರೋದು ಕಾಣಿಸುತ್ತೆ. ರಾತ್ರಿಯೆಲ್ಲ ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡಿದ. ಬೆಳಗ್ಗೆ

ಹತ್ತು ಗಂಟೆಗೆ ಸಾವಿಗೆ ಶರಣಾಗ್ಬಿಟ್ಟ. ನನಗೆ ಒಂದು ಸಂತೋಷ ಏನು ಅಂದರೆ, ನಿನ್ನೆ ನನ್ನ ಮಗ ಏನು ಹೇಳಿದ, ಅಮ್ಮ ನಿನ್ನಂಥ ತಾಯಿ ಯಾರೂ ಇಲ್ಲ ಅಂತ ಹೇಳಿದ್ನಲ್ಲ, ನಾ ಬದುಕಿರೋವರೆಗೂ ನನ್ನ ಕಿವಿಯಲ್ಲಿ ಗುಣಗ್ತಾ ಇರ್ತದೆ ಆ ಮಾತು. ಅಷ್ಟು ಕೇಳ್ಕೊಂಡು ಬದುಕಬಲ್ಲೆ ನಾನು. ಅದು ನನಗೊಂದು ಕೊರಗಿದೆ, ನಾನು ಅವನು ಹೇಳಬೇಕು ಅಂತ ಮಾಡಿದ್ದೆ. ಇಲ್ಲ ಮಗು, ನಿನ್ನಂಥ ಮಗು ಯಾರೂ ಇಲ್ವೋ, ಚಿಂತೆ ಮಾಡಬೇಡ, ನೀನು ಭಾಳ ಒಳ್ಳೆ ಮಗು ನನಗೆ ಅಂತ ಹೇಳಬೇಕು ಅಂತಿದ್ದೆ. ಆದರೆ ಹೇಳೋಕೆ ಸಮಯ ಇಲ್ಲ ನನಗೆ, ಇಟ್ಬಿಟ್ಟಿದ್ದ ಫೋನ್ ಅವನು. ಅವಳಿಗೆ ಹೇಳ್ತಾಳೆ ಪತ್ರದಲ್ಲಿ, ನಾನು ಯಾಕೆ ಪತ್ರ ಬರೀತಿದ್ದೇನು ಗೊತ್ತಾ, ನನ್ನ ಮಗನಿಗೆ ಹೇಳೋಕೆ ನನಗೆ ಟೈಮ್ ಇಲ್ಲ, ಆದರೆ ನಿಮಗೆ ಟೈಮ್ ಇದೆ. ನನಗೆ ಅದೇ ಗುಂಡು ಹೊಡೆದಂಗಾಯ್ತು ಪತ್ರ ಓದ್ದಾಗ. ನನ್ನ ಮಗನಿಗೆ ನಾನು ಹೇಳಬೇಕು, ಯು ಆರ್ ಎ ಗುಡ್ ಚೈಲ್ಡ್ ಅಂತ ಹೇಳಬೇಕು ಅಂತ ಅನಿಸ್ತಿತ್ತು ನನಗೆ. ಅದು ಹೇಳೋಕೆ ಸಮಯ ಇಲ್ಲ ನನಗೆ, ಯಾಕೆ ನನ್ನ ಮಗ ಇಲ್ಲ. ನಿಮಗೆ ಟೈಮ್ ಇದೆ, ಹೇಳಿಬಿಡಿ, ಈಗ ಮಕ್ಕಳನ್ನು ಕೂಡಿಸ್ಕೊಳ್ಳಿ, ಜೊತೆಗೆ ಮಾತಾಡಿ, ನಂಬಿಕೆ ಬೆಳೆಸಿ ಸಂಸಾರದಲ್ಲಿ, ಫ್ಯಾಮಿಲಿಯಲ್ಲಿ ಸಂಸಾರ ಬೆಳೆಸಿ, ಗಟ್ಟಿ ಬೆಳೆಸಿ ನಂಬಿಕೆಯನ್ನು. ಅದು ಬೆಳೆಸಿದಾಗ ಜೀವನ ಹೇಗೆ ನಮ್ಗೆ ಗೊತ್ತಿಲ್ಲದಾಗ ಸಮೃದ್ಧಿ ಆಗ್ತದೆ. ಜೀವನ ಸಮೃದ್ಧಿಗೆ ಮೊಟ್ಟ ಮೊದಲನೇ ಗೊಬ್ಬರ ಅಂದರೆ ನಂಬಿಕೆ.

ಸಾಮಾನ್ಯವಾಗಿ ನಾನು ಹುಡುಗರಿಗೆ ಹೇಳೋದು ಯಾವುದನ್ನು ಅನುಕರಣೆ ಮಾಡಬೇಡಿ ಅಂತ. ಇವತ್ತಿನ ದೊಡ್ಡ ಚಟ ಆಗ್ಬಿಟ್ಟಿದೆ ಅದು. ಇನ್ಯಾರು ಹಾಗೆ ಬಟ್ಟೆ ಹಾಕೊಳ್ಳೋದು, ಇನ್ಯಾರು ಹಾಗೆ ಬರೆಯೋದು, ಇನ್ಯಾರು ಹಾಗೆ ಮಾತಾಡೋದು, ಇನ್ಯಾರು ಹಾಗೆ ನಿಂತ್ಕೊಳ್ಳೋದು, ಇನ್ನೊಬ್ಬರ ಅನುಕರಣೆ ಮಾಡ್ತಾ ಮಾಡ್ತಾ ಭಗವಂತ ನಮಗೆ ಕೊಟ್ಟಂತ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತೀವಲ್ಲ. ನಾ ಭಗವಂತ ನಮ್ಮನ್ನು ವಿಶೇಷವನ್ನಾಗಿ ಮಾಡಿದ್ದಾನೆ, ಸ್ಪೆಷಲ್ ಮಾಡಿದ್ದಾನೆ. ನಿಮ್ ಹಾಗೆ ಜಗತ್ತಲ್ಲಿ ಯಾರೂ ಇಲ್ಲ. ಇವತ್ತಲ್ಲ, ಪ್ರಪಂಚ ಹುಟ್ಟಿ ಬಂದಾಗಿನಿಂದ ಇಲ್ಲಿವರೆಗೂ ನಿಮ್ಮ ಹಾಗೆ ಇರುವಂತಹ ವ್ಯಕ್ತಿ ಇರಲಿಲ್ಲ. ಇವತ್ತು ನಿಮ್ಮ ಹಾಗೆ ಇರುವಂತಹ ವ್ಯಕ್ತಿ ಇಲ್ಲ, ಮುಂದೆ ಇರೋಲ್ಲ. ಭಗವಂತ ಒಂದು ಪಡಿಯಚ್ಚೆ ಮಾಡಿ, ಒಂದು ಜೀವ ಸೃಷ್ಟಿ ಮಾಡಿ ಪಡಿಯಚ್ಚೆ ಒಡೆದು ಹಾಕ್ಬಿಡ್ತಾನೆ ಅಂತ ಒಂದು ಮಾತಿದೆ. ಇನ್ನೊಮ್ಮಂತ ಬರೋಲ್ಲ, ಇರೋಕ್ ಸಾಧ್ಯ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಇನ್ನೊಬ್ರ ಹಂಗ ಆಗೋಕ್ ಹೋಗಿ ಯಾವ್ದು ನನ್ನನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದ್ಯೋ ಅದನ್ನ ಮರ್ತು ಬಿಡ್ತೀವಲ್ಲ. ಅನುಕರಣೆ ಒಂದು ಶಾಪ ಅಂತ. ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ಸ್ನೇಹಿತ ಒಬ್ಬ ಸುರೇಶ್ ಗಾಯ್ತೋಂಡೆ ಅಂತ ಹುಡುಗ ಇದ್ದ, ಮರಾಠಿ ಹುಡುಗ, ತುಂಬಾ ಚಂದ ಹಾಡೋನು. ಆಗಿನ ಕಾಲದಲ್ಲಿ ಕಿಶೋರ್ ಕುಮಾರ್ ತರ ಹಾಡೋ ಹುಚ್ಚಿ ಜಾಸ್ತಿ. ಅವನು ಥೇಟ್ ಕಿಶೋರ್ ಕುಮಾರ್ ತರಾನೇ ಹಾಡೋನು. ನಮ್ಮ ಕಾಲೇಜಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಅವನು ಸುರೇಶ್ ಗಾಯ್ತೋಂಡೆ ಹಾಡು ಇರಲೇಬೇಕು. ನಾವು ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನಮ್ಮ ಪ್ರಿನ್ಸಿಪಾಲ್ ಬಂದ್ರು, ಈ ವರ್ಷ ವಾರ್ಷಿಕೋತ್ಸವಕ್ಕೆ ಯಾರು ಬರ್ತಾರೆ ಗೊತ್ತೇನ್ರೋ ಮುಖ್ಯ ಅತಿಥಿಯಾಗಿ ಅಂದ್ರು. ಗೊತ್ತಿಲ್ಲ ಸರ್ ಅಂದ್ವಿ. ಹೇಳಿದ್ರು ಈ ವರ್ಷ ಕಿಶೋರ್ ಕುಮಾರ್ ಬರ್ತಾರೆ ನಮ್ಮ ಕಾಲೇಜಿಗೆ ಅಂತ. ಓ, ನಮಗೆಲ್ಲ ಬಹಳ ಖುಷಿ ಆಯ್ತು, ಕಿಶೋರ್ ಕುಮಾರ್ ಬರ್ತಾರಲ್ಲ ಕಾಲೇಜಿಗೆ ನೋಡಕ್ ಅವಕಾಶ ಆಯ್ತು ಅಂತ. ಆದ್ರೆ ನಮ್ ಎಲ್ಲರಿಗಿಂತ ಹೆಚ್ಚು ಸಂತೋಷ ಆದದ್ದು ಆ ಸುರೇಶ್ ಗಾಯ್ತೋಂಡೆಗೆ. ಯಾಕಂದ್ರೆ ಅವನಿಗೆ ಕಿಶೋರ್ ಅಂದ್ರೆ ದೇವ್ರೆ, ರಕ್ತ ಮಾಂಸಗಳಿಂದ ಕೂಡಿದಂತಹ ದೇವ್ರು ತನ್ ಮುಂದೆ ಬರ್ತಾನೆ ಅಂದಾಗ ಅವನ್ ಬಹಳ ಸಂತೋಷ ಆಯ್ತು. ಅವನಿಗೊಂದು ಅಪೇಕ್ಷೆ ಇತ್ತು, ಸಹಜ ಕೂಡ. ಅವನ ಅಪೇಕ್ಷೆ ಏನು, ಕಿಶೋರ್ ಕುಮಾರ್ ಮುಂದೆ ಒಂದು ಹಾಡೋ ಅವಕಾಶ ಸಿಕ್ಕಿತೆ ಅಂತ. ಹೋಗಿ ಪ್ರಿನ್ಸಿಪಾಲ್ ವಿಧ ವಿಧವಾಗಿ ಬೇಡ್ಕೊಂಡ, ಸರ್ ಎರಡ್ ಹಾಡು ಹಾಡೋಕ್ ಪರ್ಮಿಷನ್ ಕೊಡಿ ಸರ್ ಅಂತ. ಪ್ರಿನ್ಸಿಪಾಲ್ ಅಂದ್ರೆ ಪ್ರಿನ್ಸಿಪಾಲ್ ರೇ, ಕಾಡಿಸಿ ಕಾಡಿಸಿ ಕಾಡಿಸಿ ಕೊನೆಗೊಂದು ಪರ್ಮಿಷನ್ ಕೊಟ್ರು. ಎರಡೇ ಹಾಡು ಹಾಡ್ಬೇಕು, ಚೆನ್ನಾಗಿ ತಲೆ ವಾಚ್ಕೊಂಡ್ಬರ್ಬೇಕು. ಅವ್ನ್ ಎಲ್ಲದಕ್ಕೂ ತಯಾರಿದ್ದ. ಅವ್ರ ಅಪ್ಪಣೆ ಕೊಟ್ಟ ಮೇಲೆ ಮುಂದೆ 15 ದಿವಸ ಅವನ್ ಕಾಲೇಜಿಗೆ ಬರಲಿಲ್ಲ. ಯಾಕ್ ಬರಲಿಲ್ಲ, ತಪಸ್ ಮಾಡ್ತಾ ಇದ್ದ, ದೇವ್ರ ಮುಂದೆ ಹಾಡ್ಬೇಕಲ್ಲ. 15 ದಿವಸ ಆದ್ಮೇಲೆ ಆ ದಿವಸ ಬಂತು. ನಿಮ್ ಕಣ್ಮುಂದ್ ಚಿತ್ರ ಬರ್ಬೇಕು ಕೇಳುಗ್ರೆ, ಸ್ಟೇಜ್ ಮೇಲೆ ಕಿಶೋರ್ ಕುಮಾರ್ ಕೂತಿದ್ದಾರೆ, ಅವ್ರ ಪಕ್ಕದಲ್ಲಿ ಪ್ರಿನ್ಸಿಪಾಲ್ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಎಲ್ಲ ಕೂತಿದ್ದಾರೆ. ಅನೌನ್ಸ್ ಮಾಡಿದ್ರು, ಸುರೇಶ್ ಗಾಯ್ತೋಂಡೆ ಬಂದು ಎರಡ್ ಹಾಡು ಹಾಡ್ಬೇಕು ಅಂತ. ಈತ ಮೈಕ್ ಮುಂದೆ ಹೋಗಿ ನಿಂತು ಇಷ್ಟು ಚಂದ ಹಾಡಿದ, ಇಷ್ಟು ಚಂದ ಹಾಡಿದ, ಮುಂದೆ ಏನಾದ್ರೂ ಪರದೆ ಇದ್ದಿದ್ರೆ ಕಿಶೋರ್ ಹಾಡ್ತಾರೋ ಸುರೇಶ್ ಹಾಡ್ತಾನೋ ಗೊತ್ತಾಗ್ಲಾರದಷ್ಟು ಅದ್ಭುತವಾಗಿ ಹಾಡಿದ. ಹಾಡಿ ಬಂದು ನಮ್ ನಡುವೆ ಕೂತ್ಕೊಂಡ, ಬೆವರು ಎಳಿತಾ ಇತ್ತು. ಕೇಳ್ದ, ಹೇಗಿತ್ತು ನನ್ನ ಹಾಡು ಅಂತ ಕೇಳ್ದ. ನಾವೆಲ್ಲ ಹೇಳಿದ್ವಿ ಬಹಳ ಚೆನ್ನಾಗಿತ್ತು ನನ್ನ ಹಾಡು ಅಂತ ಹೇಳಿದ್ವಿ. ನಿಜವಾಗ್ಲೂ ಚೆನ್ನಾಗಿತ್ತು ಹಾಡು. ಆ ನಂತರ ಅವನ್ ಕುರ್ಚಿ ತುದಿಗೆ ಕೂತಿದ್ದಾನೆ. ಯಾಕೆ ಗೊತ್ತಾ, ಕಿಶೋರ್ ಏನ್ ಹೇಳ್ತಾರೆ ಕೇಳ್ಬೇಕು ಅಂತ. ಕಿಶೋರ್ ಕುಮಾರ್ ಬಂದು, ನೀ ತುಂಬಾ ಚೆನ್ನಾಗಿ ಹಾಡ್ತೀಯ ಹುಡುಗ ಅಂದ್ರೆ ಟಕ್ ಅಂತ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ದೆ ನಾವು. ಮೈಕ್ ಹತ್ರ ಬಂದ್ರು ಸ್ಟೈಲ್ ಅಲ್ಲಿ ಕಿಶೋರ್ ಕುಮಾರ್, ಮೈಕ್ ಹಿಡ್ಕೊಂಡ ಹುಡುಗನ್ ನೋಡಿದ್ರು. ನೋಡಿ ಹೇಳಿದ್ರು, ಬೇಟಾ ಗಲಾ ಅಚ್ಚಾ ಹೇ ಅಂದ್ರು, ನಿಮ್ ಧ್ವನಿ ಚೆನ್ನಾಗಿದೆ ಅಂದ್ರು. ಇವ್ ನಕ್ಕ ಕಿವಿಯಿಂದ ಕಿವಿವರೆಗೂ. ಆದ್ರ ಮುಂದಿನ ಸಾಲು ಆ ಹುಡುಗನ್ ಕೊಂದೆ ಹಾಕ್ಬಿಡ್ತು. ಕಿಶೋರ್ ಹೇಳಿದ್ರು, ಆದ್ರೆ ನಿನ್ ಜೀವನ ವ್ಯರ್ಥ ಮಾಡ್ಕೊಂಡಿಯಲ್ಲೋ ನೀನು ಅಂದ್ರು. ನಮಗೂ ಕೋಪ ಬಂತು, ಇಷ್ಟು ಚೆನ್ನಾಗಿ ಹಾಡಿದ ಹುಡುಗನಿಗೆ ಒಂದ್ ಮಾತು ಚೆನ್ನಾಗಿ ಹಾಡಿದ್ಯಾ ಅನ್ನೋದಕ್ಕೇನ್ ತೊಂದ್ರೆ ಇವರಿಗೆ. ಆದ್ರೆ ಮುಂದೆ ಕಿಶೋರ್ ಅದನ್ನ ಹೇಳಿದಾಗ ಅದ್ ಯಾಕೆ ಹಂಗ್ ಹೇಳಿದ್ರು ಅಂತ ಅರ್ಥ ಆಯ್ತು. ಇಷ್ಟು ಚಂದ ಹೇಳಿದ್ರು ಕಿಶೋರ್ ಕುಮಾರ್ ಅದನ್ನ. ಮಗು, ನನ್ ಹಾಗೆ ಹಾಡ್ತೀಯ ನೀನು, ನನ್ ಗೊತ್ತು. ಇದೇ ರೀತಿ ಇನ್ನು 20 ವರ್ಷ ಹಾಡಿದ್ರು ಏನಾಗತ್ತೆ ಗೊತ್ತಾ, ಜನ ಏನಂತಾರೆ ಗೊತ್ತಾ, ನೀನ್ ಕಿಶೋರ್ ಕುಮಾರ್ ತರಾನೇ ಹಾಡ್ತೀಯ ಅಂತಾರೆ ಹೊರತಾಗಿ ನೀನ್ ಕಿಶೋರ್ ಕುಮಾರ್ ಆಗಲ್ಲಪ್ಪ, ಆರ್ಕೆಸ್ಟ್ರಾ ಸಿಂಗರ್ ಆಗಿ ಜೀವನ ಕಳಿತೀಯ ನೀನು. ನನ್ನ ಹಾಗೆ ಹಾಡ್ಬೇಡ, ನಿನ್ ಹಾಗೆ ಹಾಡು. ಒಂದು ಉದಾಹರಣೆ ಕೊಟ್ರು, ಮುಕೇಶ್ ಹಿಂದಿ ಸಿನಿಮಾಕ್ ಹಾಡೋಕ್ ಬಂದಾಗ ಥೇಟ್ ಕೆ ಎಲ್ ಸೈಗಲ್ ತರಾನೇ ಹಾಡ್ತಿದ್ದ. ಮೊದಲನೇ ಹಾಡು ದಿಲ್ ಜಲ್ತಾ ಆಯ್ತೋ ಜಲ್ನೆದೆ ನೋಡಿದ್ರೆ ಪಕ್ಕ ಕೆ ಎಲ್ ಸೈಗಲ್ ಹಾಡೆ. ಸೈಗಲ್ ಕರೆದ್ರಂತೆ ಮುಕೇಶ್ ಅನ್ನ, ನೋಡ್ ಮಗು, ನೀ ಚೆನ್ನಾಗಿ ಹಾಡ್ಬೇಕು, ಒಳ್ಳೆ ಹಾಡುಗ ಹಾಡ್ಬೇಕು ಅಂದ್ರೆ ನಿನ್ನ ಧ್ವನಿಯಲ್ಲಿ ಹಾಡು, ನನ್ನ ಧ್ವನಿಯಲ್ಲಿ ಹಾಡ್ಬೇಡ ಅಂತ. ಮುಂದ್ ಮುಕೇಶ ತನ್ನ ಧ್ವನಿಯಲ್ಲಿ ಹಾಡಿ ಬಹುದೊಡ್ಡ ಸಂಗೀತ ಹಾಡುಗಾರ ಆಗಿ ಎಲ್ಲರ ಮನಸ್ಸಲ್ಲಿ ಸ್ಥಿರವಾಗಿ ಕೂತ್ಕೊಂಡ್ಬಿಟ್ಟ. ಅದನ್ನ ಕಿಶೋರ್ ಕುಮಾರ್ ಹೇಳಿದ್ರು, ನೋಡಪ್ಪ ಇವ ಸರ್ಕಾರಿ ಆಫೀಸ್ ಅಲ್ಲಿ ಸೃಜನಶೀಲತೆ ತುಂಬಾ ಕಮ್ಮಿ ಇದೆ ಅಂತ ಅನ್ಕೊಂಡಿರೋದ್ ನಾವು. ಒಂದ್ ಯಾವ್ದೋ ಲೈಸೆನ್ಸ್ ತಗೋಬೇಕೋ, ಡ್ರೈವಿಂಗ್ ಲೈಸೆನ್ಸ್, ಯಾವ್ದೋ ಒಂದ್ ಕೆಲಸ ಸರ್ಕಾರಿ ಆಫೀಸ್ಗೆ ಹೋದ್ರೆ ಒಂದ್ ಅರ್ಜಿ ಕೊಟ್ರೆ ಒರಿಜಿನಲ್ ತಗೋತಾರ ಕಾಪಿ ತಗೋತಾರ? ಅವರು ಕಾಪಿ ನೀವ್ ಇಟ್ಕೊಳ್ರಿ, ಒರಿಜಿನಲ್ ಕೊಡ್ರಿ ಅಂತಾರೆ. ಅವ್ನ್ ಹೇಳಿದ್ ಭಾಷೆ ಅಂತ ಹೇಳಿದ್ರು ಕಿಶೋರ್ ಕುಮಾರ್ ನಮಗೆ, ಸರ್ಕಾರಿ ಆಫೀಸ್ ನಲ್ಲೇ ಕಾಪಿ ನಡೆಯಲ್ಲ ಅಂದ್ರೆ ಜೀವನದಲ್ಲಿ ಕಾಪಿ ನಡೀತದ? ಒರಿಜಿನಲ್ಲೇ ನಡೆಯೋದು, ಕಾಪಿ ನಡೆಯಲ್ಲ. ಆದ್ರಿಂದ ನೀವು ದೊಡ್ಡವರಾಗಬೇಕಾದ್ರೆ ಕಾಪಿ ಮಾಡೋದು ಬಿಟ್ಬಿಡಿ, ಅನುಕರಣೆ ಶಾಪ ಅಂತ ಹೇಳಿದ್ರು. ನನ್ನ ಮನಸ್ಸಿಗೆ ಎಷ್ಟು ಗಟ್ಟಿಯಾಗಿ ಕೂತ್ಕೊಂತು ಅಂದ್ರೆ ಕೆಳಗ್ರೆ, ದಯವಿಟ್ಟು ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇನೆ, ನಿಮ್ಮ ಮಕ್ಕಳಾಗ್ಲಿ ಕಿರಿಯರಾಗ್ಲಿ ಇದ್ದವ್ರನ್ನ ಅವರಂಗ್ ಹಾಡು, ಇವರಂಗ್ ಡಾನ್ಸ್ ಮಾಡು, ಇವರಂಗ್ ಬರೀ ಅಂತ ಅನ್ಬೇಡಿ. ಅವರನ್ನ ಭಗವಂತ ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾನೆ, ಅವ್ರು ಹೇಗೆ ಬೆಳಿಬೇಕು ಹಾಗೆ ಬೆಳಿಲಿ. ಅವರು ಅವರೇ ಆದ್ರೆ ದೊಡ್ಡವರಾಗ್ತಾರೆ ಹೊರತಾಗಿ ಇನ್ನೊಬ್ಬರಾದ್ರೆ ಯಾರೂ ದೊಡ್ಡವರಾಗಿಲ್ಲ. ಅನುಕರಣೆ ಸೃಜನಶೀಲತೆಗೆ ಬಹುದೊಡ್ಡ ಶಾಪ ಇದ್ದಾಗೆ.

0: റേഡിയോ സാരംഗ് 107.8 FM.
1: ಎಸ್ ಮುಂಗಳಾರ ಜುನಾಚ ನೂತರ್ ಕೇರ್ ಪ್ರಸರದತ್ತ ತಾಳೋ ಉಮಾಳೋ ಶೀದ ಪ್ರಸಾರ್ ಸಕಳಿಂದ ಒರಾಂಚೇರ್ ಅಂಚೆ ಸಂಗಿ ಹಜರಸ ಮನೆಸ್ತ್ ಫ್ಲಾಯ್ಡ್ ಡಿಮೆಲ್ಲೋ ಕಶ್ಯ ತಜ ಸಂಗಿ ಉಲೋಂಕು ಫೋನ್ ಕರ 6364204949 ಸಂಖ್ಯಾ ಆಯ್ಕೊಂಗ್ ವಿಸರಣಕ ತಾಳೋ ಉಮಾಳೋ ಶೀದ ಪ್ರಸಾರ್.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಮುಖ್ಯ ಅಂಶಗಳು. ನಮೋ 3.2, ಪ್ರಧಾನಿಯಾಗಿ 3ನೇ ಅವಧಿಯ 2 ವರ್ಷ ಪೂರ್ಣ. ವಿಧಾನ ಪರಿಷತ್ ಚುನಾವಣೆಗೆ ಅಖಾಡ ಸಿದ್ಧ. 7ನೇ ಸೀಟು ಯಾರ ಓಟು? ಇಂದಿನಿಂದ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ. ಸಚಿವ ರಾಮಲಿಂಗಾರೆಡ್ಡಿಗೆ 4, ಡಿಸಿಎಂಗೆ 2ನೇ ಕೊಠಡಿ. ಬನ್ನಿ ಈಗ ಸುದ್ದಿಗಳ ವಿವರ. ವಿಧಾನ ಪರಿಷತ್ ಚುನಾವಣೆ ಅಖಾಡ ಸಿದ್ಧ. 7ನೇ ಸೀಟು ಯಾರ ಓಟು? ಕಾಂಗ್ರೆಸ್ಗೆ 4, ಬಿಜೆಪಿಗೆ 2 ಗೆಲುವು ಸಲೀಸು. ಕಾಂಗ್ರೆಸ್ಗೆ 5ನೇ, ಜೆಡಿಎಸ್ ಅಭ್ಯರ್ಥಿ ನಡುವೆ ಪೈಪೋಟಿ. ರಾಜ್ಯಸಭಾ ಹಾಗೂ ವಿಧಾನ ಪರಿಷತ್ನ ದ್ವೈವಾರ್ಷಿಕ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಸೋಮವಾರ ಮುಗಿದಿದೆ. ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ನಡೆಯಲಿದೆ. ಪರಿಷತ್ ಚುನಾವಣೆ 5ನೇ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ವಿನಯ್ ಕಾರ್ತಿಕ್ ಮತ್ತು ಜೆಡಿಎಸ್ನಿಂದ ಹಾಲಿ ಸದಸ್ಯ ಗೋವಿಂದ ರಾಜ್ ಕಣಕ್ಕಿಳಿದಿರುವುದರಿಂದ ಮತದಾನ ಅನಿವಾರ್ಯವಾಗಿದೆ. ನಾಮಪತ್ರ ಸಲ್ಲಿಸುವುದಕ್ಕೆ ಕೊನೆಯ ದಿನವಾದ ಸೋಮವಾರ ರಾಜ್ಯಸಭೆಗೆ 1 ಮತ್ತು ವಿಧಾನ ಪರಿಷತ್ತಿನ 4 ಅಭ್ಯರ್ಥಿಗಳು ಉಮೇದುವಾರಿಕೆ ಸಲ್ಲಿಸಿದ್ದರು. ರವಿವಾರ ತಡರಾತ್ರಿ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಿತ್ತು. ರಾಜ್ಯಸಭೆ 1 ಸ್ಥಾನಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಎಂ ನಾಗರಾಜ್, ವಿಧಾನ ಪರಿಷತ್ನ 2 ಸ್ಥಾನಗಳಿಗೆ ಬಿಜೆಪಿ ರಘು ಕೌಟಿಲ್ಯ ಮತ್ತು ಲಿಂಗರಾಜ್ ಪಾಟೀಲ್ ಸೋಮವಾರ ನಾಮಪತ್ರ ಸಲ್ಲಿಸಿದ್ದಾರೆ. ಜೆಡಿಎಸ್ನ ಗೋವಿಂದ ರಾಜ್ ಹಾಗೂ ಕಾಂಗ್ರೆಸ್ನ ವಿನಯ್ ಕಾರ್ತಿಕ್ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ. ವಿಧಾನಸಭೆಯಲ್ಲಿ ಸುಧಾಕರ್ ಅವರ ನಿಧನ. ವಿನಯ್ ಕುಲಕರ್ಣಿ ಅವರ ಸಚಿವತ್ವ ತೆರವಾಗಿರುವುದರಿಂದ ಒಟ್ಟು 222 ಸ್ಥಾನಗಳಲ್ಲಿ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಕಣಕ್ಕೆ ಇಳಿದಿರುವುದರಿಂದ ಪ್ರತಿ ಅಭ್ಯರ್ಥಿಯ ಗೆಲುವಿಗೆ ಕನಿಷ್ಠ 28 ಮತ ಬೇಕು. ಪ್ರಸ್ತುತ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಬಳಿ ಅಧಿಕೃತವಾಗಿ 135 ಮತಗಳಿದ್ದು ಇಬ್ಬರು ಪಕ್ಷೇತರ ಶಾಸಕರು ಕಾಂಗ್ರೆಸ್ ಬೆಂಬಲಿಸಿದ್ದರಲ್ಲದೆ ಎಸ್ಕೆಪಿಯ ದರ್ಶನ್ ಪುಟ್ಟಣಯ್ಯ ಕೂಡ ಕಾಂಗ್ರೆಸ್ ಪರವಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಬಳಿ 138 ಮತಗಳಿವೆ. ಮೊದಲ 4 ಅಭ್ಯರ್ಥಿಗಳು ಅನಾಯಾಸವಾಗಿ ಗೆಲ್ಲಬಹುದಾಗಿದೆ. ಕೊನೆಯ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಮತಗಳ ಕೊರತೆ ಎದುರಾಗಲಿದ್ದು ಬಿಜೆಪಿಯಿಂದ ಉಚ್ಚಾಟಿತ ಎಸ್ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮತಗಳು ಬಿದ್ದರೆ ಗೆಲುವಿನ ದಾರಿ ಸುಲಭವಾಗಲಿದೆ ಎಂದು ಕೂಡ ಇಲ್ಲಿ ನಾವು ನೋಡಬಹುದು. ಇಂದಿನಿಂದ ಖಾಸಗಿ ಬಸ್ ಟಿಕೆಟ್ ದರ ಏರಿಕೆ. ರಾಜ್ಯಾದ್ಯಂತ ಇರುವ ಸ್ಟೇಜ್ ಕ್ಯಾರಿಯರ್ ಬಸ್ ಸರ್ವಿಸ್ ಹಾಗೂ ಸಿಟಿ ಬಸ್ ಟಿಕೆಟ್ ದರವು 9ರಿಂದ ಶೇಕಡ 3-8 ಏರಿಕೆಯಾಗಲಿದೆ. ಸೋಮವಾರ ನಗರದಲ್ಲಿ ಸಭೆ ನಡೆಸಿದ ರಾಜ್ಯ ಸ್ಟೇಜ್ ಕ್ಯಾರಿಯರ್ ಬಸ್ ಮಾಲಕರ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಇದರಂತೆ ಉಡುಪಿ ಕುಂದಾಪುರ ದರ 63, ಉಡುಪಿ ಮಂಗಳೂರು ದರ 100, ಉಡುಪಿ ಕಾರ್ಕಳ 60 ಆಗಲಿದೆ. ಪ್ರಸ್ತುತ ದರ 0.00-6.5 ಕಿಲೋಮೀಟರ್ಗೆ 12 ಇದ್ದು ಅದು 9ರಿಂದ 13 ರೂಪಾಯಿ ಆಗುತ್ತೆ. ಇದರ ಆಧಾರದಲ್ಲಿ ರಾಜ್ಯಾದ್ಯಂತ ಆ ರೂಟ್ಗಳಲ್ಲಿ ಶೇಕಡ 8 ರೂಪಾಯಿವರೆಗೆ ಏರಿಕೆ, ಅಂದರೆ 3-5 ರೂಪಾಯಿ ಹೆಚ್ಚಳ ಆಗುತ್ತೆ. ಪ್ರಧಾನಿಯಾಗಿ 3ನೇ ಅವಧಿಯಲ್ಲಿ 2 ವರ್ಷ ಪೂರ್ಣ. ನರೇಂದ್ರ ಮೋದಿ ಪ್ರಧಾನಿಯಾಗಿ 3ನೇ ಅವಧಿಯ 2 ವರ್ಷ June 9 ಪೂರ್ಣಗೊಳ್ಳಲಿದೆ. ಈ ಅವಧಿಯಲ್ಲಿ ಮೋದಿ ಅವರು ಹಲವು ಸಾಧನೆಗಳ ಜೊತೆಗೆ ಸವಾಲುಗಳನ್ನು ಕೂಡ ಎದುರಿಸಿದ್ದಾರೆ ಎಂದು ನಾವು ನೋಡಬಹುದು. ಇಸ್ರೇಲ್ ಇರಾನ್ ಮತ್ತೆ ಸಂಘರ್ಷ ಆರಂಭ. ಮಧ್ಯಪ್ರಾಚ್ಯ ಯುದ್ಧಕ್ಕೆ 100 ದಿನ ಪೂರ್ತಿಯಾದ ಬೆನ್ನಲ್ಲೇ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಸಂಘರ್ಷ ಮರಳಿ ಆರಂಭವಾಗಿದೆ. ಕರಾವಳಿಗೆ ಇಂದು ಕೂಡ ರೆಡ್ ಅಲರ್ಟ್. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರ ರೆಡ್ ಅಲರ್ಟ್ ನಡುವೆ ಸಾಧಾರಣ ಮಳೆಯಾಗಿದೆ. ಬೆಳಗ್ಗೆ ಮೋಡ ಕವಿದ ವಾತಾವರಣ ಇದ್ದು ಆಗಾಗ ಮಳೆಯಾಗುತ್ತಿತ್ತು. ಮಧ್ಯಾಹ್ನದ ಬಳಿಕ ಮಳೆ ಬಿರುಸು ಪಡೆದುಕೊಂಡಿದೆ. June 9 ಕೂಡ ರೆಡ್ ಅಲರ್ಟ್. June 10-11 ಆರೆಂಜ್ ಅಲರ್ಟ್ ಇದ್ದು ಉತ್ತಮ ಮಳೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ಹೇಳಿದೆ. ಕಾಸರಗೋಡು ಇಂದು ಶಿಕ್ಷಣ ಸಂಸ್ಥೆಗಳಿಗೆ ರಜೆಯನ್ನು ನೀಡಲಾಗಿದೆ. ರೆಡ್ ಅಲರ್ಟ್ ಹಿನ್ನೆಲೆಯಲ್ಲಿ ಕಾಸರಗೋಡು ಜಿಲ್ಲೆಯ ವೃತ್ತಿಪರ ಕಾಲೇಜು ಸಹಿತ ಶಿಕ್ಷಣ ಸಂಸ್ಥೆಗಳಿಗೆ ರಜೆ ಘೋಷಿಸಲಾಗಿದೆ. ಸಚಿವ ಸಂಪುಟ ರಚನೆ ಹಾಗೂ ಖಾತೆ ಹಂಚಿಕೆಗಳಾದ 4 ದಿನಗಳ ಬಳಿಕ ಡಿಸಿಎಂ ಮತ್ತು ಸಚಿವರಿಗೆ ವಿಧಾನಸೌಧ ವಿಕಾಸಸೌಧದಲ್ಲಿ ಕೊಠಡಿಗಳನ್ನು ಹಂಚಿಕೆ ಮಾಡಲಾಗಿದೆ. ವಿಶೇಷವಾಗಿ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ 1 ವರ್ಷ DKC ಬಳಸುತ್ತಿದ್ದ ಕೊಠಡಿಗಳನ್ನೇ ಬಿಟ್ಟುಕೊಟ್ಟಿದ್ದು ಒಟ್ಟು 4 ಕೊಠಡಿಗಳನ್ನು ನೀಡಲಾಗಿದೆ. ಆಹಾರ ಸಚಿವ ಮುನಿಯಪ್ಪ ಅವರಿಗೆ 3 ಕೊಠಡಿ ಹಂಚಿಕೆ ಮಾಡಿದ್ದು, ಡಿಸಿಎಂ ಪರಮೇಶ್ವರ್ ಸಹಿತ ಉಳಿದೆಲ್ಲ ಸಚಿವರಿಗೆ ತಲಾ 2 ಕೊಠಡಿ ನೀಡಲಾಗಿದೆ. ಸಿಎಂ DKC ಅವರು ಕುಮಾರಕೃಪಾ ಅತಿಥಿ ಗೃಹವನ್ನೇ ಅಧಿಕೃತ ಗೃಹ ಕಚೇರಿ ಮಾಡಿಕೊಳ್ಳಲು ನಿರ್ಧರಿಸಿದ್ದು ಇದರ ನವೀಕರಣ ಕಾಮಗಾರಿ ಆರಂಭವಾಗಿದೆ ಎಂದು ವರದಿ ಹೇಳಿದೆ. ನೀಟ್ ಸೋರಿಕೆ ತಡೆಗೆ ಲಾಕ್ಡೌನ್ ಅಸ್ತ್ರ. June 21 ಗೌಪ್ಯ ಸ್ಥಳದಲ್ಲಿ ವಾಸ. ತಯಾರಕರಿಂದಲೇ ಸೋರಿಕೆ ಅನುಮಾನ ಹಿನ್ನೆಲೆಯಲ್ಲಿ ಈ ಕ್ರಮ. ನೀಟ್ ಮರುಪರೀಕ್ಷೆಗೆ ಮುನ್ನ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿದ ತಜ್ಞರನ್ನು ರಹಸ್ಯ ಮತ್ತು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿ ಲಾಕ್ಡೌನ್ನಲ್ಲಿ ಇರಿಸಲಾಗಿದೆ. ಜೂನ್ 21 ಮರುಪರೀಕ್ಷೆ ಮುಗಿಯುವವರೆಗೆ ಇದು ಜಾರಿಯಲ್ಲಿರುತ್ತದೆ ಎಂದು ವರದಿಯಾಗಿದೆ. ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಭೀತಿಯನ್ನು ತಡೆಯಲು ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ವರದಿ ಪ್ರಕಾರ ನೀಟ್ ಮರುಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸುವಲ್ಲಿ ತೊಡಗಿರುವ ಎಲ್ಲ ತಜ್ಞರ ಫೋನ್ಗಳು, ಲ್ಯಾಪ್ಟಾಪ್ಗಳು, ಇಂಟರ್ನೆಟ್ ಸಂಪರ್ಕ, ಹೊರಗಿನ ಸಂಪರ್ಕವನ್ನು ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದೆ. ತಜ್ಞರ ಮೇಲೆ ದಿನದ 24 ತಾಸು ಕೂಡ ನಿಗಾ ಇಟ್ಟಿದ್ದು ಆವರಣದ ಒಳಗೆ ಮತ್ತು ಹೊರಗೆ ಹೋಗುವ ಪ್ರತಿಯೊಬ್ಬರ ಚಲನವಲನಗಳನ್ನು ದಾಖಲಿಸಲಾಗ್ತದೆ. ಕೇವಲ ಅಧಿಕೃತ ವ್ಯಕ್ತಿಗಳಿಗೆ ಮಾತ್ರ ಅಲ್ಲಿ ಪ್ರವೇಶ ನೀಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಜೊತೆಗೆ ಪ್ರಶ್ನೆ ಪತ್ರಿಕೆ ರಚನೆ, ಅನುವಾದ, ಮಾಡರೇಷನ್, ಮುದ್ರಣ, ಪ್ಯಾಕೇಜಿಂಗ್, ಸಂಗ್ರಹಣೆ, ಸಾಗಣೆ ಮತ್ತು ಅಂತಿಮ ವಿತರಣೆವರೆಗಿನ ಪ್ರತಿಯೊಂದು ಹಂತದ ಮೇಲೂ ತೀವ್ರ ನಿಗಾ ಇರಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. IAF ಹೆಲಿಕಾಪ್ಟರ್ ಮೂಲಕ ನೀಟ್ ಪ್ರಶ್ನೆ ಪತ್ರಿಕೆ ರವಾನೆಯಾಗುವ ಸಾಧ್ಯತೆಗಳು ಇವೆ ಎಂದು ವರದಿ ಹೇಳಿದೆ. ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲೇ ಪ್ರಕಟಗೊಂಡಂತೆ ಆಯುಷ್ಮಾನ್ ಯೋಜನೆ ಹಣ ಪಡೆದರೆ ಕ್ರಮ, ಆರೋಗ್ಯ ಮಿತ್ರರು ಬಡರೋಗಿಗಳ ಪರ ನಿಲ್ಲಬೇಕು, UT ಖಾದರ್. ಆಯುಷ್ಮಾನ್ ಭಾರತ್ ಯೋಜನೆ ಅಡಿ BPL ವರ್ಗದವರಿಗೆ ಖಾಸಗಿ ಆಸ್ಪತ್ರೆಗಳು ಹಣ ವಸೂಲಿ ಮಾಡದಂತೆ ಆರೋಗ್ಯ ಮಿತ್ರರು ಮತ್ತು ಗಮನಹರಿಸಬೇಕೆಂದು ಆರೋಗ್ಯ ಸಚಿವ UT ಖಾದರ್ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರಿದ ರೆಡ್ ಅಲರ್ಟ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಮವಾರ ರೆಡ್ ಅಲರ್ಟ್ ನಡುವೆ ಸಾಧಾರಣ ಮಳೆಯಾಗಿದೆ. ಮಂಗಳೂರು ಸಹಿತ ವಿವಿಧ ಕಡೆಗಳಲ್ಲಿ ಮಧ್ಯಾಹ್ನದವರೆಗೆ ಬಿಸಿಲಿನ ವಾತಾವರಣ ಇತ್ತು, ಬಳಿಕ ಸಾಧಾರಣ ಮಳೆಯಾಗಿತ್ತು. ಜಿಲ್ಲೆಯ ಸುರತ್ಕಲ್, ಮೂಡುಬಿದಿರೆ, ಕಿನ್ನಿಗೋಳಿ, ಮುಲ್ಕಿ ವ್ಯಾಪ್ತಿಯಲ್ಲಿ ಮಧ್ಯಾಹ್ನ ಉತ್ತಮ ಮಳೆಯಾಗಿದೆ. ಪುತ್ತೂರು, ಬಂಟ್ವಾಳ, ಸುಳ್ಯ, ಕಡಬ, ಬೆಳ್ತಂಗಡಿ, ಸುಬ್ರಹ್ಮಣ್ಯ, ಉಳ್ಳಾಲ ತಾಲೂಕಿನಾದ್ಯಂತ ಸಾಧಾರಣ ಮಳೆಯಾಗಿದೆ. ಜೂನ್ 10, ಜೂನ್ 11 ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕುಂದಾಪುರದಲ್ಲಿ 9 cm ಮಳೆ ಬಂದಿದೆ ಎಂದು ವರದಿ ಹೇಳಿದೆ. ಈ ನಡುವೆ ರಾಜ್ಯದಲ್ಲಿ ಮುಂತೆ ಕಂಡ ಒಂದು 24 ತಾಸುಗಳ ಹವಾಮಾನ ವರದಿಯಂತೆ ಗರಿಷ್ಠ ಕುಂದಾಪುರದಲ್ಲಿ 9 ಆದರೆ ಅದರ ಜೊತೆಯಲ್ಲಿ ಕಿತ್ತೂರು, ಲೋಕ್ಪುರ ತಲಾ 8, ಯಲ್ಲಾಪುರ 7, ಹೊನ್ನಾವರ, ಹೊಕ್ಕೇರಿ, ಶಿರ್ಸಿ 6, ಗೋಕರ್ಣ 5, ಬಾಲ್ಕಿ, ಹುಬ್ಬಳ್ಳಿ 4, ಕೊಟ್ಟಿಗೆರ 3, ಧರ್ಮಸ್ಥಳ, ಹಿಡಕಲ್, ಮಾಣಿಪುತ್ತೂರು 2, ಬೆಂಗಳೂರು ಭಾಗಮಂಡಲ, ಬ್ರಹ್ಮವರ, ನಪ್ಪುಕ್ಲು ತಲಾ 1 cm ಮಳೆಯಾಗಿದೆ. ಬೀದರ್ನಲ್ಲಿ ರಾಜ್ಯದಲ್ಲಿ ಗರಿಷ್ಠ ತಾಪಮಾನ 37.4°C ದಾಖಲಾಗಿದೆ. ಮಹಿಳೆಯನ್ನು ತುಳಿದುಕೊಂಡ ಕಾಡಾನೆ, ಇದು ಇಡುಕ್ಕಿಯಲ್ಲಿ ನಡೆದಂತಹ ಘಟನೆ ಎಂದು ವರದಿ ಹೇಳಿದೆ. ಅದೇ ರೀತಿ ಕೋಟಾದಲ್ಲಿ ವಿದ್ಯುತ್ ತಂತಿ ಮೇಲೆ ಮರದ ಗೆಲ್ಲು ಬಿದ್ದಿದೆ ಎಂದು ವರದಿ ಹೇಳಿದೆ. ಗುನಡ್ಕದಲ್ಲಿ ಮತ್ತೆ ಕಾಡಾನೆ ದಾಳಿ, ಬೆಳೆ ನಾಶ. ಅರಂತೋಡು ಸಂಪಾಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಮತ್ತಷ್ಟು ಹೆಚ್ಚುತ್ತಾ ಇದೆ. ಮುಂಜಾನೆ ಪೆಲ್ತಡ್ಕದಲ್ಲಿ ಕಾಡಾನೆಗಳು ಬೆಳೆ ನಾಶ ಮಾಡಿವೆ ಎಂದು ವರದಿ ಹೇಳಿದೆ. ಮಂಗಳೂರಿನ ಉದ್ಯಮಿಗೆ ಬ್ಲ್ಯಾಕ್ ಮೇಲ್, ಅಶ್ಲೀಲ ಫೋಟೋ ವಿಡಿಯೋ ಇದೆ ಎಂದು ಕೆಲಸಗಾರರಿಂದಲೇ 2.77 ಕೋಟಿ ರೂಪಾಯಿ ವಸೂಲಿ. ನಗರದಲ್ಲಿ ಗುತ್ತಿಗೆ ಕಂಪನಿ ನಡೆಸಿದ ವ್ಯಕ್ತಿಯೊಬ್ಬನಿಗೆ ಇಬ್ಬರು ಕೆಲಸದಾರರ ಬ್ಲ್ಯಾಕ್ ಮೇಲ್ ಮಾಡಿ 2.77 ಕೋಟಿ ರೂಪಾಯಿ ವಸೂಲಿ ಮಾಡಿ ಕೊಲೆ ಮಾಡುವುದಾಗಿ ಜೀವ ಬೆದರಿಕೆ ಹಾಕಿರುವ ಬಗ್ಗೆ ಉರುವ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿತೇಶ್ ಮತ್ತು ನಿಜಾಮ್ ಅಲಿಯಾಸ್ ಇಬ್ರಾಹಿಂ ಆರೋಪಿಗಳು. 2024 ಜನವರಿಯಲ್ಲಿ ಜಿತೇಶ್ ದೂರದಾರರ ಮೊಬೈಲ್ ಕರೆ ಮಾಡಿ ಮತ್ತು ಆತ ಒಟ್ಟಿಗಿರುವ ಅಶ್ಲೀಲ ಫೋಟೋ ಕಳುಹಿಸಿ ವಿಡಿಯೋ ಇರುವುದಾಗಿ, ಅದನ್ನು ವೈರಲ್ ಮಾಡುವುದಾಗಿ, ಜೊತೆಗೆ ಅವನ ಹೆಂಡತಿಗೂ ಕೊಡಿಸುವುದಾಗಿ ಬೆದರಿಕೆಯಾಗಿ 35 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದ. ದೂರದಾರ ಆತ ತಿಳಿಸಿದಂತೆ ಕದ್ರಿ ಬಳಿಯ ಹೋಟೆಲೊಂದಕ್ಕೆ ಹೋಗಿದ್ದು ಜಿತೇಶ್ 35 ಲಕ್ಷ ರೂಪಾಯಿ ಕೊಡದಿದ್ದರೆ ಸುಮ್ಮನೆ ಬಿಡುವುದಿಲ್ಲ ಮತ್ತು ಕೊಲೆ ಮಾಡುವುದಾಗಿ ಬೆದರಿಸಿದೆ. ಆತನಿಗೆ ಹೆದರಿ ಬ್ಲ್ಯಾಕ್ ಮೇಲ್ ಖಾತೆಯ 10 ಲಕ್ಷ ಮತ್ತು 2 ಚೆಕ್ ಮತ್ತು 15 ಲಕ್ಷ ರೂಪಾಯಿ ಒಂದು ಚೆಕ್ ನೀಡಿದ್ದಾರೆ. ಅದರಲ್ಲಿ 2 ಚೆಕ್ನಲ್ಲಿ 20 ಲಕ್ಷವನ್ನು ಜಿತೇಶ್ ವರ್ಗಾಯಿಸಿಕೊಂಡಿದ್ದ. ಖಾತೆಯಲ್ಲಿ 20 ಲಕ್ಷ ಇದ್ದುದರಿಂದ 15 ಲಕ್ಷ ಚೆಕ್ ಡ್ರಾ ಆಗಿರಲಿಲ್ಲ. ಮನೆಗೆ ಬಂದು ಬೆದರಿಕೆ. ಬಳಿಕ ಮೇ ತಿಂಗಳಲ್ಲಿ ಮನೆಗೆ ಬಂದ ಆರೋಪಿ ಹೆಚ್ಚಿನ ಹಣ ಕೊಡುವಂತೆ ಬೆದರಿಕೆ ಹಾಕಿದಾಗ ದೂರದಾರರು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ನಿಜಾಮ್ ಅಲಿಯಾಸ್ ಇಬ್ರಾಹಿಂಗೆ ವಿಷಯ ತಿಳಿಸಿದಾಗ ಆಗ ನಿಜಾಮ್ ದೂರದಾರರ ಮನೆಗೆ ಬಂದು ಜಿತೇಶ್ನನ್ನು ಕರೆದುಕೊಂಡು ಹೋಗಿದ್ದಾನೆ. ನಿಜಾಮ್ನಿಂದಲೂ ಬೆದರಿಕೆ ಬಂದಿದೆ. ಸೊ ಇದಾದ ಬಳಿಕ ಒಂದು ದಿನ ಜಿತೇಶ್ನನ್ನು ದೂರದಾರ ಮಂಗಳೂರಿನಲ್ಲಿ ನೋಡಿದ್ದು. ಈ ಬಗ್ಗೆ ನಿಜಾಮ್ನಲ್ಲಿ ಆತ ಪುನಃ ಹೆದರಿಸಿದ್ದಾನೆ ಎಂದು ವರದಿ ಹೇಳಿದೆ. ಇತನಿಂದ ಮತ್ತೆ ಮತ್ತೆ ಹಣಕ್ಕೆ ಬೇಡಿಕೆ ವ್ಯಕ್ತವಾಗ್ತಾ ಇದೆ. ಈಗ ಉರುವ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ಲಾರಿ ಬೈಕು ಡಿಕ್ಕಿ ಸವಾರ ಸಾವು, ರಾಷ್ಟ್ರೀಯ ದರ 66 ಕೋಟೇಶ್ವರದ ಅಂಡರ್ಪಾಸ್ನಲ್ಲಿ ಸಂಭವಿಸಿದ ಒಂದು ದುರ್ಘಟನೆಯಲ್ಲಿ ಬೈಕ್ ಸವಾರ ಪ್ರದೀಪ್ ಪೂಜಾರಿ 35 ಆರ್ಯದವರು ಮೃತಪಟ್ಟಿದ್ದಾರೆ. ಮಿನಿ ಬಸ್ ಪಲ್ಟಿಯಾಗಿ ಪ್ರಯಾಣಿಕ ಸಾವು. ಇದು ಬಂಟ್ವಾಳದ ಪುದುಗ್ರಾಮದ 10ನೇ ಮೈಲಿಗಲ್ಲಿನಲ್ಲಿ ಡಿವೈಡರ್ಗೆ ಡಿಕ್ಕಿಯಾಗಿ ಬಸ್ ಪಲ್ಟಿಯಾದ ಸಂದರ್ಭದಲ್ಲಿ ನಡೆದಂಥ ಘಟನೆ. ಮಂಗಳೂರು ಮೂಲದ ವಿಕಾಸ್ ಮೃತಪಟ್ಟಿದ್ದು, 8 ಮಂದಿ ಗಾಯಗೊಂಡಿದ್ದಾರೆ. ಚೌರಾಡಿಯಲ್ಲಿ ವಿದ್ಯುತ್ ಶಾಕ್ ತಗಲಿ ಯುವಕ ಸಾವು. ಮನೆಯ ಕೊಟ್ಟಿಗೆಯಲ್ಲಿ ಬಿದ್ದು ವಿದ್ಯುತ್ ವೈರ್ ಸರಿಪಡಿಸಲು ಹೋಗಿ ವಿದ್ಯುತ್ ಶಾಕ್ ತಗಲಿ ಯುವಕ ಮೃತಪಟ್ಟ ಘಟನೆ ಚೌರಾಡಿಯಲ್ಲಿ ನಡೆದಿದೆ. 37 ಗಣೇಶ್ ಪೂಜಾರಿ ಮೃತಪಟ್ಟಂಥ ವ್ಯಕ್ತಿ. ಈ ನಡುವೆ ಪಿಕಪ್ ಸ್ಕೂಟಿ ಡಿಕ್ಕಿಯಾಗಿ ಮಚ್ಚಿನ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸಹಿತ ಇಬ್ಬರು ಮೃತಪಟ್ಟಂತಹ ಘಟನೆ ನಡೆದಿದೆ. ಕೊಕ್ಕಡದಲ್ಲಿ ವ್ಯಕ್ತಿಯೊರ್ವರು ಹೃದಯಾಘಾತದಿಂದ ಜ್ಯೂಸ್ ಸೆಂಟರ್ ನಡೆಸುತ್ತಿದ್ದಂಥ ವ್ಯಕ್ತಿ ಮೃತಪಟ್ಟಂಥ ಘಟನೆ ನಡೆದಿದೆ. ಸೊ ಸಾಕಷ್ಟು ಒಂದು ಸಾವು ನೋವುಗಳು ಈ ದಿನಗಳಲ್ಲಿ ಆಗ್ತಾಯಿದೆ. ವಿಶೇಷವಾಗಿ ಮಳೆಗಾಲ ಆದ್ದರಿಂದ ವಿದ್ಯುತ್ ತಂತಿಗಳು ಕಡಿದು ಬಿದ್ದು ಸಾವು ನೋವುಗಳಾಗ್ತವೆ. ಖಂಡಿತವಾಗಿ ಇದರ ಬಗ್ಗೆ ಒಂದು ಎಚ್ಚರ ವಹಿಸಬೇಕು. ಕಾದು ಕರಗಿದ ಕಬ್ಬಿಣ ಬಿದ್ದು 8 ಮಂದಿ ಕಾರ್ಮಿಕರು ಮೃತಪಟ್ಟಂಥ ಘಟನೆ ವಿಶಾಖಪಟ್ಟಣದಲ್ಲಿ ನಡೆದಿದೆ ಎಂದು ವರದಿ ಹೇಳಿದೆ. ಚಿನ್ನದ ಹಣೆ 13,905 ರೂಪಾಯಿ ಪ್ರತಿ ಗ್ರಾಮ್ಗೆ, 95 ರೂಪಾಯಿಷ್ಟು ಇಳಿಕೆಯಾಗಿದೆ. ಕರ್ನಾಟಕ ಬೆಳ್ಳಿದಾರಣೆ 252,500 ರೂಪಾಯಿ ಕೆಜಿಗೆ, 1,500 ರೂಪಾಯಿಯಷ್ಟು ಇಳಿಕೆಯಾಗಿದೆ. ಮಲ್ಲಿಗೆ ಒಟ್ಟೆಗೆ 220 ರೂಪಾಯಿ ಎಂದಿದೆ ಸುದ್ದಿ. ಸೊ ಗೆಳೆಯರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಈ ದಿನ ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು, ಇನ್ನು ಕೆಲವು ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರುತ್ತೆ. ಮೈಲಾಂಜಿ ಕಾರ್ಯಕ್ರಮ, ಕೊಂಕಣಿ ಕಾರ್ಯಕ್ರಮ 8:30 ಕೊಂಕಣಿ ಸಂಸ್ಕೃತಿ, 9:00 ಮೈಲಾಂಜಿ ಕಾರ್ಯಕ್ರಮ ಉಮ್ಮ ಆಡುಗಳು, 9:30 ಪ್ರಜಾತಂತ್ರ ನಿತ್ಯಾನಂದ ಬಿಶೆಟ್ಟಿಯವರ ಮಾತುಗಳು, 10:00 ತಾಳು ಮಾಡು ಕಾರ್ಯಕ್ರಮ, ಕೊಂಕಣಿ ನಾಟಕ ಸಭೆಯ ಸ್ಪರ್ಧೆಗಳು. ಈ ಕುರಿತು ಕೊಂಕಣಿ ನಾಟಕ ಸಭೆಯ ಉಪಾಧ್ಯಕ್ಷರಾದ ಫ್ಲಾಯ್ಡ್ ಡಿಮೆಲ್ಲುಕಾಶಿ ಅವರ ಜೊತೆ ನೇರ ಮಾತುಕತೆ. ಅದೇ ರೀತಿ 11:00 ಯಕ್ಷಗಾನ ಮೂಡಿಬರುತ್ತೆ. ಇವತ್ತಿನ ಯಕ್ಷಗಾನ ಭೀಷ್ಮಾರ್ಜುನ ಕಾಳಗ ಕಂತು 5. ತುಳು ಕಾರ್ಯಕ್ರಮದಲ್ಲಿ ಏರ್ಮಾಲ್ತಿನ ತಪ್ಪು. ಅದೇ ರೀತಿ ಗೀತ ಸಂಭ್ರಮ ಕಾರ್ಯಕ್ರಮ ಕೂಡ ಮೂಡಿಬರಲಿದೆ 12:30 ಬಾವಲಾರಿ, 1:00 ಜನಪದ ಹಾಡುಗಳು, 3:00 ಒಲವಿನ ಹಾಡು ಕಾರ್ಯಕ್ರಮ. ಇಷ್ಟು ಇವತ್ತು ಮೂಡಿಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.
3: ನೀವು ಕೇಳ್ತಾ ಇರ್ತೀರಾ ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
4: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನ್ ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in.
2: ಎಸ್ ಮುಂಗ್ಳಾರ, ಜುನಾಚ ನೂತರ್ಕೇರ್, ಪ್ರಸರದತ್ತ, ತಾಳೋ ಉಮಾಳೋ, ಶಿದ ಪ್ರಸಾದ್ ಸಕಳಿಂದ ಒರಾಂಚೇರ್, ಅಂಚೆ ಸಂಗಿ ಹಜರಸ ಮನೆಸ್ತ್ ಫ್ಲಾಯ್ಡ್ ಡಿಮೆಲ್ಲೋ ಕಶ್ಯ, ತಜ ಸಂಗಿ ಉಲೋಂಕು ಫುನ್ಕರ 6364204949 ಸಂಖ್ಯಾ, ಆಯ್ಕೊಂಗ್ ವಿಸರಣಕ ತಾಳೋ ಉಮಾಳೋ ಶಿದ ಪ್ರಸಾದ್.
5: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
6: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು, ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
5: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
7: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
8: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತು ನಾನೊಂದು ಸೀಕ್ರೆಟ್ ಅನ್ನು ನಿಮ್ಮ ಎದುರುಗಡೆ ರಿವೀಲ್ ಮಾಡ್ತಾ ಇದ್ದೇನೆ. ಆ ಸೀಕ್ರೆಟ್ ಯಾವುದು ಅಂದರೆ ಕೇರಳದ ಸೀಕ್ರೆಟ್. ನೀವು ಕೇರಳದಲ್ಲಿ ನೋಡಿದ್ದೀರಾ, ಕೇರಳದಲ್ಲಿ ನಾವು ಮಹಿಳೆಯರನ್ನ ಗಮನಿಸಿದಾಗ ನಿಜವಾದ ನಾಗವೇಣಿಗಳೇ ಆಗಿರ್ತಾರೆ ಅವರು. ಅಂದರೆ ಹಾವಿನ ಥರ ಅಷ್ಟು ಉದ್ದದ ಜಡೆ ಅಥವಾ ಕೂದಲು ಇರುವಂಥವ್ರನ್ನ ನಾವು ನಾಗವೇಣಿ ಅಂತ ಹೇಳಿ ಕರಿಬೋದು. ಹಾಗಾದರೆ ಈ ಒಂದು ಕೂದಲಿನ ಸೀಕ್ರೆಟ್ ಏನು? ಕೇರಳದ ನೀವು ಯಾವುದೇ ಮಹಿಳೆಯನ್ನು ನೋಡಿದ್ರೂ ಕೂಡ ಕೂದಲಿನ ಸಮಸ್ಯೆ ಅವ್ರಿಗೆ ಇರೋದಿಲ್ಲ. ಸೊ ಈ ಒಂದು ಸೀಕ್ರೆಟನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಕೇರಳದ ಟ್ರೆಡಿಷ್ನಲ್, ತುಂಬ ಹಿಂದಿನಿಂದ ಮಾಡ್ಕೊಂಡು ಬಂದಿರುವಂತಹ ಒಂದು ಶಾಂಪೂವನ್ನು ನಾನು ತಿಳಿಸ್ಕೊಡ್ತೇನೆ. ಅವರು ಶಾಂಪೂ ಅಂತ ಕರಿತಿರಲಿಲ್ಲ, ಅದಕ್ಕೆ ತಾಲಿ ಅಂತ ಹೇಳ್ತಾಯಿದ್ರು. ಸೊ ಆ ಒಂದು ತಾಲಿ ಮಾಡೋದು ಹೇಗೆ? ನಾವು ತಾಲಿ ಅಂದರೆ ನಮಗೆ ಊಟದ ಬಟ್ಟಲು ನೆನಪಾಗತ್ತೆ, ಅದಲ್ಲ. ಇದು ಕೇರಳದವರು ತಾಲಿ ಅಂತ ಕರಿತಾ ಇದ್ದಂತಹ ಒಂದು ಸೀಕ್ರೆಟ್ ಶಾಂಪೂ. ಸೊ ಇದನ್ನು ಸ್ನಾನದ ಮಾಡುವಾಗ, ಈಗ ಕರ್ನಾಟಕದಲ್ಲಿ ಅವ್ನು ನೋಡಿದ್ರೆ ವಾರದಲ್ಲಿ 3 ದಿವಸನೋ 2 ದಿವಸನೋ ತಲೆ ಸ್ನಾನ ಮಾಡ್ತಾರೆ. ಸಾಮಾನ್ಯವಾಗಿ ಕೇರಳದಲ್ಲಿ ಡೈಲಿ ತಲೆ ಸ್ನಾನ ಮಾಡ್ತಾರೆ. ಸೊ ಈ 2-3 ದಿವಸ ತಲೆ ಸ್ನಾನ ಮಾಡುವ ದಿನ ಉಪಯೋಗಿಸುವಂಥ ಒಂದು ಔಷಧಿ ಇದು. ಇದರ ಒಂದೇ ಒಂದು ಡ್ರಾಬ್ಯಾಕ್ ಅಂದರೆ ಇದು ತುಂಬ ತಂಪು, ಹಾಗಾಗಿ ತುಂಬ ಸೈನಸ್ ಇದ್ದವರು, ತುಂಬ ಕೋಲ್ಡ್ ಇದ್ದವರು, ಕೋಲ್ಡ್ ಇದ್ದಾಗ ಇದನ್ನು ಮಾಡ್ಕೋಬಾರ್ದು. ಇದರಿಂದ ಕೋಲ್ಡ್ ಬರೋದಿಲ್ಲ, ತಂಪು ಇದು. ತುಂಬ ಜನ ಹೇಳ್ತಾರೆ ತಲೆ ತುಂಬ ಹೀಟ್ ಆಗ್ತಾ ಇರುತ್ತೆ, ಕೂದಲು ಬಿಸಿ ಬಿಸಿ ಆದಂಗೆ ಆಗುತ್ತೆ, ನೆತ್ತಿ ಬಿಸಿ ಬಿಸಿ ಆದಂಗೆ ಆಗುತ್ತೆ. ಅವರಿಗೂ ಕೂಡ ಇದು ಮದ್ದಾಗಿ ಕೆಲಸ ಮಾಡಬಲ್ಲದು. ಹಾಗಾದರೆ ಬನ್ನಿ ಕೇಳೋಣ ಈ ತಾಲಿಯ ಪ್ರಿಪ್ರೇಷನ್, ಈ ಒಂದು ಟ್ರೆಡಿಷ್ನಲ್ ತಾಲಿಯ ಪ್ರಿಪ್ರೇಷನ್ ಹೇಗೆ ಅಂತ ತಿಳ್ಕೊಳ್ಳೋಣ. ಬಹಳ ಸುಲಭ, ಮನೆಯಲ್ಲಿರುವಂತಹ ಆಹಾರ ಔಷಧಿ ಹಾಗೂ ಗಾರ್ಡನ್ನಲ್ಲಿರುವಂತಹ ವಸ್ತುಗಳನ್ನು ಬಳಸಿ ನಾವು ಈ ಒಂದು ಶಾಂಪೂವನ್ನು ರೆಡಿ ಮಾಡ್ಬೋದು. ಸೊ ಈ ಶಾಂಪೂವನ್ನು ರೆಡಿ ಮಾಡಾದ್ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು 1/2 ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಸೈನಸೈಟಿಸ್, ಕೋಲ್ಡ್, ಅಲರ್ಜಿ ಇದ್ದಂಥವರು 5-6 ನಿಮಿಷಕ್ಕೆ ನೀವು ಸ್ನಾನ ಮಾಡ್ಬೋದು. ತಿಳ್ಕೊಳ್ಳೋಣ ಹೇಗೆ ಮಾಡೋದು ಅಂಥೇಳಿ. ಸೊ ಮುಂಚಿನ ದಿವಸ ರಾತ್ರಿ 2 ಚಮಚ ಮೆಂತೆಯನ್ನು ನೀವು ನೆನೆಸಿಡಬೇಕು ಒಂದು ನೀರಲ್ಲಿ. ಸೊ ಬೆಳಗ್ಗೆ ಅದು ರೆಡಿಯಾಗಿರುತ್ತೆ. ನೀವು ಬೆಳಗ್ಗೆ ಸಾಮಾನ್ಯವಾಗಿ ಸ್ನಾನ ಮಾಡ್ತೀರಾ ಅಥವಾ ಮಧ್ಯಾಹ್ನ ಮಾಡ್ತೀರಾ, ರಾತ್ರಿ ನೆನೆಸಿಡೋದು ಮೆಂತೆಯನ್ನು. ಈಗ ಒಂದು ಮಿಕ್ಸಿ ತಟ್ಟೆಯಲ್ಲಿ ಮೆಂತೆಯನ್ನು ಹಾಕ್ಕೊಳ್ಳೋದು. ಇದಕ್ಕೆ ಒಂದು 7-8 ದಾಸವಾಳದ ಹೂವು, ದಾಸವಾಳದ ಹೂವು ಸಾಮಾನ್ಯವಾಗಿ ಇರುತ್ತೆ. ಹೂವು ಸಿಕ್ಕಿಲ್ಲ ಅಂದರೆ ದಾಸವಾಳದ ಎಲೆಗಳು, ಹೂವು ಹಾಗೂ ಎಲೆಗಳ ಎರಡರ ಮಿಶ್ರಣವನ್ನು ಆಗ್ಬೋದು. ಏನೇನು 7-8 ದಾಸವಾಳ, ಕೆಂಪು ಇರ್ಬೋದು ಅಥವಾ ವೈಟ್ ಕಲರ್ದು ಇರ್ಬೋದು, ದಾಸವಾಳದ ಹೂವುಗಳು ಹಾಗೆ 2 ಮುಷ್ಟಿ ದಾಸವಾಳದ ಎಲೆಗಳು. ಎಸ್, ದಾಸವಾಳ ಆಯಿತು, ಮೆಂತೆ ಆಯಿತು. ಇನ್ನು 1 ಮುಷ್ಟಿಯಷ್ಟು ತುಳಸಿಯ ಹಸಿ ಎಲೆಗಳು, ಯಾವುದನ್ನು ಕೂಡ ಬಿಸಿ ಮಾಡಬಾರ್ದು ಅಥವಾ ಕಷಾಯ ಮಾಡಬಾರ್ದು, ಏನಿಲ್ಲ, ಹಸಿ ಎಲೆಗಳು. ಸೊ ತುಳಸಿಯ ಎಲೆಗಳು ಇದಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ತಿರ್ಸ್ಕೊಬಿಡಬೇಕು. ಆಗ ಒಂದು ಥಿಕ್ಕಾದಂತಹ ಲೋಳೆ ರೂಪದ ಒಂದು ಶಾಂಪು ರೆಡಿಯಾಗತ್ತೆ. ಅದನ್ನು ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ನೀವು ಕ್ವಾಂಟಿಟಿಯನ್ನು ಡಿಸೈಡ್ ಮಾಡ್ಕೊಳ್ಳಿ. ಆದರೆ 2 ಚಮಚ ಮೆಂತೆ ಸಾಕು. ಈ ಒಂದು ಮಿಶ್ರಣವನ್ನು ತಲೆಗೆ ಚೆನ್ನಾಗಿ ಹಚ್ಚಿ ಮಸಾಜನ್ನು ಮಾಡಿ 10-15 ನಿಮಿಷ, 20 ನಿಮಿಷ, 30 ನಿಮಿಷವರೆಗೂ ಬಿಡ್ಬೋದು. ನೀವು ಬೇರೆ ಕೆಲಸ ಮಾಡ್ಕೋಬೋದು ಅಥವಾ ತಲೆಗೊಂದು ಶವರ್ ಕ್ಯಾಪನ್ನು ಹಾಕ್ಕೊಂಡು ನೀವು ಬೇರೆ ಬೇರೆ ಕೆಲಸವನ್ನು ಮಾಡ್ಕೋಬೋದು, ಶವರ್ ಕ್ಯಾಪ್ ಅಂತ ಸಿಗುತ್ತೆ. ಸೊ ಹೀಗೆ ಮಾಡಿ ಒಂದು 20 ನಿಮಿಷ ಬಿಟ್ಟು ನೀವು ಸ್ನಾನವನ್ನು ಮಾಡುವಂಥದ್ದು. ಹರ್ಬಲ್ ಶಾಂಪು, ಸಾಮಾನ್ಯವಾಗಿ ಹರ್ಬಲ್ ಶಾಂಪು ಇವತ್ತು ಅನೇಕ ವಿವಿಧ ಒಂದು ಕಂಪನಿಗಳವರು ರಿಲೀಸ್ ಮಾಡಿದ್ದಾರೆ. ಸೊ ಒಂದು ಹರ್ಬಲ್ ಶಾಂಪೂಯಿಂದ ನೀವು ಶಾಂಪೂಯಿಂಗ್ ಮಾಡಬೇಕು, ಸ್ನಾನವನ್ನು ಮಾಡಬೇಕು. ಇಲ್ಲಿ ಕೆಮಿಕಲ್ಸನ್ನು ಉಪಯೋಗಿಸಬಾರ್ದು, ಇಲ್ಲಾಂದರೆ ಸೀಗೆಕಾಯಿ ಪುಡಿ ತುಂಬ ಒಳ್ಳೆಯದು, ಯಾವುದೇ ಸೈಡ್ ಇಫೆಕ್ಟ್ ಅದರಿಂದ ಇಲ್ಲ. ಮತ್ತು ಸೋಪ್ ನಟ್ ಅಂತ ನಾವು ಹೇಳ್ತೇವೆ, ಈ ಥರದನ್ನು ಉಪಯೋಗಿಸಿ ತಲೆಯನ್ನು ತೊಳ್ಕೊಳ್ಳಿಕ್ಕೆ ನಾವು ಉಪಯೋಗಿಸ್ಬೇಕು. ಅಲ್ಲಿಗೆ ಈ ಒಂದು ತಾಲಿಯ ಸೀಕ್ರೆಟನ್ನು ನಾನು ನಿಮಗೆ ಬಿಡಿಸಿ ಹೇಳಿದ್ದೇನೆ. ಸೊ ಇದನ್ನು ವಾರದಲ್ಲಿ ಏನು ನೀವು 3 ದಿವಸ ಮಾಡ್ತಾ ಬರ್ತೀರಿ ತಲೆ ಸ್ನಾನವನ್ನು, ಆ ದಿವಸಗಳ ಕಾಲ ಮಾಡಿ ಮಹಿಳೆಯರಿಗೆ ಎಸ್ಪೆಷಲ್ ನಾನು ಹೇಳ್ತಾ ಇರೋದು, ಪುರುಷರು ಟ್ರೈ ಮಾಡ್ಬೋದು, ಎಲ್ರಿಗೂ ಆಗುತ್ತೆ. ಪುರುಷರು ಡೈಲಿ ಉಪಯೋಗಿಸ್ಬೋದು ಅಥವಾ ಅವ್ರಿಗೆ ಟೈಮ್ ಇರೋದಿಲ್ಲ ಅಂದರೆ ಸ್ಯಾಟರ್ಡೆ ಸಂಡೇ ಮಾಡ್ಕೋಬೋದು. ಸೊ ಇದನ್ನು ಏನೇನು ಪ್ರಯೋಜನ? ಕೂದಲು ಉದುರೋದು ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಕೂದಲಿಗೆ ಒಳ್ಳೆ ಶೈನಿಂಗ್ ಬರುತ್ತೆ, ತುಂಬ ಆಯಿಲಿ ಆಯಿಲಿ ಫೀಲಿಂಗ್ ಇದ್ದರೆ ಅದು ಕಡಿಮೆ ಆಗುತ್ತೆ, ತಲೆಗೆ ತಂಪಾದ ಒಂದು ಪರಿಣಾಮವನ್ನು ಕೊಡುತ್ತೆ, ಒಂದು ಟೆನ್ಷನ್ನು ಸ್ಟ್ರೆಸ್ಸು ಕಡಿಮೆ ಆಗಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ನೋಡಿ ಎಷ್ಟೆಲ್ಲ ಪ್ರಯೋಜನಗಳು. ಆತ್ಮೀಯರೇ, ಇಷ್ಟೊಂದು ಸರಳವಾದ ಪರಿಣಾಮಕಾರಿಯಾದ ಯಾವುದೇ ಖರ್ಚಿಲ್ಲದಂತಹ ಈ ಒಂದು ಶಾಂಪೂ, ನೀವು ಎಷ್ಟೋ 200-300 ರೂಪಾಯಿ ಕೊಟ್ಟು ತಂದಂತಹ ಶಾಂಪೂಗಿಂತಲೂ ನೂರು ಪಟ್ಟು ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಯಾವುದೇ ರಾಸಾಯನಿಕ ಇಲ್ಲ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ನಿಮ್ಗೆ ಆ ಫ್ರೆಶ್ನೆಸ್ ಫೀಲ್ ಆಗತ್ತೆ. ಸೊ ಹಾಗಾದರೆ ಇವತ್ತು ಕೇರಳದ ಒಂದು ಅಷ್ಟೊಂದು ಸುಂದರವಾದ ಹೇರ್ನ ಹಿಂದ್ಗಡೆ ಇರುವಂಥ ಒಂದು ಸೀಕ್ರೆಟನ್ನು ನಾನು ರಿವೀಲ್ ಮಾಡಿದ್ದೇನೆ. ಇನ್ನೊಂದು ಸೀಕ್ರೆಟ್ ಕೂಡ ಇದೆ, ಅದನ್ನು ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಹೊರಡ್ತೇನೆ. ಸಾಮಾನ್ಯವಾಗಿ ಕೇರಳದಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಲ್ಲಿಯೂ ಕೂಡ ಬಿಸಿನೀರಲ್ಲಿ ಸ್ನಾನ ಮಾಡೋದಿಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ. ಸೊ ತಣ್ಣೀರು ಸ್ನಾನ ಬಹಳ ಬಹಳ ಒಳ್ಳೆಯದು. ತಲೆಗಂತೂ ಎಸ್ಪೆಷಲಿ ತುಂಬ ಬಿಸಿನೀರು ಹಾಕ್ಕೊಂಡು ಬಿಟ್ಟರೆ ಕೂದಲು ಉದುರೋದು ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಕೇರಳದ ಯಾವುದೇ ಭಾಗಕ್ಕೆ ಹೋಗಿ ನೋಡಿ, ಅಲ್ಲಿ ಗೀಝರ್ ಇರೋದಿಲ್ಲ, ಬಿಸಿನೀರು ಮಾಡುವಂಥ ವ್ಯವಸ್ಥೆನೇ ಇರೋದಿಲ್ಲ. ಸೊ ನಾವು ತಣ್ಣೀರಿನ ಸ್ನಾನವನ್ನು ಅಭ್ಯಾಸ ಮಾಡಿಕೊಂಡ್ರೆ ನಾವು ಈಗ ಚಳಿಗಾಲ ಅಲ್ಲ, ಫುಲ್ ಬೇಸಿಗೆಯಲ್ಲಿ ಬಿಸಿ ಬಿಸಿ ತಲೆ ಬಿಸಿ ಬಿಸಿ ನೀರು ಹಾಕ್ಕೊಳ್ತೇವೆ. ಇದು

ಕೂದಲನ್ನ ಆರೈಕೆಯನ್ನು ಮಾಡುತ್ತೆ. ಸೊ ಅಲ್ಲಿಗೆ ಕೊಕೊನಟ್ ಆಯಿಲ್ ಕೂಡ ಇನ್ನೊಂದು ಸೀಕ್ರೆಟ್. ಸೊ ಹಾಗಾದರೆ ಆಹಾರದಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕು, ಹಣ್ಣು ಹಂಪಲುಗಳನ್ನು ಹೆಚ್ಚು ಸೇವಿಸಬೇಕು, ಜಾಸ್ತಿ ನೀರನ್ನು ಕುಡಿಯಬೇಕು, ಒಳ್ಳೆಯ ಫ್ಯಾಟನ್ನು, ತುಪ್ಪವನ್ನು, ಬೆಣ್ಣೆಯನ್ನು, ಮೊಸರನ್ನು, ಮಜ್ಜಿಗೆಯನ್ನು, ಗೋಡಂಬಿ, ಬಾದಾಮಿ, ಪಿಸ್ತಾ, ಶೇಂಗಾ ಈ ರೀತಿ ಒಳ್ಳೆಯ ಫ್ಯಾಟನ್ನು ಜಾಸ್ತಿ ಸೇವಿಸಬೇಕು. ಅದರ ಜೊತೆ ಪ್ರೋಟೀನ್ ಯುಕ್ತ ಆಹಾರವನ್ನು ನಾವು ಸೇವಿಸಬೇಕು. 2 ಚಮಚ ಪ್ರೋಟೀನ್ ಪುಡಿ, ಸ್ವಲ್ಪ ಹಾಲು, ಒಂದು ಹಣ್ಣು, ಸೇಬು ಹಣ್ಣು ಅಥವಾ ಬಾಳೆಹಣ್ಣು, ಸ್ವಲ್ಪ ಜೋನಿ ಬೆಲ್ಲ ಬೇಕಾದ್ರೆ ಹಾಕ್ಕೋಬೋದು, ಒಂದು 5ರಿಂದ 10 ನೆನೆಸಿದ ಬಾದಾಮಿ, ಪೀನಟ್ ಬಟರ್ ಅಂತ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ, ಅದು ಇದಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ತಿರುಗಿಸ್ಬಿಟ್ರೆ ಪ್ರೋಟೀನ್ ಶೇಕ್ ರೆಡಿ ಆಗುತ್ತೆ. ವೇ ಪ್ರೋಟೀನ್ ಸ್ವಲ್ಪ ಹಾಲು ಹಾಕ್ಕೊಡು. ಈ ವೇ ಪ್ರೋಟೀನನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ದಿನಕ್ಕೆ 2 ಹೊತ್ತು ಕುಡಿತಾ ಬಂದರೆ ನಮಗೆ ಸಾಕಷ್ಟು ಪ್ರೋಟೀನ್ ಸಿಕ್ಕಿ ಕೂದಲಿನ ಆರೋಗ್ಯ ಜಾಸ್ತಿ ಆಗುತ್ತೆ. ಹಾಗಾದರೆ ಕೂದಲಿನ ಆರೋಗ್ಯದ ಒಂದು ಸೀಕ್ರೆಟನ್ನು ಇವತ್ತು ನಾನು ರಿವೀಲ್ ಮಾಡಿದ್ದೇನೆ, ನಿಮ್ಮ ಎದುರುಗಡೆ ಬಿಚ್ಚಿಟ್ಟಿದ್ದೇನೆ. ತಾವು ದಯಮಾಡಿದ್ದನ್ನು ಅನುಸರಿಸಿ ಖಂಡಿತ ಪರಿಣಾಮವನ್ನು ಕೆಲವೇ ದಿನಗಳಲ್ಲಿ ಪಡೀತೀರಾ. ಹಾಗೆಯೇ ಕೆಲವರಿಗೆ ಪೋಷಕಾಂಶದ ಕೊರತೆ ಇರುತ್ತೆ, ಅಂಥವರಿಗೆ ನಮ್ಮ ಡಾಕ್ಟರ್ ಪ್ರವೀಣ್ ಅವರು ಅಲ್ಫಾ ನ್ಯಾಚುರಲ್ ವತಿಯಿಂದ ಸ್ಕಿನ್ ಆ್ಯಂಡ್ ಹೇರ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವಿಟೆಕ್ಸ್ ಇರ್ಬೋದು, ಈ ಒಂದು ಟೆಸ್ಟೋಸ್ಟಿರಾನ್ ಹೆಚ್ಚಾದರೂ ಕೂಡ ಸಮಸ್ಯೆ ಬರುತ್ತೆ, ಅದನ್ನು ಸರಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬಯೋಟಿನ್ ಇರ್ಬೋದು, ಸೆಲೆನಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಈ ರೀತಿಯ ಪೋಷಕಾಂಶಗಳು ಕೂದಲಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಈ ಸ್ಕಿನ್ ಆ್ಯಂಡ್ ಹೇರ್ ಅನ್ನುವಂಥ ಒಂದು ಚಿಕ್ಕ ಆಹಾರ ಔಷಧಿಯಲ್ಲಿ ಪ್ಯಾಕ್ ಮಾಡಿದ್ದಾರೆ. ಸ್ಕಿನ್ ಆ್ಯಂಡ್ ಹೇರನ್ನು ತಮಗೆ ತಲುಪಿಸಬೇಕು ಅಂತಿದ್ದರೆ ಫೋನ್ ಮಾಡಿದ್ರೆ ನಿಮ್ಮ ಮನೆಗೆ ಕಳಿಸ್ಕೊಡ್ಲಿಕ್ಕಾಗತ್ತೆ. ಹಾಗಾದರೆ ಬರೀ ಔಷಧಿ ಒಂದೇ ಸಾಲೋದಿಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಆರೋಗ್ಯ ಸೌಧವನ್ನು ನಿರ್ಮಾಣ ಮಾಡಬೇಕಾದ್ರೆ ಮೊದಲನೇದು ಪ್ರಾಪರ್ ಫೌಂಡೇಶನ್, ಆಹಾರದ ಬದಲಾವಣೆ. ನೆಕ್ಸ್ಟ್ ಇರುವಂಥದ್ದು ಕಂಬ, ಈ ಕೂದಲಿನ ವಿಷಯದಲ್ಲಿ ಬಂದಾಗ ಈ ಒಂದು ಹರ್ಬಲ್ ಶಾಂಪು, ಮೂರನೇ ಬರೋದು ಆಹಾರ ಔಷಧಿ. ಸೊ ಈ ಮೂರನ್ನು ಉಪಯೋಗಿಸಿದಾಗ ಕೂದಲಿನ ಆರೋಗ್ಯವನ್ನು ಖಂಡಿತವಾಗಿ ಹೆಚ್ಚು ಮಾಡ್ಕೊಳ್ಬೋದು. ಕೆಲವರಿಗೆ ತುಂಬ ತಲೆಯಲ್ಲಿ ಹೇನಾಗುತ್ತೆ, ಸಣ್ಣ ಮಕ್ಕಳಿಗೆ ನಾವು ನೋಡ್ತೀವಿ, ಅದರಲ್ಲೂ ಗರ್ಲ್ಸಿಗೆ ಜಾಸ್ತಿ ಕಂಡು ಬರುತ್ತೆ. ಈ ಹೇನನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಯಾವುದು? ಈ ಒಂದು ಶಾಂಪು ತಾಲಿ ಅಂತ ನಾನೇನು ಹೇಳ್ತಾ ಇದ್ನಲ್ಲ, ಈ ಕೇರಳದ ಟ್ರೆಡಿಷನಲ್ ಶಾಂಪು. ಸೊ ಹೇನು ಆಗುವವರಿಗೂ ಕೂಡ ಈ ಒಂದು ಇದೊಂದು ಚಿಕಿತ್ಸೆಯಾಗಿ ಬಳಕೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಅಷ್ಟೇ ಅಲ್ಲ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ, ಪ್ರತಿನಿತ್ಯ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಮಾಡ್ತಾ ಇದ್ದೇನೆ ಬೆಳಗಿಂದ ಸಾಯಂಕಾಲದವರೆಗೂ. 7406853563 ಈ ಒಂದು ನಂಬರಿಗೆ ಒಂದು ಮಿಸ್ ಕಾಲ್ ಕೊಟ್ಟಲ್ಲಿ ಬೆಳಗ್ಗೆ 10ರಿಂದ ಸಂಜೆ 5ರ ಅವಧಿಯಲ್ಲಿ ನಾವೇ ನಿಮಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ಕೊಡ್ತೇವೆ. ಆ ಟೈಮಲ್ಲಿ ನಾನೇ ನಿಮಗೆ ಖುದ್ದಾಗಿ ಫೋನ್ ಮಾಡ್ತೇನೆ, ಈ ಒಂದು ಕನ್ಸಲ್ಟೇಷನ್ನ ಪ್ರಯೋಜನವನ್ನು ಪಡ್ಕೊಳ್ಬೋದು, ನಿಮಗೆ ಬೇಕಾದ ಆಹಾರ ಔಷಧಿಯನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ತಮಗೆಲ್ಲರೂ ಒಳ್ಳೆಯದಾಗಲಿ, ಧನ್ಯವಾದಗಳು.

ಎಸ್ ಮುಂಗ್ಳಾರ ಜುನಾಚ ನೂತರ್ಕೇರ್ ಪ್ರಸರ್ಜತ ತಾಳೋ ಉಮಾಳೋ ಶೀದ ಪ್ರಸಾರ್ ಸಕಳಿಂದ ಅವರಾಂಚೇರ್ ಅಂಚೆ ಸಂಗಿ ಹಜರಸ ಮನೆಸ್ತ್ ಫ್ಲಾಯ್ಡ್ ಡಿಮೆಲ್ಲೋ ಕಶ್ಯ ತಜ ಸಂಗಿ ಉಲೋಂಕು ಫೋನ್ ಕರ 6364204949 ಸಂಖ್ಯಾ ಆಯ್ಕೊಂಗ್ ವಿಸರಣಕ ತಾಳೋ ಉಮಾಳೋ ಶೀದ ಪ್ರಸಾರ್

0: ರೇಡಿಯೋ ಸಾರಂಗ್ 107.8 ಎಫ್ಎಂ ಕೇಳ್ತಿರುವುದು. ರೇಡಿಯೋ ಸಾರಂಗ್ 107.8 ಎಫ್ಎಂ. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಇಲ್ಲಿನ ಕನ್ನಡ ವಿಭಾಗದ ವತಿಯಿಂದ ನಡೆದ ರಾಷ್ಟ್ರೀಯ ವಿಚಾರ ಸಂಕಿರಣ ಪ್ರಜಾತಂತ್ರ ಜಗತ್ತು ದೇಶ ಮತ್ತು ಪ್ರದೇಶ, ಇಲ್ಲಿ ಮಾತನಾಡಿದ ಪ್ರೊಫೆಸರ್ ನಿತ್ಯಾನಂದ ಬಿ ಶೆಟ್ಟಿ, ಅಧ್ಯಕ್ಷರು DVG ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ತುಮಕೂರು ವಿಶ್ವವಿದ್ಯಾನಿಲಯ. ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನ ವಿಭಾಗ ಈ ಕಾರ್ಯಕ್ರಮವನ್ನು ಹೀಗೆ ಆಯೋಜಿಸಿರೋದೇ ಭಾಳ ಭಾಳ ಅರ್ಥಪೂರ್ಣ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನದ ವಿಭಾಗ ನಡೆಸಬೇಕಾದ ವಿಚಾರ ಸಂಕಿರಣ ಅದು ಇದೇ ಮಾದರಿಯಲ್ಲಿರಬೇಕು, ಇದೇ ಸ್ವರೂಪದಲ್ಲಿರಬೇಕು. ಪ್ರಜಾತಂತ್ರ ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಭಾಗ. ಹಾಗೆ ಹೇಳುವುದಕ್ಕಿಂತಲೂ ಪ್ರಜಾತಂತ್ರವೇ ನಮ್ಮ ಸಂಸ್ಕೃತಿ ಎಂದು ಹೇಳುವುದು ಹೆಚ್ಚು ಮುಖ್ಯವಾದದ್ದು ಮತ್ತು ಹೆಚ್ಚು ಅರ್ಥಪೂರ್ಣವಾಗಿರೋದು. ಈ ಸಂಸ್ಕೃತಿ ನಮ್ಮ ಭಾಷೆಯಲ್ಲಿ, ನಮ್ಮ ಕಥನಗಳಲ್ಲಿ ಭಾಷೆಯ ಮೂಲಕ ಹೇಗೆ ಮರುಮಂಡಿತವಾಗಿದೆ ಎನ್ನುವುದನ್ನು ನೋಡುವುದಕ್ಕೆ ಇವತ್ತು ನಾನು ಕಾವ್ಯವನ್ನು ಮತ್ತು ಕಾದಂಬರಿಯನ್ನು ಎರಡನ್ನೂ ಒಂದು ರೆಫರೆನ್ಸ್ ಪಾಯಿಂಟಾಗಿ ಇಟ್ಕೊಂಡು ಮಾತಾಡಬೇಕು ಅಂತಿದ್ದೇನೆ. ನಾನು ಎತ್ಕೊಂಡಿರುವ ಕಾವ್ಯ ಅದು ರಾಮಾಯಣ ದರ್ಶನಂ, ಮತ್ತು ಎತ್ಕೊಂಡಿರುವ ಕಾದಂಬರಿ ಅದು ಚೋಮನದುಡಿ. ಗೆಳೆಯರೆ, ಯಾವುದನ್ನು ನಾವು ಬಹಳ ನಿರ್ದಿಷ್ಟವಾಗಿ ಆಧುನಿಕ ಕನ್ನಡ ಸಾಹಿತ್ಯ ಎಂದು ಕರೆಯುತ್ತೇವೆಯೋ ಅದು ಪ್ರತಿನಿಧಿಸುವ ಪ್ರಜಾತಾಂತ್ರಿಕ ಮೌಲ್ಯಗಳು ಯಾವುವು ಮತ್ತು ಅದರ ಸ್ವರೂಪ ಏನು ಎಂಬುದರ ಬಗ್ಗೆ ನಾನು ನಿಮ್ಮ ಜೊತೆಗೆ ಮಾತಾಡಬೇಕು. ನಾನಾಗಲೇ ಹೇಳಿದೆ, ಭಾಷೆ ಮತ್ತು ಸಂಸ್ಕೃತಿ ಅಧ್ಯಯನ ವಿಭಾಗ ಈ ಸೆಮಿನಾರ್ ನಡೆಸ್ತಾ ಇರೋದು ಯಾಕೆ ಬಹಳ ಮುಖ್ಯ ಆಗಿ ನಂಗೆ ಕಾಣ್ತಾ ಇದೆ ಅಂದರೆ, ಈ ನನಗೆ ಕೊಟ್ಟಿರುವ ಈ ಟಾಪಿಕ್ಗೆ ಇದು ಒಂದರ್ಥದಲ್ಲಿ ಒಂದು ಇಂಟರ್ಡಿಸಿಪ್ಲಿನರಿ ಆದಂತಹ ಒಂದು ಅಪ್ರೋಚ್. ಹಾಗಾಗಿ ಇದು ಅರ್ಧ ಗಂಟೆಯ ಉಪನ್ಯಾಸದಲ್ಲಿ ಮುಗಿದು ಹೋಗುವಂಥ ವಿಷಯ ಅಲ್ಲ. ಇದೊಂದು PhD ಸಂಶೋಧನೆಯ ವಸ್ತುವು ಕೂಡ ಹೌದು. ಭಾಳ ಸಂತೋಷದ ವಿಷಯ ಅಂದರೆ, ಈ ವರ್ಷದಿಂದ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದಲ್ಲಿ 4 ಜನ ವಿದ್ಯಾರ್ಥಿಗಳು ಸಂಶೋಧನೆ ಮಾಡ್ತಾ ಇದ್ದಾರೆ ಎನ್ನುವುದು ಕೂಡ. ರಾಜಕೀಯ ಶಾಸ್ತ್ರ ಓದುವ ಮತ್ತು ಕನ್ನಡ ಸಾಹಿತ್ಯ ಓದುವ ವಿದ್ಯಾರ್ಥಿಗಳು ಒಟ್ಟಾಗಿ ಜಂಟಿಯಾಗಿ ಮಾಡಬೇಕಾದಂತಹ ಅಧ್ಯಯನ ಇದು. ಆಧುನಿಕ ಕನ್ನಡ ಸಾಹಿತ್ಯದ ಆರಂಭದ ಧೀಮಂತರಾದ BM ಶ್ರೀ ಮತ್ತು ಗೋವಿಂದ ಪೈಗಳಿಂದ ತೊಡಗಿ ಮಧ್ಯಭಾಗದಲ್ಲಿ ಕಂಡುಬರುವ ಕುವೆಂಪು, ಕಾರಂತ, ಬೇಂದ್ರೆ ಇವರಲ್ಲಿ ಮುಂದುವರಿದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಣ್ಮುಂದಿರುವ ದೇವನೂರ ಮಹಾದೇವ, ಸಾರಾ ಅಬೂಬಕ್ಕರ್, BT ಜಾಹ್ನವಿ, ವೈದೇಹಿ ಮೊದಲಾದವರವರೆಗಿನ ಕನ್ನಡದ ಬಹುತೇಕ ಪ್ರಮುಖ ಸಾಹಿತಿಗಳು ತಮ್ಮ ಸಾಹಿತ್ಯದಲ್ಲಿ ಪ್ರಜಾತಾಂತ್ರಿಕ ಮೌಲ್ಯಗಳಾದ ಸ್ವಾತಂತ್ರ್ಯ, ಸಮಾನತೆ, ಬಂಧುತ್ವ, ಬಹುತ್ವ, ಅಹಿಂಸೆ, ಸಾಮಾಜಿಕ ನ್ಯಾಯ, ಲಿಂಗೀಯ ನ್ಯಾಯ, ಸೆಕ್ಯುಲರ್ವಾದ ಇತ್ಯಾದಿಗಳನ್ನು ಕೇವಲ ಘೋಷಣೆಯ ಮಟ್ಟಕ್ಕೆ ಇಳಿಸದೆ ಬಹಳ ಕಲಾತ್ಮಕವಾಗಿ ಅವರದನ್ನು ಮಂಡಿಸಿದ್ದಾರೆ. ಅಂದರೆ ಅವರ ಕೆಲವು ಪಠ್ಯಗಳನ್ನು ಓದುವಾಗ ಅಲ್ಲಿ ಸಮಕಾಲೀನ ರಾಜಕೀಯ ತತ್ವಜ್ಞಾನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳು ಅಲ್ಲಿ ಮಿಂಚಿ ಮರೆಯಾಗ್ತವೆ. ಹೀಗೆ ಮಿಂಚಿ ಮರೆಯಾಗುವಂತಹ ಎಲ್ಲ ಅಂಶಗಳನ್ನು ಒತ್ತಟ್ಟಿಗೆ ತಂದು ಅವುಗಳನ್ನು ಒಟ್ಟು ಮಾಡಿ ಅದರ ಮೂಲಕ ಕನ್ನಡ ಸಾಹಿತ್ಯದ ಒಂದು ರಾಜಕೀಯ ಓದನ್ನು ಅಥವಾ ಮರು ಓದನ್ನು ನಾವೆಂದು ನಡೆಸಬೇಕಾಗಿದೆ. ಅದಕ್ಕೆ ಬೇಕಾದ ಒಂದು ಕಾಲುದಾರಿಯನ್ನಷ್ಟೇ ಮಾಡಿಕೊಡೋ ಪ್ರಯತ್ನವನ್ನು ನಾನು ಈ ಉಪನ್ಯಾಸದಲ್ಲಿ ಮಾಡ್ತೇನೆ. ಈ ಕಾಲುದಾರಿಯನ್ನು ಮಾಡಿಕೊಡಲು ನಾನು ಆಯ್ಕೆ ಮಾಡಿಕೊಂಡಿರುವ ಒಂದು ಕಾವ್ಯ ಅಂದರೆ ಅದು ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ. ನರದ್ರ ವಿಸ್ತಾರವಾದ ಚರ್ಚೆಗೆ ಹೋಗೋದಿಲ್ಲ. ಶ್ರೀ ಕುವೆಂಪು ಮತ್ತು ಶ್ರೀ ಶಿವರಾಮ ಕಾರಂತರ ಎರಡೂ ಕೃತಿಗಳನ್ನು ನಾನು ಆಯ್ಕೆ ಮಾಡಿಕೊಳ್ಳುತ್ತೇನೆ ಅಂತ ನಿಮಗೆ ಹೇಳಿದೆ. ನಾನು ಯಾಕೆ ಉದ್ದೇಶಪೂರ್ವಕವಾಗಿ ಶ್ರೀ ಕುವೆಂಪು ಮತ್ತು ಶ್ರೀ ಶಿವರಾಮ ಕಾರಂತರು ಅಂತ ಕರೀತಾ ಇದ್ದೇನೆ ಅಂತಂದರೆ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಮೊದಲ ಬಾರಿಗೆ ಸಾಮಾನ್ಯನೊಬ್ಬನನ್ನು ಶ್ರೀ ಸಾಮಾನ್ಯ ಎಂದು ಸಂಬೋಧಿಸಿದವರು ಕುವೆಂಪು ಅವರು. ಪ್ರಜಾತಾಂತ್ರಿಕ ಮೌಲ್ಯವನ್ನು ಅತ್ಯಂತ ಸಹಜವಾಗಿ ಉಸಿರಾಡುವವರಿಗೆ ಮಾತ್ರ ಅಪರಿಚಿತರು ಅನಾಮಿಕರೂ ಆದ ಸಾಮಾನ್ಯರನ್ನು ಶ್ರೀಸಾಮಾನ್ಯ ಎಂಬ ಗೌರವಯುತವಾದ ರೀತಿಯಲ್ಲಿ ಸಂಬೋಧನೆ ಮಾಡಲು ಸಾಧ್ಯ. ಹೆಚ್ಚಿನ ವಿವರಗಳಿಗೆ ನಾನು ಹೋಗೋದಿಲ್ಲ, ಚರ್ಚೆಯಲ್ಲಿ ಬೇಕಿದ್ದರೆ ಅದನ್ನು ಮುಂದುವರಿಸೋಣ. ಶ್ರೀರಾಮಾಯಣ ದರ್ಶನದಲ್ಲಿ ಬರುವ ಒಂದು ಭಾಗ ಅದು ಕ್ರೌಂಚ ಪಕ್ಷಿಗಳ ಪ್ರಣಯ ಮತ್ತು ಬೇಟೆಗಾರ ಅದನ್ನು ಹೊಡೆದು ಉರುಳಿಸುವ ಸನ್ನಿವೇಶ. ಅದು ಗಂಡು ಕ್ರೌಂಚ ಪಕ್ಷಿಯನ್ನು ಬೇಟೆಗಾರ ಹೊಡೆದು ಉರುಳಿಸಿದ ತಕ್ಷಣ ಕುವೆಂಪು ಅವರ ವಾಲ್ಮೀಕಿ ಹೀಗೆ ಉದ್ಗರಿಸ್ತಾನೆ, ಮಾಣ್ ನಿಷಾದನೆ ಮಾಣ್ ಕೊಲೆ ಸಾಲ್ಗೊಂ ನಲೆಯುತ್ತಿರೆ ಬಾನ್ ಬನದ ತೊರೆ ಮಲೆಯ ಭವನವನಂ ನಲೆಯುತ್ತಿರೆ ಬಾನ್ ಬನದ ತೊರೆ ಮಲೆಯ ಭುವನವನಂ ಸುಖದ ಸಂಗೀತಕ್ಕೆ ವಿಷಾದ ಶ್ರುತಿಯಂ ಒಡ್ಡಿ ಕೆಡಿಸುವೈ ಸುಖದ ಸಂಗೀತಕ್ಕೆ ವಿಷಾದ ಶ್ರುತಿಯಂ ಒಡ್ಡಿ ಕೆಡಿಸುವೈ ನಾನೂ ಓರ್ಕಾಲದೊಳ್ ನಿನ್ನ ಓಲ್ ಕೊಲೆಯ ಕಲೆಯಲ್ಲಿ ಕೋವಿದನಾಗಿ ಮಲೆತಿರ್ದೆನೈ ನಾರದ ಮಹಾಋಷಿಯ ದಯಕಣ ಕರುಣೆಯಂ ಕಲಿತೆನ್. ಇದು ಬಹಳ ಮುಖ್ಯವಾದ ಮಾತು, ಕರುಣೆಯಂ ಕಲಿತೆನ್ ಎಂದು ಆತ್ಮಕಥೆಯ ಆತ್ಮತತ್ವವನ್ನು ಒರೆದು ಕತೆ ಹೇಳಿದಲ್ಲ, ಆತ್ಮಕಥೆಯ ಆತ್ಮತತ್ವವನ್ನು ಒರೆದು ಕಬ್ಬಿಲಗೆ ಬಗೆ ಕರಗುವಂತೆ ಬೋಧಂಗೆ ಇದು ಕೃಪೆ ದೋರುತ್ತ ಆತಂಗೆ ಅಹಿಂಸಾ ರುಚಿಯನ್ ಇತ್ತು. ಇದು ಇನ್ನೊಂದು ಗಮನಿಸಬೇಕಾದ ಮಾತು, ಅಹಿಂಸಾ ರುಚಿಯನ್ ಇತ್ತು. ಕೊಂಚ ವಕ್ಕಿಯ ಮೈಯಿನ್ ಆ ಬಾಣಮಂ ಬಿಡಿಸಿ ಪ್ರಾಣಮಂ ಬರಿಸಿ ಸಂಜೀವ ಜೀವನದಿಂದ ತವಿಸಿ ಪೆಣ್ವಕ್ಕಿಯ ಒಡಲ ಉರಿಯನ್ ಆ ವಾಲ್ಮೀಕಿ. ಇಡೀ ವಿಶ್ವ ನನ್ನ ಒಂದು ಭಾಗ ಮತ್ತು ನಾನು ಈ ವಿಶ್ವದ ಒಂದು ಭಾಗ, ಇಂತಹ ಒಂದು ಆಧ್ಯಾತ್ಮಿಕ ತಿಳುವಳಿಕೆಯಿಂದ ಹೊರಟದ್ದು ಮಹಾತ್ಮ ಗಾಂಧಿಯವರ ಅಹಿಂಸೆಯ ಚಿಂತನೆ. ಕುವೆಂಪು ಅವರ ವಾಲ್ಮೀಕಿ ಗಾಂಧಿಯವರ ಈ ಅಹಿಂಸಾ ತತ್ವ ಜಿಜ್ಞಾಸೆಯ ಹಿನ್ನೆಲೆಯಲ್ಲೇ ಮೂಡಿಬಂದಿದ್ದಾನೆ ಮತ್ತು ನಮ್ಮ ಮುಂದೆ ಅನಾವರಣಗೊಂಡಿದ್ದಾನೆ. ಇದು ಆದಿಕವಿ ವಾಲ್ಮೀಕಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರೋದು. ಮತ್ತು ಈ ವಾಲ್ಮೀಕಿ ಆಧುನಿಕ ಪೂರ್ವದ ವಾಲ್ಮೀಕಿ ಅಲ್ಲ, ಆಧುನಿಕ ಕಾಲದ ವಾಲ್ಮೀಕಿ. ಹಾಗಾಗಿ ಇದು ಟ್ರೂಲಿ ಡೆಮಾಕ್ರೆಟಿಕ್ ಮತ್ತು ಟ್ರೂಲಿ ಗಾಂಧಿಯನ್. ರಾಮಾಯಣ ದರ್ಶನ ಒಳಗಡೆ ನೀವು ನೋಡಿದರೆ, ಕಾವ್ಯದ ಒಳಗಡೆ ಅಲ್ಲಿ ಬರ್ತಾ ಇರುವಂತಹ ಮಂಥರೆ, ವಾಲಿ, ರಾವಣ ಇವರಿಗೆ ಬರುವುದು ಸಾವಲ್ಲ, ಅದು ಸಾಲ್ವೇಷನ್. ಸಾಲ್ವೇಷನನ್ನು ನಾವು ಕನ್ನಡದಲ್ಲಿ ವಿಮುಕ್ತಿ ಅಥವಾ ಜೀವನ್ಮುಕ್ತಿ ಅಂತ ಕರೀತೇವೆ. ಸಾಲ್ವೇಷನನ್ನು ನಾವು ಆಧ್ಯಾತ್ಮಿಕವಾದ ಪರಿಭಾಷೆಯಲ್ಲಿ ಹೇಳಿದಾಗ ಅದು ವಿಮುಕ್ತಿ ಆಗ್ತದೆ. ಅದೇ ಸಾಲ್ವೇಷನನ್ನು ನಾವು ರಾಜಕೀಯ ಪರಿಭಾಷೆಯಲ್ಲಿ ಹೇಳಿದಾಗ ಸ್ವಾತಂತ್ರ್ಯ ಆಗ್ತದೆ. ಅಂದರೆ ಒಂದೇ ಕಾನ್ಸೆಪ್ಟನ್ನು ನಾವು ಸ್ಪಿರಿಚುವಲ್ ಆಗಿ ಹೇಳಿದರೆ ಅದು ವಿಮುಕ್ತಿ, ಪೊಲಿಟಿಕಲ್ ಆಗಿ ಹೇಳಿದರೆ ಅದು ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವ, ಬಿಡುಗಡೆಗೊಳ್ಳುವ ಎಲ್ಲ ಸಾಧ್ಯತೆ, ಸಾಮರ್ಥ್ಯ ಮತ್ತು ಅವಕಾಶ ಅದು ಈ ಪ್ರಪಂಚದಲ್ಲಿ ಎಲ್ರಿಗೂ ಇದೆ. ಆದರೆ ಅದಕ್ಕೆ ಬೇಕಾದ ಪರಿಶ್ರಮವನ್ನು ನಾವೇ ಮಾಡಬೇಕು. ಹಾಗಾಗಿ ಸ್ವಾತಂತ್ರ್ಯವನ್ನು ನಮಗೆ ಯಾರೋ ತಂದು ಕರುಣಿಸುವುದಲ್ಲ, ದಯಪಾಲಿಸುವುದಲ್ಲ, ನಾವು ನಮ್ಮ ಹೋರಾಟದ ಮೂಲಕ, ನಮ್ಮ ಹಕ್ಕೊತ್ತಾಯದ ಮೂಲಕ ನಾವದನ್ನು ಕಂಡುಕೊಳ್ಳಬೇಕು. ಹಾಗಾಗಿ ನಮ್ಮ ಒಳಗಿನ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳಬೇಕಾದ್ರೆ, ಇದು ಇಷ್ಟರವರೆಗೆ ನಾನು ಮಾತಾಡಿದ ನಮ್ಮ ಹೊರಗಿನ ಸ್ವಾತಂತ್ರ್ಯ, ನಮ್ಮ ಒಳಗಿನ ಸ್ವಾತಂತ್ರ್ಯವನ್ನು ನಾವು ಕಂಡುಕೊಳ್ಳಬೇಕಾದ್ರೆ ನಮ್ಮ ಒಳಗಡೆ ಇರುವಂತಹ ಕೇಡು ಏನಿದೆ ಆ ಕೇಡಿನ ವಿರುದ್ಧದ ಹೋರಾಟವನ್ನು ನಾವು ಮಾಡಬೇಕು. ಮತ್ತು ಮೊತ್ತ ಮೊದಲನೇದಾಗಿ ಅದಕ್ಕಿಂತ ಮೊದಲು ಕೇಡು ಇದೆ ಎಂಬುದನ್ನು ನಾವು ಗುರುತಿಸಬೇಕು. ಸೊ ಇದು ಸ್ವರಾಜ್ ಕೂಡ ಹೌದು. ಸೊ ಸ್ವರಾಜ್ ಅಂದರೆ ಆಗ ಪಡಿಕಲ್ ಅವರು ಹೇಳಿದ ಹಾಗೆ ಅದು ಕೇವಲ ಒಂದು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಅಲ್ಲ, ಅದು ನಮ್ಮ ಒಳಗಿನ ಮತ್ತು ನಮ್ಮ ಆಳದಲ್ಲಿರುವ ಮತ್ತು ಬಹಳ ಸ್ಪಿರಿಚುವಲ್ ಆಗಿರುವ ಮನುಷ್ಯನ ಮೂಲಭೂತ ಸ್ವಭಾವದ ನಿಯಂತ್ರಣವೂ ಕೂಡ ಹೌದು. ಕೇವಲ ಹೊರಗಿನ ನಿಯಂತ್ರಣವೂ ಅಷ್ಟೇ ಅಲ್ಲ. ಸೊ ವಿಚಾರದಲ್ಲಿ ನಂಬಿಕೆ ಇದ್ದರೂ ವೈಚಾರಿಕತೆಯ ಬಗ್ಗೆ ಸಂದೇಹದ ಒಂದು ಸ್ವಾತಂತ್ರ್ಯವನ್ನು ಉಳಿಸಿಕೊಂಡ ಕುವೆಂಪು ದೈವದಲ್ಲಿ ನಂಬಿಕೆ ಇರುತ್ತಲೇ ದೈವದ ಬಗ್ಗೆ ಅನುಮಾನವನ್ನು ಪಡಬಲ್ಲವರು ಅವರಾಗಿದ್ದರು. ಸೊ ಈ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡ ಕುವೆಂಪು ಅವರ ಈ ಮನೋಧರ್ಮವೇ ಬಹಳ ಡೆಮೊಕ್ರಾಟಿಕ್ ಆಗಿರುವಂಥ ಮನೋಧರ್ಮ. ಸೊ ಕುವೆಂಪು ಮತ್ತು ಪ್ರಜಾತಾಂತ್ರಿಕ ಮೌಲ್ಯ ಎಂಬ ವಿಷಯವನ್ನು ಮುಂದಿಟ್ಟುಕೊಂಡು ಅವರ ಬೆರಳಿಗೆ ಕೊರಳ್, ಜಲಗಾರ, ಶೂದ್ರ ತಪಸ್ವಿ, ಸ್ಮಶಾನ ಕುರುಕ್ಷೇತ್ರ ಇತ್ಯಾದಿ ನಾಟಕಗಳನ್ನು ಇಟ್ಟುಕೊಂಡು ಈ ಚರ್ಚೆಯನ್ನು ಬೆಳೆಸ್ಬೋದು. ಆದರೆ ಸದ್ಯಕ್ಕೆ ಇಷ್ಟು ಸಾಕು. ನನ್ನ ಮುಂದಿನ ಮಾತುಗಳಿರೋದು ಅದು ಕಾರಂತರ ಚೋಮನದುಡಿಯನ್ನು ಉದ್ದೇಶಿಸಿ, ಸ್ವಲ್ಪ ದೀರ್ಘವಾಗಿದೆ. ಆ ಕಾದಂಬರಿ ಕಥೆ ಇಲ್ಲಿರುವ ಯಾರಿಗೂ ನಾನು ಹೇಳಬೇಕಾದಿಲ್ಲ, ಅನೇಕರಿಗೆ ಅದು ಗೊತ್ತಿದೆ. ಸಂಕಪ್ಪಯ್ಯ ಎಂಬ ದಣಿಯ ಆಳು ಮಗನಾಗಿರುವ ಚೋಮನಿಗೆ ಸ್ವಂತಕ್ಕೆ ಒಂದು ತುಂಡು ಭೂಮಿ ಬೇಕು ಎಂಬ ಒಂದು ಆಸೆ ಹುಟ್ಟುತ್ತದೆ. ಈ ಆಸೆ ಯಾವ ಸಂದರ್ಭದಲ್ಲಿ ಹುಟ್ಟುತ್ತದೆ ಎನ್ನುವುದು ಬಹಳ ಇಂಪಾರ್ಟೆಂಟ್. ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಎನ್ನುವ ಒಂದು ಹೋರಾಟ ಮತ್ತು ಸ್ವಾತಂತ್ರ್ಯದ ಕುರಿತ ಒಂದು ಡಿಸ್ಕೋರ್ಸ್ ಬಹಳ ಪ್ರಭಾವಶಾಲಿಯಾಗಿ ನಮ್ಮ ಸಮಾಜದಲ್ಲಿದ್ದಂಥ ಕಾಲದಲ್ಲಿ ಚೋಮನಲ್ಲಿ ಈ ಆಸೆ ಹುಟ್ಟುತ್ತದೆ. ಆ ಕಾಲದಲ್ಲಿ ಸ್ವಾತಂತ್ರ್ಯದ ಹಂಬಲ ಬೇರೆ ಬೇರೆ ಸಮುದಾಯಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ವ್ಯಕ್ತಗೊಳ್ತಾ ಇತ್ತು. ಮೇಲ್ಜಾತಿ ಮತ್ತು ಮೇಲ್ವರ್ಗದ ಸಮುದಾಯಕ್ಕೆ ದೇಶದ ಸ್ವಾತಂತ್ರ್ಯ ಬಹಳ ಮುಖ್ಯವಾಗಿತ್ತು, ಅದು ಬಹಳ ಆದ್ಯತೆಯ ವಿಷಯವಾಗಿತ್ತು. ಕೆಳಜಾತಿ ಕೆಳವರ್ಗಗಳಿಗೆ ಮೇಲ್ಜಾತಿ ಮೇಲ್ವರ್ಗಗಳಿಂದ ಸ್ವಾತಂತ್ರ್ಯವನ್ನು ಪಡೆಯುವುದು ಅತ್ಯಂತ ಆದ್ಯತೆಯ ವಿಷಯವಾಗಿತ್ತು. ಹಾಗಾಗಿ ಚೋಮನ ಭೂಮಿಯ ಬಯಕೆ ಏನಿದೆ ಅದು ಆತನ ಸ್ವಾತಂತ್ರ್ಯದ ಅಪೇಕ್ಷೆಯಾಗಿತ್ತು. ಈ ಸ್ವಾತಂತ್ರ್ಯವನ್ನು ನಾವು ಕೇವಲ ರಾಜಕೀಯ ಸ್ವಾತಂತ್ರ್ಯ ಎಂದಷ್ಟೇ ನೋಡಿ ಅದನ್ನು ಮಿತವಿಶೇಷಗೊಳಿಸುತ್ತೇವೆ. ಆದರೆ ಪಶ್ಚಿಮದ ಸಮಾಜಗಳಲ್ಲಿ ಸ್ವಾತಂತ್ರ್ಯಕ್ಕಿರುವ ಅರ್ಥ ಭಾರತದ ಸನ್ನಿವೇಶದಲ್ಲಿ ಅದು ಅತ್ಯಂತ ಹೆಚ್ಚು ಸಂಕೀರ್ಣವಾಗ್ತದೆ. ಹಾಗಾಗಿ ವಸಾಹತು ಶಕ್ತಿಯಿಂದ ದೇಶವನ್ನು ಮುಕ್ತಗೊಳಿಸುವುದು ಅಥವಾ ಲಿಬರೇಟ್ ಮಾಡುವುದಷ್ಟೇ ಸ್ವಾತಂತ್ರ್ಯ ಅಲ್ಲ. ಭಾರತದ ಸನ್ನಿವೇಶದಲ್ಲಿ ನಮ್ಮಲ್ಲಿ ಲಾಗಾಯತಿನಿಂದ ನಡೆದುಕೊಂಡು ಬಂದಂತಹ ಒಂದು ಶ್ರೇಣೀಕೃತ ಸಮಾಜದ ತಾರತಮ್ಯವನ್ನು ಮುರಿಯುವುದು ಕೂಡ ತನ್ನ ಬದುಕಿಗೆ ಇನ್ನೊಬ್ಬರನ್ನು ಅವಲಂಬಿಸಿರುವುದನ್ನು, ಡಿಪೆಂಡ್ ಆಗಿರುವುದನ್ನು ತಡೆದು ಇನ್ಡಿಪೆಂಡೆಂಟ್ ಆಗುವುದು ಕೂಡ ಸ್ವಾತಂತ್ರ್ಯ. ಅವಕಾಶ ಮತ್ತು ಸಮಾನತೆಯ ಹರಡುವಿಕೆಗಾಗಿ ಫ್ರೀಡಮ್ ಆಗುವುದು ಕೂಡ ಸ್ವಾತಂತ್ರ್ಯ. ಬೇರೆ ಬೇರೆ ಬಗೆಯ ಬೇರೆ ಬೇರೆ ಸ್ವರೂಪದ ರಾಜಕೀಯ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಿಂಗ್ಡಮ್ಗಳಿರುವ ಈ ದೇಶ, ಈ ಸಮಾಜದಿಂದ ಫ್ರೀಯಾಗಿ ಫ್ರೀಡಮ್ ಪಡೆದುಕೊಳ್ಳುವುದು ಕೂಡ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯವಾಗಿ. ಹಾಗಾಗಿ ಇಂಗ್ಲಿಷ್ನಲ್ಲಿರುವ ಇನ್ಡಿಪೆಂಡೆಂಟ್, ಲಿಬರ್ಟಿ, ಫ್ರೀಡಮ್ ಎನ್ನುವುದಕ್ಕೆ ಕನ್ನಡದಲ್ಲಿ ನಾವು ಸಂವಾದಿಯಾಗಿ ಮತ್ತು ಸಮರೂಪವಾಗಿ ಸ್ವಾತಂತ್ರ್ಯ ಎನ್ನುವಂತಹ ಒಂದೇ ಪದವನ್ನು ಬಳಸಿದರೂ ಕೂಡ ಈ ಮೂರಕ್ಕೂ ಬೇರೆ ಬೇರೆ ಅರ್ಥಗಳಿವೆ ಎಂಬುದನ್ನು ನಾವು ಮೂಲಭೂತವಾಗಿ ಗಮನಿಸಬೇಕು. ಹಾಗಾದರೆ ಚೋಮನನ್ನು ಎಲ್ಲಿ ಪ್ಲೇಸ್ ಮಾಡುವುದು? ಚೋಮನ ಒಟ್ಟು ತುಡಿತ ಇರುವುದು ಒಂದು ಬಗೆಯ ಅವಕಾಶ ಸಮಾನತೆಗಾಗಿ. ಅವಕಾಶ ಅಂದರೆ ಆಪರ್ಚುನಿಟಿ ಎನ್ನುವ ಅರ್ಥದಲ್ಲ. ಈ ಅವಕಾಶ ಸಮಾನತೆ ಇದ್ದಲ್ಲಿ ಯಾವುದೇ ಒಬ್ಬ ಮನುಷ್ಯನ ಬದುಕು ಅದು ಅರ್ಥಪೂರ್ಣ ಆಗ್ತದೆ. ಅವಕಾಶ ಅಂದರೆ ಸ್ಥಳ, ಸ್ಪೇಸ್. ಈಗ ಚೋಮನೆಗೊಂದು ಸ್ಪೇಸ್ ಬೇಕಾಗಿದೆ. ಯಾಕೆಂದರೆ ನಿನ್ನೆಯವರೆಗೆ ಅವನಿಗೆ ಅವನದ್ದೇ ಆದಂತಹ ಒಂದು ಸ್ಪೇಸ್, ಒಂದು ಸ್ಥಳ ಇಲ್ಲ, ಅವನದ್ದಾದ ಸಮಯವೂ ಇಲ್ಲ. ಯಾಕೆಂದರೆ ಅವನ ಸಮಯ ಎಲ್ಲವೂ ಕೂಡ ಅವನ ದಣಿಗೆ ಇದೆ. ಸ್ಪೇಸೂ ಇಲ್ಲದ, ಟೈಮೂ ಇಲ್ಲದ ಒಂದು ಬದುಕನ್ನು ಚೋಮ ಬದುಕ್ತಾ ಇದ್ದಾನೆ. ಮತ್ತು ಈ ಬದುಕಿಗೆ ಅರ್ಥ ಇಲ್ಲ, ಇದೊಂದು ಅರ್ಥಹೀನ ಬದುಕು. ಚೋಮ ತನ್ನ ಸಮಯವನ್ನು ತನ್ನ ದಣಿಗಾಗಿ ಅರ್ಪಿಸಿದ್ದಾನೆ. ಸುಮ್ಮನೆ ನೀವು ಗಮನಿಸಿ, ನಾವು ನಮ್ಮ ಸಮಯವನ್ನು ನಮ್ಮ ಮೇಲಿರುವವರಿಗಾಗಿ ಅಥವಾ ಇನ್ನೊಬ್ಬರಿಗಾಗಿ ನಾವು ಅರ್ಪಿಸಿದಾಗ ಆ ಬದುಕು ಅದು ನಮ್ಮ ಬದುಕು ಆಗಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮ್ಮ ಸಮಯವೇ ನಮಗೆ ಹೊರೆಯಾಗ್ತದೆ. ಈಗ ನೀವೆಲ್ಲ ವಾಚ್ ನೋಡ್ತಾ ಇದ್ದೀರಿ, ಯಾಕೆಂದರೆ ಈ ಸಮಯ ಇದು ನಿಮ್ದಲ್ಲ, ಈಗ ಇದು ನಂದು. ಹಾಗಾಗಿ ನಿಮ್ಮ ಸಮಯವೇ ನಿಮಗೆ ಹೊರೆಯಾಗ್ತಾ ಇದೆ. ಅಂದರೆ ಒಂದು ಕೆಲಸವನ್ನು, ಯಾವುದೋ ಒಂದು ಕೆಲಸವನ್ನು ನಾವು ನಮಗಾಗಿ ಮಾಡದೆ ಇನ್ನೊಬ್ಬನಿಗಾಗಿ ಮಾಡಿದಾಗ ಆ ಕೆಲಸ ನಮಗೆ ಇಷ್ಟ ಇಲ್ಲದ ಕೆಲಸವೂ ಆಗಿದ್ದಾಗ ಆ ಕೆಲಸಕ್ಕಾಗಿ ವ್ಯಯ ಮಾಡುವ ಸಮಯ ಇದೆಯಲ್ಲ, ಆ ಸಮಯ ನಮಗೆ ಹೊರೆಯಾಗ್ತದೆ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವ ಆತ ಸಂಜೆಯ ಗಡಿಯಾರ ಯಾವಾಗ ಆ ಮುಳ್ಳು 5 ಬರ್ತದೆ ಎನ್ನುವುದನ್ನೇ ದಿಟ್ಟಿಸಿ ನೋಡುವಂತೆ ಸಮಯ ಹೊರೆಯಾಗ್ತದೆ. ನಮ್ಮ ಬದುಕಿನ ಸಮಯ ನಮ್ಮದೇ ಆದಾಗ ಆಗ ಅದು ಸ್ವಾತಂತ್ರ್ಯ ಆಗ್ತದೆ. ಸಮಯವನ್ನು ಒಬ್ಬ ವ್ಯಕ್ತಿ ಹೇಗೆ ಕಳೀತಾನೆ ಎಂಬುದರಿಂದಲೇ ಆತನಿಗಿರುವ ಸ್ವಾತಂತ್ರ್ಯದ ಮಟ್ಟವನ್ನು, ಸ್ವಾತಂತ್ರ್ಯದ ಲೆವೆಲನ್ನು ನಾವು ಗುರುತಿಸಬಹುದಾಗಿದೆ. ಹಾಗಾಗಿ ಸ್ವಾತಂತ್ರ್ಯ ಅಂದರೆ ಸಮಯ, ಸ್ವಾತಂತ್ರ್ಯ ಅಂದರೆ ಅವಕಾಶ, ಸ್ಪೇಸ್ ಮತ್ತು ಟೈಮ್. ಚೋಮನಿಗೆ ಇವೆರಡೂ ಇಲ್ಲ. ಅಂದಿನ ಆ ಚೋಮನ ಆಸೆಯೇ 1970 ಕರ್ನಾಟಕದಲ್ಲಿ ಭೂಮಸೂದೆಯಾಗಿ ಕಾಣಿಸಿಕೊಳ್ತದೆ. ಹಾಗಾಗಿ ಚೋಮ ಇಲ್ಲಿ ಕುಳಿತಿರುವ ನಮ್ಮೆಲ್ಲರ ಒಳಗಡೆಯೂ ಇದ್ದಾನೆ. ಅವನು ಕೇವಲ ದಲಿತ ಸಮುದಾಯದ ಚೋಮನಷ್ಟೇ ಅಲ್ಲ, ಆ ಚೋಮ ಬಂಟ್ರಲ್ಲಿ, ಬಿಲ್ಲವರಲ್ಲಿ, ಕುಲಾಲ್ರಲ್ಲಿ, ಗಾಣಿಗರಲ್ಲಿ, ಬೋವಿಗಳಲ್ಲಿ, ಎಲ್ಲ ಸಮುದಾಯಗಳಲ್ಲೂ ಇದ್ದಾನೆ. ಸೊ ಗೇಣಿ ಕೊಡುವ ರೈತರಾದ ಮುಸ್ಲಿಮರಲ್ಲೂ, ಕ್ರಿಶ್ಚಿಯನ್ರಲ್ಲೂ, ಬ್ರಾಹ್ಮಣರಲ್ಲೂ ಕೂಡ ಇದ್ದಾನೆ. ಆ ಚೋಮನ ನಂತರದ ತಲೆಮಾರ ಆಗಿರುವ ನಮ್ಮ ಹಿರೀಕರು ಭೂಮಸೂದೆಯಿಂದ ಜಾಗ ಪಡೆದುಕೊಂಡರು. ಹಾಗಾಗಿ ವಿಶಾಲವಾದ ಅರ್ಥದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡದಲ್ಲಿರುವ ಅಥವಾ ಕರ್ನಾಟಕದಲ್ಲಿರುವ ನಿಮ್ಮ ಹಿಂದಿನ ತಲೆಮಾರು ಮತ್ತು ಈಗಿನ ತಲೆಮಾರು ಆಗಿರುವ ನೀವು, ನೀವೆಲ್ಲರೂ ಕೂಡ, ನಾವೆಲ್ಲರೂ ಕೂಡ ಚೋಮನ ಮಕ್ಕಳು ಮತ್ತು ಮೊಮ್ಮಕ್ಕಳೇ ಆಗಿದ್ದೇವೆ. ಸೊ ಒಂದು ಪ್ರಜಾಸತ್ತಾತ್ಮಕ ಸಮಾಜ ನಮ್ಮಲ್ಲಿ ಸಾಧ್ಯವಾಗದೇ ಇರ್ತಿದ್ರೆ ಅಥವಾ ಸಂವಿಧಾನ ನಮ್ಮಲ್ಲಿ ಜಾರಿಗೊಳ್ಳದೇ ಇರ್ತಿದ್ರೆ ಚೋಮನ ಮಕ್ಕಳಾಗಿರುವ, ಚೋಮನ ಮೊಮ್ಮಕ್ಕಳಾಗಿರುವ ನಮಗೆ ಯಾರಿಗೂ ಇಲ್ಲಿ ಭೂಮಿಯೇ ಸಿಗ್ತಿರಲಿಲ್ಲ. ಹಾಗಾಗಿ ಭೂಮಸೂದೆಯಿಂದ ಭೂಮಿ ಪಡೆದುಕೊಂಡ ಪ್ರತಿಯೊಬ್ಬರೂ ಕೂಡ ಚೋಮನ ಮಕ್ಕಳೇ. ಈ ಚೋಮ ಆ ಅರ್ಥದಲ್ಲಿ ಏಕಕಾಲಕ್ಕೆ ಅವನು ಇತಿಹಾಸವೂ ಆಗಿದ್ದಾನೆ, ಪುರಾಣವೂ ಆಗಿದ್ದಾನೆ. ಈ ತತ್ಸಮ ತದ್ಭವಗಳ ನಿಯಮದ ಹಿನ್ನೆಲೆಯಲ್ಲಿ ನೀವು ಚೋಮನನ್ನು ಸೋಮ ಎಂದು ಮತ್ತು ಈ ಸೋಮನನ್ನು, ಈ ಸೋಮ ಇದು ಸೂರ್ಯ ಎಂದು ಭಾವಿಸಿಕೊಂಡ್ರೆ ನಾವೆಲ್ಲರೂ ನಿಸ್ಸಂಶಯವಾಗಿ ಸೂರ್ಯವಂಶೀಯರೇ ಹೌದು. ಆಧುನಿಕ ಕರ್ನಾಟಕದ, ಆಧುನಿಕ ಜನಸಮುದಾಯವಾದ ನಮ್ಮೆಲ್ಲರ ವಂಶದ ಮೂಲ ಪುರುಷನಾದ ಈ ಚೋಮನಲ್ಲಿ ಸ್ವಂತ ಭೂಮಿಯನ್ನು ಹೊಂದಬೇಕು ಎಂಬ ಅವನ ಆಸೆಯಲ್ಲಿ ಇದ್ದದ್ದು ಏನು? ಸ್ವಾತಂತ್ರ್ಯವೇ ಅಥವಾ ಸಮಾನತೆಯೇ? ದೇಶದ ಸ್ವಾತಂತ್ರ್ಯವನ್ನು ಬಯಸಿದ ಗಾಂಧಿ ಮತ್ತು ಜನಸಮುದಾಯದ ಸಮಾನತೆಯನ್ನು ಬಯಸಿದ ಅಂಬೇಡ್ಕರ್, ಇವರಿಬ್ಬರೂ ಕೂಡ ಚೋಮನೊಳಗಡೆ ಅಪ್ರಜ್ಞಾಪೂರ್ವಕವಾಗಿಯಾದರೂ ಇದ್ದಿರಬಹುದೇ ಎಂಬ ಪ್ರಶ್ನೆಯನ್ನು ನಾನು ನನಗೆ ಕೇಳಿಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ದೂರಾನ್ವಯದ ಪ್ರಶ್ನೆ ಅಂತ ನಿಮಗೆ ಅನಿಸಿದರೂ ಕೂಡ ಇಂತಹ ದೂರಾನ್ವಯದ ಸಾಹಸವನ್ನು ನಾವು ಈಗಲಾದರೂ ಮಾಡಬೇಕು ಅಂತ ನನಗನ್ನಿಸ್ತದೆ.
0: ಇಷ್ಟವರೆಗೆ ಪ್ರೊಫೆಸರ್ ನಿತ್ಯಾನಂದ ಬಿ ಶೆಟ್ಟಿ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮುಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
2: ತಾಳು ಅನಿ ಉಮಾ.

0: ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದೀಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳ ಗಂಗೋತ್ರಿಯ ಡಾಕ್ಟರ್ UR ರಾವ್ ಸಭಾಂಗಣದಲ್ಲಿ ನಡೆದ ಪ್ರೊಫೆಸರ್ BA ವಿವೇಕರೈ 80ರ ಸಂಭ್ರಮದ ಕಲಾಭಿವಂದನೆ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯವೃಂದ ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ. ಹಿಮ್ಮೇಳದಲ್ಲಿ ಭಾಗವತರು ಶ್ರೀ ಸುಬ್ರಾಯ ಸಂಪಾಜೆ, ಚೆಂಡೆ ಮದ್ದಳೆ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ ಮತ್ತು ಮುರಳೀಧರ ಕಲ್ಲೂರಾಯ. ಪಾತ್ರವರ್ಗದಲ್ಲಿ ಶ್ರೀಕೃಷ್ಣ ಶ್ರೀ ಗಣರಾಜ ಕುಂಬ್ಳೆ, ಭೀಷ್ಮ ಶ್ರೀ ರಾಧಾಕೃಷ್ಣ ಕಲ್ಚಾರ್, ಅರ್ಜುನ ಡಾಕ್ಟರ್ ನಾಗವೇಣಿ ಮಂಚಿ. ಇದೀಗ ಭೀಷ್ಮಾರ್ಜುನ ಕಾಳಗ ಯಕ್ಷಗಾನ ತಾಳಮದ್ದಲೆಯ ಕೊನೆಯ ಕಂತು.
1: ಅರ್ಜುನ ಇಷ್ಟಕ್ಕೆ ಸಿದ್ಧನಾಗುತ್ತೆ ಅಂತ ನಾನು ಎಣಿಸಲಿಲ್ಲ. ನಿನ್ನನ್ನು
2: ಕೃಷ್ಣನಿಗೊಂದು ಮಾತು ಕೊಟ್ಟಿದ್ದೇನೆ ಪರಮಾತ್ಮನಿಗೆ, ನಾನು ನಿನ್ನ ಸದ್ಭಕ್ತನೇ ಆದ್ರೆ ಭೀಷ್ಮರನ್ನು ಸೋಲಿಸ್ತೇನೆ.
1: ನಮ್ಮ ಮನೆ ಮಕ್ಕಳು ಬೇರೆಯವರ ಕೈಗೆ ಸಿಕ್ಕಿದ್ರೆ ಏನೆಲ್ಲ ಆಗ್ತಾರೆ ಅನ್ನೋದಕ್ಕೊಂದು ಉದಾಹರಣೆ.
2: ಕಳುಹಿಸಿದವನು ನೀನೇ ಅಲ್ವಾ?
1: ಏನು, ನೀನು ಯುದ್ಧಕ್ಕೆ ಹೊರಟದಕ್ಕೆ ನಾ ಕೇಳಿದ್ದಲ್ಲ.
2: ಮತ್ತೆ
1: ಅಜ್ಜ, ಅಲ್ಲಿ ದ್ಯೂತ ಸಭೆಯಲ್ಲಿ ದ್ರೌಪದಿಯ ಮಾನಖಂಡನಾಗುವಾಗ ನೀವೆಂತದ್ದು ಮಾಡಿದ್ರಿ?
2: ತಲೆ ಕೆಳಗೆ ಹಾಕಿ ಕಣ್ಣೀರಿಟ್ರಿ.
1: ಈಗ ನನಗೆ ನೀನು ವಿಷ ಕೊಡ್ಬೋದಲ್ಲ. ಅಲ್ಲ, ನನಗೆ ನಾಟತದೋ ಇಲ್ಲೋ ಬೇರೆ ಪ್ರಶ್ನೆ. ಇದನ್ನು ಕೇಳೋದಕ್ಕಿಂತ ನಿನ್ನಲ್ಲಿ ನಾನು ಕೇಳೋದು, ಮಗು, ನೀನು ಈ ಕೌರವನಲ್ಲ ನಿನಗೆ ಲೆಕ್ಕವು ಹೋರಾಟ ಕೇಳಿದ್ರೆ?
2: ಅದನ್ನೇ ಹೇಳಿ ಹೇಳಿ ಉಬ್ಬಿಸಿದ್ದೀರಿ.
1: ಪರಮ ಪರಾಕ್ರಮಿ ಹೌದಲ್ಲ?
2: ಹಾ,
1: ಮತ್ತೆ ಯಾಕೆ ಅವನಿಗೆ ಅವತ್ತು ಹೊಡೆಯಲಿಲ್ಲ ಸಭೆಯಲ್ಲಿ?
2: ನಮಗೊಂದು
1: ನಿಮ್ಮ ಹೆಂಡತಿ ಅಲ್ವಾ,
2: ನಮ್ಮ ಹಿರಿಯಣ್ಣನ ಆಜ್ಞೆ ಇತ್ತಲ್ಲ, ನಾವು ದಾಸರು,
1: ಧರ್ಮಕ್ಕೆ ಬದ್ಧನಾಗಿ.
2: ಹಾ,
1: ಮತ್ತೆ ನಮಗೆಂತದ್ದು
2: ಧರ್ಮ?
1: ನಮಗೂ ಧರ್ಮಕ್ಕೆ ಬದ್ಧತೆಯೇ. ಯಾವನು ಧರ್ಮರಾಯನೋ ಅವನು ಒಪ್ಪಿದ್ದನ್ನು ನಾವಲ್ಲ ಅಂತ ಹೇಳಿದ್ರೆ ಈಗ ಅವ ಧರ್ಮಿ ಅಂತ ಆಗೋದಿಲ್ಲೋ ಮಗು?
2: ಹೋ,
1: ಧರ್ಮಸ್ಯ ಮುಖಾನಿ ಭಿನ್ನಾನಿ. ಈ ಪ್ರಾಯದ ಮೇಲೆ ಮನೆ ಮಕ್ಕಳು ಕೇಳುವಾಗ ಎಷ್ಟು ಸಂಕಟ ಆಗ್ತದೆ ಅಂತ ನಿನ್ನ ಮೊಮ್ಮಕ್ಕಳು ನಿನ್ನನ್ನು ಕೇಳಿದ್ರೆ ನಿನಗೆ ಗೊತ್ತಾದೀತು. ನಾವೇನು ಬೇಕು ಅಂತ ದುರ್ಬುದ್ಧಿ ಮಾಡಿದ್ದ?
2: ನಮ್ಮ ಒಳಗೆ ಅನುಭವಿಸಿದ ಯಾತನೆ ಅಷ್ಟುಂಟು ಅಜ್ಜ.
1: ಗೊತ್ತಾಯ್ತು, ಈಗ ನಿನ್ನ ಯಾತನೆಯ ಬಗ್ಗೆಯೋ ನಿನ್ನ ಸಂಕಟದ ಬಗ್ಗೆಯೋ ನಾ ಹೇಳಿದ್ದಲ್ಲ. ಯಾವ ಸಂಕಟ ಆದರೂ ಅಜ್ಜ ಕಾರಣನೋ? ಅಲ್ಲಲ್ಲ, ತಂದೆ ಎಳಿದ ದಿವಸದಿಂದ ನಮ್ಮನ್ನು ರಕ್ಷಿಸಿ ಅಷ್ಟು ಕೆಲಸ ಮಾಡಿದನೋ?
2: ಖಂಡಿತ.
1: ಈಗ ಕೇಳುವಷ್ಟಕ್ಕೆ ಪೀಠಿಗೆ
2: ಇದು ಇರಲೇ ಇಲ್ಲ. ಈ ಯುದ್ಧ ಇಷ್ಟು ಸಾವು ನೋವು ಆಗ್ತಿರ್ಲಿಲ್ಲ.
1: ಅದು ಬಿಡು, ಅದು ನಿನಗೆ ಜಿಜ್ಞಾಸೆಗೆ ಉತ್ತರ ಕೊಟ್ಟಿದ್ದಾನೆ. ಸಾವು ನೋವು ರಕ್ತಪಾತ ಮಾಡಬೇಕೋ ಬೇಡ ಎಲ್ಲದಕ್ಕೂ ಉತ್ತರ ಕೊಟ್ಟ.
2: ಕಾಣಬೇಕಾಯ್ತಲ್ಲ,
1: ಮಾಡ್ತೇನೆ ಅಂತ ಹೊರಟವ ನೀನು. ಈಗ ಅಜ್ಜ ತಪ್ಪಿದನೋ ಅಂತ ನೀ ಕೇಳುವಾಗ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಡುವಾ?
2: ಅಜ್ಜನ ಮುಖ ನೋಡಿದಾಗ ಕಾಣ್ತಾರೆ ಹೇಳಿದೆ.
1: ಹೌದು, ಈಗ ನಿಮ್ಮ ಮೇಲೆ ನನಗೆ ಅಸಮಾಧಾನವೋ ಕೌರವನ ಮೇಲೆ ಹೆಚ್ಚು ಅಕ್ಕರೆಯೋ ಇದನ್ನು ನೀನು ಕೇಳಿದ್ರೆ ಅದು ಏನಾಗ್ತದೆ ಗೊತ್ತುಂಟು? ಬಾಲ ಭಾಷೆ ಆಗ್ತದೆ, ಪ್ರೌಢತೆಯ ಭಾಷೆ ಆಗುವುದಿಲ್ಲ. ಬಾಲ ಭಾಷೆ ಆಡಬೇಡವೋ, ಸ್ವಲ್ಪ ಪ್ರೌಢರಂತೆ ಯೋಚನೆ ಮಾಡು. ಅಲ್ಲ, ಬಾಲ ಭಾಷೆ ಆಡಬೇಡವೋ ಇದೇ ಸತ್ಯ ಎಂಬ ನಿರ್ಣಯಕ್ಕೆ ಬರಬೇಡ. ಯಾಕಂದ್ರೆ ಜೀವನದಲ್ಲಿ ನಾವು ಏನೋ ಮಾಡ್ತೇವೆ, ಹಿರಿಯರು ತಪ್ಪಿದ್ರು ಅಂತ ಮೊಮ್ಮಕ್ಕಳು ಆಕ್ಷೇಪಿಸ್ತಾರೆ. ಹಿರಿಯರ ಆ ಸ್ಥಿತಿಯಲ್ಲಿದ್ದ ಆಲೋಚನೆ ಮಾಡಿದ ಮೊಮ್ಮಕ್ಕಳು ಮಾತ್ರ ಯಥಾರ್ಥವನ್ನು ತಿಳಿಯಲಾಪರೆ ಹೊರತು ಸುಮ್ಮನೆ ಇದೊಂದು ಭಾವನಾತ್ಮಕವಾಗಿ ಅಜ್ಜನಿಗೊಂದು ಪೆಟ್ಟು ಕೊಡುವಂತಲ್ವ. ಅದಕ್ಕೆ ನಾ ಕೇಳೋದು, ಈ ಬಡಿಗೆ ಸಿಕ್ಕಿತ್ತಲ್ವೋ ನಿನಗೆ ನನಗೆ ಹೊಡಿಲಿಕ್ಕೆ ಅಂತ? ಈಗ ಈ ಬಡಿಗೆ ಅಲ್ಲೋ ಇಂದ್ರ ಕೀಲಕೋದಿಯಂತೆ,
2: ಹೌದು,
1: ತಪಸ್ಸು ಮಾಡಿದೆಯಂತೆ, ಪ್ರತ್ಯಕ್ಷ ಪರಮೇಶ್ವರನೇ ಬಂದನಂತೆ, ಬಲ ಪಾರ್ಥ ಪ್ರಹಾರ ಅವನ ಹಣೆಯ ಮೇಲಾಯ್ತಂತೆ, ಮೆಚ್ಚಿ ಪಾಶುಪಥವನ್ನೇ ಕೊಟ್ಟನಂತೆ. ಉಂಟಲ ಮಗು ಬತ್ತಳಿಕೆಯಲ್ಲಿ, ಹೊಡಿ ಅಜ್ಜ ಬೀಳ್ಲಿ ಹೋಗ್ಲಿ ಅತ್ಲಾಗಿ, ಹೇಗೂ ಪದ್ರ ಕೊಟ್ಟ ಅಜ್ಜ.
2: ಅಜ್ಜ, ನಿಮ್ಮಲ್ಲಿರುವ ವಿದ್ಯೆ ಇದೆಯಲ್ಲ, ಪ್ರಾಜ್ಞರು ನೀವು.
1: ಹಾ ಹಾ,

0: கீர்த்தி படைவன் ஓடலாம்.
1: ಪಾಶುಪತಾಸ್ತ್ರವನ್ನು ಪ್ರಯೋಗಿಸು, ಪರಶಿವನಿಂದ ಪಡೆದದ್ದು ಅಂತ ಅಷ್ಟೇ ಅಲ್ಲ, ಬೇರೆ
2: ಹೇಳಲಿಕ್ಕಿರುವ ಮರ ಅಲ್ವೋ ಯಾವ ಕೊಡಲಿ ಬೆಟ್ಟಾದ್ರೇನು.
1: ಆದ್ರೆ ನಾನು ಕೇಳಿದ್ದೇನೆ, ಪಾಶುಪತಾಸ್ತ್ರದಿಂದ ಉಂಟಾಗುವಂತ ಕೊನೆ ನಿಮಗಿಲ್ಲ, ನಿಮಗೆ ಇಚ್ಛಾ ಮರಣಿ ನೀವು ಅಂತ ಒಂದು. ಎರಡನೇದು, ಪ್ರತಿಯೊಂದು ಬಾಣವು ನಿಮ್ಮ ಮೈಗೆ ತಾಗಿದಾಗ ಉಂಟಾಗುವ ನೋವನ್ನು ನಾನು ಬಲ್ಲೆ. ಅಜ್ಜ ಅಂತ ಹೇಳುವಂತ ಒಂದು ಮೋಹ ಇದೆ, ಆದ್ರೆ ಈ ಹೊತ್ತು ಹಾಗಲ್ಲ. ನನ್ನಲ್ಲಿ ಏನೆಲ್ಲ ವಿದ್ಯೆಗಳಿವೆಯೋ ಎಲ್ಲವನ್ನು ಪ್ರಯೋಗಿಸುತ್ತೇನೆ. ನಿಮ್ಮಲ್ಲಿ ಇರುವಂತ ಬಿಲ್ಲು ವಿದ್ಯಾ ಪ್ರಾವೀಣ್ಯತೆಯನ್ನು ನಾನು ಅನುಭವಿಸುತ್ತೇನೆ, ಕೇಳುತ್ತೇನೆ, ಕಾಣುತ್ತೇನೆ. ಹಾಗಾಗಿ ಮುಂದಿನ ಘನಘೋರ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ನಾನು.
2: ಆಗ ಹೇಳಿದೆಯಲ್ಲ, ಅದಕ್ಕಿದು ವಿರೋಧ ಆಗಲಿಲ್ಲ. ಯಾವುದು? ಇಂದು ಪಶುಗಳರೊಡನೆ ಕಾದುವುದು ವಿವೇಕವೇ. ನನಗೆ ವಿವೇಕ ಅನ್ನೋದು ಯಾರು ಪ್ರಶ್ನೆ ಮಾಡಿದ್ರು ತಲೆ ಬಿಸಿ ಆಗೋದು. ಈಗ ಹೇಳ್ತಿ ಧುರದಿ ಪ್ರಾಜ್ಞ, ಹಾಗಾದ್ರೆ ಈ ಪ್ರಾಜ್ಞತ್ವವು ಅದೇ ವಿವೇಕದಿಂದ ಹುಟ್ಟಿರಬೇಕಲ್ಲ.
1: ಹೌದು,
2: ಅಹಂಕಾರ ಬಂತೇನಾ? ಅದೆಲ್ಲ ಬೇಡ ಮಗು, ಗರ್ವವನ್ನು ತೋರಿಸಿ ನಾನು ಮೆರೆಯುತ್ತೇನೆ ಎನ್ನುವ ಭಾವ ಬೇಡ. ಆದರೆ ಒಂದುಂಟು,
1: ಏನು?
2: ನನ್ನ ಮೊಮ್ಮಗ ಬಹು ಪ್ರಸಿದ್ಧನಾಗಿದ್ದಾನೆ ಅಂತ ನಾ ಕೇಳಿದ್ದು. ನಾನು ಅದನ್ನ ಹೇಳಿದ್ದು, ಆಗ ಇಷ್ಟು ಸಿದ್ಧನಾಗ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಸಿದ್ಧನಾಗಿದ್ದೀಯಲ್ಲ, ಎನ್ನ ಪೌತ್ರನಸ್ತ್ರ ಕುಶಲವನ್ನು ನೋಡ್ಪ ತವಕ ಅರ್ಜುನನಿಗೆ ಅಷ್ಟಂತೆ ಇಷ್ಟಂತೆ. ಎಲ್ಲಿಯೋ ಗೋಗ್ರಹಣ ಯುದ್ಧದಲ್ಲಿಯೋ ಮತ್ತೊಂದು ಕಡೆಯಲ್ಲಿಯೋ ನೀನು ಪೂರ್ಣ ಪ್ರಯೋಗವನ್ನು ಮಾಡಲಿಲ್ಲ ಅಂತ ನಾನು ತಿಳಿದಿದ್ದೇನೆ. ನೀ ಮಾಡಿದ್ದು ಸಂಮೋಹನಾಸ್ತ್ರ. ಈ ಕೆಲವು ಸಲ ಈ ಮೊಮ್ಮಕ್ಕಳ ಅಜ್ಜಂದಿರಿಗೆ ಇದೇ ಮಾಡೋದು, ಸಂಮೋಹನಾಸ್ತ್ರ ಬಿಡುವುದು. ಅಜ್ಜ ಮಲಗದೆ ಉಪಾಯ ಉಂಟಾ? ಅಂತೆ, ಈಗ ಸಂಮೋಹನಾಸ್ತ್ರ ಬೇಡ. ಪರಮೇಶ್ವರ, ಪ್ರಳಯಕರ್ತನಾದ ಪರಮೇಶ್ವರ ಕೊಟ್ಟದ್ದು ಕೊಡಿ ಅಂತ ಹೇಳುವಲ್ಲಿ ಅರ್ಥ ಏನು? ನಿನ್ನನ್ನು ನಾನು ಯುದ್ಧಕ್ಕೆ ಪ್ರಚೋದಿಸ್ತಾ ಇದ್ದೇನೆ. ಒಂದು ವೇಳೆ ಭೀಷ್ಮನದ್ದು ಅಪರಾಧವೇ ಹೌದಾದರೆ, ಅದನ್ನು ನಿನ್ನ ರಥದಲ್ಲಿರುವ ಸನ್ನಿಧಾನ ಅಂಗೀಕರಿಸ್ತದಂತಾದರೆ ನನ್ನ ಇಚ್ಛಾ ಮರಣವು ನನ್ನ ಸಾವನ್ನು ತಡೆಯಲಾರದು. ಇಲ್ಲ, ನನ್ನಲ್ಲಿ ಯೋಗ್ಯತೆ ಉಂಟು ಅಂತಾದರೆ ನೋಡು, ಅವನ ಪ್ರಸನ್ನತೆಯು ನನಗೆ ಬಂದಿತ್ತು. ಹೋರಾಟಕ್ಕೆ ಸಿದ್ಧನೇನೋ ನೋಡು. ಹಾಗಾದರೆ

0: ಬಾಬಾ ಅರ್ಜುನ, ನನ್ನ ಮೇಲೆ ನೀನು ಹೊಡೆದ ಎಲ್ಲ ಬಾಣವು ನನ್ನ ಎದೆಗೆ ನಾಟುತ್ತಾ ಉಂಟು. ನಾನು ಹೊಡೆದದ್ದು ಒಂದೂ ನಿನಗೆ ಸಾಗುವುದಿಲ್ಲಲ್ವ? ಹೀಗಾದರೆ ಇವತ್ತಿಗೆ ಮುಗಿದೀತೇನೋ ಇದು. ಹೇಗಾದರೂ ಒಂದು ಮುಗಿಸುವ ಅಂತ ನಾವಿದ್ರೆ ನೀವು ಭಾವ ಮೈದುನ ಸೇರಿ ಮಾಡುವ ಸಂಚೆ ದೇವರೇ, ಇದು ನಿನ್ನ ಮಹಿಮೆ ಅಲ್ಲ ನನಗೆ ಅರ್ಥ ಆಗ್ತದೆ ಪಾರ್ಥ. ನಿನ್ನ ರಥವನ್ನು ನಡೆಸುತ್ತಿರುವ ಕೃಷ್ಣ ಭೀಷ್ಮನ ಯಾವ ಬಾಣವೂ ಅರ್ಜುನನಿಗೆ ಸೋಕದಂತೆ ರಥವನ್ನು ಆ ಕಡೆ ಈ ಕಡೆ ಚಲಿಸಿ ಬಾಣ ಗುರಿ ತಪ್ಪುವ ಹಾಗೆ ಮಾಡ್ತಾ ಇದ್ದಾನೆ. ಹಿಮ ಯುದ್ಧಕ್ಕೆ ಕೈ ಹಾಕಬಹುದು ಅಂತ ಆದರೆ ಮತ್ತೆ ನಮಗೆ ರಥಿಕನೇ ವಿರೋಧಿ ಅಂತ ನಾವೆಣಿಸುವುದಕ್ಕೆ ಸಾರಥಿಯು ಇಂಥದ್ದೇ ಮಾಡುವುದು ಅಂತಾಯ್ತಲ್ಲ. ಈ ಅಧಿಕ ಪ್ರಸಂಗ ಮಾಡುವ ಸಾರಥಿಗೆ ನೋಡುವ, ನಮ್ಮಲ್ಲಿ ಒಂದು ಬತ್ತಳಿಕೆಯಲ್ಲಿ ಉಂಟಲ್ಲ ಗುರುಗಳು ಕೊಟ್ಟದ್ದು, ಆ ಅಸ್ತ್ರವನ್ನು ಇವನ ಹಣೆಗೆ ಹೊಡೆದು ಬಿಡ್ತೇನೆ ನೋಡು.
1: ಭೀಷ್ಮನವಿಭಾಡಿಸುವೆ ಹೀರೇಳು ಜಗವೆರಸಿ ಶತ ಕೋಟಿಯು
2: ಯುದ್ಧ ನಡೆಯುತ್ತಾ ಇದ್ದರ ಮಧ್ಯದಲ್ಲಿ ಸಾರಥಿಯಾದಂತಹ ಈ ಕೃಷ್ಣನ ಹಣೆಗೆ ಬಾಣ, ನೊಸಲು ಒಡೆಯಿತೆ ನೆತ್ತರು ಸುರಿಯಿತೆ. ಇಷ್ಟು ಮಾಡ್ತಾನೆ ಈ ವಿರೋಧಿ ಅಂತಾದ್ರೆ ಪಾಂಡವರ ಮೇಲೆ ಎಷ್ಟು ದ್ವೇಷ, ಕೌರವರ ಮೇಲೆ ಏನು ಅನುರಾಗ, ಇದು ಗೊತ್ತಾಗ್ತಾ ಉಂಟು. ಇಲ್ಲ, ಕೌರವರು ಉಳಿಯಬಾರದು. 14 ಲೋಕಗಳು ಏನಡುಗುವ ಹಾಗೆ ರಥದಿಂದ ಇಳಿದು ಚಕ್ರವನ್ನು ತೆಗೆದು ಯಾರು ಈ ರೀತಿಯಲ್ಲಿ ಮಾಡಿದ್ದಾರೆ ಅವರ ತಲೆ ಕಡಿತೇನೆ. ಪ್ರತ್ಯಕ್ಷ ಶಿವನೇ ಈ ಹೊತ್ತಿನಲ್ಲಿ ಬಂದು ತಡೆದ್ರು ಬಿಡ್ಲಿಕ್ಕಿಲ್ಲ. ಅವ ಮಾತ್ರ ಅಲ್ಲ, ಅವನ ಮಗ ಬಂದರೂ ಬಿಡ್ಲಿಕ್ಕಿಲ್ಲ, ಅವನ ಮಕ್ಕಳು ಬಂದರೂ ಬಿಡ್ಲಿಕ್ಕಿಲ್ಲ, ಯಾರು ತಡೆದ್ರು ಕೂಡ ಬಿಡ್ಲಿಕ್ಕಿಲ್ಲ. ಹೊರಟೆ ಹೊರಟೆ
1: ದುರಿತವನದ ಅಗ್ನಿ
0: ಭಗವಂತ
1: ಲಕ್ಷ್ಮೀ ವರ ಮುಕುಂದ
0: ಲಕ್ಷ್ಮೀ
1: ವರ ಮುಕುಂದ ಮುರಾರಿ ಜಯವೆನು ತೆರಗಿ

ಜಯ ಪ್ರಭೋ. ಮೂರು ಲೋಕಗಳನ್ನು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮೀಕೃತಗೊಳಿಸಬಲ್ಲ ಕ್ರೋಧಾಗ್ನಿಯನ್ನೇ ತನ್ನ ಕಣ್ಣುಗಳಿಂದ ಕಾರುತ್ತ ಗರಗರನೆ ಸುತ್ತುತ್ತಿರುವ ಸುದರ್ಶನವನ್ನು ಬೆರಳಲ್ಲೆತ್ತಿ ಭೀಷ್ಮನನ್ನು ಕತ್ತರಿಸುವುದಕ್ಕೆ ಮುಂದಾಗಿ ಬರ್ತಾ ಇದೆಯೋ ಪ್ರಭು. ಒಂದೆಡೆಯಿಂದ ಪಾಂಡವರ ಸಕಲ ಸೈನ್ಯವು ಭೀತಿಯಿಂದ ಕಂಗೆಟ್ಟು ಹೋಗಿದೆ, ಇನ್ನೊಂದೆಡೆಯಿಂದ ನಮ್ಮ ಪಕ್ಷದ ಯೋಧರೆಲ್ಲ ಅಧೀರನಾಗಿದ್ದಾರೆ. ಉಭಯ ಬಲ ಬೆರಗಾಗಿ ನಿನ್ನ ಈ ಕ್ರೋಧ ಮೂರ್ತಿಯ ನೀಕ್ಷಿಸುವುದಕ್ಕಾಗದೆ ಕಣ್ಣು ಮುಂಚಿ ನಿಂತಿದ್ದಾರೆ ಪ್ರಭು. ಇಷ್ಟಕ್ಕೂ ಕಾರಣನಾದವನು ಈ ಭೀಷ್ಮ ಹೌದಲ್ಲ, ನನ್ನೊಬ್ಬನ ಕಾರಣದಿಂದ ಲೋಕ ವಿನಾಶವಾಗಬೇಕೆ? ಅದರ ಬದಲಾಗಿ ನಾನೇ ನನ್ನನ್ನು ಒಪ್ಪಿಸಿಕೊಳ್ಳುವುದಕ್ಕಾಗಿ ಇದೋ ರಥವಿಳಿದು ನಿನ್ನ ಸನ್ನಿಧಾನಕ್ಕೆ ಧಾವಿಸಿ ಬಂದಿದ್ದೇನೆ. ಇಲ್ಲಿ ಬಂದು ನೋಡ್ತೇನೆ ಏನಿದು. ಶ್ರೀ ಮನೋಹರ ಸ್ವಾಮಿ, ನಮಗೆಲ್ಲ ಸಿಟ್ಟು ಬಂದರೆ ನಮ್ಮ ಮುಖವನ್ನು ಯಾರಿಗೂ ನೋಡುವುದಕ್ಕಾಗುವುದಿಲ್ಲ, ಆದರೆ ಈ ಕ್ರೋಧದಲ್ಲಿಯೂ ನಿನ್ನ ಮುಖಕ್ಕೆಂತಹ ಕಾಂತಿ ಪ್ರಭು, ಎಂತಹ ಆಕರ್ಷಣೆ ಇದು. ಕೃಷ್ಣ ಅಂದರೆ ಕರ್ಷತಿ, ಅದನ್ನೇ ಈ ಕ್ರೋಧ ಸ್ವರೂಪದಿಂದ ಕಾಣಿಸ್ತಾ ಇದ್ದೀಯ. ಅಥವಾ ಯಾವಳು ಲೋಕದ ಶ್ರೀಯೋ, ಅವಳಿಗೆ ಅತ್ಯಂತ ಮನೋಹರವಾಗಿ ಕಾಣತಕ್ಕ ಸ್ವರೂಪವನ್ನಾದರೂ ಈ ಕ್ರೋಧದಿಂದ ಮುಚ್ಚಿಡದೆ ತೆರೆಯುತ್ತಾ ಇದೆಯೋ ಪ್ರಭು? ಹೇಗೂ ನೀನೂ ರಥವನ್ನು ಇಳಿದಿದ್ದೀ, ನಾನು ರಥವನ್ನು ಇಳಿದಿದ್ದೇನೆ. ನಾವಿಬ್ಬರು ನೆಲದ ಮೇಲೆ ನಿಂತಾಗ ಒಂದು ಭೌತಿಕವಾದ ಪ್ರಜ್ಞೆ ಜಾಗೃತವಾದದ್ರಿಂದ ಸ್ವಾಮಿ ನಿನ್ನಲ್ಲಿ ಒಂದು ಭಿನ್ನಹ ಉಂಟು. ಎರಡು ಮಾತನ್ನಾಡುವುದಕ್ಕೆ ಸನ್ನಿಧಾನ ನನಗೆ ಅನುಕೂಲವನ್ನು ಕಲ್ಪಿಸಿಕೊಡಬಹುದೇ? ಪರಾಕೆ, ಎನ್ನಯ ಕಂಠವ ನಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಬಿಡಿದಿಯ. ಇದ್ಯಾಕೋ ಹೊಂದಾಣಿಕೆ ಆಗುವುದಿಲ್ವಲ್ಲ ಪ್ರಭುವೇ. ಚಿನ್ಮಯ ಚಿತ್ ಸ್ವರೂಪ ನಿರಾಕಾರ ಪರಬ್ರಹ್ಮ, ಈಗ ಕೈಯಲ್ಲಿ ಚಕ್ರ. ಹಾಗಾದರೆ ಚಿನ್ಮಯತ್ವವನ್ನೂ ಬಿಟ್ಟು ಭೌತಿಕವಾದ ದೇಹದಿಂದ ಈ ಭೀಷ್ಮನ ಮೇಲೆ ಹಲ್ಲೇ ಸಗುತ್ತೇನೆ ಅಂತ ಮುಂದಾಗುವುದೇ ಸ್ವಾಮಿನ್? ಒಂದು ವೇಳೆ ನೀನದನ್ನೆಸಗಿದೆ ಅಂತಾದರೆ ಭೀಷ್ಮನಿಗೇನಾಗಬೇಕೋ ಅದಾದೀತು, ಆದರೆ ನಿನ್ನ ಭಜಕನಾದವರ ಅಂತರಂಗದಲ್ಲಿ ಯಾವ ಭಾವ ಹುಟ್ಟಿತು ಅನ್ನುವುದನ್ನಾದರೂ ಎಣಿಸಬೇಡುವೆ. ಚೆನ್ನಾಯ್ತು, ಸೇವಕರಿಗೆ ಜಯವನ್ನು ತಂದುಕೊಡಬೇಕಾದವ, ತನ್ನ ಭಜಕರ ಇಷ್ಟಾರ್ಥ ಪ್ರದಾನವನ್ನು ಮಾಡಬೇಕಾದವ. ಸೇವಕ ಜಯವ ಪಾಲಿಪ ಮಹಾನುಭಾವ, ನನ್ನ ಕಂಠವನ್ನು ಇರಿಯುವುದಕ್ಕಾಗಿ ಚಕ್ರ ಹಿಡಿದೀಯ. ಹಾಗಾದರೆ ಭಜಕರನ್ನೆಲ್ಲ ದೇವರೇ ಕೊಲ್ಲುವುದಕ್ಕೆ ತೊಡಗಿದರೆ ನಾವು ಭಜನೆ ಮಾಡುವುದಕ್ಕಾದರೂ ಅರ್ಥ ಉಂಟೆ ಸ್ವಾಮಿನ್? ಒಂದು ವೇಳೆ ಅದುವೇ ನಿನ್ನ ನಿರ್ಣಯವೇ ಹೌದು ಅಂತಾದರೆ ಸಾಯುವುದಕ್ಕೆ ಮೊದಲೇ ಎರಡು ಮಾತಾಡಲಿಕ್ಕುಂಟು ಸ್ವಾಮಿ. ಓ ಇಂದಿರೇಶ,

0: ಶ್ರೀ ಹರಿ. ನಿನ್ನ ಕ್ರೋಧ ಅಗ್ನಿಗೆ ನಾನೇ ಲಕ್ಷ್ಯ ಎನ್ನುವುದನ್ನು ನೆನೆಸಿದಾಗ ಒಂದು ಕ್ಷಣ ಅಂತರಂಗ ಪಲ್ಲಟಗೊಂಡಿತು. ಆದರೆ ಈಗ ತೋರ್ತದೆ ಪ್ರಭು, ಇದೇ ಸರಿ ಇದೇ ಸರಿ. ಹೇ ಇಂದಿರೇಶ, ನಾನಿನ್ನುಳಿದು ನೋಡುವುದಕ್ಕೇನುಂಟು ಸ್ವಾಮಿ? 800 ವರ್ಷ ಅಂತ ನನಗೊಂದು ಪರಿಗಣನೆ ಉಂಟು ನನ್ನ ಆಯುರ್ಮಾನ. ಇದು ನಿಜವಾಗಿ ನನಗೊಂದು ಸಂಭ್ರಮ ಆಗಬೇಕಾದದ್ದು. ಆದರೆ ನೋಡಿದೆಯಾ, ನನ್ನ ಮೊಮ್ಮಕ್ಕಳು ಎರಡೂ ತಂಡಗಳಾಗಿ ನನಗೊದಗಿಸುತ್ತಿರುವಂತಹ ಮಾನಸಿಕವಾದ ಯಾತನೆ ಏನು ಅಂತ. ಯಾವ ಅಜ್ಜ ಜೀವನದಲ್ಲಿ ಇದನ್ನು ಕಾಣುವುದಕ್ಕೆ ಬಯಸುವನು ಸ್ವಾಮಿ? ಭೀಷ್ಮನಂದ್ರೇನು ಯಾರೋ ಹೇಳಿದರು, ಅತ್ಯುನ್ನತಿಯೋಳ ಅಮರ ಸಿಂಧೋದ್ಭವಂ. ಹೌದೋ ಸ್ವಾಮಿ, ಇದು ನನ್ನ ಔನ್ನತ್ಯವನ್ನು ನೆನೆಸಿದರೆ ಈ ಇಬ್ಬರು ಮಕ್ಕಳು ಕತ್ತಿ ಎತ್ತಿ ಪರಸ್ಪರ ಕತ್ತರಿಸ್ತೇವೆ ಅಂತ ಮುಂದಾದದ್ದನ್ನು ನೋಡಿದರೆ, ನಾನಿವತ್ತು ಸಾಯದೆ ಹೋದರೆ ಇವರ ಹೆಣವನ್ನು ನಾನು ಹೆಗಲ ಮೇಲೆ ಹೊತ್ತು ಸ್ಮಶಾನಕ್ಕೆ ಕೊಂಡೋಗಬೇಕಾದೀತು. ನನಗಿಂತ ನಂತರ ಹುಟ್ಟಿದವರೆಲ್ಲ ಒಬ್ಬೊಬ್ಬರೇ ಸಾಯುವುದನ್ನು ಕಂಡೆ ಪ್ರಭು. ನನಗಿನ್ನು ಸುದೀರ್ಘವಾದ ಜೀವನಾವಧಿ ಬೇಕು ಅಂತ ಕಾಣುವುದಿಲ್ಲ. ಇವರ ಜಗಳವನ್ನು ನೋಡುವುದಕ್ಕಾಗುವುದಿಲ್ಲ ಸ್ವಾಮಿ, ನೋಡುವುದಕ್ಕಾಗುವುದಿಲ್ಲ. ನಮ್ಮ ಮನೆತನವನ್ನು ಬೆಳಗುವುದಕ್ಕೆ ಬಂದ ದೀಪಗಳು ಅಂತ ಎಣಿಸಿ ಇವುಗಳಿಗೆ ನಾವು ಎಣ್ಣೆ ಎರೆದ್ರೆ ಅದು ಮನೆಯನ್ನು ಸುಡುವಷ್ಟಕ್ಕೆ ಮುಂದಾಗ್ತದಲ್ಲ ಸ್ವಾಮಿ. ಮತ್ತೆ ತೋರಿಸುವುದೇನು? ಅಜ್ಜ ನೀನು ಕಾರಣ. ಮೊನ್ನೆ ಒಬ್ಬ ಹೇಳಿದ, ಒಂದು ವೇಳೆ ನಮ್ಮಲ್ಲಿರುವುದಕ್ಕೆ ಮನಸ್ಸಿಲ್ಲದೆ ಹೋದರೆ ಹೋಗಿ ಪಾಂಡವರ ಪಾಳೆಯದಲ್ಲಿ ಅನ್ನ ತಿಂದು ಬದುಕಿ, ಕಡು ಮಮತೆ ಇರಲವರ ಸೇರಿಕೊಂಬುವುದು. ಇವತ್ತಿಗೂ ಹೇಳ್ತಾನೆ, ತಂದೆ ಹೇಳಿದ ದಿವಸದಿಂದ ನಮ್ಮನ್ನು ರಕ್ಷಿಸಿ ಅಜ್ಜ, ಇದು ನಿಮಗೆ ವಿವೇಕವೋ? ಇನ್ನು ನನಗೆ ಏನುಂಟು ಸ್ವಾಮಿ ಈ ಕಿವಿಗಳಿಂದ ಕೇಳುವುದಕ್ಕೆ? ಆದ್ದರಿಂದ ಇಲ್ಲ, ನನ್ನ ತಲೆಯನ್ನು ನಿನ್ನ ಚಕ್ರದಿಂದ ಕತ್ತರಿಸಿದೆ ಅಂತಾದರೆ ನನಗೆ ಮರಣವನ್ನು ಬಯಸದೇ ಇದ್ದರೂ ಅದು ಸಂಭವಿಸ್ತದೆ ಎನ್ನುವ ವಿಶ್ವಾಸ ಉಂಟು. ನಿನಗೆ ನಾನು ನನ್ನನ್ನು ಒಪ್ಪಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ, ಹೇಳುವುದು ಕೇಳಿದ್ದೇನೆ. ಅಲ್ಲಿರುವುದು ನಿಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಬೇಡ, ಇದು ಮಿಥ್ಯೆ. ಹಾಗಾದರೆ ಇದನ್ನೇ ಸತ್ಯ ಅಂತ ಅಂಗೀಕರಿಸಿ ನಾವು ಬಾಳಬೇಕೆ? ಕೈ ಎತ್ತಿ ಕೊರಳನ್ನು ಕತ್ತರಿಸ್ತೇನೆ ಎಂಬ ಹಠವೇ ನಿನಗೆ? ಹೌದು ಇದು ಹೌದು.
1: ಏನಗೆ ನಗೆಯು ಬಂತು
0: ಅಯ್ಯೋ.

ಆ ಚಕ್ರವನ್ನು ಹಿಡ್ಕೊಂಡು ಎಷ್ಟು ಹೊತ್ತಾಯ್ತು ಸ್ವಾಮಿ, ಎತ್ತಿ ಹಿಡಿದಿದ್ದಿ, ಕೆಳಗಿಳಿಸುವುದಿಲ್ಲ. ಇದನ್ನು ನೋಡಿದರೆ ನನ್ನಂಥವ ನಗದೆ ಇನ್ನೇನು ಮಾಡುವುದಕ್ಕಾದೀತು. ಏನಾಗೆ ನಗೆಯು ಬಂತು, ನಿನ್ನನ್ನು ಕಂಡಿಂತು. ದೇವರಿಗೂ ಒಂದು ಅಸಹಾಯಕತೆಯೇ ಅಲ್ಲ, ಕೊಲ್ಲಬೇಕು ಭೀಷ್ಮನನ್ನು. ಅದಕ್ಕೆ ಇಲ್ಲಿಯವರೆಗೆ ನೀನು ಬರಬೇಕು ಮನಸ್ಸು ಮಾಡಿದರೆ ನೀನು ಇದ್ದಲ್ಲಿಂದಲೇ ಭೀಷ್ಮನನ್ನು ಕೊಲ್ಲಿಕ್ಕಾಗೋದಿಲ್ವೇ? ತೃಣಮ ಮುರಿಬುವುದಕ್ಕೆ ಕೊಡಲಿಯೂ ಬೇಕೇ? ಆದರೂ ಯಾಕೆ ಇದನ್ನು ಹಿಡಿದೆ? ಓಹೋಹೋ, ಈಗ ನನಗೆ ಅರ್ಥ ಆಯಿತು. ದುರ್ಯೋಧನ ಬಂದವ ಏನು ಹೇಳಿದ? ನೀನು ಹೊಕ್ಕು ಹಿರಿಯಲಾಗದ, ಆಯುಧ ಪ್ರಯೋಗ ಇಲ್ಲ, ಅಯೋಧ್ಯಮಾನ ಸಂಗ್ರಾಮಿ, ನ್ಯಸ್ತ ಶಸ್ತ್ರ ಅಲ್ವ. ನನ್ನ ಬಾಯಿಯಿಂದ ಮೊನ್ನೆ ಒಂದು ಮಾತು ಬಂದೋಯ್ತಲ್ಲ, ಪಿಡಿಯಂ ಚಕ್ರಮನೆಂಬ ಚಕ್ರಿಯ ನಿಡಾ ಚಕ್ರಂ ಭಯಂಗೊಳ್ಳಿ ನಮ್ಮ ಪಿಡಿಯಿಪ್ಪೆಂ. ಇದಕ್ಕ ಈ ಭೀಷ್ಮ ಒಂದು ಪ್ರತಿಜ್ಞೆ ಮಾಡಿದ, ಇದನ್ನು ಈಡೇರಿಸದಿದ್ದರೆ ಇವ ಸಾಯುವುದೂ ಇಲ್ಲ ಪಾಪಿ, ಹಾಗಾಗಿ ಬೇಗ ಅವನ ಅಪೇಕ್ಷೆಯನ್ನು ಈಡೇರಿಸಿಬಿಡೋಣ ಅಂತ ಕೊನೆಗಾಲದ ಸನ್ಮಾನವೋ ಇದು? ಸ್ವಾಮಿ, ಒಂದು ವೇಳೆ ಹೌದಾದರೆ ಭಜಕನಾಗಿ ಒಂದು ಪಂಥಾಹ್ವಾನ ಉಂಟು ನಿನ್ನೆದುರಿನಲ್ಲಿ, ಪ್ರಯೋಗ ಮಾಡು ಚಕ್ರವನ್ನು. ನನ್ನ ದೇಹಕ್ಕೆ ಒಂದಿನಿತಾದರೂ ಗಾಯವೆಸಗಿ ನನ್ನ ಮೈಯಿಂದ ನೆತ್ತರನ್ನೊಂದು ವೇಳೆ ಹರಿಸುವುದಕ್ಕಾಯಿತು ಅಂತಾದರೆ ನಿನ್ನ ಭಜಕನೇ ನಾನು. ದೇವದೇವ ಮುರಾರಿ ನಿನ್ನನ್ನು ಸಾವಧಾನದಿ ಭಜಿಪನಾದಡೆ, ಆ ಪ್ರತಿಜ್ಞೆ ಉಂಟು. ನಿನ್ನ ಭಜಕ ನಾನು ಹೌದು ಅನ್ನುವುದನ್ನು ಸ್ಥಾಪಿಸುವುದಕ್ಕಾದರೂ ಎದೆ ಒಡ್ಡಿ ನಿಂತೇನು? ಹೇಗೆ ನಮಗೆ ಭರವಸೆ? ತಾಯಿಯಾದವಳು ಮಗು ಏನೋ ತಪ್ಪು ಮಾಡಿತು, ಹೊಡಿತಾಳೆ, ಮಗು ಓಡಿ ಹೋಗಿ ಅವಳನ್ನೆಲ್ಲ ಹಿಡ್ಕೊಳ್ಳೋದು. ಬೇಡಮ್ಮ ಬೇಡಮ್ಮ, ನನ್ನ ತಾಯಿಯಾಗಿ ಇದೋ ಕರುಣಿಸು ಸ್ವಾಮಿ, ಕರುಣಿಸು. ಏನ

0: ಅರ್ಜುನ
1: ಸ್ವಾಮಿ.
0: ಹಾ, ಇದ್ದಿ, ನಾನು ಜೊತೆಗೆ ಇದ್ದಿ. ಓಡೋಡಿ ಬರ್ತಾ ಇದ್ದಿ, ಚಕ್ರವನ್ನು ಹಿಡಿದುಕೊಂಡು ಯುದ್ಧ ನೀನು ಮಾಡುದ ನಾನು ಮಾಡುದು ಅಂತ ಕೇಳ್ತಾ ಇದ್ದಿ. ಈಗ ನೀನೇ ಯುದ್ಧವನ್ನು ಮಾಡಬೇಕಾದದ್ದು. ಚಕ್ರವನ್ನು ಮತ್ತೆ ಒಳಗಿಟ್ಟಿದ್ದೇನೆ, ಇನ್ನು ಯಾವುದೇ ರೀತಿಯಲ್ಲಿ ಹಿಂಜರಿಕೆಯನ್ನು ಮಾಡಬೇಕಾದದ್ದಿಲ್ಲ. ಹಣೆಯ ರಕ್ತ ಒರೆಸಿ ತೆಗೆದಿದ್ದೇನೆ, ಇನ್ನು ರಕ್ತವನ್ನು ಹರಿಸುವ ಕೆಲಸ ನಿನ್ನದು.
2: ಇಷ್ಟರವರೆಗಿದ್ದ ಗಾಯ ಕಾಣುವುದಿಲ್ಲಲ್ಲ, ನಾನು ಹೊಡೆದದ್ದೇ ಸುಳ್ಳ.
0: ಯಾರಿಗೂ ಗಾಯ ಆಗಬಾರದು, ಯಾರಿಗೆ ಆಗಬಾರದು ಅವರಿಗೆ ಗಾಯ ಆಗಬಾರದು, ಆದ ಗಾಯ ಉಳಿಬಾರದು. ಅದಕ್ಕೋಸ್ಕರವಾಗಿಯೇ ಹಿಡಿದದ್ದು.
2: ಆಯ್ತು ಅಂತ ತೋರಿಸಿದ್ದೇ ಚಕ್ರ ಹಿಡಿಯಲಿಕ್ಕೆ,
0: ಚಕ್ರ ಹಿಡಿಯಬೇಕು ಅಂತಲೇ ಹಿಡಿದದ್ದು.
2: ಈಗ ಅರ್ಜುನ ನನ್ನ ಬದಿಗೆ ಸರಿಸಿ, ನೀನೇ ಒಂದು ಸ್ಪರ್ಧಾಳುವಾಗಿ ರಣಕಣ ಕೇಳಿದಾಗ ಈಗ ನಮಗೊಂದು ಪ್ರಶ್ನೆ ಬರೋದಿಲ್ಲ.
0: ಏನು?
2: ನಾವೊಂದೊಂದು ಪ್ರತಿಜ್ಞೆ ಮಾಡಿದ್ದೇವಲ್ಲ.
0: ಪ್ರತಿಜ್ಞೆ ಉಂಟಲ್ಲ
2: ಅಲ್ವಾ?
3: ಸರಿ ಸಮಬಲರೆಂದು ತೋರಿ ತಿಂದಿಗೆ ಸಾಕು,
0: ಇಂದಿಗೆ ಸಾಕು.

0: ಭೀಷ್ಮಾಚಾರ್ಯರೇ,
1: ಕೃಷ್ಣ
0: ಒಂಬತ್ತನೇ ದಿನ,
1: ಹೌದು
0: ಸಾಯಂಕಾಲದ ಹೊತ್ತು,
1: ಹೌದು
0: ಎಲ್ಲರೂ ಹೊತ್ತಾಯ್ತು ಹೊತ್ತಾಯ್ತು ಅಂತ ಹೇಳ್ತಾ ಇದ್ದ.
2: ಇವರದ್ದು ಯಾವಾಗ ಮುಗಿಯುತ್ತದೆ ಹೋಗು ಅಂತ ಉಂಟು.
0: ಅಲ್ಲಲ್ಲ, ತೂರ್ಯವಾದ್ಯ ನಿನಾದಗಳಿಗೆ ಕಿವಿ ಕೊಡ್ತಾ ಇದ್ದಾರೆ.
2: ಮತ್ತೆ ಹಾಗೆ ನೋಡಿದ್ರೆ ಹೋಗುವಂತ ಕಾಣುವುದು ದೊಡ್ಡವರಿಗಿಂತಲೂ ಸಣ್ಣವರಿಗೆ.
0: ಸಣ್ಣವರಿಗೆ ಬೇಗ ಹೋಗುವಂತ ಕಾಣುವುದೇ ದೊಡ್ಡ ಅಪಾಯದ ಸಂಗತಿ. ಈ ಯುದ್ಧದ ಅಪಾಯ, ಯುದ್ಧದ ಪರಿಣಾಮ ಅಂದ್ರೆ ಇದು. ಸಣ್ಣವರು ಹೋಗುವುದು,
2: ಈ ದೊಡ್ಡವರು ಹೋಗಬೇಕಲ್ಲ.
0: ಅಲ್ಲ, ದೊಡ್ಡವರು ಹೋಗಬೇಕಲ್ಲ ಅಂದ್ರೆ
2: ಅವ್ರು ಹೋಗದಿದ್ರೆ ಸಣ್ಣವ್ರು ಹೋಗುದಾಗ.
0: ಅವರು ಕೆಲವೆಲ್ಲ ಮಾಡಿದ್ದುಂಟಲ್ಲ, ಅದೆಲ್ಲ ಮಾಡಿ ಮುಗಿಸಿಯೇ ಹೋಗಬೇಕು.
2: ಅದು ಅದಕ್ಕೆ ನಾನು
0: ಮೊದಲು ಒಂದು ಮುಗಿಯಿತು,
2: ಈಗ ನಾವು ಮಾಡಿದ್ದನ್ನು ಅನುಭವಿಸುವುದು ಅಂತ ಹೇಳಿದ್ದನ್ನು.
0: ಅದಲ್ಲ,
2: ಮತ್ತೆ
0: ಚಕ್ರವನ್ನು ಹಿಡಿಸ್ತೇನೆ ಅಂತ ಹೇಳಿದ್ದೊಂದು ಆಯ್ತಲ್ಲ, ಈಗ
2: ಪೂರ್ತಿ ಆಯ್ತು.
0: ಕೆಲವೆಲ್ಲ ಮಾಡಿ ಮುಗಿಸಿಯೇ ಹೊರಡಬೇಕಷ್ಟೆ.
2: ಈಗ ನಾವು ಮಾಡಿದ ಶಪಥದ ಪ್ರಕಾರ
0: ಅದಕ್ಕೊಂದು ಮುಕ್ತಾಯ ಅಂತ ಸರಿ ಬೇಡುವ.
2: ಹೌದು, ಈಗ
0: ಇವತ್ತಿನ ಯುದ್ಧದಲ್ಲಿ
2: ಈಗ ನೀನೆಲ್ಲ ಒಳ ಮುಕ್ತಾಯದಲ್ಲಿ ಮುಗಿಸ್ತೀಯ. ಹೇಗೆ
0: ಅಲ್ಲ, ಒಳ ಮುಕ್ತಾಯ ಯಾಕೆ? ಇನ್ನು ಮುಚ್ಚಿ

0: ಇಡುವುದಕ್ಕೆ ಚಕ್ರ ಮಾತ್ರ ಇರುವುದು.
1: ಹೌದು,
0: ಚಕ್ರಪಾಣಿ ಇನ್ನೇನನ್ನು
1: ಇಲ್ಲ, ಅದನ್ನು ಮುಚ್ಚಿಟ್ಟು
0: ಈಗ ಇನ್ನು ಬಿಚ್ಚಿಡುವುದಕ್ಕಿರುವುದೇನು?
1: ಎಂಥದ್ದು?
0: ಈಗ ನಡೆದ ಒಂದು ಚುಟುಕು ಯುದ್ಧದಲ್ಲಿ ಅರ್ಜುನ ಬಿದ್ದ.
1: ಇದ್ದ
0: ಅಲ್ಲ, ನಿಮ್ಮದು ಏನು ಬಿಲ್ಲು ಉಳಿತ?
1: ಉಳಿಲಿಲ್ಲ, ಹಾಗೆಂತ ಬಿದ್ದದವ ಅಲ್ಲ.
0: ಅಲ್ಲ, ನಾವು ಬಿದ್ದದ್ದು ಹೌದು, ಅದರ ಬಿಲ್ಲು ಹೋದ್ರೆ ಏನಾಯ್ತು?
1: ಏನಾಯ್ತು?
0: ನಿಮ್ಮಂತಹ ಯೋಧರಿಗೆ ಬಿಲ್ಲು ಹೋಯ್ತು ಅಂತ ಅದರದೊಂದು ಬಗೆಯ ಸೋಲ್. ಅರ್ಜುನಂತಹ ಒಬ್ಬ ಮೂರು ಲೋಕದ ಗಂಡ ಅಂತ ಅನಿಸಿಕೊಂಡವ ಬಿದ್ದ ಅಂತ ಆದ್ರೆ
1: ಅಂದ್ರೆ
0: ಅವನಿಗೆ ಅದು ಸೋಲ್.
1: ಅಂದ್ರೆ ಇಬ್ರು ಸೋತದ್ದ?
0: ಇಬ್ರು ಸೋತದ್ದು ಅಂದ್ರೆ ಇಬ್ರು ಗೆದ್ದದ್ದು ಅಂತ ಮಾಡುವ.
1: ಅವ ಬಿದ್ದ ಕಾರಣ ನಾನು ಗೆದ್ದದ್ದು,
0: ಹಾಗಾಗಿ ಬಲ
1: ನನ್ನದು. ಹೀಗಾದ ಕಾರಣ
0: ಮುರಿದ ಕಾರಣ ಅವ ಗೆದ್ದದ್ದು.
1: ಅಂತೂ ಇಬ್ಬರು ನಿನ್ನ ಭಕ್ತರ ಹೌದು ಅಂತ
0: ಸರಿ ಸಮಬಲ್ಲ. ನಿಮಗೆ ಇದ್ದದ್ದು ದೊಡ್ಡ ಆಕ್ಷೇಪವೇ? ಭೇದವ್ಯಾಕೋ ಪಂಕಜಾಕ್ಷ ಭೇದವ್ಯಾಕ.
1: ಈ ರಂಗದಲ್ಲಿ ನಮ್ಗೆ ಇರುವುದು ಅದೊಂದೇ
0: ಪಂಕಜ,
1: ಉಳಿದವರಿಗಿಂತ ಕಮ್ಮಿ ಅಂತ.
0: ಬಹಳ ಒಳ್ಳೇದು. ಉತ್ಸಾಹದ ಒಂದು ಕ್ಷೇತ್ರದಲ್ಲಿ ವೀರರಸವೇ ಪ್ರಧಾನವಾದದ್ದರಲ್ಲಿ ಯಾರಿಗೂ ಸುತ್ತು ಕಡಿಮೆ
1: ಆಗಬಹುದು.
0: ಒಂದು ಮೂರು ಸುತ್ತಾದರೂ ಬೇಕಲ್ಲ.
1: ಅದನ್ನು ಸರಿ ಇದ್ದವನೇ, ಅದನ್ನು ಸರಿ ಇದ್ದವನೇ ಹೇಳಬೇಕು.
0: ಹಾಗಾಗಿ ಸರಿಸಮಬಲರೆಂದು ತೋರ್ಪುದು ಇಂದಿಗೆ ಸಾಕು.
1: ಸಾಕ?
0: ಹೌದು, ಇಂದಿಗೆ ಸರಿಸಮಬಲರೆಂದು ತೋರ್ಪುದು.
1: ಸರಿ,
0: ಹಾಗಾಗಿ ಇಂದಿಗೆ ಸಾಕು.
1: ಸರಿಸಮಬಲರನ್ನು ತೋರಿದಲ್ಲಿಗೆ ಸಾಕು,
0: ಇಲ್ಲಿಗೆ ಸಾಕು, ಇಂದಿಗೆ ಸಾಕು. ಯಾಕೆ? ಸೂರ್ಯಾಸ್ತವಾಯಿತು.
1: ಹೌದು,
0: ವಿವೇಕೋದಯವಾಯಿತು, ವಿವೇಕವೆಂಬ ಚಂದ್ರೋದಯ ಆಯ್ತು. ಆದ್ದರಿಂದ ಈಗ ಮಾಡಬೇಕಾಗಿರುವುದು ವಿಶ್ರಾಂತಿ. ಆದ್ದರಿಂದ ನಮ್ಮ ನಮ್ಮ ವಸತಿಗಳನ್ನು ಸೇರಿಕೊಳ್ಳುವ, ವಸತಿಗಳನ್ನು ಸೇರಿಕೊಂಡು ನಾಳಿನ ಬಗ್ಗೆ ನಮಗೆ ಚಿಂತನೆ ಮಾಡ್ಲಿಕ್ಕೆ ಉಂಟು.
1: ನಮಗೆಲ್ಲ ಚಿಂತೆ ಮಾಡ್ಲಿಕ್ಕೆ ಇರುವುದು, ನಿನಗೆ ಚಿಂತನೆ ಮಾಡ್ಲಿಕ್ಕೆ?
0: ನಮ್ಮದು ಚಿಂತೆ ಇಲ್ಲ, ಚಿಂತನೆ ಮಾಡುವುದೇ.
1: ಹೌದೌದು,
0: ಹಾಗೆ ಚಿಂತನೆ ಮಾಡ್ಲಿಕ್ಕೆ ಸಂದರ್ಭ ಬಂದ್ರೆ ಮತ್ತೆ ಕಾಣುವ.
1: ಅಲ್ಲ, ವಿವೇಕಿಗಳಾದವ್ರು ಮಾಡುವುದು ಚಿಂತನೆ.
0: ಹಾಗಾಗಿ ನಾವು ಹೋಗ್ತೇವೆ ಅಂತ ಹೇಳಲಿಕ್ಕಿಲ್ಲ, ಹೋಗಿ ಬರ್ತೇವೆ.
1: ಅಲ್ಲ, ನಾವು ಹೇಗೆ ಹೇಳಿದ್ರು ನಿನ್ನೆ ಹೇಳಿದ್ದೆ ನಡೆಯುವುದು. ಆದ್ರಿಂದ
0: ಅಲ್ಲ, ನಾವು ಹೇಳುವುದು ಯಾವತ್ತು ಮಂಗಳವಾಗಲಿ.
1: ನನಗೆ ಅನುಮತಿಯನ್ನು ಕೊಡು,
0: ಲೋಕಕ್ಕೆ ಮಂಗಳವಾಗಲಿ.

ಇದುವರೆಗೆ ಇತ್ತೀಚೆಗೆ ಮಂಗಳ ಗಂಗೋತ್ರಿಯ ಡಾಕ್ಟರ್ ಯು ಆರ್ ರಾವ್ ಸಭಾಂಗಣದಲ್ಲಿ ನಡೆದ ಪ್ರೊಫೆಸರ್ ಬಿ ಎ ವಿವೇಕರಾಯ್ 80ರ ಸಂಭ್ರಮ ಕಲಾಭಿವಂದನೆ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯವೃಂದ ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ ಇದರ ಕೊನೆಯ ಕಂತು ಪ್ರಸಾರವಾಯಿತು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಮ್ಮ ತುಳುವಪ್ಪೆ ನಮ್ಮ ನಾಡು ಐಕೋಸ್ಕರ ತುಳು ಮಣ್ಣಿಡು ಈ ಆಟಿ ಕೂಟ ಅಂಚಿನ ಪುರ ನಡಪು ಅಣ್ಣ ಇಂಚಿ ಬದಾನೆ ಅತನದು ಬಂಡ ನಮ್ಮ ಭಾಷಾಂತರ ಬಕ ಬಕ ಬೇತೆ ಬೇತೆ ಮೀಡಿಯಂ ಬತ್ತದ ಪುಣ್ಯ ಮತ್ತೆ ತುಳು ಪಾತೆರಂತೆ ಬಂಗ ಒಂದು ಬಿತ್ತು ಕೆಲವು ಜೋಕ್ಲು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಪೋಂಡಲ್ಲ ಕೆಲವು ಇಲ್ಲ ಆ ಜೋಕ್ಲಿಗೆ ತುಳು ಪಾತೆರ ಹುಡುಗು ಜೀರ್ ಪಂಡ ನೇರಲ್ಲ ಇಂಗ್ಲಿಷ್ ಇಡೇ ನೇರ ಸ್ಟೂಪಿಡ್ವಾಡ್ಬೇರ ಕುಪಿಡ್ವಾಡ್ ಚಿಲೋಟ್ ಇಡುವರು ಅರೆ ಸಂಗತಿ ಗೊತ್ತಿದ್ದು ನೆರ್ನೇಸ್ಕಿ ಆಮ್ಲೇಟ್ ನೆರ್ನೇದು ಗೊತ್ತಿಜ್ಜಿ ಆ ಎಂಚಿನ ಅಂಡಲ್ಲ ಇಂಗ್ಲಿಷ್ ಇಡೇ ಪಾತ್ರ ಅಂಚಿನ ಭ್ರಮೆ ಐಕ್ಯನ ವಿನಂತಿ ಎಂಚಿನ ಅಂದ್ಬಂಡ ತುಳುನಾಡದ ಪ್ರತಿ ಇಲ್ಲದ ಜೋಕುಲು ನಮ್ಮ ಮಾತೃಭಾಷೆ ಅಂದಂದ ಇಂಟರ್ನ್ಯಾಷನಲ್ ಶಾಲೆಗೆ ಬೋಂಡಲ್ಲ ನಮ್ಮ ಜೋಕುಲು ಇಲ್ಲಲ್ಲ ತುಳುವೇ ಪಾತ್ರಡು ಇಜ್ಜಿಂದಾಂಡ ನನತ್ತ ದುಂಬುಗು ಬಾರಿ ಇನ್ನಿ ತುಳು ಪಾತ್ರ ಹುಡುಕುಜೇರಿ ಕೆಲವು ಇಲ್ಲ ತುಳು ಭಾಷೆ ಒರಿಯಿಂದ ಮಾತ್ರ ತುಳು ಇಂಚಿನ ಸಂಸ್ಕೃತಿ ಒರಿವು ಇಜ್ಜಿ ನಾಂಡ ಒರಿ ಅಂದ್ರೆ ಏನೋ ಕಾರ್ಯಕ್ರಮ ಪೋಯಿನ ಅವಳು ಬಣ್ಪೆ ಒಂಜಿ ಮಲ್ಲ ನೆತ್ತ ಲೇಸಿತ್ ಕುಟುಂಬ ತರವಾಡದ ಇಲ್ಲಿ ಬಾರಿ ಜನಪುರ ಸೇರಿದೆ ಲಕ್ಷಗಟ್ಲದ ನೋ ನೇಮ ಲಕ್ಷಗಟ್ಲದ ಓಮಪುರ ಒಂದುಂಡು ಅದನ್ನ ಒಂಜಿ ಇಲ್ಲೇ ಬಾಲೆಲ್ಲ ಎತ್ತಕೇಂಡೆ ಬಾಲೆ ನಿನ್ನ ಪುದರಿಂಚ ಮಗ ಅಪ್ಪ ಬತ್ತು ಬಂಡಿ ಇಜ್ಜಿ ಸರ್ ನಮ್ಮ ತುಳು ಪಾತ್ರ ಬುಡುಪುಣ್ಣ ಇಜ್ಜ ಇಂಗ್ಲಿಷ್ ಪಾತ್ರ ಟೆಲ್ ಯುವರ್ ನೇಮ ಟು ದಿಸ್ ಮಂಜಲ್ ಮಾಮ ಆತನಗ ಬತ್ತನೆ ನೇಮಗು ಪುದರ್ ಬಂಡ್ರ ಗೊತ್ತಿಜ್ಜಿ ನೇಮ ಮುಗಿಂಡು ದೈವ ಬೂಲ್ಯ ಗೊಂದು ಬೈಜಾವರ್ರೆ ಬೂಲ್ಯ ಬಂದದ್ದು ಈ ಮಗೆ ಅಮ್ಮೇರನ್ನ ಮಿತ್ತದಿರ್ತಾರೆ ಸುರಮಲ್ತಿ ಪಾಪ ವಾಟ್ ಇಸ್ ದಿಸ್ ಕೇನ್ ಅಮ್ಮೇರ್ನ ಟೈರ್ದ ಗಾಳಿ ಪೂರ ಪೂರ್ಣ ಬೂಲ್ಯೋಗ ಇಂಗ್ಲಿಷ್ ಶಬ್ದ ನಿಕ್ಲ ಗೂಗಲ್ ಕೇಳಲಿ ವಾಟ್ ಇಸ್ ಬೂಲ್ಯ ಓಲ್ಯ ನಂಗೆ ಸಂಗತಿ ಗೊತ್ತಿ ಆತನಗ ಅಮ್ಮೇರ್ ಪಂಡಿರ್ ದಟ್ ಇಸ್ ಲೀಫ್ ಪ್ಲಕಿಂಗ್ ಫ್ರಮ್ ದ ಟ್ರೀ ಹೋಲ್ಡಿಂಗ್ ಇಟ್ ಇನ್ಸರ್ಟಿಂಗ್ ಸಮ್ ಗಂಧದ ಪುಡಿ ಮಂಜಲ್ ಪುಡಿ ಕುಂಕುಮದ ಪುಡಿ ಜಸ್ಟ್ ಲೈಕ್ ಪಿಜ್ಜಾ ಅಂಡ್ ಬರ್ಗರ್ ಯು ನೋ ದಿಸ್ ಇಸ್ ಕಾಲ್ಡ್ ಬೂಲ್ಯ ಎಲ್ಲ ಬಾಲೆ ಮಲ್ಲಾಪುಂಡು ನಮ್ಮ ತುಳುನಾಡದ ದೈವ ದೇವರನ್ನ ಎದುರುಡು ಅಂತಂದು ಇಂಗ್ಲಿಷ್ ಲೆಪ್ಪರ ಹಾಕೊಂಡ ದೈವ ದೇವರೇನು ಪ್ರಶ್ನೆ ಐ ವೆಲ್ಕಮ್ ಪಂಜೂರ್ಲಿ ಟು ಮಣೆ ಮಂಚ ಐ ವೆಲ್ಕಮ್ ಗುಳಿಗಾ ಟು ಮಣೆ ಮಂಚ ಲೆಪ್ಪರ ಐಕೋಸ್ಕರ ನಮ್ಮ ತುಳು ಬೋರ್ಡ್ ಇತ್ತೆ ದಾನೆ ಅನ್ಕೊಂಡ ಪೂರ ಗೂಗಲ್ ಪೂರ ಇಂಟರ್ನೆಟ್ ಪೂರ ನೆಕ್ಕೋಸ್ಕರ ನಮ್ಮ ಐನು ಪೂರ ಮರತದ ನಮ್ಮ ಸಂಸ್ಕೃತಿ ಪೂರ ಮರತದ ಮರತ ಬೇರೆ ಕಾರಣದಾನೆ ಬಂಡ ನಮ್ಮ ಕೈಟೊಂಗಿ ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ ಅಂತ ಮಾಡ್ತೀವಿ ಬುಕ್ಗೆ ಫೇಸ್ ಮಾಡ್ಕೊಂಡ ಪ್ರಾಯಡು ನಮ್ಮ ಜೋಕುಲ ಅಲಕ್ಕ ಫೇಸ್ಬುಕ್ ಕೊಡಲ್ಲ ಅಪ್ಪಮ್ಮನ ಲೋಡ್ ಡೌನ್ ಮಾಡ್ಪಾರ ಗೊತ್ತಿದ್ಯ ಅಂದ್ರೆ ಡೌನ್ಲೋಡ್ ಜಾಸ್ತಿ ಆ ಒಂದು ಸೆಟಪ್ ಆಪ್ನ ಪ್ರಾಯಡು ಅಪ್ಸೆಟ್ ಆದ ಜೋಕ್ಲಾಟಿಗೆ ಜೋಕ್ಲಾಟಿಗೆ ಮಲ್ತದ ನಮ್ಮ ಇತ್ತನ ಪೂರ ದಿಕ್ಕಲ್ಲ ಜೋಕ್ಲಾಟಿಗೆ ಅಂತಾರೆ ಬಿದ್ದಾರೆ ಅವೇನ್ ನಮ್ಮ ಎಜುಕೇಶನ್ ಅಂದ್ರೆ ತಂದ್ರಲ್ಲ ಯಾಕೆ ಎಜುಕೇಟೆಡ್ ಐಕೋಸ್ಕರ ಇನ್ನಿ ಬೊಂಡದಂಗಡ್ಡೆ ಬೋದ್ ಕೇಳಲೇ ನಿಕ್ಲಿ ನಮ್ಮ ತುಳುನಾಡು ಎರಡ ಕೃಷಿಕೇರಡ ಬೋದ್ ಕೇಂಡ ನಮ್ಮ ಕೆ ಕೆ ಪೇಜ್ ಅವರು ಸರ್ ಎದುರುಡು ರಡ್ಡು ಬೊಂಡ ಇತ್ತಂಡ ಅರೆ ಕರೆಕ್ಟ್ ಪಣ್ಪೇರು ಬಾವೆ ಕಮ್ಮಿ ಇತ್ತನ ನೀರು ಜಾಸ್ತಿ ಇತ್ತನ ಬೊಂಡ ಕೊಡ್ಲಿ ಅಂಗಡದ ಎರಡ ಬೋದ್ ಕೇಳಲಿ ಎರಡ್ ಸರ್ ದಿಂಚ ಟಕ ಟಕ ಮಲ್ಕೇರು ಆ ಬೊಂಡನ ಕರೆಕ್ಟ್ ಕೆತ್ತದ ಕೊರ್ಪೇರು ಇತ್ತೆ ಅಗ್ರಿಕಲ್ಚರ್ ಸೈನ್ಸ್ ಕಲ್ತನ ಕೆಲವು ಜೋಕುಳ್ಳ ಕೇಳಲಿ ಬೊಂಡ ತೋಜ್ಪಾದ ಅಕಲ್ ಕೇಳನೆ ಗೂಗಲ್ಡ ಹಲೋ ಗೂಗಲ್ 95% ಪಚ್ಚೆ ಕಲರ್ 5% ಬೊಟ್ಟ ಬೊಟ್ಟ ಬ್ರೌನ್ ಕಲರ್ ಟಕ ಟಕ ಸೌಂಡ್ ವಾಟ್ ಅಬೌಟ್ ದಿಸ್ ಕೋಕೋನಟ್ ಅವು ತಿರ್ಗ ತಿರ್ಗ ತಿರ್ಗ ಪಣ್ಪುಂಡ್ ದಟ್ ಈಸ್ ಬಣ್ಣಂಗ ಇಂಚನೆ ನಮ್ಮ ಸಂಸ್ಕೃತಿ ಪೂರ ಬುಡೊಂದು ಬೋದು ನಾನೊಂದು 10 ವರ್ಷಡು ಇಲ್ಲ ಜೀವ ಪೌಂಡರ ಗೂಗಲ್ ನನಗೆ ಕೇಳ ಪರಿಸ್ಥಿತಿ ಅಮ್ಮೇರೆ ಸಾಯ್ತೇರೆ ಗೂಗಲ್ ಅವು ಪಣ್ಪುಂಡ್ ಕಾಲ್ ಯುವರ್ ಕುಟುಂಬ ಮೆಂಬರ್ಸ್ ಟೆಲ್ ದಮ್ ಅಬೌಟ್ ಸೂತಕ ಅರ್ಕಟ್ಕೊಂಡು ಒಂದು ದರ್ಬೇಕೊಂಡು ಅರ್ಕಟ್ ಮಾಡು ಬಣ್ಣ ನೆಟ್ವರ್ಕ್ ಫೋನ್ ಅಂದ್ರೆ ಪುನಃ ಅವಳೆ ವಾಕ್ಯ ಆತ ನಮ್ಮ ತಂತ್ರಜ್ಞಾನಕ್ಕೆ ಅಡ್ಜಸ್ಟ್ ಆದ್ಬೋದು ಐಕೋಸ್ಕರ ಈ ತುಳು ಆಚರಣೆ ಈ ದಾಯ ಆಟಿ ಬಣ್ಣ ಬತ್ತಂಡು ನಮ್ಮ ತುಳುನಾಡದ ವಿಶೇಷತೆ ದಾದ ಅಯ್ನು ಪೂರ ನಮ್ಮ ತೆರಿಯೊಂದು ತೆರಿಯೊಂದು ಐಕ್ ಸಂಬಂಧಪಟ್ಟನ ಸಾಹಿತ್ಯವನ್ನು ಕೇಣೊಂದು ಕೇಣೊಂದು ಪೋಡ ನಂಚಿನ ನಮ್ಮ ಕ್ರಮ ಅಪಗ ತುಳುನಾಡು ಪಂಡ ದಾದ ತುಳುನಾಡದ ಪೊರ್ಲು ದಾದ ಆ ತುಳುನಾಡದ ಪೊರ್ಲು ದಾದ ಪಂಡದ ಒಂಜಿ ಪದ್ಯ ಏನದು ಬೊಕ್ಕ ನಮ್ಮ ಪೇಜ್ ಅವರು ಪಣ್ಪೇರು ಆ ತುಳುನಾಡದ ಪೊರ್ಲು ದಾದ ಅವು ಎಂಚ ನಮ್ಮ ಬಾಕಿ ನಾಡಿಡ್ದು ನಮ್ಮ ನಾಡು ಎಂಚ ವಿಶೇಷತೆ.

0: ಬಂದ್ರೆ ಸುರುಟು ನಮ್ಮನ್ನು ಕಾಪು ರಕ್ಷಣೆ ಮಾಡ್ಬೇಕಿತ್ತಿನ ಅಪ್ಪೆ. ದುರ್ಗಾ ಪರಮೇಶ್ವರಿಗೆ ತೆರಳಿ ತಗ್ಗ ಒಂದು ಎನ್ನ ನಂಬಲಿಗಿದ ಸತ್ಯ ಈಶ್ವರ ದೇವರ ವರಪ್ರಸೋದ್ರ ಅಪ್ಪ ಕಚ್ಚೂರ ಮಾಲ್ದಿನ ಪುಣ್ಯದ ಗರ್ಭುಡು ಬುಡುದು ಕೋಡಿಕೊಂಡಾಲ ಕೊಡಗ ಬಂಡಾರಣ ಜಾಗಿಡುಬುಲೆಯನ್ನ ಮಾಮಲ ಸತ್ಯ ಕೋರ್ದಬ್ಬು ಬೆಳಕಾಯಿ ಬಾರ್ಕೂರುಡುದು ತೆನಕಾಯಿ ನೀಲೇಶ್ವರ ಮಠ ಅವೇತೋ ಸಾನ ಬಂಡಿಗೆ ನುದಿಪನ ಮತ್ತು ನಂಬಿಚ್ಚಿತಿ ಭಕ್ತರಿಗೆ ಕರಿಗಂಧದ ಇಂಬೂರ್ಪಿಚ್ಚಿತಿ ಬಪ್ಪುಸ್ವಾಮಿಗೆ ತೆರಳಿ ತಗ್ಗ ಒಂದು ಇನ್ನು ಪಣಂಬೂರು ಪಟ್ಟ ಸಾಲ ಏಳು ಕೊಪ್ಪದ ಕೊರಗೆರೆ ಅಳಿದು ಪೋಯಿನ ಚಿತ್ರ ಪುರ್ತುಡು ಬೊಳ್ಳೆಂಗೇರದ ತುದಿತ ಪೊಯ್ಯನ ಅರಿಂದು ಮಾತ್ರ ಸತ್ಯ ತೆಂಡದ ಕಾಯಿನ ತರೈಂದು ಮಾತ್ರ ಸತ್ಯ ಕೊರಗಜ್ಜ ಗ್ಯಾನ್ ಮರಪಟ್ಟ ಬುರೊಂದು ಈ ಪುರ್ಲ ಚಾವಡಿದ ಮುಡಾಯಿ ಪಡ್ಡಾಯಿ ತೆನ್ಕಾಯಿ ಬಡಕಾಯಿಡೆ ನೆಲ ನೆಚ್ಚಿದ ಮಾತ ದೈವ ದೇವರಲ್ಲಿ ಸುಗಿತುಂದು ರಡ್ಡು ಪಾತ್ರನ ಸುಗಿ ಪರಣಿ ಕಡ ಅನುಕೇನೊಂದಿಲ್ಲ ಬಂದುಲೆ ಸತ್ಯತ್ತಿ ಮಣ್ಣು ಧರ್ಮಿತ್ತಿ ಜಾಗೆ ನಾಗ ನಡೆಯುತ್ತಿನ ಸರ್ಪ ಜಡೆಯುತ್ತಿನ ಪವಿತ್ರವಾಯನ ಮಣ್ಣು ಒಂದು ಕೇಂಡ ಅವು ತುಳುನಾಡದ ಮಣ್ಣು ತೇಜಸ್ ಬಾರಿ ಪೊರ್ಲುಡು ಪಣಂದು ಪೋಯರು ತುಳುನಾಡು ಪಂಡ ದಾದಾ ಬಂದ್ ನಂದಳಿಕೆ ನಾರಾಯಣ ಶೆಟ್ಟರ ಸಾಹಿತ್ಯ ಪತ್ತೊಂದು ತುಳುನಾಡದ ಬದುಕನ್ನು ಪನೊಂದು ಪನೊಂದು ಪೋಯಿನ ತೇಜಸ್ ಇಡೀ ಐಟ ನಮ್ಮ ತುಳುನಾಡದ ಬದುಕು ಉಂಡು ಎನ್ನತ ಪ್ರಶ್ನೆ ದಾದ ಅಂದ ಕೇಂಡ ತುಳುನಾಡು ಐ ಪಂಡ ಎಂಚ ಬತ್ತಿನ ಬಂದ್ ನಂಕ ಮಾತ ಜೋಕ್ಲಿನ ತೆರೆಯೋಡನ್ನು ವಿಚಾರ ಒಂದು ತುಳುನಾಡು ಪಂಪಿನ ಶಬ್ದ ಎಂಚ ಬತ್ತಿನಂದು ಕೇಂಡ ಆಣಿದ ಕಾಲುಡು ನಮ್ಮಂಚಿನವರಿ ನರಮನುಷ್ಯ ಸಹ್ಯಾದ್ರಿ ಘಟ್ಟದ ಮಿತ್ತು ಬೋದು ಉಂತಿಯಾಗೆ ಮಿತ್ತನ್ನಾದು ತುಯ್ಯಗೆ ಬಾನ ತೋಜಿಗೆ ಆಯ್ ಆಯ್ ತಾನು ಅವೇನು ಬಾನನು ದೇವಲೋಕ ಪಂಡೆಗೆ ಪುರಾಣದ ಕಲ್ಪನೆ ಪ್ರಕಾರ ಐದ್ವಾಗ ತಾನು ಉತ್ತಿದ್ರ ಜಾಗ ಒಂದು ಭೂಮಿ ಪಂಡೆಗೆ ಭೂಲೋಕ ಅಂತ ಆಯ್ ತಿರ್ತನ್ನಾದು ಪಡ್ಡೈ ಮರ್ಗಿಲ್ ತೂನಗ ಆಗ ನಾಗನ ನಡೆ ತೋಜಿಗೆ ಐಕು ಬಡದು ಅವೇನು ಪಾತಾಳ ಲೋಕ ಪಂಡೆಗೆ ಐಕು ಬಡದು ನಮ ಸತ್ಯತ್ತಿ ಮಣ್ಣು ಧರ್ಮೆತ್ತಿ ಜಾಗೆ ನಾಗ ನಡೆಯುತ್ತಿನ ಸರ್ಪ ಜಡೆಯುತ್ತಿನ ಪವಿತ್ರವಾಯನ ಮಣ್ಣು ತುಳುನಾಡದ ಮಣ್ಣು ಅಂತ ಪನ್ಪ ಆ ಪಾತಾಳ ನಾಡಿನ ಜನಕ್ಕಲು ಪಾತಾಳ ಪಾತಾಳ ಪನೊಂದುತ್ತಿಲಕ್ಕನೆ ಆ ಪಾತಾಳ ನಾಡು ಏರುತ್ತೆ ಅಂದ್ಕೇಂಡ ಆದಿ ಶೇಷ ಐತೆ ಆ ಆದಿಶೇಷ ಈ ಭೂಮಿಗೆ ಬತ್ತೆಗೆ ಎಂಚ ಬತ್ತೆ ಅಂದ ಕೇಂಡ ಆದಿಶೇಷ ಕಾಲಿ ಬೈದಿದೆ ಆಯ ಬೂಲ್ಯ ಪತ್ತೊಂದು ಬೈದೆ ವಿಠಲ್ ನಾಯ್ಕರ ಈಗ ಬೂಲ್ಯ ಮುಲ್ಪ ಬತ್ತಂತಲೇ ಆ ಬೂಲ್ಯನ ಪತ್ತೊಂದು ಬತ್ತೆ ಎಂಚ ಬೂಲ್ಯನ ಪತ್ತೊಂದು ಬತ್ತೆ ಬಂಡ ಆಡ ಕೈಜಿ ಕಾರಿಜಿ ಆಡ ಕೈಜಿ ಕಾರಿಜಿ ಬೂಲ್ಯನ ಕೊಡಿನಾಲೆಡು ಪತ್ತೊಂಬತ್ತೆ ಕೊಡಿನಾಲೆಡು ಪತ್ತೊಂಬತ್ತದ ಮುಲ್ಪ ಭೂಲೋಕದ ಜನಮಂದೆ ಕೊರಿಯಗೆ ಕೊರ್ದಾನಾಗ ದಾದಾ ಬಂಡ ನಮ್ಮ ಹೂವೆ ಒಂಜಿ ಎಡ್ಡ ಬೇಲೆ ಆಡೋದಂಡ ನಂಗೆ ಬೂಲ್ಯ ಕೊರಡು ಆಂಡ ಇನ್ಕಿ ನಮ್ಮ ಪ್ರತಿ ಊರಿಲ ಆ ಬಚ್ಚಿರನ್ನು ತಿನ್ನಾಗ ಒಂದು ಪ್ರಾಯದಕ್ಕಲು ಆಯ್ತಾ ಕೊಡಿಲ ಕಡೆಲ ಕಿನ್ಕದೆ ಅರ್ಧ ಬಚ್ಚಿರ ತಿನ್ಪೆ ಕೊಡಿಲ ಕಡೆಲ ದಾಯ ಕಿನ್ಕರಂದು ಕೇಂಡ ಆನಿ ಆದಿಶೇಷ ಪತ್ತೊಂಬೈದ ಬೂಲ್ಯಡ ಆಯ್ನ ಕೊಡಿನಾಲ ಇಡ ಹತ್ರ ಇಸತ ಕೂಲಿಡ ಪತ್ತೊಂಬೈದಿನ ಆ ಕಲ್ಪನೆ ಇತ್ತಿನ ಅವರ ಇಸತ ಕೂಲಿಡು ಆಯ್ ಪತ್ತೊಂಬೈದು ಬಂದಿಟ್ಟಿಡು ಆಯ್ ದಾದ ಮಲ್ತೆ ಕೇಂಡ ಅವೇನು ಐಟ ಇಸ ಉಂಡು ಬಂದೈತೆ ಕಡೆಯನ್ನು ಕಿನ್ಕದ ದಕ್ಕ ಕೊಡಿಲ ಕಿನ್ಕದ ದಕ್ಕ ಒಂದು ತೆರೀದಿನ ಕೂಡ ಆ ಕೊಡಿ ಎತ್ತು ಕೆನ್ನಿಡ್ದಿ ಒಂಡೇರು ದಾಗಿಂದ್ಕೊಂಡು ಅವು ಲಕ್ಷ್ಮೀ ಪಡೆದು ಇಂಚಿತ್ತಿನ ತುಳುನಾಡು ನಮ್ಮ ತುಳುನಾಡು ಪಡೆದು ಅಂಚಿತ್ತಿನ ತುಳುನಾಡದ ಪೆರ್ಮದ ಒಂಜಿ ವಿಚಾರಣ ಪನಂದು ಪೈಲಕ್ಕನೆ ಎನ್ನ ಬಾರಿ ಆತ್ಮೀಯಡು ಪನಂದಿಲ್ಲ ಏನ ವಿಠಲ್ ನಾಯ್ಕ ಪರಮಶಿಷ್ಯ ಡಯಟ್ ಪಂದು ಕುಡಿಯಾಡು ಸಂಸ್ಥೆ ಒಂಜಿ ಟೀಚರ್ಸ್ ಸಂಸ್ಥೆ ಉಂಡು ಐಟ್ ಆರು ಕಲ್ತೊಂದು ಉಪ್ರಾಗ ಯಾರು ವಿಜ್ಞಾನದ ಪಾಠ ಕಲ್ಪ ಇರಬಹುದು ಆ ವಿಜ್ಞಾನ ಪಾಠ ಕಲ್ಪ ಒಂದು ಉಪ್ಪುನ ಪೊರ್ತುಡು ಸಾರ ಸಾರ ಪ್ರಶ್ನೆ ಕೇಂದ್ರ ಒಂಜಿ ಏಕೈಕ ವಿದ್ಯಾರ್ಥಿ ಎಂದ್ಕೇಂಡ ಆರು ವಿಠಲ್ ನಾಯ್ಕಿರು ಅಂಚಿತ್ರ ವಿಠಲ್ ನಾಯ್ಕ ಮಲ್ಲ ಮಟ್ಟಿಡಿತ ಮಲ್ಲ ಸುದ್ದಿ ಆತೀರಿ ಅಂಚಿತ್ರ ವಿಠಲ್ ನಾಯ್ಕಿರ ಈ ಸಂಭ್ರಮದ ನಡುಟು ದುಂಬುದ ಕಥೆನ ಅಂದು ಮುಲ್ಪ ಆಟಿ ತಿಂಗಳ ಅನಗ ದಾಯಗೆ ನಂಕ ಮುಲ್ಪ ದೇವಿಯರ ದೇವಸ್ಥಾನ ಬಾಕಿಲ್ ಪಾಡುವೇರಿ ದಾಯಗೆ ದೇವಿಯರ ದೈವಲ್ಪುರ ಘಟ್ಟ ಮಿತ್ತಾರ್ದ ಈ ಪ್ರಶ್ನೆ ಆ ದೈವದಲ್ಲಿ ಘಟ್ಟ ಮಿತ್ತಾರ್ದ ದಾಯಗಿಂದ ಕೇಂದ ಘಟ್ಟ ಮಿತ್ತಾರ್ದ ನಿಕಂಡ ಕೇನೊಂದಿಲ್ಲ ದೈವಲ್ ಘಟ್ಟ ಮಿತ್ತಾರ್ದ ನಂದ ಅಂತ ಒಂಜಿ ತಿಂಗಳು ಕಷ್ಟದ ತಿಂಗಳು ದಾಯಗೆ ಕಷ್ಟದ ತಿಂಗಳು ಕೇಂದ ಆನಿದ ಕಾಲೋಡು ದಾದಾಣದ ಕೇಂಡ ಉನಿಯರ ಬೆನಿಯರ ನುಪ್ಪುಜ್ಜಿ ತಿನಿಯರ ಬೆನಿಯರ ಬೇಲೆ ಹಜ್ಜಿ ತಿನಿಯರ ನುಪ್ಪುಜ್ಜಿ ಆ ಪೊರ್ತುಡು ನಂಗೆ ಬಂಜಿಗೆ ಒಂಜಿ ಪುಂಡಿ ನುಪ್ಪು ಕರಿಯರ ಬಂಗ ಆನಿದ ಪೊರ್ತು ಬಾಲೆ ಬತ್ತ ಇಲ್ಲ ಬಾಲೆ ಬತ್ತ ಅಮ್ಮೆರಡು ಕೇಂಡು ಅಪ್ಪ ಅಪ್ಪ ದೈನಿ ದೈವರ ದೀಪ ದೀಪ ಜಾರ ಅಂದ ಕೇಂದ ಮೂಲು ತುಡರ ಅರ್ಲ ಅವನ ಹಿಡಿದು ಬಂಜಿ ನುಪ್ಪು ತಿನ್ನೋಡತ್ತ ಮಗನ ಸುರುಟು ಐಕು ಬಡದು ತನಕ ದೈವ ದೇವರಿಗೆ ಬಾಕಿಲ್ ಪಾಡಿ ದೈವಲ್ಲ ಖಂಡಿತವಾದ ಘಟ್ಟ ಮಿತ್ತಾರ್ದಜ್ಜ ಪೂರಾ ದೈವಲ್ಲ ಘಟ್ಟ ತಿರ್ತಿರ್ದ ಬೈದಿನಿ ಎನ್ನಡ ನಾಲ್ನೂತ್ತನಾಲ ದೈವನ ಅಧ್ಯಯನ ಒಂಜತ್ತು ರಡ್ಡತ್ತು ಮೂಜತ್ತು ನಾಲತ್ತು ನಾಲ್ನೂತ್ತನಾಲ ದೈವದ ಬಗ್ಗೆ ಹೆಟ್ ಬಗೆಟ್ ಯಾರು ಬಾರಿ ಪೊರ್ಲ ಗಂಟಡು ಬಂದ್ಬೇ ದೈವಲ್ ಪೂರ ಘಟ್ಟ ತಿರ್ತು ಬತ್ತೊಂ ಬೈದಿನಿ ತಿರ್ತು ಜತ್ತೊಂದು ಬಂದಾಗ ದಾದಾಡದ ಕೇಂಡ ಜತ್ತೊಂದು ಬತ್ತದ ಮುಲ್ಪ ನೆಲ ಉರಿಯರು ಇನ್ನು ಒಂದು ವೇಳೆ ಘಟ್ಟ ಜೈದಿನ ಅಂದಂದಂಡ ನಿಕ್ಲಿಗೆ ತೇರಿದ ಮಂತ್ರ ದೇವತೆ ದೈವ ಅವು ಯಾಪ ನಮ್ಮ ತುಳುನಾಡು ಬತ್ತಿನ ಪಲ್ಲೆ ಅವು ಆಟಿದ ಪದಿಮುಜಿನೇ ದಿನತ್ತಾನಿ ಕುಂಟಾಲ ತಂತ್ರಿನ ಅಲ್ಪಾರ್ದೆ ಕಾಂತಬೈದೆ ಪತ್ತೊಂಬೈದಿನ ದೈವ ಒಂದು ಕಾಂತಬೈ ಇರುವೆ ಕಾಂತಬೈದೆ ಪತ್ತೊಂಬೈದಿನ ದೈವ ಆಟಿದ ಪದಿಮುಜಿನೇ ದಿನ ತಾನಿ ಓಲ್ ಮಂತ್ರ ದೇವತನ ಪೂಲ ಕಟ್ಟೆಟ್ಲ ನೇಮ ಆಪುಡು ಅಪ್ಪ ಗಂಡ ಅಪ್ಪ ಈ ಮೂಲ ಗಟ್ಟ ಬಿತ್ತಾರ ನಂದ ಒಂಜಿ ಸೋಗೂರು ಗುತ್ತಿಗೆ ಪೋಲೆ ಅಮಾಸ ದಾನಿ ಅವಳು ಜಾರಂದಾಗಿ ದರ್ಶನ ಆಪುಣು ಕುಕ್ಕಿತ್ತ ಏನ ದೈವಸ್ಥಾನ ಪೋಲೇದು ಅವ್ಳು ನೇಮ ಆಪುಣು ಒಂದು ನಮ್ಮೊಂದು ಕಲ್ಪನೆ ಮಾತ್ರ ದೈವರು ಪೂರ ಭಂಗದ ಕಾಲುಡು ಅಂಚಿ ಪೋತಾಂದ ಪಂಪಿನ ಮಾತ್ರ ಇಂಚಿತ್ತಿನ ಪೊರ್ತುಡು ದೈವದ ಬಗ್ಗೆ ಇನ್ನಿತರ ವಿಚಾರದ ಬಗ್ಗೆ ಒಂಜಾತ ಪಾತ್ರ ಇತ ದುಂಬತ್ತ ವಿಠಲ್ ನಾಯ್ಕ
1: ಪೊಂಜಿ ಚಪ್ಪಾಳೆ ಕೊರ್ಲೆ ಬಂದುಲೆ ಅದಕ್ಕೋಸ್ಕರ ನಮ್ಮನ್ನೇನು ತಿರಿಯೋರು ಉತ್ತರ ಭಾರತದೊಡು ಮದ್ಮಲೆನ ಕೊಳಪ್ಪಣ ಹಚ್ಚಿನ ಒಂಜಿ ಪಲ್ಲಕ್ಕಿ ಉಂಡಿಗೆ ಐಕೆ ಡೋಲಿ ಇಂದು ಬುದ ನಮ್ಮ ದಕ್ಷಿಣಡೊಂಜಿ ಪುಣಗೊಣ ಪುಣುಂಡ ಐಕೆ ಚಟ್ಟ ಅಂದು ಬುದ ಈ ಚಟ್ಟಲ ಡೋಲಿಲ್ಲ ಎದುರೆದುರು ಬತ್ತ ಪಾತ್ರೊಂಡಿಗೆ ಒಂಜಿ ದಿನ ಏನಲ್ಲ ನಾಲ್ಕು ಜನ ತುಂಬೊಂದೇರಿಯ ನಿನ್ನಲ್ಲ ನಾಲ್ಕು ಜನ ತುಂಬೊಂದೇರಿ ಎನ್ನ ಮಿತ್ತಲ ಪೂ ಬಾಡ್ದಿರು ನಿನ್ನ ಮಿತ್ತಲ ಪೂ ಬಾಡ್ದಿರು ಎನ್ನ ಒಟ್ಟುಗೆ ತಿನ್ನಕ್ಕೆಲ್ಲ ಬುಲ್ಪೇರು ನಿನ್ನ ಒಟ್ಟುಗೆ ತಿನ್ನಕ್ಕೆಲ್ಲ ಬುಲ್ಪೇರು ಎಂಕಲ ನಿಕ್ಕಲ್ಲದ ಆಲ ವ್ಯತ್ಯಾಸ ಇಜ್ಜ ಬಣ್ಣಗ ಚಟ್ಟ ಆ ಡೋಲಿನ ಬಣ್ಕೊಂಡಿಗೆ ಯಾನ ಜೀವ ನಡೆದು ಪೋವೊಂದುಲ್ಲೇ ಈ ಜೀವನಗು ಬರೊಂದುಲ್ಲ ಮೆ ಜಿಂದಗಿ ಸೇ ಜಾರಹಾಹು ತು ಜಿಂದಗಿ ಮೇ ಆರಹೀಗು ಮೂಳಿಪ್ಪುಣ ಜೋಕುಲು ಪೂರ ಇನಿ ಜೀವನಗು ಬರೊಂದಿಪ್ಪುಣಂಚಿನ ಜೋಕುಲು ಇನಿ ಆಟಿ ಕೂಟನು ಪೂರ ಕಾರ್ಯಕ್ರಮದ ಮೂಲಕ ಮಲ್ಪಡಾಯರ ಕಾರಣ ದಾನೆ ಅಂತ ಬಂಡ ಎಂಕ್ಲೆಗೆ ಎಲ್ಲಿ ಎಲ್ಲಿ ಅಪ್ಪಣಗ ಆಜಿ ವರ್ಷ ಮುಟ್ಟ ಅಪ್ಪಮ್ಮೆ ವಾಮಂಡ್ಯವೇ ಚೆಲಗೊಡ್ದು ನಿಜಾನ್ ಎಂಕ್ಲೇನ್ ಲೆದ್ದನ್ ಪೋಯಿನೇನೆ ನಿಗ್ಲ ಆಲೋಚನೆ ಮಲ್ಪಲೆ ಎಂಕ್ಲೆಗೆ ಆಜಿ ವರ್ಷ ಮುಟ್ಟ ಓವೆ ಎಂದು ಇಜ್ಜಾಂಡ್ ಬಜಕ್ರ್ಯಾರ್ಯಾರೆ ಪೆತ್ತದೇರೊಂದು ಬರ್ರೆ ಒಂದು ತರಕಾರಿಗೆ ನೀರು ಬಾಡ್ರೆ ಪಂತಿಗೊಣ್ಯಾರೆ ಈತಕ್ಕೆ ಮಾತ್ರ ನಮ್ಮನ್ನ ಲೆತ್ತಂದುಕೊಂಡೊಂದು ಇತ್ತಿನ ತಂದೆ ಇಜ್ಜಿ ಆಜಿ ವರ್ಷ ಹೊಡೆದ ಪಕ್ಕ ಮೆಲ್ಲ ಶಾಲೆಗೆ ಬಾಪಿ ಬಾಕಿದ ಜೋಕುಲು ಪೋಪುಣ ತೂದು ಎಂಕ್ಲೇನ್ ಲೆತ್ತಂದು ಬೋದು ಮಾಸ್ಟ್ರಿಗೆ ಪ್ರಾಯ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇಜ್ಜಿ ಅಪ್ಪಗ ಆಧಾರ್ ಕಾರ್ಡ್ ಎಲ್ಲ ಅಜ್ಜಾಂಡ ಅಪ್ಪಮ್ಮನೇ ಆಧಾರ ಅಪ್ಪಗ ಇತ್ತೆ ಆಧಾರ ಅಪ್ಪಮ್ಮ ಇಜ್ಜಿನ್ಲ ಕಾರ್ಡ್ ಇತ್ತಿನ ಯಾವ ಹಂಚಾದು ಮೆಲ್ಲ ಆ ಈ ಬಲತ್ತ ಕೈಯಿಂದ ಇರ್ತದೆ ಇಡೆಗೆ ಕೆಪಿಕ್ಕು ಮುಟ್ಟಿಂಡ ಆಜಿ ವರ್ಷ ಆಂಡ ಮಗ ಓದು ಒಂಜಿನೇ ಕ್ಲಾಸ್ ಇಟ್ಟು ಕುಳ್ಳಿಲ್ಲ ಸುರುತ ಪಾಠವು ಅಗಸ ಅಗಸ ಬಂಡ ಮಲ್ತು ನೆನ ಅರ್ಧಿಯರ ಬತ್ತನೆ ಈ ಆಟ ಮುಳುಗೊಬ್ಬೊಡ್ಚಿ ಇಲ್ಲಿ ಈಶನನ್ನು ನೆನೆದು ಊಟ ಮಾಡು ಉದ್ಧಾರ ಆಗ್ತೀನಿ ಆತೆ ಪಾಠ ಇತ್ತೇನೆ ಅಂಡ ಇನಿ ಅಂಚಿನ ಪರಿಸ್ಥಿತಿ ಎಂಗ್ಲೇ ಮಾತ್ರ ಕಂಡವಟ್ಟೆ ಪೆಟ್ಟಿತ್ತೀನಿ ಪೇಜಾವರ ಸರ್ಪುರ ಅರೆ ಗೊತ್ತು ಎಂಗ್ಳಿಗೆ ಏತು ಪೆಟ್ಟಿತ್ತಿನಂದು ಬಂಡ ಎಂಗ್ಳಿ ಶಾಲದ ಮಾಸ್ಕ್ನ ಪೆಟ್ಟಿಗೆ ಪೋಡ್ತದೆ ಗುಡ್ಡೆಡುಗುಲು ಅಂತ ಗುಡ್ಡೆಡುಗುಲುಂಡಲ್ಲ ಎಂಗ್ಳಿಗೆ ತೊಂದರೆ ಅಜ್ಜಾಂಡ್ ಕುಂಟಲ ಬರಂದಿತ್ತು ಪೊರ್ಲು ಕುಂಟಲದ ಪರಂದು ತಿಂದದು ಬೈಯಾಡು ಸೀದಾ ಶಾಲೆ ಇಲ್ಲ ಈತೆ ಅದಕ್ಕೆ ಪ್ರೈಮರಿದ ಜೋಕ್ಲ ಏರಂಡ ಗುಡ್ಡೆ ಹಿಡ್ದಿಕ್ಕಿದ್ದು ಪೂರ ಅಡಿಗೆ ಇಜ್ಜಿ ಇನಿ ಪೆಟ್ಟದ ಬದಲಿಗೆ ಕೆತ್ತಿ ಹೊರಪೇರು ಪೇರು ಹೊರಪೇರು ಚಪ್ಪಲ್ ಕೊರಪೇರು ಪುಸ್ತಕ ಕೊರಪೇರು ಒಣಸು ಕೊರಪೇರು ಯೂನಿಫಾರ್ಮ್ ಕೊರಪೇರು ಅಂಚಾದ ಪ್ರೈಮರಿದ ಕರೆಕ್ಟ್ ಪೋಂದಿಲ್ಲ ಮಂಡೆ ವೆಚ್ಚಾಪಣೆ ಅಪ್ಪ ಗೊತ್ತುಂಡ ಪೇಪರ್ ಟಿ ವಿ ಹಿಡಿದೂಲೇ ನಿಕ್ಲಿ ಕಾಲೇಜಿನ ಜೋಡಿ ಗುಡ್ಡೆಯಲ್ಲಿ ಬರ್ತದೆ ಮಣದನಿದ ಪೇಪರ್ ಹಿಡಿದೂಲೇ ಗುಡ್ಡೆಯಲ್ಲಿದ್ದ ಶಿರತೆ ನಾಡಿ ಅವು ಪ್ರಿನ್ಸಿಪಾಲ್ ರೇ ನಾಡು ತಿರ್ತು ಬರ್ಬೋದು ನಿಕ್ಲಾರಂಟು ಜೋಕ್ಲು ಗುಡ್ಡೇಡುಲ್ಲ ನೆಕ ವಿದ್ಯಾಭ್ಯಾಸ ಅಂದು ಬಂದ್ಪುಣ್ಣ ಜೋಕ್ಲಿಗೆ ಬುದ್ಧಿವಂತಿಕೆ ಇಜ್ಜಿಂದು ಬಂದ್ಪುಣ್ಣ ಅತ ಬೇಜವಾಬ್ದಾರಿ ಇಂದು ಬಂದ್ಬಿಡ ಒಂದೂವರೆ ಸಾವಿರ ಮೀಟರ್ ರೇಸ್ ನಮ್ಮ ಬಲಿತೊಂದು ಪೋಯಂದಾಂಡ ರಡ್ಡು ಸುತ್ತದನ್ನ ಟ್ರ್ಯಾಕ್ ಇಡ್ ಬಲಿಪ್ಯಾರ ಬಗ್ಗೆ ಬಲಿತೊಂದು ಬೋಲಿ ಆಂಡ ಇನಿತ್ತ ಜೋಕ್ಲಿಗೆ ಒಂದೂವರೆ ಸಾವಿರ ಮೀಟರ್ ಟ್ರ್ಯಾಕ್ ಇಡ್ ಬಲಿಪುಣ ಅಗತ್ಯ ಅತ್ತು ಲಿಂಬೆ ಚಮಚ ಓಟ ಮಲ್ಪುಣಂಚಿನ ಅಗತ್ಯ ಉಂಡು ಬಂದುಲೆ ಲಿಂಬೆ ಚಮಚ ಓಟ ಬಂಡ ಚಮಚಡ್ ಲಿಂಬೆ ದೀದು ಜವಾಬ್ದಾರಿಡು ಮ್ಯಾನ ಮೆಲ್ಲ ಎನ್ನ ಗುರಿನ ಮುಟ್ಟೊಡು ಲಿಂಬೆ ತಿರ್ತು ಬೂರಿಯರ ಬಲ್ಲಿ ಬಂಡ ಎನ್ನ ಅಪ್ಪಮ್ಮನ ಮರ್ಯಾದಿಲ್ಲ ತಿರ್ತು ಬೂರಿಯರ ಬಲ್ಲಿ ಎನ್ನ ಜೀವನಲ ಹಾಳಾಯರ ಬಲ್ಲಿ ಬಂಡ್ಪುಣ ಆ ಲಿಂಬೆ ಚಮಚ ಓಟೋಡು ನಮ್ಮ ಜೋಕುಲು ದುಂಬು ಬೋಡ ನಂಚಿನ ಅಗತ್ಯ ಉಂಟು ತಂತ್ರಜ್ಞಾನಡು ಬೋದು ಬೋದು ಬೋದು ಬೋದು ಆಂಡ್ ನಮ್ಮ ಕುಟುಂಬ ವ್ಯವಸ್ಥೆ ಭಾರತನ ವಿಶ್ವಗುರುಂದ ಲೆಪ್ಪರ ಕಾರಣನೇ ಅತ್ಯಂತ ಎಡ್ಡ ಕುಟುಂಬ ವ್ಯವಸ್ಥೆ ಇತ್ತು ನಂಚಿನ ದೇಶ ನಮ್ಮ ನಡೆದವರ ನಮ್ಮ ವಿಶ್ವಗುರುಸ್ಥಾನಡುಂಡು ಪ್ರಕೃತಿ ದೇವರನ್ನು ದೂಪಣಂಚಿನ ನಮ್ಮ ಇಂಗ್ಲಿಷ್ ಇಡ್ ಬಣ್ಪೇರ್ ಮರಣ ತೋಜ್ಬಾ ವಾಟ್ ಈಸ್ ದಟ್ ದಟ್ ಈಸ್ ಎ ಟ್ರೀ ಬಣ್ಪಣಮ್ಮ ಅಂಡ ನಮ್ಮ ಅವಳು ಎಂಚ ಬಣ್ಪೇರು ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಒಂಜಿ ಮಲಟ್ಟು ಮೂಲೋಡು ಬ್ರಹ್ಮದೇವರುಲ್ಲೇರು ಬಾಲಗುಸರಿಚಿನ ಬೇರೆ ತರದ ನಕ್ಕಾಲೆ ನಡುಟು ವಿಷ್ಣು ರೂಪಿಣಿ ಪಾಲನಕರ್ತ ವಿಷ್ಣು ಐಕ್ ಪಾಲದ ಕೆತ್ತದ ಕಸಾಯ ಬರಲಿ ಆಟಿ ಅಮಾವಾಸ್ಯದಾನಿ ಅಗ್ರತೋ ಶಿವರೂಪಾಯ ಮರತ ಕೊಡಿಟ್ಟು ಲಯಕರ್ತ ಈಶ್ವರದ ಎಪ್ಪಣೆ ಬಂಡ ಇರ ಇಪ್ಪುಣೆ ಅವಳು ಆಕ್ಸಿಜನ್ ಬಿಡುಗಡೆ ಅಪ್ಪಣೆ ಅಲ್ಪಡ್ದು ಅಲ್ಲಿ ಹಸಿರು ಇದ್ರೆ ಇಲ್ಲಿ ಉಸಿರು ತುಲೆ ಏತು ಶೋಕದ ಕಲ್ಪನೆ ಐಕೋಸ್ಕರ ಪ್ರಕೃತಿ ದೇವೇರಿನ ದೂಪಣಂಚಿನ ಅತ್ಯಂತ ಎಡ್ಡ ಕೌಟುಂಬಿಕ ವ್ಯವಸ್ಥೆ ಅಂಡ ನಮ್ಮ ತಂತ್ರಜ್ಞಾನ ಇಲ್ಲಡೆ ಬತ್ತ ನಡೆದು ಬಕ್ಕ ಈ ಕೌಟುಂಬಿಕ ವ್ಯವಸ್ಥೆ ದೂರ ದೂರ ಆದ್ಬೋದು ಏತ ಕುಟುಂಬ ಹಾಳಾದ್ಬೋದು. ಮುನಡಂಜಿ ಕಂಡ ನೀನು ಪೋಯಿನವಳು ಪಣ್ಪೆ. ಏತ ಕುಟುಂಬಗಳು ಈ ತಂತ್ರಜ್ಞಾನದ ದುರುಪಯೋಗ ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಕಂಡ ನಿ ಮಿಯರ ಬೋತೆ ಮಿಯರ ಪೋಣಗ ಮೊಬೈಲ್ ಟೇಬಲ್ ದ ಮಿತ್ತು ದೀದು ಬೋತು ಲಾಕ್ ಮಲ್ ಪೆರಮರತ್ತಿ ಐಕ ಮ್ಯಾಸೇಜ್ ಬರೋದು ಮ್ಯಾಸೇಜ್ ಬರೋಂದಿ ಪುಣಗ ಬಡದಿ ಬತ್ತದೆತ್ತು ತುಯ್ಯಲ್ಲ ಒಂದು ದಾಯ್ತಾಯಿ ತೂನಗ ಇಟ್ಟು ಮ್ಯಾಸೇಜ್ ಬರೋದು. ಒಂದು ಗಂಟೆಯಿಂದ ಮ್ಯಾಸೇಜ್ ಮಾಡಿದ್ರು ರಿಪ್ಲೈ ಯಾಕಿಲ್ಲ ಚಿನ್ನ ನನ್ ಮೇಲೆ ಕೋಪನ ಆಜಿ ವರ್ಷದ ಪ್ರೀತಿ ಬಿಡ್ದು ಪೋಪನ ಮೇ ಕಂಡ ನೀವು ಡೌ ಸಾಬುಣ್ ಪಾಡ್ದು ಮೀ ಒಂದುಲ್ಲೇ.

ಈತನೇಟ ಇಂಚಿಪ್ಪ ಕಟೀಲು ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಮುಲ್ಪ ನಡತಿನ ಬರವುದ ಬಂಡಸಾಲೆಡು ಆಟಿದ ನೆಂಪು ಈ ಲೇಸಿಡ್ ಕಲ್ಲಡ್ಕ ವಿಠಲ್ ನಾಯಕ್ ಬೊಕ್ಕ ಕೂಟತಕ್ಕಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಉನತ ಸುರುತೆಯಗ್ಗೆ ಕೇಂಡರು ನನ್ನ ದುಂಬುದಯ್ಯಗ್ಗೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು
1: ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದು ಲರ್ ನನ್ನ ದುಂಬಗ ಏರು ಮಲ್ತಿನ ತಪ್ಪು ಅಂಚನೆ ಬದುಕದ ಬಿಲೆ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನಕ್ಕೆ ಏನೊಂದು ಬರ್ಕ

ಅಂಚನೆಯಿಟ್ಟ ಏರುಮಲ್ತಿನ ತಪ್ಪು ಅಂಚನೆ ಬದುಕದ ಬಿಲ್ಲೆ ಈ ತುಳು ಸಿನಿಮಾದ ಕೆಲವೊಂದು ಪದಕುಲೆನೆ ಕೇನೊಂದು ಬತ್ತಾರೆ. ಇಡೆಗ ಈ ಕಾರ್ಯಕ್ರಮ ಮುಗಿಂಡ ಮಾತ್ರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಮುಂದಿನ ಸಾಧಿ ಬೋರೆಯ ದಂಡದ ಕಾಲ ತೆಲಿಪನ ಪರ್ಚಿ ಕೇನವೆ ಪ್ರಶ್ನೆ ದಿಸನೆ ಅಂದಂಡ ಈರಿ ಐದು ಕೊರವರ ಎನ್ ಗುತ್ತರ ಎಂಚ ಕೊರ್ಪರ ಪ್ರಶ್ನೆ ಗುತ್ತರ
1: ಓಹೋ ಆಯ್ತ ಮೆತ್ತಲ ನಿನ್ನ ಗತ್ತ ಹ್ಮ್ ಆವ್ ಕೇನ
0: ಅಂಚಂಡ ಕೇನ್ಲೆ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ತಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ.
2: ಇವತ್ತು ನಾನೊಂದು ಸೀಕ್ರೆಟ್ ಅನ್ನು ನಿಮ್ಮ ಎದುರುಗಡೆ ರಿವೀಲ್ ಮಾಡ್ತಾ ಇದ್ದೇನೆ. ಆ ಸೀಕ್ರೆಟ್ ಯಾವುದು ಅಂದರೆ ಕೇರಳದ ಸೀಕ್ರೆಟ್. ನೀವು ಕೇರಳದಲ್ಲಿ ನೋಡಿದ್ದೀರಾ, ಕೇರಳದಲ್ಲಿ ನಾವು ಮಹಿಳೆಯರನ್ನ ಗಮನಿಸಿದಾಗ ನಿಜವಾದ ನಾಗವೇಣಿಗಳೇ ಆಗಿರ್ತಾರವ್ರು. ಅಂದರೆ ಹಾವಿನ ಥರ ಅಷ್ಟು ಉದ್ದದ ಜಡೆ ಅಥವಾ ಕೂದಲು ಇರುವಂಥವ್ರನ್ನ ನಾವು ನಾಗವೇಣಿ ಅಂತ ಹೇಳಿ ಕರಿಬೋದು. ಹಾಗಾದರೆ ಈ ಒಂದು ಕೂದಲಿನ ಸೀಕ್ರೆಟ್ ಏನು? ಕೇರಳದ ನೀವು ಯಾವುದೇ ಮಹಿಳೆಯನ್ನು ನೋಡಿದ್ರೂ ಕೂಡ ಕೂದಲಿನ ಸಮಸ್ಯೆ ಅವ್ರಿಗೆ ಇರೋದಿಲ್ಲ. ಸೊ ಈ ಒಂದು ಸೀಕ್ರೆಟನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಕೇರಳದ ಟ್ರೆಡಿಷ್ನಲ್, ತುಂಬ ಹಿಂದಿನಿಂದ ಮಾಡ್ಕೊಂಡು ಬಂದಿರುವಂತಹ ಒಂದು ಶಾಂಪೂವನ್ನು ನಾನು ತಿಳಿಸ್ಕೊಡ್ತೇನೆ. ಅವರು ಶಾಂಪೂ ಅಂತ ಕರಿತಿರಲಿಲ್ಲ, ಅದಕ್ಕೆ ತಾಲಿ ಅಂತ ಹೇಳ್ತಾಯಿದ್ರು. ಸೊ ಆ ಒಂದು ತಾಲಿ ಮಾಡೋದು ಹೇಗೆ? ನಾವು ತಾಲಿ ಅಂದರೆ ನಮಗೆ ಊಟದ ಬಟ್ಟಲು ನೆನಪಾಗತ್ತೆ, ಅದಲ್ಲ. ಇದು ಕೇರಳದವರು ತಾಲಿ ಅಂತ ಕರಿತಾ ಇದ್ದಂತಹ ಒಂದು ಸೀಕ್ರೆಟ್ ಶಾಂಪೂ. ಸೊ ಇದನ್ನು ಸ್ನಾನದ ಮಾಡುವಾಗ, ಈಗ ಕರ್ನಾಟಕದಲ್ಲಿ ನಾವು ನೋಡಿದ್ರೆ ವಾರದಲ್ಲಿ 3 ದಿವಸನೋ 2 ದಿವಸನೋ ತಲೆ ಸ್ನಾನ ಮಾಡ್ತಾರೆ. ಸಾಮಾನ್ಯವಾಗಿ ಕೇರಳದಲ್ಲಿ ಡೈಲಿ ತಲೆ ಸ್ನಾನ ಮಾಡ್ತಾರೆ. ಸೊ ಈ 2-3 ದಿವಸ ತಲೆ ಸ್ನಾನ ಮಾಡುವ ದಿನ ಉಪಯೋಗಿಸುವಂಥ ಒಂದು ಔಷಧಿ ಇದು. ಇದರ ಒಂದೇ ಒಂದು ಡ್ರಾಬ್ಯಾಕ್ ಅಂದರೆ ಇದು ತುಂಬ ತಂಪು. ಹಾಗಾಗಿ ತುಂಬ ಸೈನಸ್ ಇದ್ದವರು, ತುಂಬ ಕೋಲ್ಡ್ ಇದ್ದವರು, ಕೋಲ್ಡ್ ಇದ್ದಾಗ ಇದನ್ನು ಮಾಡ್ಕೋಬಾರ್ದು. ಇದರಿಂದ ಕೋಲ್ಡ್ ಬರೋದಿಲ್ಲ, ತಂಪು ಇದು. ತುಂಬ ಜನ ಹೇಳ್ತಾರೆ ತಲೆ ತುಂಬ ಹೀಟ್ ಆಗ್ತಾ ಇರುತ್ತೆ, ಕೂದಲು ಬಿಸಿ ಬಿಸಿ ಆದಂಗೆ ಆಗುತ್ತೆ, ನೆತ್ತಿ ಬಿಸಿ ಬಿಸಿ ಆದಂಗೆ ಆಗುತ್ತೆ. ಅವರಿಗೂ ಕೂಡ ಇದು ಮದ್ದಾಗಿ ಕೆಲಸ ಮಾಡಬಲ್ಲದು. ಹಾಗಾದರೆ ಬನ್ನಿ ಕೇಳೋಣ ಈ ತಾಲಿಯ ಪ್ರಿಪ್ರೇಷನ್, ಈ ಒಂದು ಟ್ರೆಡಿಷ್ನಲ್ ತಾಲಿಯ ಪ್ರಿಪ್ರೇಷನ್ ಹೇಗೆ ಅಂತ ತಿಳ್ಕೊಳ್ಳೋಣ. ಬಹಳ ಸುಲಭ. ಮನೆಯಲ್ಲಿರುವಂತಹ ಆಹಾರ ಔಷಧಿ ಹಾಗೂ ಗಾರ್ಡನ್ನಲ್ಲಿರುವಂತಹ ವಸ್ತುಗಳನ್ನು ಬಳಸಿ ನಾವು ಈ ಒಂದು ಶಾಂಪೂವನ್ನು ರೆಡಿ ಮಾಡ್ಬೋದು. ಸೊ ಈ ಶಾಂಪೂವನ್ನು ರೆಡಿ ಮಾಡಾದ್ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿ ಒಂದು 1/2 ಗಂಟೆ ಬಿಟ್ಟು ಸ್ನಾನ ಮಾಡಬೇಕು. ಸೈನಸೈಟಿಸ್, ಕೋಲ್ಡ್, ಅಲರ್ಜಿ ಇದ್ದಂಥವರು 5-6 ನಿಮಿಷಕ್ಕೆ ನೀವು ಸ್ನಾನ ಮಾಡ್ಬೋದು. ತಿಳ್ಕೊಳ್ಳೋಣ ಹೇಗೆ ಮಾಡೋದು ಅಂಥೇಳಿ. ಸೊ ಮುಂಚಿನ ದಿವಸ ರಾತ್ರಿ 2 ಚಮಚ ಮೆಂತೆಯನ್ನು ನೀವು ನೆನೆಸಿಡಬೇಕು ಒಂದು ನೀರಲ್ಲಿ. ಸೊ ಬೆಳಗ್ಗೆ ಅದು ರೆಡಿಯಾಗಿರುತ್ತೆ. ನೀವು ಬೆಳಗ್ಗೆ ಸಾಮಾನ್ಯವಾಗಿ ಸ್ನಾನ ಮಾಡ್ತೀರಾ ಅಥವಾ ಮಧ್ಯಾಹ್ನ ಮಾಡ್ತೀರಾ, ರಾತ್ರಿ ನೆನೆಸಿಡೋದು ಮೆಂತೆಯನ್ನು. ಈಗ ಒಂದು ಮಿಕ್ಸಿ ತಟ್ಟೆಯಲ್ಲಿ ಮೆಂತೆಯನ್ನು ಹಾಕ್ಕೊಳ್ಳೋದು. ಇದಕ್ಕೆ ಒಂದು 7-8 ದಾಸವಾಳದ ಹೂವು, ದಾಸವಾಳದ ಹೂವು ಸಾಮಾನ್ಯವಾಗಿ ಇರುತ್ತೆ. ಹೂವು ಸಿಕ್ಕಿಲ್ಲ ಅಂದರೆ ದಾಸವಾಳದ ಎಲೆಗಳು, ಹೂವು ಹಾಗೂ ಎಲೆಗಳ ಎರಡರ ಮಿಶ್ರಣವನ್ನು ಆಗ್ಬೋದು. ಏನೇನು? 7-8 ದಾಸವಾಳ, ಕೆಂಪು ಇರ್ಬೋದು ಅಥವಾ ವೈಟ್ ಕಲರ್ದು ಇರ್ಬೋದು, ದಾಸವಾಳದ ಹೂವುಗಳು, ಹಾಗೆ 2 ಮುಷ್ಟಿ ದಾಸವಾಳದ ಎಲೆಗಳು. ಎಸ್, ದಾಸವಾಳ ಆಯಿತು, ಮೆಂತೆ ಆಯಿತು. ಇನ್ನು 1 ಮುಷ್ಟಿಯಷ್ಟು ತುಳಸಿಯ ಹಸಿ ಎಲೆಗಳು, ಯಾವುದನ್ನು ಕೂಡ ಬಿಸಿ ಮಾಡಬಾರ್ದು ಅಥವಾ ಕಷಾಯ ಮಾಡಬಾರ್ದು, ಏನಿಲ್ಲ, ಹಸಿ ಎಲೆಗಳು. ಸೊ ತುಳಸಿಯ ಎಲೆಗಳು ಇದಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ತಿರ್ಸ್ಕೊಬಿಡ್ಬೇಕು. ಆಗ ಒಂದು ಥಿಕ್ ಆದಂತಹ ಲೋಳೆ ಲೋಳೆ ರೂಪದ ಒಂದು ಶಾಂಪೂ ರೆಡಿ ಆಗುತ್ತೆ. ಅದನ್ನು ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅನ್ನೋದ್ರ ಮೇಲೆ ನೀವು ಕ್ವಾಂಟಿಟಿಯನ್ನು ಡಿಸೈಡ್ ಮಾಡ್ಕೊಳ್ಳಿ. ಆದರೆ 2 ಚಮಚ ಮೆಂತೆ ಸಾಕು. ಈ ಒಂದು ಮಿಶ್ರಣವನ್ನು ತಲೆಗೆ ಚೆನ್ನಾಗಿ ಹಚ್ಚಿ ಮಸಾಜನ್ನು ಮಾಡಿ 10-15 ನಿಮಿಷ, 20-30 ನಿಮಿಷ, 30 ನಿಮಿಷವರೆಗೂ ಬಿಡ್ಬೋದು. ನೀವು ಬೇರೆ ಕೆಲಸ ಮಾಡ್ಕೋಬೋದು ಅಥವಾ ತಲೆಗೊಂದು ಶವರ್ ಕ್ಯಾಪನ್ನು ಹಾಕ್ಕೊಂಡು ನೀವು ಬೇರೆ ಬೇರೆ ಕೆಲಸವನ್ನು ಮಾಡ್ಕೋಬೋದು. ಶವರ್ ಕ್ಯಾಪ್ ಅಂತ ಸಿಗುತ್ತೆ. ಸೊ ಹೀಗೆ ಮಾಡಿ ಒಂದು 20 ನಿಮಿಷ ಬಿಟ್ಟು ನೀವು ಸ್ನಾನವನ್ನು ಮಾಡುವಂಥದ್ದು. ಹರ್ಬಲ್ ಶಾಂಪೂ, ಸಾಮಾನ್ಯವಾಗಿ ಹರ್ಬಲ್ ಶಾಂಪೂ ಇವತ್ತು ಅನೇಕ ವಿವಿಧ ಒಂದು ಕಂಪನಿಗಳವರು ರಿಲೀಸ್ ಮಾಡಿದ್ದಾರೆ. ಸೊ ಒಂದು ಹರ್ಬಲ್ ಶಾಂಪೂಯಿಂದ ನೀವು ಶಾಂಪೂಯಿಂಗ್ ಮಾಡಬೇಕು, ಸ್ನಾನವನ್ನು ಮಾಡಬೇಕು. ಇಲ್ಲಿ ಕೆಮಿಕಲ್ಸನ್ನು ಉಪಯೋಗಿಸಬಾರ್ದು, ಇಲ್ಲಾಂದರೆ ಸೀಗೆಕಾಯಿ ಪುಡಿ ತುಂಬ ಒಳ್ಳೆಯದು, ಯಾವುದೇ ಸೈಡ್ ಇಫೆಕ್ಟ್ ಅದರಿಂದ ಇಲ್ಲ. ಮತ್ತು ಸೋಪ್ ನಟ್ ಅಂತ ನಾವು ಹೇಳ್ತೇವೆ, ಈ ಥರದನ್ನು ಉಪಯೋಗಿಸಿ ತಲೆಯನ್ನು ತೊಳ್ಕೊಳ್ಳಿಕ್ಕೆ ನಾವು ಉಪಯೋಗಿಸ್ಬೇಕು. ಅಲ್ಲಿಗೆ ಈ ಒಂದು ತಾಲಿಯ ಸೀಕ್ರೆಟನ್ನು ನಾನು ನಿಮಗೆ ಬಿಡಿಸಿ ಹೇಳಿದ್ದೇನೆ. ಸೊ ಇದನ್ನು ವಾರದಲ್ಲಿ ಏನು ನೀವು 3 ದಿವಸ ಮಾಡ್ತಾ ಬರ್ತೀರಿ ತಲೆ ಸ್ನಾನವನ್ನು, ಆ ದಿವಸಗಳ ಕಾಲ ಮಾಡಿ. ಮಹಿಳೆಯರಿಗೆ ಎಸ್ಪೆಷಲ್ ನಾನು ಹೇಳ್ತಾ ಇರೋದು, ಪುರುಷರು ಟ್ರೈ ಮಾಡ್ಬೋದು, ಎಲ್ರಿಗೂ ಆಗುತ್ತೆ. ಪುರುಷರು ಡೈಲಿ ಉಪಯೋಗಿಸ್ಬೋದು ಅಥವಾ ಅವ್ರಿಗೆ ಟೈಮ್ ಇರೋದಿಲ್ಲ ಅಂದರೆ ಸ್ಯಾಟರ್ಡೆ ಸಂಡೇ ಮಾಡ್ಕೋಬೋದು. ಸೊ ಇದನ್ನು ಏನೇನು ಪ್ರಯೋಜನ? ಕೂದಲು ಉದುರೋದು ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಕೂದಲಿಗೆ ಒಳ್ಳೆ ಶೈನಿಂಗ್ ಬರುತ್ತೆ, ತುಂಬ ಆಯಿಲಿ ಆಯಿಲಿ ಫೀಲಿಂಗ್ ಇದ್ದರೆ ಅದು ಕಡಿಮೆ ಆಗುತ್ತೆ, ತಲೆಗೆ ತಂಪಾದ ಒಂದು ಪರಿಣಾಮವನ್ನು ಕೊಡುತ್ತೆ, ಒಂದು ಟೆನ್ಷನ್ನು ಸ್ಟ್ರೆಸ್ಸು ಕಡಿಮೆ ಆಗಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ನೋಡಿ ಎಷ್ಟೆಲ್ಲ ಪ್ರಯೋಜನಗಳು. ಆತ್ಮೀಯರೇ, ಇಷ್ಟೊಂದು ಸರಳವಾದ ಪರಿಣಾಮಕಾರಿಯಾದ ಯಾವುದೇ ಖರ್ಚಿಲ್ಲದಂತಹ ಈ ಒಂದು ಶಾಂಪೂ, ನೀವು ಎಷ್ಟೋ 200-300 ರೂಪಾಯಿ ಕೊಟ್ಟು ತಂದಂತಹ ಶಾಂಪೂಗಿಂತಲೂ ನೂರು ಪಟ್ಟು ಒಳ್ಳೆಯದು. ಯಾಕೆಂದರೆ ಇದರಲ್ಲಿ ಯಾವುದೇ ರಾಸಾಯನಿಕ ಇಲ್ಲ, ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ, ನಿಮ್ಗೆ ಆ ಫ್ರೆಶ್ನೆಸ್ ಫೀಲ್ ಆಗತ್ತೆ. ಸೊ ಹಾಗಾದರೆ ಇವತ್ತು ಕೇರಳದ ಒಂದು ಅಷ್ಟೊಂದು ಸುಂದರವಾದ ಹೇರ್ನ ಹಿಂದ್ಗಡೆ ಇರುವಂಥ ಒಂದು ಸೀಕ್ರೆಟನ್ನು ನಾನು ರಿವೀಲ್ ಮಾಡಿದ್ದೇನೆ. ಇನ್ನೊಂದು ಸೀಕ್ರೆಟ್ ಕೂಡ ಇದೆ, ಅದನ್ನು ನಾನು ಇವತ್ತು ನಿಮಗೆ ಹೇಳಲಿಕ್ಕೆ ಹೊರಡ್ತೇನೆ. ಸಾಮಾನ್ಯವಾಗಿ ಕೇರಳದಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಎಲ್ಲಿಯೂ ಕೂಡ ಬಿಸಿನೀರಲ್ಲಿ ಸ್ನಾನ ಮಾಡೋದಿಲ್ಲ, ತಣ್ಣೀರಲ್ಲಿ ಸ್ನಾನ ಮಾಡ್ತಾರೆ. ಸೊ ತಣ್ಣೀರು ಸ್ನಾನ ಬಹಳ ಬಹಳ ಒಳ್ಳೆಯದು. ತಲೆಗಂತೂ ಎಸ್ಪೆಷಲಿ ತುಂಬ ಬಿಸಿನೀರು ಹಾಕ್ಕೊಂಡು ಬಿಟ್ಟರೆ ಕೂದಲು ಉದುರೋದು ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಕೇರಳದ ಯಾವುದೇ ಭಾಗಕ್ಕೆ ಹೋಗಿ ನೋಡಿ, ಅಲ್ಲಿ ಗೀಝರ್ ಇರೋದಿಲ್ಲ, ಬಿಸಿನೀರು ಮಾಡುವಂಥ ವ್ಯವಸ್ಥೆನೇ ಇರೋದಿಲ್ಲ. ಸೊ ನಾವು ತಣ್ಣೀರಿನ ಸ್ನಾನವನ್ನು ಅಭ್ಯಾಸ ಮಾಡಿಕೊಂಡ್ರೆ ನಾವು ಈಗ ಚಳಿಗಾಲ ಅಲ್ಲ, ಫುಲ್ ಬೇಸಿಗೆಯಲ್ಲಿ ಬಿಸಿ ಬಿಸಿ ತಲೆ ಬಿಸಿ ಬಿಸಿ ನೀರು ಹಾಕ್ಕೊಳ್ತೇವೆ, ಇದು ಅನೇಕ ರೀತಿಯ ಸೈಡ್ ಇಫೆಕ್ಟಿಗೆ ಕಾರಣ ಆಗುತ್ತೆ. ಪ್ರಕೃತಿ ಚಿಕಿತ್ಸೆಯಲ್ಲೂ ಕೂಡ ಬಿಸಿನೀರಿನಕ್ಕಿಂತ ಉಗುರು ಬಿಸಿ ಅಥವಾ ತಣ್ಣೀರನ್ನೇ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಆತ್ಮೀಯ ಸಾಧಕರೇ, ನೆನ್ಪಿಟ್ಕೊಳ್ಳಿ, ಕೇರಳದ ಒಂದು ಎಲ್ಲ ಮಹಿಳೆಯರ ಒಂದು ಕೂದಲಿನ ಹಿಂದಿರುವಂಥ ಒಂದು ಸೀಕ್ರೆಟ್ ಈ ಒಂದು ಶಾಂಪೂ ತಾಲಿ, ಹಾಗೆಯೇ ಮತ್ತೊಂದು ತಣ್ಣೀರಿನ ಸ್ನಾನ, ಹಾಗೆಯೇ ಆಹಾರ ಶೈಲಿನೂ ಕೂಡ ಬಹಳ ಮುಖ್ಯ. ಸೊ ಆಹಾರ ಶೈಲಿಯನ್ನು ನಾವು ಗಮನಿಸ್ತಾ ಬಂದರೆ ಉತ್ತಮವಾದ ಕೊಬ್ಬನ್ನು ಜಾಸ್ತಿ ತೆಗೆದುಕೊಳ್ಬೇಕು. ಕೊಕೊನಟ್ ಆಯಿಲ್, ಕೊಕೊನಟ್ ಆಯಿಲನ್ನು ಕೇರಳದಲ್ಲಿ ತುಂಬ ಬಳಸ್ತಾರೆ, ತಲೆಗೂ ಬಳಸ್ತಾರೆ, ಜೊತೆಗೆ ಅದನ್ನು ಅಡುಗೆಗೂ ಬಳಸ್ತಾರೆ. ಕೊಕೊನಟ್ ಆಯಿಲಲ್ಲಿ ತುಂಬ ಒಳ್ಳೆಯ ಅಂಶ ಇದೆ, ಅದು ನಮ್ಮ ಕೂದಲಿನ ಆರೈಕೆಯನ್ನು ಮಾಡುತ್ತೆ. ಸೊ ಅಲ್ಲಿಗೆ ಕೊಕೊನಟ್ ಆಯಿಲ್ ಕೂಡ ಇನ್ನೊಂದು ಸೀಕ್ರೆಟ್. ಸೊ ಹಾಗಾದರೆ ಆಹಾರದಲ್ಲಿ ನಾವು ಬದಲಾವಣೆಯನ್ನು ಮಾಡಬೇಕು, ಹಣ್ಣು ಹಂಪಲುಗಳನ್ನು ಹೆಚ್ಚು ಸೇವಿಸಬೇಕು, ಜಾಸ್ತಿ ನೀರನ್ನು ಕುಡಿಯಬೇಕು, ಒಳ್ಳೆಯ ಫ್ಯಾಟನ್ನು ತುಪ್ಪವನ್ನು ಬೆಣ್ಣೆಯನ್ನು ಮೊಸರನ್ನು ಮಜ್ಜಿಗೆಯನ್ನು ಗೋಡಂಬಿ ಬಾದಾಮಿ ಪಿಸ್ತಾ ಶೇಂಗಾ ಈ ರೀತಿ ಒಳ್ಳೆಯ ಫ್ಯಾಟನ್ನು ಜಾಸ್ತಿ ಸೇವಿಸಬೇಕು. ಅದರ ಜೊತೆ ಪ್ರೋಟೀನ್ ಯುಕ್ತ ಆಹಾರವನ್ನು ನಾವು ಸೇವಿಸಬೇಕು. 2 ಚಮಚ ಪ್ರೋಟೀನ್ ಪುಡಿ, ಸ್ವಲ್ಪ ಹಾಲು, ಒಂದು ಹಣ್ಣು, ಸೇಬು ಹಣ್ಣು ಅಥವಾ ಬಾಳೆಹಣ್ಣು, ಸ್ವಲ್ಪ ಜೋನಿ ಬೆಲ್ಲ ಬೇಕಾದ್ರೆ ಹಾಕ್ಕೋಬೋದು, ಒಂದು 5 ರಿಂದ 10 ನೆನೆಸಿದ ಬಾದಾಮಿ, ಪೀನಟ್ ಬಟರ್ ಅಂತ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲಿ, ಅದು ಇದಿಷ್ಟನ್ನು ಹಾಕಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ತಿರುಗಿಸ್ಬಿಟ್ರೆ ಪ್ರೋಟೀನ್ ಶೇಕ್ ರೆಡಿ ಆಗುತ್ತೆ. ವೇ ಪ್ರೋಟೀನ್, ಸ್ವಲ್ಪ ಹಾಲು ಹಾಕ್ಕೊಡು. ಈ ವೇ ಪ್ರೋಟೀನನ್ನು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ದಿನಕ್ಕೆ 2 ಹೊತ್ತು ಕುಡಿತಾ ಬಂದರೆ ನಮಗೆ ಸಾಕಷ್ಟು ಪ್ರೋಟೀನ್ ಸಿಕ್ಕಿ ಕೂದಲಿನ ಆರೋಗ್ಯ ಜಾಸ್ತಿ ಆಗುತ್ತೆ. ಹಾಗಾದರೆ ಕೂದಲಿನ ಆರೋಗ್ಯದ ಒಂದು ಸೀಕ್ರೆಟನ್ನು ಇವತ್ತು ನಾನು ರಿವೀಲ್ ಮಾಡಿದ್ದೇನೆ, ನಿಮ್ಮ ಎದುರುಗಡೆ ಬಿಚ್ಚಿಟ್ಟಿದ್ದೇನೆ. ತಾವು ದಯಮಾಡಿದ್ದನ್ನು ಅನುಸರಿಸಿ ಖಂಡಿತ ಪರಿಣಾಮವನ್ನು ಕೆಲವೇ ದಿನಗಳಲ್ಲಿ ಪಡಿತೀರ. ಹಾಗೆಯೇ ಕೆಲವರಿಗೆ ಪೋಷಕಾಂಶದ ಕೊರತೆ ಇರುತ್ತೆ, ಅಂಥವರಿಗೆ ನಮ್ಮ ಡಾಕ್ಟರ್ ಪ್ರವೀಣ್ ಅವರು ಅಲ್ಫಾ ನ್ಯಾಚುರಲ್ ವತಿಯಿಂದ ಸ್ಕಿನ್ ಆ್ಯಂಡ್ ಹೇರ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ವಿಟೆಕ್ಸ್ ಇರ್ಬೋದು, ಈ ಒಂದು ಟೆಸ್ಟೋಸ್ಟಿರಾನ್ ಹೆಚ್ಚಾದರೂ ಕೂಡ ಸಮಸ್ಯೆ ಬರುತ್ತೆ, ಅದನ್ನು ಸರಿ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಬಯೋಟಿನ್ ಇರ್ಬೋದು, ಸೆಲೆನಿಯಂ ಇರ್ಬೋದು, ಜಿಂಕ್ ಇರ್ಬೋದು, ಈ ರೀತಿಯ ಪೋಷಕಾಂಶಗಳು ಕೂದಲಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಈ ಸ್ಕಿನ್ ಆ್ಯಂಡ್ ಹೇರ್ ಅನ್ನುವಂಥ ಒಂದು ಚಿಕ್ಕ ಆಹಾರ ಔಷಧಿಯಲ್ಲಿ ಪ್ಯಾಕ್ ಮಾಡಿದ್ದಾರೆ. ಸ್ಕಿನ್ ಆ್ಯಂಡ್ ಹೇರನ್ನು ತಮಗೆ ತಲುಪಿಸಬೇಕು ಅಂತಿದ್ದರೆ ಫೋನ್ ಮಾಡಿದ್ರೆ ನಿಮ್ಮ ಮನೆಗೆ ಕಳಿಸ್ಕೊಡ್ಲಿಕ್ಕೆ ಆಗುತ್ತೆ. ಹಾಗಾದರೆ ಬರೀ ಔಷಧಿ ಒಂದೇ ಸಾಲೋದಿಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಆರೋಗ್ಯ ಸೌಧವನ್ನು ನಿರ್ಮಾಣ ಮಾಡಬೇಕಾದ್ರೆ ಮೊದಲನೇದು ಪ್ರಾಪರ್ ಫೌಂಡೇಶನ್, ಆಹಾರದ ಬದಲಾವಣೆ. ನೆಕ್ಸ್ಟ್ ಇರುವಂಥದ್ದು ಕಂಬ, ಈ ಕೂದಲಿನ ವಿಷಯದಲ್ಲಿ ಬಂದಾಗ ಈ ಒಂದು ಹರ್ಬಲ್ ಶಾಂಪು, ಮೂರನೇ ಬರೋದು ಆಹಾರ ಔಷಧಿ. ಸೊ ಈ ಮೂರನ್ನು ಉಪಯೋಗಿಸಿದಾಗ ಕೂದಲಿನ ಆರೋಗ್ಯವನ್ನು ಖಂಡಿತವಾಗಿ ಹೆಚ್ಚು ಮಾಡ್ಕೊಳ್ಬೋದು. ಕೆಲವರಿಗೆ ತುಂಬ ತಲೆಯಲ್ಲಿ ಹೇನಾಗುತ್ತೆ, ಸಣ್ಣ ಮಕ್ಕಳಿಗೆ ನಾವು ನೋಡ್ತೀವಿ, ಅದರಲ್ಲೂ ಗರ್ಲ್ಸಿಗೆ ಜಾಸ್ತಿ ಕಂಡು ಬರುತ್ತೆ. ಈ ಹೇನನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಯಾವುದು? ಈ ಒಂದು ಶಾಂಪು ತಾಲಿ ಅಂತ ನಾನೇನು ಹೇಳ್ತಾ ಇದ್ನಲ್ಲ, ಈ ಕೇರಳದ ಟ್ರೆಡಿಷ್ನಲ್ ಶಾಂಪು. ಸೊ ಹೇನು ಆಗುವವರಿಗೂ ಕೂಡ ಈ ಒಂದು ಇದೊಂದು ಚಿಕಿತ್ಸೆಯಾಗಿ ಬಳಕೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಅಷ್ಟೇ ಅಲ್ಲ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ, ಪ್ರತಿನಿತ್ಯ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ನ ಮಾಡ್ತಾ ಇದ್ದೇನೆ ಬೆಳಗಿಂದ ಸಾಯಂಕಾಲದವರೆಗೂ. 7406853563 ಈ ಒಂದು ನಂಬರಿಗೆ ಒಂದು ಮಿಸ್ ಕಾಲ್ ಕೊಟ್ಟಲ್ಲಿ, ಬೆಳಗ್ಗೆ 10 ರಿಂದ ಸಂಜೆ 5 ರ ಅವಧಿಯಲ್ಲಿ ನಾವೇ ನಿಮಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟನ್ನು ಕೊಡ್ತೇವೆ. ಆ ಟೈಮಲ್ಲಿ ನಾನೇ ನಿಮಗೆ ಖುದ್ದಾಗಿ ಫೋನ್ ಮಾಡ್ತೇನೆ, ಈ ಒಂದು ಕನ್ಸಲ್ಟೇಷನ್ನ ಪ್ರಯೋಜನವನ್ನು ಪಡ್ಕೊಳ್ಬೋದು, ನಿಮಗೆ ಬೇಕಾದ ಆಹಾರ ಔಷಧಿಯನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ತಮಗೆಲ್ಲರೂ ಒಳ್ಳೆಯದಾಗಲಿ, ಧನ್ಯವಾದಗಳು.

0: മുഖച്ചനോ അത മനസ് വല്ലി ബോള ഹഞ്ചത്താൻ കാര്യ സോബാണ് മുഴുവിഷയ വരക്കെല്ലോ ഉലോപമേ ഐക്കോപ്യ
1: അംച കാര്യ സോബണാണി കൊങ്കണി സംസ്കൃതി ഉറവയ യാ വിഷയത്ത് മജെ ഉലോപ് പ്രസ്തുത കാളാറ് അംച കാര്യ സോബണാണി അംചി സംസ്കൃതി മായക് ദാവന ആയി ദിസ്ത സംസ്കൃതി അംച കാര്യ സോയക്ക് അവിഭാജ്യ അംഗ ദാവന സ ജസെ ബരയാ നഷ്ണ വരവീ മനുഷ്യാചി സഭായ സടത്താകി തശെ സംസ്കൃതി വരവീ കാര്യാചി സഭായ സടത്താ കൊങ്കണി സംസ്കൃതി യാ പുർബായച്ചി ഹക്ക ആമി ബൊഗ്ലേക്ക് ദവറണു നക്ലി സംസ്കൃതി പാൽത്താവ് പൂണ് ചിക്കെ സോടുവണ ജാലാറ് എല്ലാ ബണ്ണ മഷിനുങ്കിത്തു മള്ള ബരീ ദത്ത കാര്യ സൊബജായ ബഗാറ് പ്രദർശനായ അംച കാര്യ സൊബണ വേളാറ് സൊബായന് അർത്താന് ആമാർ ഊർച്ച ഉടസ കത്തിരി തൊടി നേമ പാളിച്ച സവെ വേള് പാളി ജായ് ഹരിയക കാര്യ അംഗ നിർദ്ദിഷ്ട വേള് ദിത്താവ് പൂണ് വേള് പാളി നാവ് ದಕ್ಲ್ಯಾಕ ರೋಸ್ ಪುಸುಂಗು ಸಂಜೆರು ಸೋವರಾಂಕ ಸಡೆ ಸೋವರಾಂಕ ಮುನ್ನು ಪಾಯಸ್ ಕರ್ತಾವು ರೋಸಾಕ ಲೋಕು ಮಟ್ವಾಕ ಪೌತನ ರೋಸ್ ಪೂಸುಂದತ ವಾ ರೋಸ್ ಪೂಸುಂಗು ಸುರು ಕರ್ತನ ಆಟವರ ಆಯ್ದತಾತ್ ಆತ ಪಾದ್ರಿಯಂ ಕಸ ಆತ ಗುರ್ಕಾರ ಯೋನ ಆತ ಕುಂ ಪಾದ್ರಿ ಅತ ಚಿಕ್ಕ ರಾವ್ಯ ಮುಂಚೆ ಸದಂಚೆ ಜಾಲ ಖಂಚೆ ಕಾರ್ಯ ಆಕಸ್ಮಿಕ ನೈ ತಾಯ ರಾಯ್ದಲ್ಲೆನ್ಸ್ ಅಂಗಸರಿ ವೇಳು ಸರ್ಕೋ ಪಾಳುಂಗು ಸಂಬಂಧಲ್ಯನಿ ಪಾಳಿಜೈಸ್ ಹೆರಂಗ ರಕ್ಷಣೆ ದೂಸರಾನ ರೆಸ್ಪೆರ ವೇಳಾರು ಆದ್ಲೆ ಕಾಳಾರ ಏಕ ಗಾವಂತಾವನು ಅನೇಕ ಗಾವಾಕ ಹುಕ್ಲೇಗ ಮುಖಾರ ಮಟೋಕರ್ನ ಹೆರಂಚ ಗರ ರಾವಂತರಿ ನೋವರಂಕ ರೆಸ್ಪೆರ್ ಸುರುದತಲೆ ಐಚ ದಿಸಾನಿ ಬರೀ ವ್ಯವಸ್ಥೆ ಆಸೋನು ರೆಸ್ಪೆರ್ ಸುರುದತನ ವೇಳು ತೊಡೋ ದೋರ್ ಸೊ ಕಿತ್ಯಾಕ ನೋವರ ವ ಸಡೆ ನೋವರ ಕಿತ್ಯಾಕ ದೋರುಂದಾಯ್ನ ಉಪರಾಂದ ರೆಸ್ಪೆರ್ ಜತಸ್ ಸಭಾಸಲಂತ ಸ್ವಾಗತ ಕರ್ತನ ವರ ಬಾರ ವರ ಮಳ್ಳಿ ಸಡವರಾಯಿ ಜತಾತ್ ಹರಿಯಕ ಕಾರ್ಯಕ್ರಮ ವೇಳು ಮೊಲಾದಿಕ್ ಜೇವಣ ಸಮಯ ವೇಳಾರ ಸಂಪೋಜಾಯ್ ದೂಸರಾನ ಸಂಸ್ಕೃತಿ ಅಮ್ಚಿ ಅಮಿ ಪಾಳುಂಗ್ ಜಾಯ್ ಆ ಪೂರ್ವಯಿಚೆ ಕೊಂಕಣಿ ಸಂಸ್ಕೃತಿ ಆಸ್ತಾನ ನಕ್ಲಿ ಸಂಸ್ಕೃತಿ ಕಿತ್ಯಾಗ ಜಾಯ್ ದಕ್ಲ್ಯಾಕ ವೇಳು ವಿಭಾಡ ಕರ್ಚೆ ಖೇಳು ಸಂಬಂಧ ನಟ್ಲೋ ಓವಳ್ಯೋ ಬಸ್ಗಳು ತೊಡಿಯೋ ರೀತಿ ರಿವಾಜೋ ಹೇ ಅಮ್ಚ ಕಾರ್ಯ ಸೊಬಡಾನಿ ಗರ್ಜ ಮುಂದೆ ದಿಸನ ಓವ್ಯ ಸಂಗು ಕೊಳ್ಳಿ ತಸಲೆ ಸೂಕ್ತ ಮನಸ್ತಿನಿಂಕ ವಿಂಸುನು ದೌರಿ ಜಾಯ್ ಅನಿ ಪಿಂಗೆ ಭಾಷೆಚ ಓವ್ಯಾಂಕ ಅವಕಾಶ ದಿನಾಯ ದಕ್ಲ್ಯಾಕ ಇಂಗ್ಲೀಷ್ ಅಂತ ಗಾಯಕ ಮುಂಟಾದ ಕವು ಪೇಟಾಕ ಮುಂಟಾದ ಬವು ಅನಿ ತುಳುವೆಂತ ಪೇಜೆಗ ಗಂಜಿ ನಂಜಿ ಪಂಜಿ ಜಂಜಿ ಮುಂಜಿ ಹೇ ಅಮ್ಕ ಜಾಯಿಗಿ ಅಪ್ಪುಟು ಓವ್ಯೋ ಸಂಕ್ಚಿ ಮಲ್ಗಡೆ ಅಸ್ಲ್ಯಾರ ತಂಕ ಅವಕಾಶ ದಿ ಜಾಯ್ ಊಬೇರ ಅವಂದಾನಂದಲ್ಲಾರೆ ಬೋಸೊಂದಿತ್ತು ತೀನ್ ಇಲ್ಲೇ ವಿಡಿಯೋರು ದಿಸೊಂದಿತ್ತು ರೋಸ್ ಮಳೆಯರು ನಿತಳಯಸೋ ಅನಿ ಗೌರವಸೋ ಪವಿತ್ರ ಸಂಸ್ಕಾರ ತೋ ಪವಿತ್ರಪಣನ ಮಾಗಣ್ಯಾನ ಬೆಸವನ್ನು ಸಂಪೋಜಾಯ್ ಆತ ಆ ಪೋಟ್ ರೋಸ್ ಪುಷ್ಯ ಬದ್ಲಾಗ ಡೈರಿ ಚೆಂದೂದು ಅಭಿಷೇಕ್ ಸುರುದಲ ಏ ಸಂಸ್ಕೃತಿ ವಿಬಾಡ ಕರ್ತ ನಾರ್ಲ ಸೋವಾಯಾಸ ದಾಯತಿಟ್ಲೋ ರೋಸ್ ಕಡಿಯತ್ ರೋಸ ಮಟ್ವಂತ ಪಾನ್ ಪೋಡು ಉದಾಗ ದಿನಸೋ ಬಾಗ ಪಾಳುಂಗ್ ಜಾಯ್ ಸಭಾಸಲಂತ ಹಕ ಅವಕಾಶನ ಅಟ್ಲಿ ಸಂಸ್ಕೃತಿ ಕಾರ್ಯಾಕ ಬ್ಯಾಂಡ್ ಕೇಳ್ಯಾರ ಬರೇ ಬ್ಯಾಂಡ ವೃತ್ತಿಯಕ್ಕೆ ಸಹಕಾರ ದಿಲ್ಲ ಬೃಂದತ ತೀಸರಾಣ ಕಾರ್ಯ ನಿರ್ವಹಣೆ ಹರಿಯ ಕಾರ್ಯ ಸಲವನವರಂಕು ಪ್ರತ್ಯೇಕ ನಿರ್ವಾಹಕ ಗರ್ಜನ ವಾಡ್ಯಾಂತ ಗರಾಂತ ಮಟ್ವಾಂತ ದಂಚ ಕಾರ್ಯಾನಿ ಸ್ಥಳೀಯ ಮುಖ್ಯಲ್ಯಾನಿ ಮುಂಜೆ ಗುರ್ಕಾರ ಪ್ರತಿನಿಧಿ ಗೋಳಿ ಮಂಡಳಿ ತಾಸಲೆ ವಾ ಹಿತ ಚಿಂತಕ ಅಂಕ ಅವಿನ್ಸನು ಗೌರವನು ಜವಾಬ್ದಾರಿ ದಿಜಾಯ್ ದಕ್ಲ್ಯಾಕ ಓಲು ಪೊಯ್ಲು ಕುಮಾರ್ ಜಲ್ಮದೀಸ್ ಪುಲಮಲ್ಚೆ ಇತ್ಯಾದಿ ಇತ್ಯಾದಿ ತಕ್ಟಿಂಗ್ ಕಾರ್ಯ ಅಂಕ ಬಯಲೋ ಕಾರ್ಯ ನಿರ್ವಾಹಕ ಗರ್ಜನ ಧರ್ಮಿ ಕಾರ್ಯಾನಿ ವಿಗರಾಂಕ ಸಿಸ್ಟ್ರಾಂಕ ಅವಕಾಶ ತಿಲಾರ ಸಭಾಯ ದೊಡ್ತಿ ದತ್ತ ಸಭಾಸಲಾಣಿ ಕಾರ್ಯ ನಿರ್ವಾಹಕ ಗರ್ಜೆಚೆ ತಾಣೆ ನಾಜೂಕಾಯನ ಚಾಲಕಾಯನ ವೇಳಾರ್ ಕಾರ್ಯ ಸಂಪೈ ಜಾಯ್ ಕಾರ್ಯಾಚಿ ಸಭಾಯ ಸಡ್ತಾ ಲೋಕ ಈ ಜಮೇನ ಸೌತೆ ಬಲೈಕೆ ಮೇಸ್ತ್ರಿ ವಿಷಯ ಹರಿಯ ಕಾರ್ಯಾನಿ ಅದಿ ಸಂಸ್ಕೃತಿ ಪ್ರಮಾಣೆ ಗುರ್ಕಾರ ಸಗಳ ಕಾರ್ಯ ನಿರ್ವಹಣೆ ಅಣಿ ತೋಸ ಕಾರ್ಯಾಚಿ ಬಲೈಕಿ ಅಣಿ ಜವಾಬ್ದಾರಿ ಜಾವನ ಸುಲ್ಲು ಆಯ್ಚ ಕಾಳಾರ ಬಲೈಕಿ ಮಗ್ತಾನ ಓಳಕ್ ನಟ್ಲೆ ಮನಸ್ತ್ ಅಣಿ ಒಡ್ಲೆ ಹುತ್ಯಾಚೆ ಅಂಕ ಅನಿಸ್ತಾತ್ ತಾಣೆ ತಂಚ ಪ್ರದರ್ಶನ ದತ್ತನ ಲೋಕಂಚ ಹತನ್ಲ ವೈನ ಗ್ಲಾಸ್ ಪೆನಚ ವರ್ಯ ಸುಕ್ತ ಧರ್ಮಿ ಕಾರ್ಯಾಂಕ ವಿಗರಾಂಕ ಲೌಕಿಕ ಕಾರ್ಯಾಂಕ ಲಾಯಿಕ ಮುಖ್ಯಲ್ಯಾಂಕ भलायकी मागोवंक विसरी जाय. 5 मिनटां वेळ दी जाय. व्हंकले न्हवऱ्याची तांकां सारकी वळख आसूंक जाय. 5. कार्याचो महत्व. हर एक कार्य आकस्मीक न्हय. लोक आजकाल जेवणा वेळार येता. देखून लांब अवधीची तयारी आसतना कार्य कंजूस करिनासतना संपूर्ण वेळार संपोवचें बरें. आमचें कार्य सोबाण मनसुकेचें, संस्कृतेचें, मानाचें वर्सांभर उडासांत अमर उरचें तसलें जाय जाय आनी सर्वांच्या बेसावांनी बरं जाय. देव बरें करूं.
0: येतलो म्हणा सर. मनीस वल्ली बोला हांचे तावन कार्य सोबाण म्हणल्या विशया वयर केल्लो उलोवप आमी आयकलो.
2: हांव मर्विन शिरवा, बल्ले तेली पालेचो विजेत कलाकार. आयकून रावा समुदायाचो ताळो सारंग 107.8 FM. ही जावन आसा रंगरंगाळ जिणी.
3: सरस्वती न्हंयच्या तडीर आमची भास वळता. एस जावन आसा लाखो लोकांची भास, मोगाची भास, कोंकणी भास. कोंकणी को गोड मायभाशे विशयंत अपुरबायाच्या रितीन उतरां येता. आपल्या मोरणाच्या घडयेरी तेंस पद तो आयकूंक रेखता. मायभाशे म्हज्या लाखो लोकांची भास तूं आसाय लोकांच्या जिबेर तूं. कोंकणी भास एक अपुरबायाची भास म्हणून सर्वांय आमी ओळखता. तर मायभाशे म्हज्या म्हणल्यार अपुरबायाचें कोंकणी कोंकणीचें पद आतां आमी आयकुया.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
3: ಹಾ, ಬಂದೆ ಅಮ್ಮ.
2: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
3: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
2: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
3: ಆಯ್ತಮ್ಮ.
4: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಚಿಯರ್ಸ್. ಹಲೋ ಫ್ರೆಂಡ್ಸ್, ನಾನಂತ ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಆಗಿ ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
6: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನನಗೆ ಭಯ ಆಗ್ತಿದೆ.
5: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
7: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯ ವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
8: ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂಜಾಕುಲಾಲ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು. ಒಲವಿನ ಹಾಡು ಕಾರ್ಯಕ್ರಮ ಅಂದಾಗ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತಹ ಕಾರ್ಯಕ್ರಮ. ಪ್ರತಿದಿನ 3 ಗಂಟೆಯಿಂದ 4 ಗಂಟೆವರೆಗೆ, ಅಂದರೆ 1 ಗಂಟೆಯ ಕಾಲಾವಕಾಶದಲ್ಲಿ ಹಲವಾರು ಹಾಡುಗಳನ್ನು ನಾವು ಕೇಳ್ತಾ ಇರ್ತೀವಿ. ಅದೇ ರೀತಿ ನೀವು ಆ ಒಂದು ಹಾಡನ್ನು ಪ್ರಸಾರ ಮಾಡೋದಕ್ಕೆ ಕರೆಯನ್ನು ಮಾಡ್ತೀರಾ, ಇವತ್ತು ಕೂಡ ಕರೆ ಮಾಡಬಹುದು. ಕರೆ ಮಾಡುವಂಥ ಸಂಖ್ಯೆ 6364204949. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಅದೇ ರೀತಿ ಮಳೆ ಬರ್ತಾ ಇದೆ ಕೆಲವು ಕಡೆಗಳಲ್ಲಿ, ಇನ್ನು ಕೆಲವು ಕಡೆಗಳಲ್ಲಿ ಬಿಸಿಲಿರ್ಬೋದು, ಆದರೆ ಹೆಚ್ಚಿನ ಕಡೆಗಳಲ್ಲಿ ಮಳೆ ಬರ್ತಾ ಇದೆ. ಆದಷ್ಟು ನೀವು ನೆಟ್ವರ್ಕ್ ಇರುವಂತಹ ಪ್ರದೇಶದಲ್ಲಿ ನಿಂತ್ಕೊಂಡು ಮಾತಾಡಿದರೆ ನೀವು ಮಾತಾಡುವಂಥ ಮಾತುಗಳು ನಮಗೆ ಸ್ಪಷ್ಟವಾಗಿ ಕೇಳಿಸುತ್ತೆ. ಅದೇ ರೀತಿ ನಿಮಗೂ ಕೂಡ ನಾವು ಮಾತಾಡುವಂತಹ ಮಾತುಗಳು ಸ್ಪಷ್ಟವಾಗಿ ಕೇಳಿಸ್ಬೋದು. ಹಾಗಾಗಿ ರೇಡಿಯೋ ವಾಲ್ಯೂಮನ್ನು ಕಡಿಮೆ ಮಾಡ್ತಾ ನೆಟ್ವರ್ಕ್ ಇರುವಂತಹ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಅದೇ ರೀತಿ ಹಾಡನ್ನು ಕೋರಿಕೆ ಮಾಡುವಾಗ ಅಥವಾ ರಿಕ್ವೆಸ್ಟ್ ಮಾಡುವಾಗ ಹಾಡಿನ ಒಂದಿಷ್ಟು ಸಾಲುಗಳು ಅದರ ಜೊತೆಗೆ ಹಾಡಿನ ಯಾವ ಚಿತ್ರದ ಹಾಡು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದರೆ ನಮಗೂ ಕೂಡ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಮೊದಲಿಗೆ ತುಳು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ನಂತರ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಇತ್ತೀಚೆಗೆ ಬಂದಂತಹ ನಮ್ಮ ತುಳು ಚಿತ್ರರಂಗದಲ್ಲಿ ಬಂದಂತಹ ಗಜಾನನ ಕ್ರಿಕೆಟರ್ಸ್ ಅನ್ನುವಂತಹ ಚಿತ್ರ ಏನಿದೆ, ಆ ಚಿತ್ರದ ಒಂದು ಸುಂದರವಾದಂಥ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಈ ಒಂದು ಹಾಡಿಗೆ ಸಾಹಿತ್ಯವನ್ನು ಬರೆದವರು ಕೀರ್ತನ್ ಭಂಡಾರಿಯವರು, ಅದೇ ರೀತಿ ಸಂಗೀತವನ್ನು ನೀಡಿದವರು ಸೃಜನ್ ಕುಮಾರ್ ತೋನ್ಸೆ ಅವರು, ಅದೇ ರೀತಿ ಈ ಹಾಡನ್ನು ಹಾಡಿದವರು ಸೃಜನ್ ಕುಮಾರ್ ತೋನ್ಸೆ ಹಾಗೂ ಪಲ್ಲವಿ ಪ್ರಭು ಅವರು. ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಮುಂದೆ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡ್ತೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು, ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ. ಹಲೋ
1: ಹಲೋ
0: ಹಲೋ ನಮಸ್ತೆ, ಕೇಳಿಸ್ತಾ ಇದೆಯಾ? ಓಕೆ, ಯಾಕೋ ಕರೆ ಮಾಡಿದವರಿಗೆ ಕೇಳಿಸ್ತಾ ಇಲ್ಲ ನಮ್ಮ ಮಾತುಗಳು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಓಕೆ ನೋಡೋಣ, ಸ್ವಲ್ಪ ಹೊತ್ತಲ್ಲಿ ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅನಿಸಿಕೆ ಕ್ಷಮಿಸಿ ನಿಮ್ಮ ಹಾಡುಗಳನ್ನು ಕೇಳಬಹುದು. ಮುಂದಿನ ಕಾಲರ್, ಹಲೋ ನಮಸ್ತೆ.
3: ಹಲೋ ಹಾಯ್ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
3: ನಮಸ್ತೆ ಬಿಂದಿ ಮೇಡಮ್ ಅವರೇ, ನಾನು ಅಮ್ಮಣ್ಣಿ.
0: ಅಮ್ಮಣ್ಣಿ ಅವರು ಕಾರ್ಕಳದಿಂದ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಅಮ್ಮಣ್ಣಿ ಅವರು, ಹೇಗಿದ್ದೀರಾ? ಹಾ ನಾನು ಆರಾಮ. ಇಲ್ಲಿ ಕೂಡ ಅದೇ ರೀತಿ ಮಳೆ ಬರ್ತಾ ಇದೆ ಮಂಗಳೂರಲ್ಲೂ. ಹ್ಮ್ ಹೌದು,
3: ಚೆನ್ನಾಗಿತ್ತು ನೀವು ಪ್ರಸಾರ ಮಾಡಿದ್ದು.
0: ತುಂಬಾ
3: ಖುಷಿ ಆಗ್ತಾ ಉಂಟು ನೀವು
0: ಬಂದಿರುವಂತದ್ದು. ತುಂಬಾ ಸಮಯ ಆಯ್ತು ಅಲ್ವಾ?
3: ತುಂಬಾ ಹೌದು, ತುಂಬಾ ಸಮಯ ಆಯ್ತಲ್ಲ. ನಿಮ್ಮ ಧ್ವನಿ ಹೀಗೆ ಕೇಳ್ತೇನೆ ಅಂದ್ರೆ ಅಡ್ವರ್ಟೈಸ್ ಅಲ್ಲೆಲ್ಲ ಕೊಡ್ತಾರೆ ಸಿಂಗಲ್ ಅಲ್ಲಿ, ಅಲ್ಲಿ ಧ್ವನಿ ಕೇಳ್ತೇವೆ. ಹೀಗೆ ನೇರ ಮಾತನಾಡದೆ
0: ಪ್ರಸಾರದಲ್ಲಿ ಇಲ್ಲ. ಹೌದು ಹೌದು ಹೌದು,
3: ತುಂಬಾ ಖುಷಿ ಆಯ್ತು.
0: ಓಕೆ ಮೇಡಂ,
3: ವಿಶ್ವಾಸ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್.
0: ಓಕೆ ಥ್ಯಾಂಕ್ ಯು.
3: ಮತ್ತೆ ಇವತ್ತು ನನಗೆ ಇದು ಹಿಂದಿ ಚಿತ್ರದಲ್ಲಿ ಟಿಪ್ಪು ಟಿಪ್ಪು ಬರ್ಸಾ ಪಾನಿ ಆ ಹಾಡು ಬೇಕಿದೆ.
0: ಓಕೆ ಓಕೆ ಓಕೆ,
3: ಹೌದು
0: ಆನ್ಲೈನ್ ಹಾಡ್ಬೋದಾ?
3: ಹಾಡ್ಬೋದು,
0: ಹೇಳಿ ಹೇಳಿ.

0: बताओ सजन मैं क्या करूं। मेरा बिल्कुल
1: ಓಕೆ, ಚೆನ್ನಾಗಿ ಹಾಡಿದ್ರಾ, ಧ್ವನಿ
0: ಇದು
1: ನಿಮ್ಗೆ
0: ಹಾಡು
1: ಚೆನ್ನಾಗಿತ್ತು.
0: ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೇನೆ ಮೇಡಮ್,
1: ಓಕೆ
0: ಮತ್ತೆ ನನ್ನ
1: ಓಕೆ,
0: ಮನೆಯವರಿಗೋಸ್ಕರ,
1: ಖಂಡಿತ
0: ಎಲ್ಲರಿಗೋಸ್ಕರ.
1: ಖಂಡಿತ ಎಲ್ರಿಗೂ ಕೂಡ ಪ್ರಸಾರ ಮಾಡ್ತೀನಿ ಹಾಡನ್ನು. ಧನ್ಯವಾದಗಳು ಕರೆ ಮಾಡಿದ್ರೆ. ಧನ್ಯವಾದಗಳು. ಓಕೆ, ಇದು ಅಮ್ಮನಿಯವರು ಕಾರ್ಕಳದಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಟಿಪ್ಪು ಟಿಪ್ಪು ಬರಿಸ ಪಾನಿ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದರೆ, ಅಕ್ಷಯ್ ಕುಮಾರ್ ಜೊತೆ ರವೀನಾ ಟಂಡನವರು ನಟಿಸಿದಂಥ ಚಿತ್ರ ಇದು. ಮೊಹರ 1994 ತೆರೆ ಕಂಡಂತಹ ಚಿತ್ರದಲ್ಲಿ ಉದಿತ್ ನಾರಾಯಣ್ ಅವರು ಈ ಒಂದು ಹಾಡನ್ನು ಹಾಡಿದ್ದಾರೆ. ಅದರ ಜೊತೆಗೆ ಅಲ್ಕಾ ಯಾಜ್ಞಿಕ್ ಅವರು ಕೂಡ ಈ ಹಾಡನ್ನು ಹಾಡಿದ್ದಾರೆ. ವಿಜು ಶಾರ್ ಅವರ ಒಂದು ಸಂಗೀತ ಕೂಡ ಇದೆ. ಅದೇ ರೀತಿ ಆನಂದ್ ಬಕ್ಷಿ ಅವರು ಈ ಒಂದು ಸಾಹಿತ್ಯವನ್ನು ಬರೆದಿದ್ದಾರೆ. ಮಳೆಗೆ ಸಂಬಂಧಪಟ್ಟು ಇರುವಂಥ ಹಾಡು ಅಂತಲೂ ಹೇಳ್ಬೋದು. ಇನ್ನು ಮಳೆಗಾಲ ಪ್ರಾರಂಭ ಆಗಿದೆ, ಹಾಗಿರುವಾಗ ಮಳೆಯಲ್ಲಿ ಏನು ಕಾರ್ಯಕ್ರಮವನ್ನು ಕೇಳ್ತಾ ನಮ್ಮದು ಕೂಡ ಒಂದು ಹಾಡನ್ನು ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಖಂಡಿತ ಕರೆ ಮಾಡ್ಬೋದು. 6364420 4 ಮತ್ತು 4 ಮತ್ತೆ ಒಂದು ಸಂಖ್ಯೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ವಸಂತ ಏಮಾಜೆ, ವಸಂತ ಅಣ್ಣ ಹೇಗಿದ್ದೀರಾ? ನಾವು ಕೂಡ ಆರಾಮ. ಎಲ್ಲರೂ ಕೂಡ ಸೌಖ್ಯವಾಗಿದ್ದಾರೆ. ಎಲ್ರು ಕೂಡ ಸೌಖ್ಯ ಆಗಿದ್ದಾರೆ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಓಕೆ ಹೇಳಿ ವಸಂತ ಅಣ್ಣ. ಊಟ ಆಯ್ತು ನಿಮ್ದಾಯ್ತಾ? ಓಕೆ ಓಕೆ, ಹೇಳಿ ಯಾವ ಹಾಡು ಕೇಳುವ?
2: ನನಗೆ ಚಾಲಿಲು ಪೋಲಿ ಚಿತ್ರದಿಂದ ಚಾಲಿಲು ಪೋಲಿಲು ಈ ಹಾಡು.
1: ಚಾಲಿಲು ಪೋಲಿಲು ಅಂತ ಈಗ ಯಾರಿಗೆ ಹೇಳ್ತಾ ಇದ್ರ ನೀವು? ಈಗ
2: ಇದು ಹಾಡು ನನಗೆ ಇಷ್ಟ ಅಷ್ಟೇ.
1: ಹಾಗೆ. ಓಕೆ, ನೋಡೋಣ ಸ್ವಲ್ಪ ಹೊತ್ತು ಪ್ರಸಾರ ಮಾಡ್ತೇನೆ. ಹೌದು ಹೌದು, ಗೊತ್ತಾಯ್ತು ಗೊತ್ತಾಯ್ತು. ಓಕೆ, ಧನ್ಯವಾದಗಳು ಕರೆ ಮಾಡಿ. ಓಕೆ, ಇದು ವಸಂತ ಅವರು ಹೇಮಾಜಿಯಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಚಾಲಿಲು ಪೋಲಿಲು ಅನ್ನುವಂತಹ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಇದೇ ರೀತಿ ನೀವು ಕೂಡ ನಿಮ್ಮಿಷ್ಟದ ಹಾಡನ್ನು ಕೇಳ್ಬೋದು. 6364420 4 ಮತ್ತು 4 ಮತ್ತು ಈ ಒಂದು ಸಂಖ್ಯೆಗೆ. ಮುಂದಕ್ಕೆ ಸುಂದರವಾದಂಥ ಗೀತೆಗಳು ಎರಡು ಬರ್ತಾ ಇದೆ. ಅದೇ ರೀತಿ ನೀವು ಕರೆ ಮಾಡ್ಬೋದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಕರೆ ಮಾಡುವಂಥ ಸಂಖ್ಯೆ ಗೊತ್ತೇ ಇದೆ, 6364420 4 ಮತ್ತು 4 ಮತ್ತು ಈ ಒಂದು ಸಂಖ್ಯೆ ಕರೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಹಾಯ್, ಯಾನ್ ಗುರು ಕಿರಣ್ ಪಾತ್ರೊಂದುಲ್ಲ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6364204949 ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ಕರೆ ಮಾಡಿ ಮಾತಾಡಿ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾನು ಸಂಕಪಣ್ಣ ಪಾತ್ರನಲ್ಲ ಮೇಡಮ್.
0: ಸಂಕಪಣ್ಣ ಕಾರ್ಯಕ್ರಮ ಗೆದ್ದುಕೊಂಡಿಲ್ಲ ಪನ್ನ ಸಂಕಪಣ್ಣ ಎಂಚೋಲ್ಲಾರೆ
1: ನೀರು ಬತ್ತನ ಬಾರಿ ಇನ್ನು ಖುಷಿ ಆಣೆ ಅಂತ
0: ಅಂದೆ
1: ಅಸಪ್ಪದ ಇನಿ ಯಾಕೆ ನಂದಲ್ಲ ವಾಯ್ಸ್.
0: ಹಾ ಹಾ ಹಾ
1: ಹಾ ಇನಿ ಎಂಕ ನಟ ಕಸ್ತೂರಿ ನಿವಾಸ ಪಿಚ್ಚರ್ ನೀ ಬಂದು ನಿಂತಾಗ ಅಂದ ಪದ್ಯ ಉಂಡು
0: ಅಂದಂದ
1: ಆ ಪದ್ಯ ಬೋಡು ಮೇಡಮ್.
0: ಹಾ ಹಾ ಹಾ ತಾಯಿಗೆ ಈ ಪದ್ಯರಿಗೆ ಇಷ್ಟ?
1: ಕೇಂದ್ರ ಪಿ ಬಿ ಶ್ರೀನಿವಾಸ್ ಜುಗಲ್ ಬಂದಿ ಬಾರಿ ಸೋಕುಂಡು ರಾಜ್ಕುಮಾರ್ ಆಕ್ಟಿಂಗ್ ಮಾಡ್ತೇನ ಈ ರೆಕಾರ್ಡ್ ಬಾರಿ ಸೋಕು ನಿಜ ದುಮ್ಮದ ಪರ ರೆಕಾರ್ಡ್ ಅತ್ತೆ
0: ಅಂದಂದ
1: ಬಾರಿ ಸೋಕುಂಡು ಅಂಚೆ ಅದು ಪೂರ ಸಾರಂಕಿಯನ್ ನಕ್ಲಿ ಪೂರ ದಯಮೂಲ್ತ ಪ್ರಸಾರ ಮಾಡ್ಲಿ ಮೇಡಮ್.
0: ಓಕೆ ಓಕೆ ಖಂಡಿತ ಪ್ಲೇ ಮಾಡ್ಪ.
1: ಓಕೆ ನಮಸ್ತೆ ಮೇಡಮ್.
0: ಓಕೆ ಓಕೆ ಓಕೆ. ಇದು ಸಂಕಪ್ಪ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಕಸ್ತೂರಿ ನಿವಾಸ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನೀ ಬಂದು ನಿಂತಾಗ ಅನ್ನುವಂಥ ಹಾಡು ಏನಿದೆ ಅದನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇರುವಂಥದ್ದು. ರಾಜ್ಕುಮಾರ್ ಅವರ ಅಭಿನಯದ ಒಂದು ಗೀತೆ ಇದು ಕಸ್ತೂರಿ ನಿವಾಸ ಅಂದರೆ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಅದೆಷ್ಟೋ ಹಾಡುಗಳು ಇದರಲ್ಲಿ ಇದೆ. ಅದೇ ರೀತಿ ಏನು ಪ್ರಸಿದ್ಧಿಯನ್ನು ಪಡೆದಂಥ ಹಾಡುಗಳು ಕೂಡ ಇದರಲ್ಲಿ ಇರುವಂಥದ್ದು. ಕಸ್ತೂರಿ ನಿವಾಸ ಅನ್ನುವಂತಹ ಈ ಒಂದು ಚಿತ್ರದ ಗೀತೆಯನ್ನು ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕೂಡ ಕರೆ ಮಾಡ್ಬೋದು ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಕರೆ ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಜನಾರ್ದನ್ ನೇ ಲಾಲ್ ಬಾಗರ್ದ ಎಂಚೋಲ್ಲಾರ ಯಾನ್ಲ ಸೌಖ್ಯ ಮಾತೆಲ್ಲ ಸೌಖ್ಯ ಪನ್ಲೆ ಓ ಪದಕ್ಕೆ ಏನು ಅಲ್ಲಿ
2: ಹಿಂದಿ ಪದ್ಯ ನೋಡು.
0: ಹಿಂದಿ ಪದ್ಯನಾ? ಓ
2: ಹ್ಮ್
0: ಓಕೆ ಖಂಡಿತ ಒಂತ ಪಡ್ತಾರೆ ಈ ಒಂದು ಸಾಂಗ್ನ ಪ್ಲೇ ಮಲ್ಪ ಸಲ್ಮಿಲ್ಲ ಫೋನ್ ಮಾಡ್ತೀನಿ. ಓಕೆ, ಲಾಲ್ಬಾಗ್ನಿಂದ ಜನಾರ್ದನ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಚೂರಾ ಕೆ ದಿಲ್ ಮೇರಾ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು.

0: Click on the bell icon to get regular updates from Venus.
1: For more entertainment, log on and subscribe to www.youtube.com/Venus.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ, ನಿಮ್ಮ ಇಷ್ಟದ ಹಾಡನ್ನು ಕೂಡ ಕೇಳ್ತಾ ಇದ್ರ, ನೀವು ಕೂಡ ಕರೆ ಮಾಡಬಹುದು. ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ರೀ ಮೇಡಮ್.
2: ನಮಸ್ತೆ ನಮಸ್ತೆ.
3: ವಿಜಯಪುರದಿಂದ ನವಾಜ್ ಅಂತ ಮೇಡಮ್.
2: ವಿಜಯಪುರದಿಂದ ನವಾಜ್ ಅವರು. ಹೇಗಿದ್ದಾರೆ ನವಾಜ್ ಅವರೇ?
3: ಆರಾಮದ ನೋಡಿ ಮೇಡಮ್. ನೀವು ಆರಾಮದಿರಿ ಮೇಡಮ್?
2: ನಾವು ಕೂಡ ಆರಾಮ. ಹೌದು, ಮಳೆ ಬರ್ತಾ ಇದೆ. ನಿಮ್ಮ ವಿಜಯಪುರದಲ್ಲಿ ಮಳೆ
3: ಬರ್ತಿದೆ?
2: ಮಳೆ ಇಷ್ಟವರೆಗೆ ಬಂದಿಲ್ವಾ ಅಥವಾ ಬರ್ಬೇಕು?
3: ಈಗ ಬಂದ್ರೆ ಮೊನ್ನೆ ಬಂದಿತ್ರಿ, ಎರಡ್ ದಿನ ಹಿಂದೆ ಇತ್ತು ಮೇಡಮ್, ಸ್ವಲ್ಪ ಆಯ್ತ್ರಿ. ಇನ್ ಮ್ಯಾಗ ಬರೀ ಮೋಡ ಆದ್ರೆ ಇನ್ ಮ್ಯಾಗ ಬರ್ತದೆ ಏನ್ ಮಾಡ್ತ ಗೊತ್ತಿಲ್ರಿ. ಈಗ ಇಲ್ರಿ ಮೇಡಮ್.
2: ಓ ಹೌದಾ?
3: ಕಾಲವನ್ನು ತಡೆಯೋರು ಯಾರು ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ಈ ಹಾಡ್ರಿ ಮೇಡಮ್.
2: ಹೌದು ಹೌದು, ಆ ಹಾಡನ್ನ ಪ್ರಸಾರ ಮಾಡ್ಬೇಕಾ?
3: ಹ್ಞೂ ಮೇಡಮ್.
2: ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ.
3: ನಮಸ್ತೆ.
2: ಓಕೆ ಓಕೆ. ಇದು ವಿಜಯಪುರದಿಂದ ನವಾಜ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಯಾವುದು ಅಂದರೆ, ಕಿಟ್ಟು ಪುಟ್ಟು ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೇನೆ ನೀವು ಕೇಳಿರುವಂಥ ಹಾಡನ್ನು. ಇದೇ ರೀತಿ ನೀವು ಕರೆ ಮಾಡಬಹುದು ನಿಮ್ಮ ಇಷ್ಟದ ಹಾಡನ್ನು ಕೇಳೋದಕ್ಕೆ. 6364240499 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಹಾಡು ಕಾಲವನ್ನು ತಡೆಯೋರು ಯಾರೂ ಇಲ್ಲ ಅನ್ನುವಂಥ ಒಂದು ಅದ್ಭುತವಾದಂತಹ ಗೀತೆ ಸ್ವಲ್ಪ ಹೊತ್ತಲ್ಲೇ ಬರ್ತಾ ಇದೆ. ಕರೆ ಮಾಡಿ ಮಾತಾಡಿ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಕ್ಕೆ ಮುಂದಿನ ಕಾಲರ್. ಹಲೋ, ನಮಸ್ತೆ.
4: ಹಲೋ ಹಲೋ
2: ಹಲೋ, ನಮಸ್ತೆ.
4: ನಮಸ್ಕಾರ ಮೇಡಮ್, ನಾನು ಪುಟ್ಟರಾಜು ಮಾತಾಡೋದು, ಮಂಡ್ಯ
2: ಮಂಡ್ಯದಿಂದ. ಪುಟ್ಟರಾಜು ಅವರೇ, ಹೇಗಿದ್ದೀರಾ?
4: ಮೇಡಮ್, ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
2: ನಾವು ಕೂಡ ಆರಾಮ.
4: ಮತ್ತೆ ಮಳೆ ಎಲ್ಲ ಮುಂಗಾರು ಮಳೆ ಸ್ಟಾರ್ಟ್ ಆಗಿರ್ಬೇಕು.
2: ಹೌದು ಹೌದು, ಪ್ರಾರಂಭ ಆಗಿದೆ.
4: ನಮ್ಮಲ್ಲಿ ಇನ್ನೂ ಬಂದಿಲ್ಲ ಮೇಡಮ್.
2: ಬರ್ಬೇಕಷ್ಟೇ?
4: ಬರ್ಬೇಕು. ಕೊಡಗಿನಲ್ಲಿ ಮಳೆ ಸ್ಟಾರ್ಟ್ ಆದ್ರೆ ನಮ್ಗೆ ತುಂಬಾ ಮಳೆ
2: ಬರುತ್ತೆ ಅಲ್ವಾ?
4: ಹೌದು ಮೇಡಮ್.
2: ಹೇಳಿ ಸರ್, ಯಾವ ಹಾಡು ಕೇಳುವೆ ಅಂತೋ?
4: ಮೇಡಮ್, ನನ್ಗೆ ತುಳು ಏನು ಬರಲ್ಲ, ಆದ್ರೆ ತುಳು ಹಾಡ್ ಕೇಳಕ್ ಇಷ್ಟಪಡ್ತೀನಿ ಇವತ್ತು.
2: ತುಳು ಹಾಡ ಯಾವ್ದು?
4: ಗಿರಿಕ್ಷೇತ್ರ ತಿಮ್ಮಪ್ಪ ಅಂದ್ಬಿಟ್ಟು ಬಂಗಾರ ಪಟ್ಲೆ ಚಿತ್ರದ್ದು.
2: ಹೌದು ಹೌದು.
4: ಪುತ್ತೂರ್ ನರಸಿಂಹ ನಾಯಕ ಆಡಿರ್ಬೋದು ಅನ್ಕೋತೀನಿ. ಆಡ್ಬೇಕಿತ್ತು ಮೇಡಮ್.
2: ಹಾಡು ಕೇಳ್ಬೇಕಾ? ಈಗ ಹೇಗೆ ನಿಮ್ಗೆ ತುಳು ಎಲ್ಲ ಅರ್ಥ ಆಗುತ್ತಾ? ಹೇಗೆ?
4: ಅಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಮೇಡಮ್.
2: ಹೌದಾ? ಅಂದ್ರೆ ಕಾರ್ಯಕ್ರಮವನ್ನ ಕೇಳ್ತಾ ಇರ್ತೀರಲ್ವಾ, ಹಾಗಾಗಿ ಕೇಳಿದ ಅರ್ಥ ಆಗುತ್ತೆ.
4: ಹೌದು ಹೌದು. ಆದ್ರೆ ಮಾತಾಡಕ್ ಬರಲ್ಲ, ನೀವು ಮಾತಾಡೋದೆಲ್ಲ. ಈಗ ನೀವು ನಮ್ಮ ಇವರು ಯಾರೋ ಆಶನ್ ಅವರು ಒಬ್ರು ಇದಾರಲ್ಲ, ಅವ್ರ ಜೊತೆ ಮಾತಾಡ್ತಾ ಇರ್ತಾರ ತುಳುನಲ್ಲಿ, ಶಂಕಪ್ಪಣ್ಣ.
2: ಹೌದು ಹೌದು,
4: ಅದೆಲ್ಲ ನಮ್ಗೆ ಅರ್ಥ ಆಗ್ತಾ ಇರುತ್ತೆ ಮೇಡಮ್.
2: ಹಾಗೆ. ಓಕೆ, ನೀವು ಕೇಳಿರುವಂತ ಹಾಡನ್ನ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ. ಇದು ಮಂಡ್ಯ ಜಿಲ್ಲೆಯಿಂದ ಮಳವಳ್ಳಿಯಿಂದ ಪುಟ್ಟರಾಜ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು. ಬಂಗಾರು ಪಟ್ಲರ ಚಿತ್ರದ ಹಾಡನ್ನ ಕೇಳ್ತಾ ಇದ್ದಾರೆ. ತುಳು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ನೋಡಿ. ದೂರದಿಂದ ತುಳು ಕಾರ್ಯಕ್ರಮವನ್ನ ಕೇಳ್ತಾ ಕೇಳ್ತಾ, ಹಾಡುಗಳನ್ನ ಕೇಳ್ತಾ ಕೇಳ್ತಾ, ತುಳುವಿಗೆ ಅಭಿಮಾನಿಯಾದವರು ಅಥವಾ ತುಳುವನ್ನ ಕಲಿಯೋದಕ್ಕೆ ಪ್ರಯತ್ನ ಪಟ್ಟವರು. ತುಳು ಭಾಷೆ ಅನ್ನುವಂಥ ತುಂಬ ಸುಲಭವಾದಂತಹ ಭಾಷೆ, ಕಲಿಯೋದಕ್ಕೆ ತುಂಬಾನೇ ಸುಲಭವಾದಂತಹ ಭಾಷೆ ಇದ್ರೆ ತುಳು ಮಾತ್ರ. ಹಾಗಿರುವಾಗ ಕಾರ್ಯಕ್ರಮವನ್ನು ಕೇಳ್ತಾ ಅಥವಾ ತುಳುವಿನಲ್ಲಿ ಮಾತಾಡುವವರ ಮಾತುಗಳನ್ನು ಕೇಳ್ತಾ ಕೇಳ್ತಾ ಭಾಷೆಯನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ತುಂಬ ಖುಷಿ ಕೊಡುವಂಥ ವಿಚಾರ, ಯಾಕಂದರೆ ದೂರ ದೂರದಿಂದಲೂ ಕೂಡ ಕಾಲ್ ಮಾಡ್ತಾರೆ. ಇದೇ ರೀತಿ ಒಂದಿಷ್ಟು ಭಾಷೆಗಳನ್ನು ಕಲಿಯುವಂಥ ಪ್ರಯತ್ನವನ್ನು ಮಾಡ್ತಾರಲ್ವಾ, ಅದು ಖಂಡಿತ ಒಳ್ಳೆಯ ವಿಚಾರ. ಇನ್ನಷ್ಟು ನಿಮ್ಮಂತಹ ಕೇಳುಗರ ವರ್ಗ ಜಾಸ್ತಿ ಆಗಬೇಕು. ಅದು ತುಳು ಭಾಷೆ ಅಂತಲ್ಲ, ನಮ್ಮಲ್ಲಿ 4 ಭಾಷೆಗಳಲ್ಲಿ ಮೂಡಿಬರುವುದರಲ್ಲಿ ಕನ್ನಡ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಭಾಷೆ. ಉಳಿದ ಭಾಷೆಗಳು ಯಾವುದಿದೆ, ಕೊಂಕಣಿ ಆಗಿರ್ಬೋದು, ಬ್ಯಾರಿ ಆಗಿರ್ಬೋದು, ಈ ಒಂದು ಭಾಷೆಗಳನ್ನು ಕೂಡ ಕೇಳ್ತಾ ಕೇಳ್ತಾ ಕಲಿಯುವಂಥ ಪ್ರಯತ್ನ ಮಾಡ್ಬೋದು. ಅಥವಾ ಆ ಒಂದು ಕಾರ್ಯಕ್ರಮವು ಕೂಡ ಒಂದು ಕೇಳುಗ ವರ್ಗ ಇದೆ ಅನ್ನುವಂಥದ್ದು ಇನ್ನಷ್ಟು ಖುಷಿ ಕೊಡುತ್ತೆ. ಯಾಕಂದರೆ ಒಂದಿಷ್ಟು ಮಾತುಗಳಂದರೆ ಬ್ಯಾರಿ ಭಾಷೆ ಆಗಿರ್ಬೋದು ಅಥವಾ ಕೊಂಕಣಿ ಭಾಷೆ ಆಗಿರ್ಬೋದು, ಅದರಲ್ಲೂ ಕೂಡ ಆ ಭಾಷೆಯ ಒಂದು ಭಾಷಾಂತರವನ್ನು ಮಾಡ್ತಾರೆ ಅಥವಾ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಕನ್ನಡ ಶಬ್ದಗಳನ್ನು ಹೇಳ್ತಾರೆ, ಅಂದರೆ ಏನು ಬ್ಯಾರಿ ಭಾಷೆ ಆಗಿರ್ಬೋದು ಕೊಂಕಣಿ ಭಾಷೆ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಒಂದು ವಿಚಾರಗಳಿದ್ದರೆ ಅದನ್ನು ಕನ್ನಡದಲ್ಲಿ ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾರೆ, ಕನ್ನಡದಲ್ಲಿ ಕಾಲ್ ಮಾಡಿ ಮಾತಾಡ್ತಾರೆ. ಹಾಗಿರುವಾಗ ನೀವು ಕೂಡ ಭಾಗವಹಿಸ್ಬೋದು, ನಿಮಗೆ ಕೇಳ್ತಾ ಕೇಳ್ತಾ ಆ ಭಾಷೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಎರಡು ಹಾಡುಗಳನ್ನು ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6364240494 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕರೆ ಮಾಡಿ ಮಾತಾಡಿ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ. ಯಾನ್ ಸೌಖ್ಯ ಏರಿಂದು ಏರ್ ಪಾತ್ರ ನಳಿನಿ ಕೋಟೆಕಾರ್. ಓಕೆ ಪಲ್ಲೆ ನಳ್ಳಕ್ಕ ಈರೇನ್ ಚೊಲ್ಲಾರ. ಯಾನ್ ಸೌಖ್ಯ ಇಜ್ಜಿ ಇಜ್ಜಿ ಇಜ್ಜಿ ಅನ್ಸಕ್ಕೆ ಹೇಳ. ನವಿಲೆ ಎಂಚ ನವಿಲೆ ಬತ್ತು ನವಿಲೆ
1: ನವಿಲೆ ಕಾಂಡ
0: ಅಂದೆ ಇತ ಜಾಸ್ತಿ ಉಂಡು ದಯಪಂಡ ಕಾಡು ಪೂರ ನಮ್ಮ ಕಟ್ತದ ತೆಂಚಾದ ಪೂರ ನಮ್ಮ ಜಾಲಗ ಬತ್ತ ಸೇರಿ ಯಾನ್ ಮುರನ್ ಶನಿವಾರ ಬತ್ತದ. ಹ್ಮ್ ಓಕೆ ಖಂಡಿತ ಏನ್ ನಂಚಿನ ಪದನ ಪ್ಲೇ ಮಾಡ್ತೇವೆ ಸೊಲ್ಮಿಲ್ಲವು. ಓಕೆ ಇದು ನಳಿನಿ ಅವರು ಕೋಟೆಕಾರ್ನಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಯಾವುದು ಅಂದರೆ ನಾಗಮಂಡಲ ಚಿತ್ರದ ಗೀತೆ ಇದು. ಈ ಹಸಿರು ಸಿರಿಯಲ್ಲಿ ಮನಸ್ಸು ಮೆರೆಯಲ್ಲಿ ನವಿಲೆ ಅನ್ನುವಂಥ ಹಾಡು. ಮುಂದಿನ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ಹಲೋ
0: ಹಲೋ ನಮಸ್ತೆ.
2: ಹಲೋ ನಮಸ್ತೆ. ಅಶೋಕ್ ಮಂಗಳದೇವಿ.
0: ಅಶೋಕ್ ಮಂಗಳದೇವಿಯಿಂದ. ಅಶೋಕ್ ಅಣ್ಣ ಹೇಗಿದ್ದೀರಾ?
2: ಆರಾಮಿದ್ದೀನಿ. ನಿಮ್ಮ ವಾಯ್ಸ್ ಕೇಳಿದ್ದು ಒಂದು ವರ್ಷ ಆಯ್ತು. 25ರಲ್ಲಿ ಕೇಳಿದ್ದು.
0: 25ರಲ್ಲಿ ಹಾಗೆಯಾ? ಒಂದು ವರ್ಷ ಅಲ್ಲ, ಒಂದು ಏಳೆಂಟು ತಿಂಗಳಾಯ್ತು ಅನ್ಸುತ್ತೆ. ಹಾಗೆ ಓಕೆ ಹೇಳಿ ಅಶೋಕ್ ಅಣ್ಣ, ಯಾವ ಹಾಡು ಪ್ರಸಾರ ಮಾಡುವ?
2: ಜೋಗಿ ಚಿತ್ರದ್ದು.
0: ಯಾವ್ದು ಹಾಡು?
2: ವರವನ್ನು.
0: ಓಕೆ ಓಕೆ ಓಕೆ ಓಕೆ. ಚೆನ್ನಾಗಿರುವಂತ ಹಾಡು. ಓಕೆ ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇದು ಮಂಗಳದೇವಿಯಿಂದ ಅಶೋಕ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಜೋಗಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದೀನಿ. ತುಂಬ ತಿಂಗಳುಗಳಾಯಿತು ನನ್ನ ಧ್ವನಿಯನ್ನು ಕೇಳಿದೆ, ಹಾಗಾಗಿ ನನಗೂ ಕೂಡ ನಿಮ್ಮ ಜೊತೆ ಮಾತಾಡೋದಕ್ಕೆ ಖುಷಿಯಾಗಿದೆ. ಅದೇ ರೀತಿ ಕೆಲವರದ್ದು ಧ್ವನಿ ಏನು ತುಂಬ ಪರಿಚಿತ ಅಂತ ಅನಿಸ್ತದೆ. ಅದೇ ರೀತಿ ಕೆಲವರ ಧ್ವನಿಯನ್ನು ನನಗೆ ಕೇಳಿದರೂ ಕೂಡ ಯಾರು ಯಾರು ಅನ್ನುವಂಥದ್ದು ಪ್ರಶ್ನೆಯನ್ನು ಮಾಡಿದ್ದೀನಿ. ಕ್ಷಮಿಸಿ, ಯಾಕಂದರೆ ಹೆಚ್ಚಿನವರು ಅಂದ್ಕೊಂಡಿರ್ಬೋದು ಯಾಕಪ್ಪ ಇವರಿಗೆ ಧ್ವನಿ ನಮ್ಮ ಧ್ವನಿ ಗುರುತಿಸಲಿಲ್ವಾ ಇವರು ಅಂತ ಹೇಳಿ. ಹಾಗೇನಿಲ್ಲ, ಯಾರೆಲ್ಲ ಕರೆಯನ್ನು ಮಾಡಿದ್ರೆ, ಯಾರೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳೋದಕ್ಕೆ ಬಯಸಿದ್ರೆ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಅದೇ ರೀತಿ ಒಲವಿನ ಹಾಡು ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ, ಅಂದರೆ ನಾಳೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಶೋಭಾ ಸಾರಂಗ್, ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ಶ್ರೋತೃಗಳಿಗೆ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಲಾ ಸಾರಂಗ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾ ಸಾರಂಗಿನ ಮತ್ತೊಂದು ಸಂಚಿಕೆಗೆ ಬಂದಿದ್ದೇವೆ. ಬಹಳ ವಿಶೇಷವಾಗಿ ಇವತ್ತು ಒಂದು ವಿಭಿನ್ನವಾದಂತಹ ಸಂಚಿಕೆಯನ್ನು ತಮಗೆ ಸಾದರಪಡಿಸುವಂತಹ ಪ್ರಯತ್ನ ನಾವು ಮಾಡಿದ್ದು. ನಾವೀಗ ಉಳ್ಳಾಲ ಪರಿಸರಕ್ಕೆ ಬಂದಿದ್ದೇವೆ. ಇಲ್ಲಿ ಕೊಲ್ಯ ಹತ್ರ ಒಬ್ಬ ಹಿರಿಯ ಕಲಾವಿದರ ಮನೆಯಲ್ಲಿ ನಾವಿದ್ದೇವೆ. ಬಹುಶಃ ಹಿರಿಯರು ಅಂತ ಹೇಳಿದರೆ ನಮಗೆಲ್ಲ ಬಹಳಷ್ಟು ಆದರಣೀಯರು ಕೂಡ, ಮತ್ತು ಕಲಾ ಪ್ರಪಂಚಕ್ಕೆ ಬಹಳ ದೊಡ್ಡ ಕಾಣಿಕೆಯನ್ನು ಕೊಟ್ಟವರು. ಅವರ ಜೊತೆಯಲ್ಲಿ ಉಳ್ಳಾಲ ಎನ್ನುವ ಹೆಸರು ಸೇರಿಕೊಂಡಿದೆ. ಇಷ್ಟು ಹೇಳುವಾಗ ನಿಮಗೆ ಅರ್ಥ ಆಗಿರಬಹುದು, ಕರ್ನಾಟಕ ಕಲಾ ತಿಲಕ ಉಳ್ಳಾಲ ಮೋಹನ್ ಕುಮಾರ್ ಅವರು. ಬಹುಶಃ ಇವತ್ತು ಯಾವನೇ ಒಬ್ಬ ನಾಟ್ಯ ಗುರು ಆಗಲಿ ವಿದ್ಯಾರ್ಥಿ ಆಗಲಿ ತಂಪು ಹೊತ್ತಿನಲ್ಲಿ ಸ್ಮರಿಸಿಕೊಳ್ಬೇಕಾದಂತಹ ಒಂದು ಹೆಸರು. ನಾಡು ಹೊರನಾಡುಗಳಲ್ಲಿ, ದೇಶ ಹೊರದೇಶಗಳಲ್ಲಿ ಅವರಿಂದ ತರಬೇತಿಯನ್ನು ಪಡೆದು ಈಗ ನಾಟ್ಯ ಗುರುಗಳಾಗಿ ಮಿಂಚಿದಂತಹ ನೂರಾರು ಕಲಾವಿದರಿದ್ದಾರೆ, ನೃತ್ಯ ನಿರ್ದೇಶಕರಿದ್ದಾರೆ, ಗುರುಗಳಿದ್ದಾರೆ. ಬಹುಶಃ ಈಗ 90ರ ದಶಕದಲ್ಲಿ ಅವರು ನಾವು ಕಾಣ್ತಾ ಇದ್ದೇವೆ. ನಾಳೆ ಅಕ್ಟೋಬರಿಗೆ 90 ವರ್ಷ ತುಂಬುತ್ತದೆ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ. 1933ರಲ್ಲಿ ಅಕ್ಟೋಬರ್ನಲ್ಲಿ ಅವರು ಹುಟ್ಟಿದವರು. ಅವರ ಸಾಧನಾ ಕ್ಷೇತ್ರ ಉಳ್ಳಾಲವೇ. ಸುಮಾರು 4 ದಶಕಗಳ ಕಾಲ ಅಧ್ಯಾಪಕರಾಗಿ ಕೆಲಸ ಮಾಡಿದವರು. ಚಂದನ ವಾಹಿನಿಗೆ ಶಾಸ್ತ್ರೀಯ ನೃತ್ಯ ಕಲಾವಿದರನ್ನು ಆರಿಸುವಂತಹ ಆಡಿಷನ್ ಪರೀಕ್ಷಕರಾಗಿಯೂ ಕೂಡ ನೇಮಿಸಲ್ಪಟ್ಟಿದ್ದಾರೆ. ಮಂಗಳೂರು ಆಕಾಶವಾಣಿಯ ಸಲಹಾ ಸಮಿತಿಯ ಸದಸ್ಯರಾಗಿ ಮತ್ತು ಕರ್ನಾಟಕ ಕರಾವಳಿ ನೃತ್ಯ ಪರಿಷತ್ತಿನ ಸ್ಥಾಪಕ ಅಧ್ಯಕ್ಷರಾಗಿ ಹಲವು ಕೋನಗಳಲ್ಲಿ ತಮ್ಮ ಸೇವಾ ವ್ಯಾಪ್ತಿಯನ್ನು ವಿಸ್ತರಿಸಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಜರುಗಿಸುವಂತಹ ನೃತ್ಯ ಪರೀಕ್ಷೆಗಳಿಗೆ ವಿಶ್ವವಿದ್ಯಾನಿಲಯದ ಭರತನಾಟ್ಯ ಡಿಗ್ರಿ ಪರೀಕ್ಷೆಗಳಿಗೆ ಪರೀಕ್ಷಕರಾಗಿಯೂ ಕೂಡ ನೇಮಿಸಲ್ಪಟ್ಟಿದ್ದಾರೆ. ನೃತ್ಯ ಕ್ಷೇತ್ರದ ನಿರಂತರ ಸೇವೆಯನ್ನು ಪರಿಗಣಿಸಿ ಇವರಿಗೆ ಕರ್ನಾಟಕ ಸರ್ಕಾರದ ಸಂಗೀತ ನೃತ್ಯ ಅಕಾಡೆಮಿ 1985ರಲ್ಲಿ ನೃತ್ಯ ಪುರಸ್ಕಾರ ಮತ್ತು 1995ರಲ್ಲಿ ಕರ್ನಾಟಕ ಕಲಾತಿಲಕ ಪ್ರಶಸ್ತಿಯೊಂದಿಗೆ ಫಲಕ ಮತ್ತು ಸಂಭಾವನೆಯನ್ನು ನೀಡಿ ಗೌರವಿಸಿದೆ. ಆಮೇಲೆ ಕರ್ನಾಟಕ ಸರ್ಕಾರದಿಂದ ನೃತ್ಯಕ್ಕೆ ಕೊಡಲ್ಪಡುವಂತಹ 2009ನೇ ಸಾಲಿನ ಅತಿ ಉನ್ನತವಾದ ಶಾಂತಲಾ ನಾಟ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆಮೇಲೆ 1/11/2007ರಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಉಳ್ಳಾಲ ಮೋಹನ್ ಕುಮಾರ್ ಅವರಿಗೆ ಬಂದಿದೆ. ಈ ಇಳಿ ವಯಸ್ಸಿನಲ್ಲಿ ಕೂಡ ಈಗಲೂ ಕೂಡ ತುಂಬ ಉತ್ಸಾಹಭರಿತರಾಗಿ ನೃತ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಅಗ್ಗದ ಪ್ರಚಾರವನ್ನು ಕೂಡ ಅವರು ಬಯಸುವುದಿಲ್ಲ. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೃತ್ಯದ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ತನ್ನ ಪುತ್ರಿ ಹಾಗೆ ಶಿಷ್ಯ ಆಗಿರುವಂತಹ ವಿದುಷಿ ರಾಜಶ್ರೀ ಉಳ್ಳಾಲ್ ಇವರಿಗೆ ನಾಟ್ಯನಿಕೇತನದ ಜವಾಬ್ದಾರಿಯನ್ನು ಅವರು ನೀಡಿ ಈ ಒಂದು ನೃತ್ಯ ಪರಂಪರೆ ಸದಾ ಮುಂದುವರಿಯುವ ಹಾಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರ ಸಾಧನೆ ಯಾವತ್ತೂ ಕೂಡ ನಾವು ನೆನೆಯುವಂಥದ್ದು ಮತ್ತು ಅದು ಸ್ಥಾಯಿಯಾಗಿ ಉಳಿಯುವಂಥದ್ದು.
2: ಉಳ್ಳಾಲದ ಈ ನಾಟ್ಯ ಸಂಸ್ಥೆ ಅವರ ನೇತೃತ್ವದಲ್ಲಿ ಈಗಲೂ ಕೂಡ ದೇಶ ವಿದೇಶಗಳಿಗೆ ಹೋಗ್ತಾ ಇದೆ. ಬೇರೆ ಯಾರು ನೂರಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅನೇಕ ವಿದ್ಯಾರ್ಥಿಗಳು ಈಗಲೂ ಕೂಡ ಇಲ್ಲಿ ಕಲಿತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಮಾತುಕತೆಯ ಮೂಲಕ ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಅವರನ್ನು ಮಾತಾಡಿಸೋಣ.
3: ಸರ್ ನಮಸ್ಕಾರ. ನಿಮ್ಮ ಮನೆಗೆ ಬಂದಿದ್ದೇವೆ, ಹೊಸ ಮನೆಯಲ್ಲಿ ಇದ್ದೀರಿ ಅಲ್ಲ, ನಿಮ್ಮ ಹಳೆಯ ಮನೆಗೂ ಕೂಡ ನಾವು ಬಂದಿದ್ದೇವೆ. ಉಳ್ಳಾಲ ಪರಿಸರದಲ್ಲಿ ಇದ್ದವರು ನೀವು, ಭಾಳ ಹುಟ್ಟಿ ಬೆಳೆದವರು ಕೂಡ. ಬಹುಶಃ ನೂರಾರು ಶಿಷ್ಯರನ್ನು ತಯಾರು ಮಾಡೋದ್ರ ಜೊತೆಗೆ ಈ ನಾಟ್ಯದ ಬಗ್ಗೆ, ನಾಟ್ಯ ಕ್ಷೇತ್ರದ ಬಗ್ಗೆ ಒಂದು ವಿಸ್ತಾರವಾದಂಥ ಅನುಭವ ಉಳ್ಳವರು. ಯಾಕಂದರೆ ಪಂಡಿತರಿಂದ ಫಾರ್ಮರ್ರವರೆಗೆ, ಸಣ್ಣವರಿಂದ ದೊಡ್ಡವರವರೆಗೆ ಆಕರ್ಷಣೆಗೆ ಒಂದು ಕೇಂದ್ರವಾಗಿರತಕ್ಕಂಥ ಒಂದು ಕಲೆ ಇದು ಭರತನಾಟ್ಯ ಅಂದರೆ. ಈಗಿನ ಎಳೆಯರು ಕೂಡ ಭರತನಾಟ್ಯವನ್ನು ಅಭ್ಯಾಸ ಮಾಡಬೇಕು, ನಾವು ಪ್ರದರ್ಶನ ಕೊಡಬೇಕು ಅಂತ ಇರ್ತದೆ. ಈಗ ನನಗೆ ಈಗ ಅನ್ನಿಸುವುದು, ಈ ಒಂದು ಆಕರ್ಷಣೆ ನೀವು ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡುವಾಗಲೂ ಇತ್ತೋ, ಆಗ ಆವತ್ತಿನ ಒಂದು ಸ್ಥಿತಿಗತಿ ಹೇಗಿತ್ತು ಭರತನಾಟ್ಯದ?
4: ನಾವು ಚಿಕ್ಕದಿರುವಾಗ ನೃತ್ಯ ಅಂತ ಒಂದು ಇರಲಿಲ್ಲ. ಹೀಗೆ ಶಾಲೆಯಲ್ಲಿ ಏನಾದರೂ ಮಕ್ಕಳು ನೃತ್ಯ ಮಾಡೋದು ಆ ರೀತಿಯಾಗಿತ್ತು. ಆದರೆ ಯಕ್ಷಗಾನ ಬಯಲಾಟ ತುಂಬ ನಡೀತಿತ್ತು ದೂರ ದೂರ ಎಲ್ಲ. ನಾವು ಭಾಳ ಹಳ್ಳಿಗೆಲ್ಲ ಚಾಪೆ ಹಿಡ್ಕೊಂಡು ಸೂಟ ಹಿಡ್ಕೊಂಡು ಎಲ್ಲ ನೋಡ್ಲಿಕ್ಕೆ ಹೋಗ್ತಿದ್ದೆವು. ಅದು ನನಗೆ ಹೆಚ್ಚು ಆಕರ್ಷಣೆ ಆದದ್ದು ಸ್ತ್ರೀ ವೇಷ. ನನಗೆ ಹೌದು ಮಾಡುವುದು ನನಗೆ ಭಾಳ ಇಷ್ಟ ಆಯಿತು. ಅದರಲ್ಲಿಯೂ ಹಿರಿಯರಾದ ಈಗ ಅವರು ಇಲ್ಲ, ಐತಪ್ಪಿಟ್ರು
3: ಶ್ರೀವೇಶ
4: ಐತಪ್ಪಿಟ್ರು. ಇದು ಏನೋ ಒಂದು ನೋಡಿ ಬಂದ ಮರುದಿನ ನನ್ನ ಅಮ್ಮ ಹೇಳ್ತಿದ್ರು, ಅವರ ಸೀರೆ ಉಟ್ಕೊಂಡು ನಾನೆಲ್ಲ ಕುಣಿತಿದ್ದಂತೆ. ಮತ್ತು ನಾವೆಲ್ಲ ಹುಡುಗರು ಸೇರಿ ಯಕ್ಷಗಾನ ಕುಣಿಯುವುದು ಇತ್ತು ಆಗ. ಅದು ಹಾಗೆಯೇ ಬೆಳೆದು ಬೆಳೆದು ಯಕ್ಷಗಾನ ಕಲಿಸುವಂತ ಇದು ಪರಿಸರ ಕೂಡ ಇಲ್ಲಿ ಇರ್ಲಿಲ್ಲ ನಮ್ಮ ಈ ಕಡೆ.
3: ಯಕ್ಷಗಾನ ಕಲಿತಿದ್ರಿ?
4: ಹೌದು ಹೌದು. ಈಗ ಹಾಗಲ್ಲ, ತುಂಬಾ ದೊಡ್ಡ ಎತ್ತರಕ್ಕೆ ಏರಿದೆ, ಹಾಗೆ ಇರಲಿಲ್ಲ. ಹಾಗೆಂತ ಮತ್ತೆ ನಾನು ಈ ಕುಣಿತ ಇರುವಾಗ ಶಾಲೆಗೆ ಹೋಗುವ ಸ್ವಲ್ಪ ಮನಸ್ಸು ಸ್ವಲ್ಪ ಕಡಿಮೆ ಆಗುವಾಗ ಆನಂದಾಶ್ರಮ ಹೈಸ್ಕೂಲ್ ಆಗುವ ವರ್ಷವೇ, ಕೊಟಗ ಶಾಲೆಯಲ್ಲಿ ಕಲಿತದ್ದು ಆಗುವ ವರ್ಷವೇ ನನ್ನ ಚಿಕ್ಕಮ್ಮ ಬಲ್ಮಂಟ್ ಟ್ರೈನಿಂಗ್ ಶಾಲೆಯಲ್ಲಿ ಟೀಚರ್ ಒಬ್ಬರು ಕಮಲಬಾಯಿ ಅಂತ, ಅವರಿಗೆ ಮಕ್ಕಳಿಲ್ಲ, ನನಗೆ ಕಲಿಸ್ತಿದ್ರು ಅವರು. ಅವರ ಒತ್ತಾಯ ಮಾಡಿ ನನ್ನನ್ನು ಟ್ರೈನಿಂಗ್ಗೆ ಸೇರಿಸಿದ್ರು. ಅದು 1952 ಕಾಣ್ತದೆ. ಅಲ್ಲಿ ಟ್ರೈನಿಂಗ್ನಲ್ಲಿ ಈ ನಮ್ಮ ದಕ್ಷಿಣ ಕನ್ನಡಕ್ಕೆ ನಾಟ್ಯದ ಹುಚ್ಚು ಹಿಡಿದಂಥ ಮಹಾಗುರು ರಾಜನ್ ಅಯ್ಯರ್ ಅಂತ ಬಂದಿದ್ದರು. ಅವರಲ್ಲಿ ತುಂಬ ಯಕ್ಷಗಾನದವರು ಕೂಡ ತುಂಬ ಜನ ಅವರು ಅಭ್ಯಾಸ ಮಾಡಿದ್ದಾರೆ. ಅವರು ಸ್ಕೂಲ್ ಡೇಗೆ ಬಂದಿದ್ದಾಗ ನಾವೊಂದು ಕೆಲವು ಹುಡುಗರ ಹತ್ರ ಒಂದು ಜಾನಪದ ಶೈಲಿಯ ಕೆಲವು ನೃತ್ಯವನ್ನು ಅವರು ಕಲಿಸಿದ್ದಾರೆ. ನನಗೆ ಅವರಲ್ಲಿ ಕಲಿಬೇಕಂತ ಒಂದು ಮನಸ್ಸಿತ್ತು, ಆದರೆ ಅವರು ದೊಡ್ಡ ಮನುಷ್ಯರು, ನಾವು ಹೇಗೆ ಇದು ಮಾಡೋದಂತ ಹಾಗೆ ಅದು ಹಾಗೇ ಹೋಯಿತು. ಆಮೇಲೆ ನಾನು ಟೀಚರ್ಸ್ ತರಬೇತಿ ಮುಗಿದ ಮೇಲೆ ದೇರ್ಲಕಟ್ಟೆ ಶಾಲೆಯಲ್ಲಿ ಸೇರಿದೆ. ಸೇರಿ ಅಲ್ಲಿ ಆಗ ಈ ವಲಯದಲ್ಲಿ ಎಲ್ಲ ಈ ನೃತ್ಯ ಸಾಹಿತ್ಯ ಇಂಥದ್ದೆಲ್ಲ ಸ್ಪರ್ಧೆ ಆಗ್ತದೆ ಶಾಲೆಯ ಮಕ್ಕಳಿಗೆ. ಅಲ್ಲಿ ಪ್ರತಿ ವರ್ಷವೂ ನಮ್ಮ ಶಾಲೆಗೆ ನೃತ್ಯದಲ್ಲಿ ಬಹುಮಾನ ಸಿಗ್ತಿತ್ತು. ಅಂದರೆ ನನ್ನದೇ ಆದ ರೀತಿಯಲ್ಲಿ ಮಕ್ಕಳನ್ನು ತಯಾರು ಮಾಡ್ತಿದ್ದೆ. ಹಾಗೆದೊಂದು 5.5 ವರ್ಷದವರೆಗೆ ಅಲ್ಲಿ ನಾನು ಕಲಿತೆ. ಮತ್ತು ಅಲ್ಲಿ ಕಾರಣಾಂತರದಿಂದ ನನ್ನಿಂದಾಗಿ ಅಲ್ಲ, ಅಲ್ಲಿ ಶಾಲೆ ಬಿಡಬೇಕಾಯಿತು. ಮತ್ತು ಮೊಗವೀರ ಶಾಲೆಗೆ ಹೋದೆ. ಅಲ್ಲಿ ಇರುವಾಗಲೇ ನನ್ನ ಒಟ್ಟಿಗೆ ಸಹೋದ್ಯೋಗಿಯಾಗಿದ್ದ ಪ್ರೇಮನಾಥ್ ಅಂತ ಈಗಲೂ ಇದ್ದಾರೆ ಅವರು, ಮತ್ತೊಬ್ಬರು ಸಂಜು ಮೊಯ್ಲಿ ಅಂತ ಒಬ್ಬರು, ಅವರು ನಮಗೆ ಕುಣಿತದ ಇದು ನೋಡಿ ನಾವು ಡಾನ್ಸ್ ಕಲಿಕ್ಕೆ ಹೋಗುವ, ರಾಜಣ್ಣಯ್ಯರ ಹತ್ರ ಹೋಗುವ ಅಂತ. ನಾನು ನನಗೆ ತುಂಬ ಇಷ್ಟ
3: ಕೆಲಸಕ್ಕೆ ಸೇರಿದ ಮೇಲೆ
4: ಹೋಗಿ ಅಲ್ಲಿ ಹೋಗುವಾಗ ಅವರು ಇರಲಿಲ್ಲ. ಮತ್ತು ಅವರ ಗುರುಗಳ ಹತ್ರ ಒಂದು 5-6 ವರ್ಷದವರೆಗೆ ಕಲಿತೆವು. ಕಲಿತಾಗಿ ಅದು ಈ ರೀತಿಯಾಗಿ ಅಲ್ಲ, ಶಾಸ್ತ್ರವಾಗಿ ಅಲ್ಲ. ಈಗ ಪ್ರತಿಯೊಂದು ಹೆಜ್ಜೆಗಳಿಗೆ ಹೆಸರುಂಟು, ಮತ್ತು ತತ್ತಕಾರ ಉಂಟು, ತತ್ತೈತಾಹ ತೆಯ್ಯ ತೆಯ್ಯ. ಆಗ 1-2-3-4 ಕಲಿಸೋದು, 1-2-3-4 ಹೀಗೆ ಈ ರೀತಿ ಕಲಿತು ಅಷ್ಟೊತ್ತಿಗೆ ನಾನು ಕಲಿತೇವೆ. ನಮ್ಮ ಗುರುಗಳು ಹೇಳಿದರು ಇಲ್ಲಿ ನಿಮ್ಮ ಊರಿನಲ್ಲಿ ಒಂದು ಕ್ಲಾಸ್ ಓಪನ್ ಮಾಡುವ ಸರ್. ನನಗೇನು ಗೊತ್ತಿಲ್ಲ, ನಾನು ಇಲ್ಲ, ನಾನು ನಿಮಗೆ ಸಹಾಯ ಮಾಡ್ತೇನೆ, ಬರ್ತೇನೆ ಅಂತೇಳಿ. ಇವರು ವಿಠಲ್ ಮಾಸ್,
3: ವಿಠಲ್ ಮಾಸ್
4: ಅವರೇ ಬಂದು ಶಾಲೆ ಓಪನ್ ಮಾಡಿದ್ದು.
3: ಓಹೋ.
4: 5 ಮಕ್ಕಳಿದ್ದರು ಆ ಕಾಲದಲ್ಲಿ. ಹಾಗೆ ಮತ್ತೆ ಅವರಿಗೆ ಬರಲಿಕ್ಕೆ ಈಚೆ ಅನುಕೂಲ ಆಗಲಿಲ್ಲ. ನನಗೆ ನನ್ನ ಮನಸ್ಸಲ್ಲಿ ಆಯಿತು,
3: ಈಗ ಈ ಪರಿಸಲಾಗ ಮಾಸ್ಟರ್ ವಿಠಲ್ ಒಬ್ಬರೇ ಇದ್ದಾಗ
4: ಮಾಸ್ಟರ್ ವಿಠಲ್ ಮುರಳೀಧರ ಮಾಸ್ಟರ್ ಅವರು ಮತ್ತು ಇನ್ನೊಬ್ಬರು ಇದ್ದರು, ನಮ್ಮ ಹೆಸರು ನನಗೆ ಮರ್ತಾಯಿತ್ತು. ತುಂಬ ಜನ ಪುತ್ತೂರಿನಲ್ಲಿ ಕೂಡ ಒಬ್ಬರು ಇದ್ದರು. ಆ ಕಾಲದಲ್ಲಿ ಡಾನ್ಸ್ ಕಲಿಯೋದು ಅಂದರೆ ತುಂಬ ಕಲಿಯೋದು ಇಷ್ಟ ಇರಲಿಲ್ಲ ಜನರಿಗೆ. ಅದೇನೋ ಡಾನ್ಸ್ ಅಂತ ಅದೇನು ಯಕ್ಷಗಾನ ಕೂಡ ಹಾಕಿತ್ತಲ್ಲ ಮೊದಲು, ಅದೇ ರೀತಿ ಇತ್ತು. ಕಲಿಸುವವರ ಮೇಲೆ ಏನೊಂದು ಕೆಲವರೆಲ್ಲ ಹಾಗೆ ಮಾಡಿಟ್ಟಿದ್ದಾರೆ, ಆದ್ದರಿಂದ ಇರಲಿಲ್ಲ ಇರಲಿಲ್ಲ. ಹಾಗೆ ನನಗೆ ಆಯಿತು, ನಾನು ಸ್ವಲ್ಪ ಏನಾದರೂ ಕಲಿಬೇಕು ಅಂತ. ಹಾಗೆ ಅವರ ಗುರುಗಳು ರಾಜನಯ್ಯರ್ ಹೇಳಿದಾರಲ್ಲ, ಅವರು ಕೇರಳಕ್ಕೆ ಹೋಗಿದ್ದಾರೆ. ಮತ್ತು ಅಲ್ಲಿ ಹೋದೆ. ಅಲ್ಲಿ ಹೋಗುವಾಗ ಅವರು ಪ್ರೀತಿಯಿಂದ ಹೇಳಿಕೊಟ್ಟು, ನಾನು ಹೇಳಿದ ನನಗೆ ಶುದ್ಧವಾದ ಭರತನಾಟ್ಯದ ಮಾರ್ಗೀಯ ಬಂಧಗಳನ್ನು ಕಲಿಬೇಕು ಸರ್, ಅದು ಒಂದು ನನಗೆ ಹೇಳಿಕೊಡ್ಬೇಕು ಅಂತ. ಆಗ ಅವರು ಹೇಳಿದರು, ಅವ್ರದ್ದು ಸ್ವಲ್ಪ ಕಥಕ್ಕಳಿಯ ಮಿಶ್ರಣದ ಹಾಗೆ ಇದ್ದಂಥ ನಾಟ್ಯ ಅವರು. ಹಾಗೆ ಅವರು ಹೇಳಿದ್ರು, ನೀನು ಅದನ್ನು ಕಲಿಬೇಕಾದ್ರೆ ಕಲಾಮಂಡಲಂನಲ್ಲಿ ವಳ್ಳತ್ತೋಳು ರಾಜರತ್ನ ಪಿಳ್ಳೆ ಅಂತ ಒಬ್ಬರನ್ನು ಕರೆಸಿದ್ದಾರೆ, ನೀವು ಅಲ್ಲಿ ತುಂಬ ಒಳ್ಳೆಯ ಮನುಷ್ಯರು, ತಮಿಳಿನವರು ಹೇಳಿಕೊಡ್ದಿಲ್ಲ ಯಾರಿಗೂ, ಅದೇ ನೀನು ಅಲ್ಲಿಗೆ ಹೋಗು, ನಾನು ಕೂಡ ನಿನಗೆ ಸಹಾಯ ಮಾಡ್ತೇನೆ ಅಂತೇಳಿ. ಆ ಕಾಲದಲ್ಲಿ ಇಲ್ಲಿ ಈ ಯಕ್ಷಗಾನದಲ್ಲಿ ಆಗ ಕೊರಗಪ್ಪ ಶೆಟ್ರ ಮೇಳದಲ್ಲಿ ನಾಟ್ಯ ಎಲ್ಲ ಆಗ್ತಿತ್ತು. ಅಲ್ಲಿ ಕೇರಳದಿಂದ ಟಿ ಆರ್ ಕೃಷ್ಣನ್ ಅಂತೊಬ್ಬರು ಮೃದಂಗಿಸ್ಟೆಲ್ಲ ಬಂದಿತ್ತು. ಅವರಿಗೆ ನಾವೇ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆಲ್ಲ ಅವರನ್ನು ಕರೆಸಿದ್ದೆ.
3: ಯಕ್ಷಗಾನದವರು ಕೂಡ ರಾಜನಗರಲ್ಲಿ ಕೆಲವು
4: ತುಂಬ ಜನ ಕಲಿತಾರೆ, ತುಂಬ ಜನ ಕಲಿತಾರೆ. ಇವರು ತ್ರಿವೇಷದವರು ಈಗ ಇದ್ದಾರಲ್ಲ, ಯಾರವರ ಪ್ರಾಯದವರು ನನಗೆ ಮೊನ್ನೆ ಸಿಕ್ಕಿದವರು ಹೇಳಿ
3: ಅವರು
4: ಕಲಿತಿದ್ದಾರೆ ಹೇಳಿದರು. ಸರಿ, ಒಳ್ಳೆಯದದು. ಹಾಗೆ ಅವರು ನಾವು ಸ್ಮರಿಸಬೇಕಾದಂಥ ರಾಜನಯ್ಯರ್ ಅಂದರೆ ಇವರಲ್ಲಿ ಹೋಗುವುದಂತ ಆಯಿತು. ರಾಜರತ್ನ ಹೌದು. ಆಗ ಅದಕ್ಕೆ ನಮ್ಮ ನಾನು ಹೀಗೆ ಟಿ ಆರ್ ಕ್ರಿಸ್ತಾನ್ ಅವರು ನನಗೆ ತುಂಬ ಸಹಾಯ ಮಾಡಿದ್ದಾರೆ, ನೀನು ಹೋಗಲೇಬೇಕು ಅಂದರೆ ವಿಠಲ್ ಮಾಸ್ಟರ್ ಕಲಿಯುತ್ತಿರುವಾಗಲೇ ವಿಠಲ್ ಮಾಸ್ಟರ್ ಮಾಳಿಗೆಯಲ್ಲಿ ಅವರು ಇದ್ದರು, ಆಟಕ್ಕೆ ಹೋಗುವವರು ಅಲ್ಲಿ ಉಳ್ಕೊಂಡಿದ್ದರು ಅವರು. ಆಗ ನನ್ನನ್ನು ಕರೆದು ಹೇಳಿದರು ನೀನು ಬೇರೆಯವರಲ್ಲಿ ಹೋಗಿ ಕಲಿಯೋದು ಒಳ್ಳೆಯದು ಅಂತ. ಹಾಗೆ ಮತ್ತೆ ಹೋಯ್ತೀವಳು. ಅಲ್ಲಿ ಹೋಗುವಾಗ ಅವರು ಸ್ವರ್ಣವರು ಅಂತ ಕಲ್ಲಿಕೋಟೆ ಹತ್ತಿರವೇ ಸ್ವಲ್ಪ ಆತೆ ಅಲ್ಲಿ, ಆ ಸಮಯದಲ್ಲಿ ಅವರು ಕಲಾಮಂಡಲನ ಬಿಟ್ಟಿದ್ದಾರೆ, ವಳ್ಳತ್ತೋಳು ತೀರಿ ಹೋದ ಮೇಲೆ ಕಲಾಮಂಡಲ ಬಿಟ್ಟಿದ್ದಾರೆ ಅವರು. ಆಗ ನಾನು ಹೋಗುವಾಗ ಅವರು ಮನೆಯಲ್ಲಿಲ್ಲ, ಕೇರಳ ವರ್ಮನ ಒಂದು ರಾಜ ಮನೆತನದ ಮನೆ ಕಲ್ಲಿಕೋಟೆಯಲ್ಲಿತ್ತು, ಅಲ್ಲಿ ಹೋಗಿದ್ದಾರೆ. ನಾನು ರಾತ್ರಿ ಆಯಿತು ಅಲ್ಲಿ ಹೋಗುವಾಗ, ಅವರ ಶಿಷ್ಯ ಒಬ್ಬ ಇದ್ದ ಅವನನ್ನು ಕರ್ಕೊಂಡೋಗಿ ಮನೆಗೆ ಹೋಗಿ ಆ ಅರಮನೆಯಲ್ಲಿ ನನಗೆ ಪಾಠ ಶುರು ಮಾಡಿದ್ದು. ಅದು ಅಲ್ಲಿ ನೋಡುವಾಗ ನನಗೆ ನಾನು ಕಲಿತದ್ದೆಲ್ಲ ಇಷ್ಟು ವ್ಯರ್ಥದೊಂದು ಹಾಳಾಯ್ತಂತ ಮನಸ್ಸಲ್ಲಿ ಇದಾಯ್ತು ನನಗೆ.
3: ಹೌದು,
4: ಮತ್ತೆ ನನ್ನ ಪರಿಚಯ ಇಲ್ಲಲ್ಲ ಅವರಿಗೆ, ಆದರೆ ಅವರು ಸರಿ ಕನ್ನಡ ಮಾತಾಡ್ತಿದ್ರು, ಯಾಕಂದರೆ ಅವರು ಈಚೆ ಎಲ್ಲ ತುಂಬ ತಿರುಗಿ ಕನ್ನಡ ಇಂಗ್ಲೀಷು ತೆಲುಗು ಮಲಯಾಳ ತಮಿಳವರ ಮಾತೃಭಾಷೆ ಎಲ್ಲ ಕಲಿದರು. ಆಗ ನಿನಗೆ ಎಂಥದ್ದೆಲ್ಲ ಬೇಕು ಅಂತ ಕೇಳಿದರು ನನ್ನ ಹತ್ರ. ಆಗ ನಾನು ಹೇಳಿದೆ ನನಗೆ ಏನು ಬೇಕಂತ ನನಗೆ ಗೊತ್ತಿಲ್ಲ ಸರ್, ನೀವು ಹೇಳಬೇಕು. ಅದಕ್ಕೆ ಅವರು ಅದರ ಸಂಭಾವನೆ ತುಂಬ ಹೇಳಿದರು ಹೀಗೀಗೆ ಅಂತ. ರಾತ್ರಿ ಅವರು ಹೇಳುವಾಗ ನಾನು ಕೂಗ್ತಾ ಇದ್ದೆ, ಈಗ ನೋಡಿ ಹೇಳಿದ್ರು ಯಾಕೆ ಅಳುವುದು ಅಂತ. ಅಲ್ಲ ಸರ್, ನನಗೆ ಅಂತ ಬಡವ ನಾನು, ನೀವು ಹೇಳಿದಷ್ಟು ನನಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವರು ತುಂಬ ಏನ ಕನಿಕರ ಅದೆಲ್ಲ ಇರಲಿ, ನೀವು ನನ್ನೊಟ್ಟಿಗೆ ಇರು, ನೀವು ನನ್ನ ಇಲ್ಲೆಲ್ಲ ಹೋಗ್ತೇನೆ ಅಲ್ಲಿವರೆಗೆ ಬಾ, ಮತ್ತೆ ಮಾಸ್ಟರ್ ಆಗಿದ್ದೇನೆ ಅಂತ ಹೇಳುವಾಗ ನನಗೆ ಅನುಕೂಲ ಆಗೋಗಿ ಇಲ್ಲಿ ಬಾ ಅಂತೇಳಿ ಮತ್ತೆ ಶಾಲೆಗೆ ಲಾಸಪ್ಪ ಎಲ್ಲ ಮಾಡಿ ಹೋಗಿ ತುಂಬ. ಮತ್ತೆ ಅವರು ಇಲ್ಲಿ ಬಂದು ನನ್ನ ಅಮ್ಮ ಇದ್ದರು ಆಗ, ತುಂಬ ಪ್ರೀತಿಯಲ್ಲಿ ನನಗೆ ಹೇಳಿಕೊಟ್ಟಿದ್ದಾರೆ. ಅಲ್ಲದೆ ಒಂದು ದಿನ ನನಗೆ ಕೂತ್ಕೊಂಡವರು ಎದ್ದು ನನ್ನ ತಲೆ ಮೇಲೆ ಕೈ ಇಟ್ಟಿದ್ದಾರೆ, ಮೋಹನ ನೀನು ಒಳ್ಳೇದಾಗಬೇಕು, ಒಳ್ಳೇದಾಗ್ತಿ, ಮತ್ತು ಈ ಪಂದಲ ಸಂಪ್ರದಾಯವನ್ನು ಇಲ್ಲಿ ನೀನು ಸ್ವಲ್ಪ ಬಹಳ ಬೇಗನೆ ಕೆಲವರನ್ನು ತಯಾರು ಮಾಡಬೇಕಂತ.
3: ಪಂದನಲ್ಲೂರು ಶೈಲಿಯನ್ನು ವಿದ್ಯಾಭ್ಯಾಸ ಮಾಡಿ.
4: ಹೌದು ಹೌದು, ಹಾಗೆ ಅದು ಏನು ಅವರ ಆಶೀರ್ವಾದದಿಂದ ಹೆಚ್ಚಿನವರನ್ನು ನಾನು ನೃತ್ಯ ಗುರುಗಳನ್ನೇ ತಯಾರು ಮಾಡಿದೆ.

0: ಈಗ ನೀವು ಅದನ್ನು ಈಗ ಅಲ್ಲಿ ಕಲಿತು ಬಂದ ನಂತರ ಈ ನಾಟ್ಯನಿಕೇತನ ಪ್ರಾರಂಭ ಮಾಡಿದ್ರೆ ಹೇಗೆ?
1: ಅಲ್ಲ, ಅದು ಅದನ್ನೇ ಮುಂದುವರಿಸಿದ್ದು ವಿಠಲ್ ಮಾಸ್ಟರ್. ಆಮೇಲೆ ಬರ್ಲಿಲ್ಲ ಅವರು, ಅದನ್ನು ಮುಂದುವರಿಸಿಕೊಂಡು ಹೋದೆ ನಾನು.
0: ಈಗ ನಿಮ್ಮಿಂದ ಕಲೀಲಿಕ್ಕೆ ಜನ
1: ತುಂಬಾ ಜನ ಈಗ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಜನ. ಮತ್ತೆ ಎಲ್ಲರಿಗೆ ನಾನೇ ಹೋಗಿ ಶಾಲೆ ಉದ್ಘಾಟನೆ ಮಾಡಿ ಕೊಟ್ಟದ್ದು. ಹಾಗೆ ಅದು ನನ್ಗೆ ಅಂದ್ರೆ ಕೆಲವರಿಗೆ ಉಂಟು ನನ್ನಲ್ಲಿ ಕಲಿತವರು ಮುಂದೆ ಹೋಗಬಾರ್ದು ಅಂತ, ಕೆಲವು ಗುರುಗಳಿಗೆ ಇರ್ತದೆ. ನನಗೆ ಅದೇನಿಲ್ಲ, ನನಗೆ ಅವರಿಗೆ ಬೇಕಾಗುವಾಗ ಎಂತ ಎಲ್ಲ ಬೇಕಾದನ್ನೆಲ್ಲ ಮಾಡುವುದು, ಈಗಲೂ ಅವರು ಕರೆಯುವಾಗ ಹೋಗಿ ಈಗಲೂ ಹೋಗುವುದು, ಇದೆಲ್ಲ ಮಾಡ್ತಾ ಇದ್ದೇನೆ. ಆದ್ದರಿಂದ ಅದೊಂದು ರೀತಿಯ ವಾತಾವರಣ ಸ್ವಲ್ಪ ಒಳ್ಳೆಯದಾಗಿದೆ ಅಂತ ಒಂದು ಸಂತೋಷ.
0: ನಾವೆಲ್ಲ ಗಮನಿಸ್ತಾ ಇದ್ದೇವೆ ಬಹುಶಃ ನೀವು ಕಲಿತದ್ದು ವಿಠಲ್ ಮಾಸ್ಟರ್ನಿಂದ.
1: ಹೌದು.
0: ಆಮೇಲೆ ಬಹುಶಃ ನಿಮ್ಮಿಂದ ಕಲಿತವರು ಅನೇಕ ಮಂದಿ.
1: ಹೌದು ಹೌದು.
0: ಇವತ್ತು ಕೂಡ ಒಂದು ಸಣ್ಣ ಕಾರ್ಯಕ್ರಮ ಆದ್ರೂ ಕೂಡ ನಿಮ್ಮ ಶಿಷ್ಯರು ಯಾರು ಕರೆದ್ರು.
1: ಹೌದು.
0: ಈ ಪ್ರಾಯದಲ್ಲಿ ನೀವು ಹೋಗ್ತಿದ್ದೀರಿ, ಮೊನ್ನೆ ಮೊನ್ನೆ ಕಾರ್ಯಕ್ರಮಕ್ಕೆಲ್ಲ
1: ಹೋಗಿದ್ದೇನೆ.
0: ಅದೆಲ್ಲ ನಮಗೆ ಬಹಳ ಸಂತೋಷ ಸಂಗತಿ. ಒಂದು ಆ ರೀತಿಯ ಒಂದು ಹೃದಯ ವೈಶಾಲ್ಯ ಗುರುಗಳಾದವರಿಗೆ ಖಂಡಿತ ಇರಬೇಕಾಗ್ತದೆ.
1: ನಿಜ. ನನಗೆ ಏನಾದರೂ ವಿಠಲ್ ಮಾಸ್ಟರ್ ಅವರು ನನಗೆ ಭೂಮಿಯ ಮೇಲೆ ಹೀಗೆ ಕಾಲಿಡು ಅಂತ ಹೇಳಿಕೊಟ್ಟರು ನನ್ನ ಗುರುಗಳು. ಅವರಲ್ಲಿ ನನ್ನ ಒಳ್ಳೆಯದಲ್ಲಿದ್ದೆ. ಮತ್ತು ತಾಯಿ ಅವರು ತೀರಿ ಹೋಗುವ ಕಾಲಕ್ಕೆ ಆಗಾಗ ಹೋಗ್ತಿದ್ದೆ ನಾನು. ಮತ್ತು ನನಗೆ ನನ್ನ ಮೇಲೆ ತುಂಬ ಪ್ರೀತಿ ಇತ್ತವರಿಗೆ. ಹಾಗೆ ನೀನು ಒಳ್ಳೆಯದಾಗಬಂತ ಈ ಮನೆಗೆ ಬರ್ತಿದ್ದರು. ಮತ್ತು ನನ್ನ ಮಗನ ಒಂದು ವಿವಾಹಕ್ಕೆ ಕುಮಟಕ್ಕೆಲ್ಲ ಕರ್ಕೊಂಡೋಗಿದೆ. ಹಾಗೆ ಇತ್ತು ಅದು. ಆ ಸಂಬಂಧ ಒಂದು ಬೇರೆ. ರಾಜನ್ ಅಯ್ಯರು ಕೂಡ ಹಾಗೆ ತುಂಬ ಒಳ್ಳೆಯವರು. ಅವರೆಲ್ಲ ಆಶೀರ್ವಾದದಿಂದ ನಾನು ಏನಾದರೂ ಇದರಲ್ಲಿ ವ್ಯವಸಾಯ ಮಾಡಲಿಕ್ಕೆ ನನಗೆ ಆಯಿತು. ಮತ್ತು ನನ್ನ ಶಿಷ್ಯರೆಲ್ಲ ಸಣ್ಣ ಸಣ್ಣದ್ದು ಈಗ ತಾಯಿ ಮಕ್ಕಳ ಮೇಲೆ ನನಗೆ ನೃತ್ಯದ ಬಗ್ಗೆ ಸ್ವಲ್ಪ ಆಚೆ ಈಚೆ ಹೋಗೋ ಸ್ವಲ್ಪ ಮಾತಾಡೋದು ಉಂಟು ಅದು. ನಾನು ಅದಾಗಿ ಈಗಿರಬೇಕು ಅಂತ ಹಾಗೆ ಮಾತಾಡು. ನಾವು ಒಂದೇ ನನ್ನ ಇಷ್ಟು. ಅದಕ್ಕಾಗಿ ನನಗೆ ಒಂದು 37-40 ಶಿಷ್ಯರು ಕರೆದು ಮೋಹನಾಭಿವಂದನ ಅಂತ
0: ಮಾಡಿದೆ
1: ಒಂದು ಕಾರ್ಯಕ್ರಮ ಮಾಡಿದೆ. ರುಕ್ಮಿಣಿ ಅರುಂಡೇಳು ಅವರ ಶಿಷ್ಯ ಕೃಷ್ಣಮೂರ್ತಿ ಅಂತ ಇದ್ದಾರೆ ಹಿರಿಯರು, ಅವರನ್ನು ಕರೆದು ಅವರ ಮೂಲಕ ಸನ್ಮಾನ ಮಾಡಿದ್ರು. ಎಲ್ಲರೂ ಬಂದಿದ್ದಾರೆ ಪುರಭವನದಲ್ಲಿ. ಭಾರತ ದೊಡ್ಡ ಒಂದು ಬಹುಶಃ ನನಗೆ ಕಾಣ್ತೇವೆ ಅದು ಯಾರಿಗೂ ಹಾಗೆ ಆಗಿರ್ಲಿಕ್ಕಿಲ್ಲ ಅಂತೇಳಿ.
0: ಹೌದೌದು. ಈಗ ಆ ರೀತಿಯಲ್ಲಿ ಅಂದರೆ ಅನೇಕ ಶಿಷ್ಯಗಳಲ್ಲಿ ಇದ್ದದರಿಂದ
1: ಹೌದು
0: ಅವರಿಗೆ ಆ ಭಾವನೆ ಉಂಟು. ಮತ್ತೆ ನೀವಿದ್ರೆ ಕಾರ್ಯಕ್ರಮಕ್ಕೆ
1: ಹೇಳ್ತಾರೆ. ನನ್ನ ಹತ್ರ ಕಲಿಯದಿದ್ದವರು ಕೂಡ ಹಾಗೆ ಒಂದು ಒಳ್ಳೆಯ ಇದರಲ್ಲಿ.
0: ಈಗ ನೀವಿಲ್ಲಿ ಪ್ರಾರಂಭ ಮಾಡುವಾಗ ಇಲ್ಲಿಂದೆಲ್ಲ ಕಲೀಲಿಕ್ಕೆ ಬರ್ತಾ ಇದ್ರು ವಿದ್ಯಾರ್ಥಿ?
1: ಇಲ್ಲಿಯವೇ ಕೆಲವು ಮಕ್ಕಳು ಕಲ್ತಿದ್ರು ಇಲ್ಲಿ ಸ್ವಲ್ಪ. ಮತ್ತೆ ನಾನು ಇದಾದ ಮೇಲೆ ತುಂಬಾ ಜನ ಬಂದರೆ ಇಲ್ಲಿದ್ದೆಲ್ಲ ಬಂದಿದ್ದಾರೆ. ಇಲ್ಲಿ ಬೆಂಗಳೂರಿನಿಂದ ಕೂಡ ಒಬ್ಬ ಬಂದು ಇಲ್ಲಿ ವಿದ್ವಾನ್ ಮಾಡಿ ಅಂದರೆ ನನ್ನ ಹೆಸರು ಬೇಕಂತ ಮಾಡಿ ಹೋಗಿದ್ದಾರೆ. ಅಂಥವ್ರು ತುಂಬ ಮಂದಿ ಈಗ ತುಂಬ ಜನ ಬಂದರೆ ಅದಕ್ಕೆ ನೆನಪಿಡ್ಲಿಕ್ಕೆ ನನಗೆ ಆಗುದಿಲ್ಲ.
0: ಈಗ ಯಾವ ಸಮಯದಲ್ಲಿ ಈಗ ನೀವು ಕಲಿಸ್ತಾ ಇದ್ರಿ
1: ಅಂದ್ರೆ? ನಾನು ಶಾಲೆಯ ಕೆಲಸ ಸಾಯಂಕಾಲ ಹೆಚ್ಚಿನವರು ಬರ್ತಿದ್ರು. ಮತ್ತೆ ಹೆಚ್ಚು ಮಂದಿ ಇದಕ್ಕೆ ಹುಡುಗರನ್ನು ತಯಾರು ಮಾಡಿದ್ದು ನಾನೇ. ಡಾನ್ಸ್ ಮಾಡೋದು ಹುಡುಗಿಯರೇ ಅಂತ ಇತ್ತು. ಅದೇ ಹುಡುಗರು ಮಾಡುವಂತಹ ಅಡವುಗಳನ್ನು ಅವರಿಗೆ ಸಂಯೋಜನೆ ಮಾಡುವಂಥದ್ದು. ಮತ್ತು ಕೆಲವರು ಅದು ಹುಡುಗಿಯ ಹಾಗೆ ಮಾಡ್ತಾನೆ ಹಾಗೆ ಎಲ್ಲ ಹೇಳ್ತಾರೆ. ಅದೆಲ್ಲ ಮಾಡದ ಹಾಗೆ ತುಂಬ ಜನ ಹುಡುಗರನ್ನು ತಯಾರು ಮಾಡಿದ್ದೇನೆ. ಎಲ್ಲರೂ ಗುರುಗಳಾಗಿ ಈಗಲೂ ನನ್ನನ್ನು
0: ಸಾಮಾನ್ಯ ನೃತ್ಯ ಅಂತ ಹೇಳಿದರೆ ಅದು ಸ್ತ್ರೀಯರಿಗೆ ಇದ್ದದ್ದು.
1: ಹೌದು. ಹಾಗೆ ಭಾವನೆ ಇತ್ತು ಅದೆಲ್ಲ. ಹಾಗೆ ಅದು ಕೂಡ ಒಂದು ಕೀರ್ತಿ ನನಗೆ ಉಂಟು. ಹಾಗಂತ ತುಂಬ ವರ್ಷದಿಂದ ಇದು ಮಾಡಿ ಮತ್ತು ಇತ್ತೀಚೆಗೆ ಇಲ್ಲಿ ಬಂದು ಬಹುಶಃ 25 ವರ್ಷ ಆಯಿತು ಈ ಮನೆ. ನನ್ನ ಮಗ ಎಲ್ಲ ಸೇರಿ ಮನೆ ಕಟ್ಟಿದ. ಮತ್ತೆ ಇಲ್ಲಿ ಈಗ ಮೇಲೆ ಕ್ಲಾಸ್ ಉಂಟು. ಅಲ್ಲಿ ಬಾಡಿಗೆಗಿದ್ದದು ನಾವು ಆ ಮನೆ
0: ಅಲ್ಲಿ ಅಡ್ಕದಲ್ಲಿ ಇದ್ರಿ.
1: ಅಡ್ಕದಲ್ಲಿ. ಹೌದು.
0: ಈಗ ನೀವು ಆಗ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೆ ಯಾವಾಗ?
1: ಅದು ಮೊದಲು ವಿಠಲ್ ಮಾಸ್ಟರ್ ಆ ಶೈಲಿಯನ್ನು ಮಾಡ್ತಿದ್ದೆ ಸಣ್ಣ ಸಣ್ಣರಿದೆ. ಮತ್ತು ಇಲ್ಲಿ ಅಲ್ಲಿ ಕಲಿತು ಹೋದ ಮೇಲೆ ತುಂಬ ನಾನು ಇದು ಮಾಡಿದ್ದೇನೆ. ಅದು ಅಂದರೆ ಶಾಸ್ತ್ರೀಯವಾಗಿ ಈಗ ಕೀರ್ತನೆಗಳಿಗೆ ಇಂಥದಕ್ಕೆ ಮತ್ತೆ ಒಂದು ಕೆಲವು ರೂಪಗಳನ್ನು ಕೂಡ ಮಾಡಿದ್ದೇನೆ.

0: ಅಮೃತಸ್ವಾಮೀಶ್ವರ ಎಳುವರು ದಯ್ಯಾರ ಅಂತ ಒಂದು, ಅದು ಸಾಧನ 2000ದವರೆಗೆ ಅದು ಪ್ರದರ್ಶನ ಆಗಿದೆ. ಅದು
1: ಹೌದು,
0: ಅದು ಹೌದು.
1: ಈಗ ಆ ರೂಪಕವನ್ನು ಬರೀಲಿಕ್ಕೆ ಪ್ರೇರಣೆಯೇ ನೀವು ಕಾಣ್ತದೆ?
0: ಹೌದು ಹೌದು. ಅಂತ ಅಲ್ಲಲ್ಲ, ಅದು ತುಳು ಸಮ್ಮೇಳನಕ್ಕೆ ಮೂಲ್ಕಿಯಲ್ಲಿ ಬಪ್ಪನಾಡು ದೇವಸ್ಥಾನದ ಇದರಲ್ಲಿ ವೇದಿಕೆಯಲ್ಲಿ ಮಾಡುದಂತ ಇತ್ತು. ಆಗ ನಾವು ಹತ್ತಿರ ಇದ್ದೇವೆ, ಮತ್ತೆ ವಿಶ್ವನಾಥ ರೈ
1: ಕುಂಗಾಳಿ
0: ಅವರ ಹತ್ರ ಹೋಗಿ ಅವ್ರ ಮಾಡಿದ್ರು ಅಂದರೆ ಅವಾಗ ಸಾಹಿತ್ಯ ಅಲ್ಲ, ಒಳ್ಳೆ ಒಳ್ಳೆ ಗುರುಗಳವರು. ಮತ್ತೆ ಏನ ನನ್ನ ಹತ್ರ ಬಂದು ಹೇಳಿದ್ರು ಹೇಗೆ ಮಾಡಬೇಕು ಅಂತೇಳಿ. ಹಾಗಾಗಿ ಭರತನಾಟ್ಯ ಶೈಲಿಯಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಸಾಹಿತ್ಯವನ್ನು ಬದಲಾಯಿಸ ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡಬೇಕಂತ, ಈ ಸೀನ್ಗಳನ್ನು ಮಾಡುವುದು ಹೇಗೆ ಅಂತೆಲ್ಲ ಹೇಳಿ. ಮತ್ತು ಆಗ ನನಗೆ ಹಾಡಲಿಕ್ಕೆ ಕೇರಳದಿಂದ ವಿಷ್ಣು ಭಟ್ರ ಅಂತ ಬರ್ತಾರೆ, ಗಾನಭೂಷಣ ಕಲಿತಿದ್ದಾರೆ ಅವರು. ಅವರು ಮತ್ತು ಮತ್ತೆ ಶೀಲಶೈಲನ್ ಅವರು ಬಂದರು. ಮತ್ತು ಮುಖ್ಯವಾಗಿ ನನಗೆ ಹೆಚ್ಚು ಉಪಕಾರ ಮಾಡಿದವರು, ಇದು ಅಲ್ಲಿ ಕಲಿತು ಬಂದ ಮೇಲೆ ಅದನ್ನು ಪ್ರಯೋಗ ಮಾಡಬೇಕಲ್ಲ, ಸಂಗೀತ ಎಲ್ಲ ಮಾಡಿ ನನಗೆ ಹೆಚ್ಚು ನನಗೆ ರಾತ್ರಿ ಹಗಲು ಅಂತ ಹೇಳಿದಾಗೆ ರಾತ್ರಿಯಲ್ಲಿ ತುಂಬ ಮನೆಯಲ್ಲಿ ಉಳ್ಕೊಂಡು ಈ ಅನಂತ ಶ್ರೇಣಯ್ಯ ಮತ್ತು ಟಿ ಆರ್ ಕೃಷ್ಣನ್ ಅವರನ್ನು ಈಗಲೂ ನಾನು ಸ್ಮರಿಸ್ತೇನೆ, ಒಳ್ಳೆ ಹಾಡುಗಾರರು ಇವರು, ಒಳ್ಳೆಯ ಹಿಡಿತ ತಾಳ ಮೃದಂಗದಲ್ಲೆಲ್ಲ ಇರುವವರು. ಹಾಗೆ ಅವರಿಂದ ಅವರು ನನಗೆ ಸಹಾಯ ಮಾಡಿದ್ದರಿಂದ ಇದನ್ನು ಇಲ್ಲಿ ಈ ಒಂದು ಸಂಪ್ರದಾಯ ಅಂತ ಇಲ್ಲ. ಮತ್ತೆ ರಾಜನ್ ರತ್ನ ಪಿಳ್ಳೆಯವರ ಮತ್ತೆ ಇಲ್ಲಿಂದ ತುಂಬ ಜನ ಹೋಗಿದ್ದಾರೆ ಕಲೀಲಿಕ್ಕೆ, ತುಂಬ ಜನ ಹೋಗಿದ್ದಾರೆ. ಅಂತೂ ಈ ಪ್ರದೇಶದಲ್ಲಿ ಅವರದ್ದು ಈ 1400 ಸಂಪ್ರದಾಯ ಅವರ ಒಂದು ಸಂಪ್ರದಾಯವು ಇಲ್ಲಿ ಹೆಚ್ಚಾಗಿ ಕಾಣುದು. ಯಾಕೆಂದರೆ ನಮ್ಮಲ್ಲಿ ಕಲಿತವರು ಅವರ ಶಿಷ್ಯರು ಅದರಲ್ಲಿ ಪಾಠ ಮಾಡಿ ಅಂತೂ ಎಲ್ಲರೂ ಹೇಳ್ತಾರೆ ಬೆಂಗಳೂರಿನವರು. ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡವೇ ಶಾಸ್ತ್ರೀಯ ನೃತ್ಯದಲ್ಲಿ ಭರತನಾಟ್ಯದಲ್ಲಿ ಒಳ್ಳೆ ಇದುಂಟಂತ ಹೇಳ್ತಾರೆ.
1: ಈ ಗುರು ಶಿಷ್ಯ ಸಂಬಂಧ ಎನ್ನುವಂಥದ್ದು ಕಾಲದಿಂದ ಕಾಲಕ್ಕೆ ಬದಲಾವಣೆ ಆಗ್ತಾ ಇರ್ತದೆ. ಹಿಂದೆಲ್ಲ ಪ್ರಾಚೀನ ಗುರುಕುಲ ಎಲ್ಲ ಇತ್ತು, ಗುರುಗಳ ಸೇವೆ ಮಾಡುವಂಥದ್ದು ಅನಿವಾರ್ಯ ಇತ್ತು. ಆದರೆ ಈಗ ಹಾಗಿಲ್ಲ, ಈಗ ಬೇರೆ ಬೇರೆ ಉದ್ದೇಶದಿಂದ ಕಲಿತಾರೆ ಹೋಗ್ತಾರೆ, ಆ ಸಂಬಂಧವನ್ನು ಕೂಡ ಎಲ್ಲ ಇಟ್ಟುಕೊಳ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದರೆ ನಾನು ಕೇಳಿದ ಹಾಗೆ ಈಗ ರಾಜರತ್ನ ಪಿಳ್ಳೆಯವರ ಒಂದು ಸಂದರ್ಭದಲ್ಲಿ ನೀವು ಹೋಗಿ ಕಲಿತದ್ದು ಬೇರೆ, ಅವರಲ್ಲಿ ಕರೆತಂದು ಮನೆಯಲ್ಲೇ ಕೂತ್ಕೊಳಿಸಿದ್ದು ಬೇರೆ, ಅವರ ಕೊನೆಯ ಕಾಲಕ್ಕೆ ಅವರ ಸೇವೆ ಮಾಡುವಂಥ ಸಂದರ್ಭ ಅದನ್ನು ಸ್ವಲ್ಪ ನೆನಪಿಸಿಕೊಳ್ಳಿ ಅನ್ಕೊತಾರೆ.
0: ನಾವೆಲ್ಲ ಅಲ್ಲಿ ಕಲ್ಲಿಗೆ ಹೋಗಿದ್ದೇವೆ ಅಂತೇಳಿ, ಮುಖ್ಯವಾಗಿ ನಾನು ಹಿರಿಯರಲ್ಲಿ ಮುರಳೀಧರ ರಾವ್ ಮತ್ತು ಪ್ರೇಮನಾಥ್ ಕೂಡ

0: ತಂದು ಹೇಳಿದ್ರು ರಾಜರತ್ನ ಪಿಳ್ಳೆ ತೀರಿಬೋದ್ರು ಅಂತೇಳಿ. ಆಗ ನಾನು ಕೂಡಲೇ ಬಂದು ಇಲ್ಲಿ ಯಾವುದೋ ಒಂದು ಕಾರ್ ಮಾಡಿ ಅವರು ಡೆಡ್ ಬಾಡಿ ತರೋ, ನಾನು ಮತ್ತು ನನ್ನ ಹೆಂಡತಿ ಹೋಗಿದ್ದೆವು. ಹೋಗಿ ಅವ್ರ ಹತ್ರ ಹೇಳಿದೆ, ಅವ್ರು ಹೇಳಿದರು ಯಾವಾಗಲೂ ನಿಮ್ಮನ್ನು ಮಾತಾಡ್ತಿದ್ರು ನನ್ನ ಮಗನಾಗಿ ಅವ ಅಂತೇಳಿ. ಆಗ ನಾನು ಹೇಳಿದೆ ನಾನು ಹೀಗೆ ಬಂದದ್ದು ಸ್ವಾಮಿ ತೆಕ್ಕೊಂಡು ಹೋಗ್ರಿ ನೀವೊಂದು ಇದು ಕೊಡಬೇಕಂತ. ಅದಕ್ಕೆ ಬೇಡ ಇಲ್ಲೇ ಮಾಡುವ ನೀವೇ ಮಾಡಿ. ಮತ್ತು ಅವರು ಅವರೆಲ್ಲ ಮಾಡಿದರು. ಕುರುಜಿ ವೆಂಕಟರಮಣಗೌಡ ಕೂಡ ಬಂದಿದ್ದರು ಅವರ ಹತ್ರ, ಅವರಿಗೆಲ್ಲ ತುಂಬ ಮಂದಿ ಬಂದಿದ್ದರು. ಮತ್ತು ಅವರ ಚೀಲದಲ್ಲಿ ಒಂದು ನಟ್ಟುವಾಂಗದ ತಾಳ ಮತ್ತು ಹಣ ಇತ್ತಂತೆ ಸ್ವಲ್ಪ. ಅದನ್ನು ಪೊಲೀಸ್ನವರು ತಂದ ಚಿನ್ನ ಇತ್ತು.
1: ಚಿನ್ನ ಇತ್ತು.
0: ನಾನೇ ಅವರಿಗೆ ಒಂದು ಒಂದು ಸಾರ ಮತ್ತು ಉಂಗುರ ಎಲ್ಲ ಮಾಡಿಸಿ ಕೊಟ್ಟದಿತ್ತು. ಅದೆಲ್ಲ ಅದರಲ್ಲಿ ಅದೆಲ್ಲ ಪೊಲೀಸ್ನವರಿಗೆ ಹೇಳಿ ಏನುಂಟಂತ ಇದು ಮಾಡಿದರು ಅವರು. ಮತ್ತು ಅದೇ ಉಪ್ಪಿನಂಗಡಿಯಲ್ಲಿ ಅವರದ್ದು ಕಾರ್ಯ ಮಾಡಿದ್ದು, ಅದು ನಾನೇ ಅವರದ್ದು ಎಲ್ಲ ಕಾರ್ಯವನ್ನು ನಾನೇ ಮಾಡಿದ್ದು. ಹಾಗೆ ಅದೊಂದು ಭಾಗ್ಯ ನನಗೆ ಸಿಕ್ಕಿದೆ. ಕೇರಳದಿಂದ ಕೆಲವು ಬಂದಿದ್ದಾರೆ, ಬಂದವರು ಹೇಳಿದರು ಮೋಹನ್ ಕುಮಾರ್ ಒಳ್ಳೆ ಭಾಗ್ಯವಾನ್ ಅಂತೇಳಿ. ಅದರಿಂದಾಗಿ ನನ್ನನ್ನು ಒಂದು ನಾಲ್ಕು ಜನ, ನಾನೇನು ಅಷ್ಟು ಕಲೀಲಿಲ್ಲ, ಗೊತ್ತಿಲ್ಲ ನನಗೆ, ನೋಡುವ ಹಾಗೆ ಮಾಡಿದ್ದಾರೆ. ಆ ಗುರುಭಕ್ತಿ ಒಂದು ಉಂಟಲ್ಲ, ಮತ್ತು ಅವರು ಮನಪೂರ್ವಕವಾಗಿ ನನ್ನನ್ನು ಹರಿಸಿದ್ದಾರೆ. ಮತ್ತು ನನ್ನ ಹೆಂಡತಿ ಒಮ್ಮೆ ಕಾಯಿಲೆಯಲ್ಲಿ ಇದ್ದಾಗ ಕೂಡ ಅವಳು ಸ್ವಲ್ಪ ಸಮಯ ಕಾಯಿಲೆಯಲ್ಲಿದ್ದು, ಆಗ ಅವಳನ್ನು ಗುರುವಾಯರಿಗೆ ಕರ್ಕೊಂಡು ಹೋಗ್ತೇನೆ. ಯಾವಾಗಲೂ ಬಂದು ಹೋಗುವಾಗ ದುಡ್ಡು ಕೊಟ್ಟು ಹೋಗುವುದು ತುಂಬ ಇತ್ತು. ಅವಳಿಗೊಂಡು ಒಂದು ತಂದೆ ಹಾಗೆ ಗೌರವ ಇತ್ತು ಅವರದ್ದು. ಕೊನೆಗೆ ಮತ್ತೆ ಹೀಗೆಲ್ಲ ಆಯ್ತಲ್ಲ, ಈಗಲೂ ನನ್ನ ತಾಯಿ ತಂದೆಯವರೊಟ್ಟಿಗೆ ಅವರ ಕ್ರಿಯೆಯನ್ನು ವರ್ಷಂಪ್ರತಿ ಮಾಲಯಕ್ಕೆ ನಾನು ಮಾಡ್ತಾ ಇದ್ದೇನೆ. ನನಗೆ ಸಾಧ್ಯ ಆಗುವಷ್ಟರವರೆಗೆ ಮಾಡ್ತೇನೆ ಅಂತ ಉಂಟು. ಮತ್ತೆ
1: ಬಹಳ ಒಳ್ಳೆಯದು, ಯಾಕಂದರೆ ಈ ಸಾಮಾನ್ಯವಾಗಿ ನಾವು ಒಂದು ರೀತಿಯ ವ್ಯಾವಹಾರಿಕವಾದ ಸಂಬಂಧ ಬೇರೆ
0: ಬೇರೆ, ಅದು ಬೇರೆ.
1: ಆದರೆ ಮನುಷ್ಯ ಮನುಷ್ಯನಿಗೆ ಸಂಬಂಧ ಉಂಟಲ್ಲ, ಅದು ಯಾವ ಕಾಲಕ್ಕೂ ಬಹುಶಃ ಮುಂದುವರೆದುಕೊಂಡು ಹೋಗುವಂಥದ್ದು.
0: ಹೌದು
1: ಹೌದು. ಈಗ ಬಹುಶಃ ನೀವು ಮಾಡಿದಂಥ ಗುರು ಸೇವೆ ಇರ್ಬೋದು, ಹಿರಿಯರ ಮೇಲೆ ತೋರಿಸಿದ ಗೌರವ ಇರ್ಬೋದು, ಯಾವತ್ತಾದರೂ ವಿಠಲ ಮಾಸ್ಟರ್ ಹೆಸರು ಹೇಳ್ತೀರಿ.
0: ಹೌದು.
1: ಇವರು ಪಿಳ್ಳೆಯವರ ಹೆಸರು ಹೇಳ್ತೀರಿ.
0: ಹೌದು.
1: ಈಗ ಸರ್ ನೋಡಿ, ಈ ಶೈಲಿ ಹೇಳಿದೆ ನೀವು, ಈಗ ನೀವು ಅಭ್ಯಾಸ ಮಾಡಿದ್ದು ಅವರಿಂದ ರಾಜರತ್ನದಿಂದ ಪಂದ್ರನಾದ ಶೈಲಿ. ಈಗ ಆ ಕಾಲದಲ್ಲಿ ಯಾವ ಶೈಲಿ ಎಲ್ಲ ಪ್ರಚಾರದಲ್ಲಿ ಇತ್ತು?
0: ಆಗ ಶೈಲಿ ಈಗಲೂ ಉಂಟು ಅಲ್ಲಿ. ಪಂದನೂರು ಎಲ್ಲ ಶೈಲಿ ಅವರವ್ರದ್ದು ಒಳ್ಳೇದಂತ ಹೇಳ್ತಾರೆ. ಆದರೆ
1: ಪ್ರಾದೇಶಿಕವಾಗಿ,
0: ಹೌದು, ಪ್ರಾದೇಶಿಕವಾಗಿ ಉಂಟು. ಅದು ನಮ್ಮ ಸರಬೋಜಿ ಮರಾಠ ಅರಸರು ದಕ್ಷಿಣ ಭಾರತವನ್ನು ಆಳುವಾಗ ಚೋಳರಾಜನ ಆಸ್ಥಾನದಲ್ಲಿ ಕಾಣ್ತದೆ. ಚಿನ್ನಯ್ಯ ಪೊನ್ನಯ್ಯ ವಡಿವೇಲು ಶಿವಾನಂದ ಅಂತ ಸಂಗೀತಗಾರರಿದ್ದರು. ಮುತ್ತುಸ್ವಾಮಿ ದೀಕ್ಷಿತರ ಶಿಷ್ಯರವರು. ನಾಟ್ಯದಲ್ಲಿ ಕೂಡ ಅವರಿಗೆ ಗೊತ್ತಿತ್ತು. ಈ ಭರತನಾಟ್ಯ ಎಂಬುದು ದೇವದಾಸಿಯವರು ಮಾಡುವ ನೃತ್ಯ
1: ದೇವಸ್ಥಾನ,
0: ಅದು ಏನೋ ಒಂದು ರೀತಿ ಇತ್ತು. ಅದು ಅಂದರೆ ಒಂದು ಕ್ರಮವಾಗಿ ಈಗ ಸಂಗೀತ ಗತಿಯಲ್ಲಿ ಇಂಥದ್ದೇ ಮೊದಲು ಹಾಡಬೇಕು, ಯಕ್ಷಗಾನದಲ್ಲಿ ಕೂಡ ಉಂಟಲ್ಲ ಹಾಗೆ ಇತ್ತು. ಅದನ್ನು ಅವರು ಈ ರೀತಿಯಾಗಿ ಮಾಡಿದವರು ಅವರು ಈ ನಾಲ್ಕು ಜನ. ಅದರಲ್ಲಿ ಪೊನ್ನಯ್ಯ ಪಿಳ್ಳೆಯ ವಂಶಸ್ಥರು ರಾಜರತ್ನ ಪಿಳ್ಳೆಯವರು. ಹಾಗೆ ಈ ಈ ಸ್ಟೈಲ್ ಈ ಶೈಲಿ ಅಲ್ಲಿ ತುಂಬ ಉಂಟು. ಕಾಂಚೀಪುರ ಸ್ಟೈಲ್ ಈಗೆಲ್ಲ ಹೋಗಿದೆ, ಆದರೆ ಹೆಚ್ಚು ಇರುವುದೇ ಇದು ಪಂದನಲ್ಲೂರು ಬಳ್ಳವರು ಸ್ಟೈಲ್ ಕೂಡ ಹಾಗೆ, ಅದು ಕೂಡ ಒಳ್ಳೆದುಂಟು. ಹಾಗೆ
1: ಈಗ ನೀವು ಕೆಲವು ಕಡೆ ಹೇಳಿದನ್ನು ನಾನು ಕೇಳಿದ್ದೇನೆ, ಭರತನಾಟ್ಯದಲ್ಲಿ ಭರತನಾಟ್ಯ ಇರಬೇಕು ಅಂತ.
0: ಹೌದು.
1: ಏನಂದ್ರೆ ಅರ್ಥ
0: ಅದಂದರೆ ಈಗ ಎಂತ ಮಾಡ್ತಾರಂದ್ರೆ ಭರತನಾಟ್ಯದಲ್ಲಿ ಈಗ ಅಡವುಗಳಂತ ಉಂಟು, ತಟ್ಟಡವು ಮೆಟ್ಟಡವು ಎಗರ್ ತಟ್ಟಡವು ಈಗೆಲ್ಲ ಹೆಸರುಂಟು ಅದಕ್ಕೆ. ತಟ್ಟಡ ಅಂದರೆ ಶುರುವಿಗೆ ಕಲಿಯುವಂಥದ್ದು, ಮತ್ತು ಅರ್ಧ ಮಂಡಲ ಬೇಕು, ಹಾಫ್ ಸಿಟ್ಟಿಂಗ್ ಅಂತ ಹೇಳ್ತಾರೆ, ಅದು ಮೇಯ್ನ್. ಅದಿಗೆಲ್ಲ ನಿಂತ್ಕೊಂಡೇ ಮಾಡ್ತಾರೆ. ಮಕ್ಕಳಿಗೆ ನಾವು ಕ್ಷಮೆ ಕೊಡುವ, ದೊಡ್ಡವರು ಕೂಡ ಹಾಗೆ ಎಲ್ಲರಿಗೂ ಹೇಳುವುದಿಲ್ಲ, ಅದನ್ನು ಉಳಿಸಬೇಕು. ಮತ್ತು ಈ ಅಡವುಗಳಲ್ಲಿ ಕಣ್ಣೋಟ, ಈಗ ಒಂದು ವಿಷಯ ನಮ್ಗೆ ಹೇಳ್ತೇನೆ, ತೈ ತೈ ದಿತಿ ತೈ ತೈ ಅಂತ ಒಂದು ಅಡವು ಉಂಟು, ಅದರಲ್ಲಿ ತೈ ತೈ ದಿತಿ ತೈ ತೈ ಅಂತ ಹಾಗೆ ಆ ರೀತಿ ಉಂಟು ಎಲ್ಲ. ತತ್ತೈ ತಾಹ ಅಂತ ಉಂಟು, ಅದಕ್ಕೆಲ್ಲ ಕಣ್ಣೋಟ ಉಂಟು. ಅದು ಸೇರಿ ಮಾಡಬೇಕು, ಅದನ್ನು ಬಹಳ ಬೇಗ ಕಲೀಲಿಕ್ಕೆ ಆಗುದಿಲ್ಲ.
1: ಆಗುದಿಲ್ಲ.
0: ಹಾಗೆ ಈಗ ಏನಂದ್ರೆ ಅಲ್ಲಲ್ಲಿ ಕ್ಲಾಸುಗಳು ಮತ್ತೆ ಇರುವಾಗ ಎಲ್ಲ ಮಕ್ಕಳಿಗೆ ಆ ರೀತಿಯಾಗಿ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಅದು ಶಾಲೆಯ ಸ್ಕೂಲ್ ಡೇಗಳಿಗೆಲ್ಲ ಇದರ ಅಡಿಸ್ಥಾನದಲ್ಲೇ ಸ್ವಲ್ಪ ಸಡಿಲ ಮಾಡಿ ಕಲಿಸಿಕೊಳ್ತಾರೆ. ಆದರೆ ನಾನು ಹೇಳುದು, ಆ ಹಿಂದಿನವರು ನಮಗೆ ಕೊಟ್ಟಿದ್ದ ಅದನ್ನು ನಾವು ಹಾಗೆ
1: ಉಳಿಸಿದ್ದನ್ನು
0: ಹಾಗೆ ನಾವು ಉಳಿಸಬೇಕು ಅದನ್ನು. ಇದ್ರೆ ನಾವು ಇನ್ನೊಬ್ಬರಿಗೆ ಕೊಡುವಾಗ ಹೇಗೆ, ಇದನ್ನು ಪ್ರತ್ಯೇಕವಾಗಿ ಒಂದು ಉಳಿಸಿ.
1: ಅದೇ ಶೈಲಿ ಯಾವಿದ್ರು ಕೂಡ
0: ಹೌದು
1: ಹಿನ್ನೆಲೆಯಲ್ಲಿ ಇರಬೇಕು
0: ಇರಬೇಕು.
1: ಈಗ ಅದರಲ್ಲಿ ಕೆಲವು ಪಲ್ಲಟಗಳು ಆದದನ್ನು ನಾವು.
0: ಹೌದೌದು.

0: ಗೊತ್ತಾಗಿದೆ
1: ಅಲ್ಲ. ಮುಖ್ಯವಾಗಿ ಆದ ಬದಲಾವಣೆಗಳನ್ನು ಯಾವುದನ್ನು ಗಮನಿಸಿದಿರಿ ಈಗ?
0: ಅದು ಅಂದರೆ ಒಂದು ನರ್ಸರಿಯಲ್ಲಿ ಹೇಳಲಿಕ್ಕೆ ಸರಿಯಾಗುದಿಲ್ಲ, ಆದರೆ ಕೆಲವೆಲ್ಲ ತುಂಬ ಲೈಟ್ ಆಗಿದ್ದನ್ನು ನೃತ್ಯ ರೂಪಕ ನೃತ್ಯ ನಾಟಕ ಅಂತ ಹೇಳ್ತಾರೆ, ಅದು ಹಾಗೆ ಕಾಣುದಿಲ್ಲ ಕೆಲವೆಲ್ಲ. ನಾನು ಮತ್ತೆ ಈ ಹಿಮ್ಮೇಳದವರು ಒಂದೊಂದು ಪಾರ್ಟಿ ಬಂದು ಗೊಂದಿರೋ ರೀತಿ ಹಾಡ್ತಾರಲ್ಲ, ಅದಕ್ಕೆ ಅದಕ್ಕೆ ಸಂಗೀತ ಮಾಡಿದ್ದೇ ವಿಷ್ಣು ಭಟ್ರು ಮತ್ತು ಶಾನ್ ಭಾಗರ್ ಅಂತವರು ವೈಲಿನ್ ಅವರು, ಮತ್ತೆ ಒಂದಕ್ಕೆ ಇವರು ಶಶಿಧರ ಕೋಟೆ ಕೂಡ ಮಾಡಿದ್ದಾರೆ. ಅದು ಮಾಡಿ ಅದನ್ನು ಬೆಂಗಳೂರಿಗೆ ಹೋಗಿ ಅದನ್ನು ತುಳುವಿಗೆ ಒಬ್ಬರು ಕನ್ನಡಕ್ಕೆ ಒಬ್ಬರು, ತುಳುವಿನಲ್ಲಿ ಕನ್ನಡದಲ್ಲಿ ಉಂಟದು ಕನ್ನಡದಲ್ಲಿ ಕೂಡ ಉಂಟು, ಹಾಗೆ ಎರಡನ್ನು ಇದರಲ್ಲಿ ಮಾಡಿ. ಮತ್ತೆ ಅವರು ಇನ್ನೊಂದು ನಮ್ಮ ಇವರದು ತುಳುವಾಲ ಬಲಿಯೇಂದ್ರ ಅಂತ ನಿಮ್ಮ ಯಕ್ಷಗಾನದಲ್ಲಿ ಮಾಡ್ತಾರಲ್ಲ ಬಲಿ ಜಗಳ, ಅದನ್ನು ಕೂಡ ಮಾಡಿದ್ದೇನೆ ಇವರದು. ಅವರು ಕೆಲವು ಪದ್ಯಗಳಿಗೆಲ್ಲ ಶಾಸ್ತ್ರೀಯ ರಾಗವನ್ನೆಲ್ಲ ಹಾಕಿ ಮಾಡಿದ್ದೇವೆ.
1: ಹೆಚ್ಚಾಗಿ ಅಮೃತ ಕೃತಿಗಳನ್ನು
0: ಒಳ್ಳೇದುಂಟಲ್ಲ ಸಾಹಿತ್ಯ ಒಳ್ಳೇದುಂಟು ಮಾಡಿದ್ದೇನೆ. ಅಲ್ಲಿ ಎಲ್ಲಿಯೂ ನಾವು ಲೈಟ್ ಆಗಿ ಈಗ ಅದರಲ್ಲಿ ಬಪ್ಪ ಬ್ಯಾರಿ ಬರ್ತಾರೆ, ಬಪ್ಪ ಬ್ಯಾರಿ ಬರುವಾಗ ಅಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಮಾಡ್ಲಿಕ್ಕೆ ಆಗಲಿಲ್ಲ, ಬಪ್ಪ ಬ್ಯಾರಿನ್ಪಿನ ಮಲ್ಲೊಂಜಿ ಸಾವುಕಾರಿ ಆ ರೀತಿಯಾಗಿ ಕೊಂಡೋಗಿ ಅದು ಅವರು ಹುಷಾರಿದ್ದಾರೆ ಸ್ವಲ್ಪ ಮುಸ್ಲಿಂನ ಇದು ಬರುವ ಹಾಗೆ
1: ಮಾಡಿದ್ದಾರೆ.
0: ಈಗ ತುಂಬ ಒಳ್ಳೆಯದಾಗಿದೆ ಇದರಲ್ಲಿ ನಾವು ಅಲ್ಲಿಗೆ ಅದಕ್ಕೆ ಈಗ ಸಿ ಡಿ ಮಾಡಿದ್ದೇವಲ್ಲ, ತುಂಬ ಒಳ್ಳೆ ತುಳು ಮತ್ತು ಕನ್ನಡದಲ್ಲಿ ತುಳುವಿನಲ್ಲಿ ಒಟ್ಟು 2000 ಹತ್ರ ಆಯ್ತದು.
1: ಈಗ ಅದೇ ಈಗ ಹೊಸಬರು ಕೂಡ ಈಗ ತುಂಬಾ ಸಂಸ್ಥೆಗಳು ತಯಾರಾಗಿದೆ.
0: ಹೌದು ಆಗಿದೆ.
1: ಈಗ ನಿಮ್ಮ ಶಿಷ್ಯರೇ ಬೇರೆ ಬೇರೆ ಈಗ ಮಂಗಳೂರು ಪರಿಸರದಲ್ಲಿ ತುಂಬಾ ನಾಟ್ಯ ಕ್ಲಾಸ್ಗಳು ಸಂಸ್ಥೆಗಳು ನಡೀತಾ ಇದೆ. ಈಗ ಅವರೆಲ್ಲರೂ ಕೂಡ ಬಹುಶಃ ಸೃಜನಶೀಲತೆಯನ್ನ ತೋರಿಸ್ತಾ ಇದ್ದಾರೆ, ಬೇರೆ ಬೇರೆ ರೂಪಗಳನ್ನ ಮಾಡ್ತಾ ಇದ್ದಾರೆ, ನೃತ್ಯದಲ್ಲಿ ಹೊಸತನ ಕಾಣ್ತಾರೆ. ಹಾಗಾಗಿ ಪಲ್ಲಟ ಆದರೂ ಕೂಡ ಹೊಸಬರಲ್ಲಿಯೂ ಕೂಡ ಕೆಲವು ಪ್ರತಿಭೆಗಳನ್ನು
0: ಗುರುಗಳು ಹೇಳಿಕೊಟ್ಟದ್ದನ್ನೇ ನಾವು ಮಾಡೋದಲ್ಲ, ನಮ್ಮದನ್ನು ಸೇರಿಸಿ ಮಾಡಬೇಕಲ್ಲ. ಅದು ನಾನು ನೋಡ್ತಾ ಇದ್ದೇನೆ ಎಲ್ಲ, ಈಗ ಹೇಗೂ ಟಿ ವಿ ಒಳಗೆ ಅಲ್ಲಿ ಒಂದುಂಟು ಕೂತ್ಕೊಂಡು ಎಲ್ಲ ನೋಡ್ತೇನೆ. ಹಾಳು ಮಾಡುವಾಗ ಮಾತ್ರ ನಮಗೆ ಈಗ ಒಂದು ಡಾನ್ಸ್ ಡ್ರಾಮ ಮಾಡುವಾಗ ಇಡೀ ಬರುವುದು ಓಡುವುದು ಆಚೆ ಹೋಗುದು ಈಚೆ ಹೋಗುದು ಎಲ್ಲ ಮಾಡುವಾಗ ಸ್ವಲ್ಪ ಹಾಗೆ ಕೆಲವರು ಎಲ್ಲರಿಗೆ ಅಲ್ಲ, ಆದರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೇನೆ ಈಗಲೂ ಹೇಳ್ತಾ ಇದ್ದೇನೆ, ಪರಂಪರೆಯನ್ನೊಂದು ಉಳಿಸಿ. ನಾವು ಈಗ ಒಂದೀಗ ತತ್ತೈತಾಹ ಅಂತ ಒಂದು ಹಾಡು ಉಂಟು, ಅಥವಾ ತೇಯಾ ತೇಯಿ ಉಂಟು, ಕೈ ಕಾಲು ಹೇಗೆ ಹೋಗಿ ನಾವು ನಮಗೆ ಖುಷಿ ಬಂದ ಹಾಗೆ ಹೀಗೆ ಹೇಗೆ ಎಲ್ಲ ಮಾಡಿ ಮಾಡಿದರೆ ನಾಳೆ ಮಕ್ಕಳ ನಾವು ಪರಂಪರೆ ಉಳಿಯುವುದು ಹೇಗೆ? ಅದು ಹೀಗೆ ಉಳಿಬೇಕಂತ ಉಂಟಲ್ಲ, ಅದಕ್ಕೆ ಉಳಿಸಿ ಅಂತ ಹೆಚ್ಚಿನವರು ಹೆಚ್ಚು 70-75% ಒಳ್ಳೆಯವರಿದ್ದಾರೆ. ತುಂಬ ಎಲ್ಲರಿಗೆ ನಾನು ಹೇಳ್ತಾ ಇಲ್ಲ,
1: ಮತ್ತೆ ಈಗಿನವರಿಗೆ ಪ್ರಚಾರಗಳು ಮಾಧ್ಯಮಗಳು
0: ಹೌದು
1: ಬೇರೆ ಬೇರೆ ವೇದಿಕೆಗಳು ತುಂಬ ಸಿಗ್ತಾ ಇದ್ದಾವೆ. ಆ ಕಾಲದಲ್ಲಿ ಬಹುಶಃ ಅಷ್ಟು ಸ್ಟಫ್ ಇದ್ದದ್ರಿಂದ ನೀವೆಲ್ಲ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು.
0: ಹೌದು ಹೌದು.
1: ಈಗ ಪ್ರದರ್ಶನಗಳನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಿ ಸಾಮಾನ್ಯ ನೀವು?
0: ಇದು ಎಲ್ವಿರ್ದ ಇಯರ್ ತುಂಬ ಆಗಿದೆ ಅಲ್ಲ, ಈ ಪ್ರದರ್ಶನ ತುಂಬ ಕಡೆ ಇಲ್ಲ ಆಗಿದೆ, ತಮಿಳ್ನಾಡಿನಲ್ಲಿ ಕೂಡ ಆಗಿದೆ, ಕೇರಳದಲ್ಲಿ ಆಗಿದೆ, ಅದು ಎಲ್ಲಿಲ್ಲ ಅಂತ ಈಗ ನನಗೆ ಸರಿ ನೆನಪು ಬರುತ್ತೆ.
1: ಈಗ ಪ್ರೋತ್ಸಾಹದ ಮಟ್ಟಿಗೆ ಈಗ ಕಲಾಭಿಮಾನಿಗಳು ಅಂತ ಈಗ ಒಂದು ಕಲೆಯನ್ನು ಪುರಸ್ಕಾರ ಮಾಡುವಂಥದ್ದು ಈಗ ನಮ್ಮ ಜಿಲ್ಲೆಯವರು ಹೇಗೆ ಉಂಟಲ್ಲ, ಈ ಹೊರ ಜಿಲ್ಲೆಗಳಲ್ಲಿ ಹೇಗೆ ಇದೆ, ಇದನ್ನು ಹೇಗೆ ಸ್ವೀಕಾರ?
0: ಅದಂದರೆ ರೈಗಳೇ ಈ ಶಾಸ್ತ್ರೀಯ ಯಕ್ಷಗಾನ ಶಾಸ್ತ್ರೀಯವೇ, ಅದು ಹೀಗೆಯೇ ಇರಬಹುದಂತ ಸಾಮಾನ್ಯ ನೋಡೋರಿಗೆ ಗೊತ್ತಾಗ್ತದೆ, ಗೊತ್ತಾಯ್ತಲ್ಲ. ಹಾಗೆ ಈ ಶಾಸ್ತ್ರೀಯ ಇದ್ರು ಅದಕ್ಕೇನೊಂದು ಪವರ್ ಉಂಟು ಕಲೆಗೆ, ಶಾಸ್ತ್ರೀಯ ಕಲೆಗಳಿಗೆ. ಅದು ಹೆಚ್ಚಿನವರು ಈಗ ನಾವು ಮೊದಲು ಪ್ರೋಗ್ರಾಮ್ ಮಾಡುವಾಗ ಇಂಡಿವಿಜುವಲ್ ತುಂಬ ಮಾಡ್ತಿದ್ದೆವು, ಈ ಪದವರ್ಣ ಇಂಥದ್ದೆಲ್ಲ ಒಂದು ನಾಯಕಿ ಭಾವ ಇರುವಂಥದ್ದು. ಅದು ಹೇಗೆ ಈ ಪದವರ್ಣ ಹೇಗೆ ಅಂದರೆ ಒಂದು ಅದಕ್ಕೆ ಸಂಗೀತದ ವರ್ಣ ಇರುವ ಹಾಗೆ ಪಲ್ಲವಿ ಅನುಪಲ್ಲವಿ ಚರಣ ಎಲ್ಲ ಉಂಟು. ಅದು ಈ ಪಲ್ಲವಿಗೆ ಅದರಲ್ಲಿ ನಾಯಕಿ ಭಾವದ ಶಾಸ್ತ್ರಗಳಿರುತ್ತದೆ, ಅದರಲ್ಲಿ ಮಧ್ಯದಲ್ಲಿ ಜಾಸ್ತಿ ಸೇರುದು ಇದೆಲ್ಲರಿಗೂ ಗೊತ್ತುಂಟು. ಅದು ಮಾಡಬೇಕಾಗಿದ್ದದ್ದು ಅದನ್ನು ಈ ಜಾತಿಗಳನ್ನು ಕುರಿಯುವಾಗ ಲೈಟ್ ಎಲ್ಲ ಮಾಡಿ ಲೈಟ್ ಆಗಿ ಈಗಿನ ಇದಕ್ಕೆ ಬೇಕಾಗುವ ಹಾಗೆ ಮಾಡಿದರೆ ಅದು ಪರಂಪರೆ ಉಳಿಯುವುದಿಲ್ಲ ಅಲ್ಲ ಅಂತ ಒಂದು ಇದು. ಇಲ್ಲ ನಾವು ಏನೆಲ್ಲ ಮಾಡಿ ಪಂದನಲ್ಲೂ ರುಚಿ ಇಲ್ಲ ಅಂತ ಹೇಳಿ ಏನು
1: ಹಾಗೆ, ಅದಂದ್ರೆ ಹೊಸಬರಿಗೆ ಹೊಸ ರುಚಿಯನ್ನು ಕೊಡುವ ಬದಲು ನಾವು ಹಳೆಯ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು. ಈಗ ನಿಮ್ಮ ಶಿಷ್ಯರು ಈ ಪರಿಸರದಲ್ಲಿ ಈಗ ತುಂಬ ಇದ್ದಾರೆ, ಈಗ ಶಾರದಾಮಣಿ ಆಗಿರಲಿ, ಚಂದ್ರಶೇಖರ ನಾವುಡು ಆಗಿರಲಿ, ಮತ್ತೆ ಗೀತಾ ಸರಳ ಇರಲಿ, ಬಾಲಕೃಷ್ಣ ಮಂಜೇಶ್ವರ ಇರಲಿ, ಸುನಿತಾ ಜಯಂತ್ ಉಡಾಗಿರ್ಲಿ, ಇವರೆಲ್ಲ ಅಲ್ಲಲ್ಲಿ ಕ್ಲಾಸ್ ಮಾಡಿದ್ದಾರೆ ಬೇರೆ ಬೇರೆ ಕಡೆ ಕಾರ್ಯಕ್ರಮ
0: ಅಲ್ಲ ಅವರು ಮಾಡಿದ್ದಾರೆ. ಈಗೀಗಕ್ಕೆ ಏನ್ ಗೊತ್ತುಂಟ, ವಿದ್ವಾನ್ ಪಾಸ ಆಗಿದ್ದ ಕೂಡಲೇ ಅವರೊಂದು ಅಂಗಡಿ ಹಾಗೆ ಮಾಡ್ತಾರೆ ಕ್ಲಾಸ್.
1: ಹೌದು
0: ನಾನು ಹೇಳ ಕಲಿಬೇಕು, ಇಲ್ಲದ್ರೆ ಪ್ರಚಾರ ಆಗ್ಬೇಕಲ್ಲ. ಆದರೆ ಹಿರಿಯರಿಂದ ಒಂದು ನಿಮ್ಮ ಟೀಚರ್ ಹತ್ರ ಹೋಗಿ ಅನುಭವ ತೆಕ್ಕೊಳ್ಳಿ ಹೇಗೆ ಮಾಡಬೇಕು, ಈ ಅಡವುಗಳಂತ ಹೇಳಿದ್ರೆ ಹೀಗೆ ಅರೆ ಮಂಡಿ ಹೀಗೆ ನಿಂತು ಹೋಗಬೇಕು, ಇಲ್ಲಿಂದ ಕೈಯೆಲ್ಲ ಕೈ ನೋಡಬೇಕು, ತ್ರಿಕಾಲದಲ್ಲಿ ಕುಣಿಬೇಕು, ಅದನ್ನು ಅದೆಲ್ಲ ನೀವು ಸ್ವಲ್ಪ ಇದು ಮಾಡಿ.
1: ಕೆಲವು ಮಕ್ಕಳಿಗೆ ಸ್ವಲ್ಪ ಕಲಿತ ಕೂಡಲೇ ವೇದಿಕೆ
0: ವೇದಿಕೆ, ಅದು
1: ಪೇರೆಂಟ್ಸ್ ಒತ್ತಾಯ.
0: ಹೌದು,
1: ಅವಸರದಲ್ಲಿ ಕಲಿಯುವಂಥದ್ದಲ್ಲ.
0: ಹೌದೌದು, ಹೌದು, ಅಲ್ಲಲ್ಲ
1: ಅಲ್ವಾ.
0: ಹಾಗೆಂತ ಸರಿಯಾಗಿ ಇದು ಮಾಡಬೇಕು, ಇಂಡಿವಿಜುವಲ್ ಆಗಿ ಕಲಿಬೇಕು. ಹಾಗೆ ಅರಂಗೇಟ್ರಮ್ ಅಂತ ಬಂದದ್ದು. ಅರಂಗೇಟ್ರಮ್ ಅಂದ್ರೆ ಮೊಘಲ್ನ ಕಾಲದಲ್ಲಿ ಒಂದು ಗುರುಗಳ ಹತ್ರ ಒಬ್ಬರು ಹುಡುಗ ಕಲಿತ ಮೇಲೆ ಗುರುಗಳು ಹೇಳಬೇಕು, ನೀನು ಕಲಾವಿದರ ಎದುರಿನಲ್ಲಿ ಅಥವಾ ಅದನ್ನು 2 ಗಂಟೆಯವರೆಗಿರ್ತದೆ ನೀನು ಕಲಾವಿದರ ಎದುರಿನಲ್ಲಿ ಮಾಡಿ ತೋರಿಸಬೇಕು. ಹಿಂದಿನ ಕಾಲದಲ್ಲಿ ಇದ್ದದ್ದು, ಅದಕ್ಕೊಂದು ಪ್ರಾಯ ಉಂಟು. ಈ ನಾಯಕಿ ಭಾವ, ವಿರಹ ಭಾವ ಎಲ್ಲ ಈಗ ಸ್ವಾಮಿಯವರ ಸೊಲ್ಲಡಿ ಅವರ ತಮಿಳ್ ಭಾಷೆಯಲ್ಲಿ ಉಂಟು. ಆಗ ಆ ವಿರಹವನ್ನು ಚಿಕ್ಕ ಮಕ್ಕಳು 7-8 ವರ್ಷದವರು ತೋರಿಸಿ ಒಂದು ಅಭಾಸ ಕಾಣ್ತದಲ್ಲ, ಅದಕ್ಕೆ ಅಂಥವರೇ ಬೇಕು. ಈ ಅಷ್ಟಪದಿಯಲ್ಲೆಲ್ಲ ತುಂಬ ವಿರಹ ಉಂಟು, ಅದು ದೊಡ್ಡವರೇ ಮಾಡಬೇಕು. ಹಾಗೆ ಈ ಈ ರಂಗಪ್ರವೇಶ ಕೂಡ ಸ್ವಲ್ಪ ತಿಳಿದವರನ್ನೇ ನಾವು ರಂಗಪ್ರವೇಶ ಮಾಡೋದು ಒಳ್ಳೇದು.
1: ಒಂದು ಅದಕ್ಕೆ ಬಂದ ಮೇಲೆ ಈಗ ಹಿಂದೆ ಎಲ್ಲ ರಂಗಪ್ರವೇಶ ಹೇಗೆ ಆಗ್ತಿತ್ತು?
0: ಏನು
1: ದೇವಸ್ಥಾನದಲ್ಲಿ ಮಾಡ್ತಾ ಇದ್ರ?
0: ಇನ್ನೇ ಇಲ್ಲ ಅಂದ್ರೆ ಈಗ
1: ಈಗಿನ ದೊಡ್ಡ ಸಂಭ್ರಮದಲ್ಲಿ ಎಲ್ಲ ಆಗ್ತಾ ಇತ್ತು?
0: ಇಲ್ಲಪ್ಪ, ಮೊದಲು ಹಾಗೆ ಇದೆಲ್ಲ ಮಾಡಬೇಕಾಗಿಲ್ಲ. ಈಗ ಒಳಗೆ ಹೋಗುವಾಗ ಬೇರೆ ತಿಂಡಿ ಮತ್ತೆ ಪ್ರೋಗ್ರಾಮ್ ಆದ ಮೇಲೆ ಊಟ ಗೀಟ ತುಂಬಾ ಖರ್ಚು ಮಾಡ್ತಾರೆ ಅವರು, ಅವರ ಇದದು ಪೇರೆಂಟ್ಸ್ ಅವರ ಇದದು. ಅದು ನಾನು ತಪ್ಪು ಅಂತ ಹೇಳುದಿಲ್ಲ, ಆದ್ರೆ ಇದನ್ನು ಸರಿಯಾಗಿ ಉಳಿಸಿಕೊಳ್ಬೇಕಂತ ಹೇಳುದು. ರಂಗ ಪ್ರವೇಶ ಮಾಡುವಾಗ ಅದಾಗುವಾಗ ಆ ಸ್ಟೇಜ್ಗೆ ಬಂದವರಿಗೆ ಮಾತ್ರ ಮಾಡಿ ಅಂತ. ಹಾಗೆ
1: ಮತ್ತೊಂದು ಸರ್, ಈಗ ಈ ಭರತನಾಟ್ಯ ಪರೀಕ್ಷೆಗಳೆಲ್ಲ ಆಗ್ತಾವ, ಈಗ ಹಿಂದೆ ಮತ್ತು ಈಗಿನ ಒಂದು ಪಠ್ಯ ವ್ಯವಸ್ಥೆಗೆ ಏನಾದರೂ ವ್ಯತ್ಯಾಸ?
0: ಪಠ್ಯ ನಾವು ಕಲಿತೀವಿ, ಪರೀಕ್ಷೆ ಮಾಡಿದ್ದೇನೆ, ಎಕ್ಸಾಮ್ ತುಂಬ ಸಲ ಆಗಿದೆ, ಮೊನ್ನೆವರೆಗೆ ಇತ್ತು.
1: ಹೌದು,
0: ಪರೀಕ್ಷೆ ನನಗೆ ವೆಂಕಟಲಕ್ಷ್ಮ ಮತ್ತು ಬೆಂಗಳೂರು ಕೃಷ್ಣರಾವ್ ಮತ್ತು ಸಂಗೀತಕ್ಕೆ ಚೆನ್ನಮ್ಮ ಅಂತವ್ರು ಬಂದದ್ದು. ಅದು ಇಲ್ಲೇ ಆಗಿತ್ತು ಪರೀಕ್ಷೆ, ಇಲ್ಲೇ ನಮ್ಮ ಅಲ್ಲ ನಮ್ಮ ಬೆಲ್ಮಾಟ ಟ್ರೈನಿಂಗ್ ಶಾಲೆಯಲ್ಲಿ. ಆ ಶುರುವಾದ ವರ್ಷವ ಒಂದು ಸ್ವಲ್ಪ ಹೋದ ಮೇಲೆ ಆಗ ಹಾಗೆ ಇತ್ತು. ಏನಂದರೆ ಭರತನಾಟ್ಯದ ಅಡವುಗಳಿಗೆ ಅಭಿನಯಕ್ಕೆಲ್ಲ ನೃತ್ಯ, ಸಂಗೀತಕ್ಕೆ ಸಂಗೀತದವರು ಇತ್ತು. ಈಗ ಅದು ತೆಗೆದಿದ್ದಾರೆ, ಒಬ್ಬರು ಎಲ್ಲ ಒಬ್ಬರೇ ಮಾಡಬೇಕಂತೇಳಿ. ಈಗ ಸಾಮಾನ್ಯವಾಗಿ ಎಲ್ಲವರಿಗೆ ಎಲ್ಲ ಸಂಗೀತ ಎಲ್ಲರಿಗೆ ಬರೋದಿಲ್ಲ ಹಾಡಲಿಕ್ಕೆ ಸಂಗೀತ. ಕೆಲವರಿಗೆ ಕೇಳುವ ಜ್ಞಾನದಲ್ಲಿ ಹಾಡಲಿಕ್ಕೆ ಬರ್ತದೆ, ಕೆಲವರಿಗೆ ಆಗುದಿಲ್ಲ. ಈಗ ಅದು ನಿನ್ನು ಕೋರಿಯೂ ನಾನೂರ ಅದೊಂದು ವರ್ಣ, ಅದು ಸಂಗೀತದ ವರ್ಣ. ಅದ್ರ ಅದು ಆ ರೀತಿಯಾಗಿ ಮಾಡುವಾಗ ಅದಕ್ಕೆ ನಮಗೆ ಸಂಗೀತಗಾರರು ಬೇಕು, ಇಲ್ಲದೇ ಆಗಲಿ ಈಗ ಅದೇ ರಾಗದಲ್ಲಿ ಎಲ್ಲ ಬರಬೇಕು ಅಂತವರು ಬೇಕು. ಅದಕ್ಕೆ ನನ್ನ ಈಗ ಪರೀಕ್ಷೆ ಎಲ್ಲ ಹಿಮ್ಮೇಳ ಇಲ್ಲದೇ ಮಾಡ್ತಾರೆ. ಅದು ಅಲ್ಲ, ಈಗ ಅವರೇ ಹಾಡಿಕೊಂಡು ಹಾಡಿಕೊಂಡು
1: ಮಾಡ್ತಾರೆ.
0: ಮತ್ತೆ ಅದು ನೋಡಿ, ಒಂದು ವಿದ್ವತ್ತಿಗೆ ಸೀನಿಯರ್ಗೆ ವಿದ್ವತ್ತಿಗೆಲ್ಲ ನಾವು ನಾವೇ ಹಾಡಿಕೊಂಡು ಇದಕ್ಕೆಲ್ಲ ಮಾಡ್ಬೋದು, ಜೂನಿಯರ್ ಸೀನಿಯರ್ಗೆಲ್ಲ ಮಾಡ್ಬೋದು. ಮಾಡುವಾಗ ಹಿಮ್ಮೇಳವರು ಗಟ್ಟಿಯವರು ಬೇಕದಕ್ಕೆ, ಅದಿಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಅಂತೂ ಈಗ ತುಂಬ ಜನ ಕಲಿತಾರೆ, ಪರೀಕ್ಷೆ ಕಲಿತಾರೆ, ನೃತ್ಯ ಕಲಾವಿದರು ತುಂಬ ಜನ ಇದ್ದಾರೆ, ಅವರಿಗೂ ಬದುಕಬೇಕು. ಇದಕ್ಕೆ ಇಲ್ಲ, ಹೌದು ಅದು ಇರುವುದಿಲ್ಲ. ಎಲ್ಲರೂ ಗುರುಗಳಾಗ್ಲಿಕ್ಕೆ ಹೋಗಬಾರ್ದು ಅಂತ ನಾನು ಹೇಳುದು. ಹೋದ ಮೇಲೆ ಸಾಧನೆ ಮಾಡಬೇಕು,
1: ಸಾಧನೆ ಮಾಡಬೇಕು, ಒಂದು ಪರಿಪೂರ್ಣತೆ ಅಂತ ಬರಬೇಕು.

0: ಸರ್, ಈಗ ನಾವು ಮಾತಾಡ್ತಾ ನಿಮ್ಮ ಒಂದು ಕೌಟುಂಬಿಕ ವಿಚಾರ ಬಗ್ಗೆ ನಾವು ಮಾತಾಡಲಿಲ್ಲ. ಈಗ ನೀವು ಹುಟ್ಟಿ ಬೆಳೆದ ಒಂದು ಪರಿಸರ, ನಿಮ್ಮ ತಂದೆ ತಾಯಿಗಳ ಬಗ್ಗೆ.
1: ಹುಟ್ಟುವುದನ್ನು ನಮ್ಮೂರಿಲ್ಲೇ, ನಮ್ಮ ತಾಯಿ ಮನೆ ಕಣ್ಣು ತೋಟ ಅಂತ ಹೇಳ್ತಾರೆ, ತಾಯಿ ಅವರಿಲ್ಲೇ.
0: ತಂದೆಯವರು
1: ದೇವರನ್ನ ಪಂಡಿತ ಅಂತ, ಅವರು ನಾಟಿ ವೈದ್ಯರಾಗಿದ್ದರು. ಅದು ಸ್ವಲ್ಪ ಅಮ್ಮನಿಗೂ ಅಪ್ಪನಿಗೂ ಸ್ವಲ್ಪ ಇದು ಇರಲಿಲ್ಲ, ಸಾಮರ. ನಾನು ಮತ್ತು ನನ್ನ ಅಣ್ಣ ಇಬ್ಬರೇ ಮಕ್ಕಳು, ಅಣ್ಣ ತೀರಿ ಹೋಗಿದ್ದಾರೆ, ಅವರಿಗೆ ಸ್ವಲ್ಪ. ಆದರೂ ನನಗೆ ಸಾಯುವ ಕಾಲಕ್ಕೆ ಒಂದು ಎಕರೆ ಜಾಗ ಎಲ್ಲ ಕೊಟ್ಟಿದ್ದಾರೆ ಅವರು ಅಪ್ಪ ನನಗೆ. ಅದು ನನಗೆ ಕಲೀಲಿಕ್ಕೆ ನನ್ನ ತಾಯಿ ಜೊತೆ. ಮತ್ತು ನನಗೆ ಹೆಚ್ಚು ನನ್ನ ಚಿಕ್ಕಮ್ಮ ಇದ್ದಾರಲ್ಲ, ಅವರನ್ನು ನಾನು ಈ ಫೀಲ್ಡ್ ಬಿಡೋದು ನನಗೆ ತುಂಬ ಕಲಿಸ್ತಿದ್ರು ಅವರು. ನನ್ನನ್ನು ಇಲ್ಲಿ ಎಳಿತದಲ್ಲ ಈಚೆಗೆ, ಅದು ಹೇಗೆ ಅಂತ ಅದು ನಾನು ಹೇಳೋದು.
0: ಕೋಟೆಕಾಲದಲ್ಲಿ ಕಲ್ತ್ರಿ, ಆಮೇಲೆ
1: ಅನಂದಾಶ್ರಮಕ್ಕೆ ನಾನು ಹೋಗಲಿ. ಅನಂದಾಶ್ರಮ ಶಾಲೆ ಶುರುವಾಗುವ ವರ್ಷ ನಾನು ಮಿಲಾಗಚ್ಚಿಗೆ ಸೇರಿದ್ದೆ.
0: ನೀವಾಗಿದ್ದ ಟ್ರೈನಿಂಗ್ ಓದಿದ ಯಾವ ಕ್ಲಾಸ್ನಲ್ಲಿ?
1: ಅದು 52ನೇ ಇಸವಿಯಲ್ಲಿ ಟ್ರೈನಿಂಗ್ ಆಗಿ ಬಂದಿದ್ದೆ.
0: SSLC ಆಗಿಯಾ?
1: ಹೌದು, SSLC ಅಲ್ಲ, ಮತ್ತೆ ಆದದ್ದು SSLC. ಮತ್ತೆ ಮಾಡಿ ಇತ್ತು ನನಗೆ. ಅಂದರೆ ನನ್ನ ಸಂಪೂರ್ಣ ಇದೆಲ್ಲ ಇದರ ಮೇಲೆ ಹೋಗ್ತದೆ. ಸಂಗೀತ ಕಲಿಬೇಕಂತ ಇದ್ದೆ.
0: ಅಂದ್ರೆ ನೀವು ಆರಂಭದಲ್ಲಿ ಆಸಕ್ತಿ ಇದ್ದ ಯಕ್ಷಗಾನಕ್ಕೆ?
1: ಹೌದು ಹೌದು.
0: ಒಂದದ್ದು ನೃತ್ಯ ಕ್ಷೇತ್ರ.
1: ಹೌದು, ಅದು ಸಂಗೀತ. ಹಾಗೆ ನಾವು ಬಡವರಲ್ಲ ತುಂಬ, ನಮಗೆಲ್ಲ ತುಂಬ ದುಡ್ಡು ಕೊಟ್ಟು ಹಾಗೆ ಕಲಿಲಿಕ್ಕೆ ಆಗಿಲ್ಲ. ಮಂಗಳೂರಿಗೆಲ್ಲ ನಡೆದೇ ಹೋಗುದಲ್ಲ ಈಗ ನಮಗೆ. ಅಥವತ್ತೆ
0: ಇಲ್ಲಿಂದ
1: ನಾನು ಹೈಸ್ಕೂಲಿಗೆ ಹೋಗಿ ಅಲ್ಲಿಂದ ಶಾಲೆ ಬಿಟ್ಟು ಬರುವಾಗ ನಡ್ಕೊಂಡು ರೈಲ್ವೆ ಮಾರ್ಗದಲ್ಲಿ ಬರುವುದು ಅಲ್ಲಿ ಮಿಲಾಗ್ರಿಸಿನಿಂದ. ಇಲ್ಲ ಇಲ್ಲ, ಇಲ್ಲಿ ಬಸ್ ಇರಲಿಲ್ಲ. ರೈಲು ಒಂದಿತ್ತು ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಂಜೆಗೆ ಅಂತ ಇತ್ತು. ತುಂಬ ರಶ್. ಹಾಗೆ ನಾನು ಕಷ್ಟಪಟ್ಟು ಅದೆಲ್ಲ ನನಗೆ ಹೆಚ್ಚು ಇದಾಗಿದ್ದು ಅಲ್ಲಿ ಕಲಿತು. ನಾನು ಅಲ್ಲಿ ಕಲಿಕ್ಕೆ ಹೋದ ಮೇಲೆ ಅದನ್ನು ಹೇಗೆ ಹಿಮ್ಮೇಳದವ್ರಿಗೆ ಹೇಳಿಕೊಡುವುದು ಅಂತ. ಈಗ CD ಎಲ್ಲ ಸಿಗ್ತದೆ, ಅದನ್ನೇ ನೋಡಿ ಮಾಡ್ತಾರೆ. ನಾನೇ ಕೊರಿಯೋಗ್ರಾಫ್ ಮಾಡಿದ್ದು ಅಂತ ಹೇಳ್ತಾರೆ. ಅಲ್ಲ, ಒಳ್ಳೆಯದು
0: ಅದನ್ನು ಫೋನ್ ಮಾಡಲಿಕ್ಕೆ
1: ಕಲಿ ಇವರಿಗೆ ಹೇಳಿಕೊಡ್ಬೇಕು. ಹಾಗೆ ನಾನು ಅನುಸನೇ ಹೇಳಿದ್ರು. ಅದೊಂದು ಪದವರ್ಣ ತುಂಬ ಉಂಟು ನನಗೆ. ತಿರುಗಲ್ಲದೆ ಭೈರವಿರಾಗದ ಒಂದು ವರ್ಣ, ಅದು ಹೇಗೆ ಮೋಹನ್ ಕುಮಾರ್ ಅದನ್ನು ಹಾಡ್ತಿದ್ದದು ಅಂತ. ಅಲ್ಲಿ ಒಬ್ಬರು ಸಹದೇವನ್ ಅಂತ ಒಬ್ಬರು ಇದ್ದರು. ನಾನು ತುಂಬ ಸಮಯ ಇದ್ದೆ ಅಲ್ಲ ಶುರು ಹೋದಾಗ. ಆಗ ಅದು ಭೈರವಿರಾಗ ವರ್ಣವನ್ನು ಭೈರವಿರಾಗದಲ್ಲಿ ಉಂಟಲ್ಲ, ಅದನ್ನು ಹೇಗೆ ಹಾಡೋದು ನಮ್ಗೆ ಗೊತ್ತಾಗಬೇಕಲ್ಲ. ಮತ್ತು ನಾನು ಅವರಿಗೆ ಹೇಳಿದ್ದೇನೆ, ಕೇಳುವ ಜ್ಞಾನದಲ್ಲಿ ನಾನು ಹೇಳ್ತೇನೆ. ರೂಪಗತ ಇರೋದು

0: ಹೇಳ ಇಲ್ಲಿ ಇದರದ್ದು ಸಾಹಿತ್ಯ ಮೋಹ ಆಗಿರುವ ಈ ಸಮಯದಲ್ಲಿ ಅಂತ ಅಷ್ಟೊಂದು ವಾಕ್ಯ ಅದು. ಅದಕ್ಕೆ ಸಂಚಾರಿ ಭಾವ ಮಾಡುವಾಗ ಅವಳಿಗೆ ನಾಯಕಿಗೆ ಅದರಲ್ಲಿ ಮಾತ್ರ ಜೀವಾತ್ಮ ಪರಮಾತ್ಮ ಸಂಬಂಧದ ಮೋಹ ಇರಬೇಕು, ಬೇರೆ ಆಚೆದಿರಬಾರ್ದು. ಅದು ಮಾಡುವಾಗ ಅವರು ಹಾಡುವುದನ್ನೇ ಇಲ್ಲಿ ಮೋಹ ಹೇಗೆ ಆಗಿದೆ, ತಂಗಾಳಿ ಬೀಸ್ತದೆ, ಜಿಂಕೆಗಳು ಬರ್ತವೆ, ಮತ್ತೆ ಏನೆಲ್ಲ ಸಮಯದಲ್ಲಿ ವಸಂತ ಕಾಲ ಅದನ್ನು ತೋರಿಸಲಿಕ್ಕೆ ಎಲ್ಲ ಸಂಚಾರಿ ಭಾವ ಅಂತ ಹೇಳುದು. ಹಾಗೆ ಹಾಗೆ ಅದನ್ನು ಮಾಡಬೇಕಾದ್ರೆ ನಾನು ತುಂಬ ಕಷ್ಟಪಟ್ಟಿದ್ದೆ. ಅಂದರೆ ಇವರಿಗೆ ಹೇಳಿಕೊಡ್ಲಿಕ್ಕೆ ನನಗೆ ಹೆಚ್ಚು ಸಂಗೀತ ಗೊತ್ತಿಲ್ಲ, ಅಂಥದ್ದೆಲ್ಲ ಮಾಡಿ ಮತ್ತೆ ಅವರು ಕೂಡ ಸಂಗೀತಗಾರರೇ ಹೇಳಿದ್ರೆ ಗೊತ್ತಾಗ್ತದೆ. ಈಗೆಲ್ಲ ಕಷ್ಟಪಟ್ಟು ಒಂದು ರೀತಿಯಾಗಾದ್ರು ಸುಧಾರಿಸಿದ್ದೇವೆ ಆ ಕಾಲಕ್ಕೆ.
1: ಈಗ ಆಮೇಲೆ ಈಗ ನಿಮ್ಮ ಈ ಮದುವೆ ಮಕ್ಕಳು
0: ಆಮೇಲೆ ನಾನು ದೇರ್ಲಕಟ್ಟೆ ಶಾಲೆಯಲ್ಲಿ 52ನೇ ಇಸವಿಯಲ್ಲಿ ಸೇರಿದ್ದಲ್ಲಿ ಅಲ್ಲಿ ಸಾಧಾರಣ 56 ಇಸವಿವರೆಗೆ ಅಲ್ಲಿದ್ದೆ ನಾರಾಯಣ ಮಾಸ ಶಾಲೆಯಲ್ಲಿ. ಅದಾಗಿ ಅಲ್ಲಿ ಊರಿನವರಿಗೂ ಮ್ಯಾನೇಜ್ಮೆಂಟಿಗೆ ಏನೋ ಜಗಳ ಆಯಿತು. ಹಾಗೆ ಮಂಜಯ್ ಮೇಲಂಟರು ಅವರೆಲ್ಲ ಇದ್ದರು. ಹಾಗೆ ಶಾಲೆ ಬಿಡಬೇಕಾಯ್ತು, ಮಕ್ಕಳಿದ್ರೆ ಶಾಲೆ ಹೋಗ್ಲಿಕ್ಕಿಲ್ಲಲ್ಲ. ಬಿಟ್ಟು ಮನೆಯಲ್ಲಿದ್ದ ಆಗ ನನಗೆ ಮಗಂದಟ್ಟಿ ಮನೆಯವರು ತುಂಬ ಸಹಾಯ ಮಾಡಿದ್ದಾರೆ. ಅಂದರೆ ಹೌದು, ಟೀ ತೆಂಗಿನಕಾಯಿ ಅದೆಲ್ಲ ಕಳಿಸಿ ತುಂಬ ಹೆಲ್ಪ್ ಮಾಡಿದ್ದಾರೆ.
1: ಈಗ ನಿಮ್ಮದು ಈಗ ಮದುವೆ ಯಾವಾಗ ಆದದ್ದು?
0: ಅದು 61ರಲ್ಲಿ ಕಾನಂಗಾಡು ಅವಳ ಮನೆ.
1: ಈಗ ನಿಮ್ಮ ಈ ಹವ್ಯಾಸಕ್ಕೆ ಮತ್ತೆ ನಿಮ್ಮ ಈ ಕ್ಲಾಸಿಗೆ
0: ಅಂದರೆ ಹೇಗೆಂದರೆ ನನಗೆ ಮನಸ್ಸಿತ್ತು ಮದುವೆ ಆಗದೇ ಇರುವ ಕಲೆಯಲ್ಲಿ ಇರುವ ಅಂತೇಳಿ. ಅಮ್ಮ ಹೇಳಿದರು ಅದು ಕೂಡ ನೃತ್ಯ ವಿದ್ಯೆಯನ್ನು ನೀನು ಇಟ್ಟುಕೊಂಡು ಹೆಣ್ಮಕ್ಕಳಿಗೆಲ್ಲ ಕಲಿಸ್ತಾ ಇದೆಯಾ, ಆಗ ಅದು ಎಷ್ಟು ನಾವು ಸರಿ ಇದ್ದರೂ ಅದು ಸರಿ ಆಗುವುದಿಲ್ಲ, ನೀನು ಆಗಲೇಬೇಕು ಅಂತೇಳಿ. ಮತ್ತು ನಿಮಗೆ ಅರ್ಧ ನನ್ನ ಕ್ಲಾಸ್ ಒಬ್ಬ ಟ್ರೈನಿಂಗ್ ಕ್ಲಾಸ್ಮೇಟ್ ಇದ್ದ, ಅವನು ಇಚ್ಛೆಯವ ಪುತ್ತೂರು ಆ ಕಡೆಗೆ. ಅವನು ಅವರದ್ದು ಪರಿಚಯ ಇತ್ತು ನನ್ನ ಹೆಂಡತಿಯ ಮನೆಯವ್ರದ್ದು. ಅವರು ಕಾಂಜಂಗಾಡ್ ಈಗ ಅಲ್ಲೆಲ್ಲ ಬಿಟ್ಟು ಇಲ್ಲೇ ಇದ್ದಾರೆ ಅವರು. ಅಲ್ಲಿ ಮತ್ತೆ ನೋಡಿ ನನಗೆಲ್ಲ ಇಷ್ಟ ಆಯಿತು, ಆಯ್ತು ಅಂತೇಳಿ ಹಾಗೆ ಮದುವೆ ಆಯ್ತು.
1: ಕಾಂಜಂಗಾಡಲ್ಲಿ ಮದುವೆ ಆಯ್ತು.
0: ಸಬಿತಾ ಅವನು
1: ಅವರು ಕಲ್ತಿದ್ದಾರ?
0: ಹೆಚ್ಚು ಕಲೀಲಿಲ್ಲ, ಎಸ್ ಎಲ್ ಸಿ ಫೇಲ್ ಆಯ್ತು. ಹಾಗೆ ಅಂದರೆ ಅವರು ಕೂಡ ನಮ್ಮ ಹಾಗೆ ಬಡವರೇ ತುಂಬ.
1: ಈಗ ನಿಮ್ಮ ಹವ್ಯಾಸಕ್ಕೆ ಅವರ ಸಹಕಾರ ಹೇಗೆ?
0: ಅದು ನನಗೆ ಗೊತ್ತಾಗುದಿಲ್ಲ. ನನಗೆ ಹಾಗೆ ಬಂದು ಅವಳಿಗೆ 19 ವರ್ಷದಲ್ಲಿ ಮದುವೆ ಆಗಿತ್ತು ಅವಳಿಗೆ, ನನಗೆ 28 ವರ್ಷವೇನ 28-27. ಆದರೆ ಇಲ್ಲಿ ಈ ವಾತಾವರಣ ನೋಡಿ ಇದು ಗೊತ್ತಿಲ್ಲ ಅಲ್ಲ ಇಲ್ಲಿದ್ದು ವಾತಾವರಣ. ಇಲ್ಲಿ ಕಲ್ಲಿಕ್ಕೆ ಬರೋದು, ಮಕ್ಕಳ ಹತ್ರ ಇದೆಲ್ಲ ಪ್ರೀತಿ ಮಾಡುವುದು, ಎಲ್ಲ ಮಕ್ಕಳಿಗೆ ಹೊಡೆತ ಬಾರಿ ಚೆನ್ನಾಗಿರುವುದು, ಹಾಗೆ ಮಾಡಿ ಏನೋ ಒಂದು ಅವಳಿಗೆ ನೋಡಿ ನೋಡಿ ದಿನ ನೋಡಿ ನೋಡಿ ಬರ್ತಾ ಇಲ್ಲ. ಈಗ ಈಗೆಲ್ಲ ಹಾಗೆ ಅಲ್ಲ. ಆಗ ಒಂದು ಪ್ರೋಗ್ರಾಮ್
1: ಮಕ್ಕಳು ಬರ್ತಾರೆ,
0: ಮತ್ತೆ ಅದೇನೋ ತಿಂಡಿ ಕೊಡುವುದು, ತಿಂಡಿಯೂ ಅಲ್ಲ ಈ ಪ್ರಾಕ್ಟೀಸ್ ಮಾಡಲಿಕ್ಕೆ ಹಿಮ್ಮೇಳದವರೆಲ್ಲ ಮನೇಲಿ ಇರ್ತಾರಲ್ಲ, ಅವರಿಗೆ ರಾತ್ರಿ ಅಡುಗೆ ಮಾಡಿ ಹಾಕ್ಬೇಕಲ್ಲ.
1: ಈಗ ಸಾಮಾನ್ಯವಾಗಿ ಒಂದು ಕಲೆ ಎನ್ನುವಂಥದ್ದು ರಕ್ತಗತವಾಗಿ ಬರ್ತದೆ ಅಂತ ಹೇಳ್ತಾರೆ. ಈಗ ನಿಮಗೆ ಅದು ಹಾಗೆ ರಕ್ತಗತವಾಗಿ ಬಂದದ್ದು ಅಲ್ಲ ಅಂತ ಹೇಳಿದ್ರಿ.
0: ಹೌದು.
1: ಆದರೆ ನಿಮ್ಮ ಮಕ್ಕಳು ಇದನ್ನು ಹೇಗೆ ಬೆಳೆಸ್ಕೊಂಡು ಹೋದ್ರು, ಯಾರಿಗೆ ಹೇಗೆ ಮುಂದುವರಿಯಿತು?
0: ಅದಂದರೆ ಇವಳು ನನ್ನ ಮಗಳಿಗೆ ಮಕ್ಕಳಿಗೆ ಪಾಠ ಮಾಡೋ ಸಮಯದಲ್ಲಿ ಮಾಡ್ತಾಳೆ.
1: ಅವರು ಹಿರಿಯರಲ್ಲ ರಾಜೇಶ್?
0: ಹೌದು, ಸಣ್ಣವಳ ಅವಳು, ಈ ಕಮಲಾ ಭಟ್ ಅವಳಿಗೆ ಸಣ್ಣವರು. ಅವರೊಟ್ಟಿಗೆಲ್ಲ ಪಾಠ ಮಾಡುವಾಗ ಇವಳನ್ನು ಕೂಡ ನಿಲ್ಲಿಸಿ ಇದೆಲ್ಲ ಮಾಡಿಸಿದ್ದೆ. ಮಾಡಿ ಮಾಡಿ ಅವಳಿಗೆ ಅದು ತನ್ನಷ್ಟಕ್ಕೆ ಅದು ಬಂತದು. ನಾನು ಹೆಚ್ಚು ಅಂತ ಅವಳಿಗೆ ಇದು ಮಾಡಲಿಲ್ಲ.
1: ನೀವು
0: ಅಲ್ಲ, ನಾನು ಅದು ಇಂಡಿವಿಜುವಲ್ ಆಗಿ ಮಾಡಲಿಲ್ಲ ಅಂತ ಹೆಚ್ಚು. ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ದೊಡ್ಡ ಕಷ್ಟದ ಐಟಮನ್ನೆಲ್ಲ ಅವಳೇ ಮಾಡಬೇಕು, ನಮ್ಮ ಹಿಮ್ಮೇಳದವರು ಹೇಳ್ತೀವಿ, ಯಾಕಂದರೆ ಕರೆಕ್ಟ್ ಮಾಡ್ತಾಳೆ ಅಂತೇಳಿ. ಅವಳ ಹತ್ರ ಮಾತ್ರ ಅಲ್ಲ, ಬೇರೆಯವರಲ್ಲಿ ಕೂಡ.
1: ಸರಿ,
0: ಹಾಗೆ ಇದಾಗಿ ಮತ್ತೆ ಮದುವೆ ಆಯಿತು ಅವಳಿಗೆ ಕಾಸರಗೋಡಿಗೆ.
1: ಈ ಗಂಡು ಮಕ್ಕಳಿಗೆ ಇದು
0: ಅದು ಅವನಿಗೆ ಕಲಿಸಿತು. ಇನ್ನು ದೊಡ್ಡ ಇವಳ ಗಂಡ ಸ್ವಲ್ಪ ಕಲಿತಾಗಿ ಎಲ್ಲಿಯ ಒಂದು ಪ್ರೋಗ್ರಾಮ್ಗೆ ಶಾಲೆ ಸ್ಕೂಲ್ ಡೇಗೆ ಎಂತದ ಮಾಡುವಾಗ ಯಾರ ಮಕ್ಕಳು ನೆಗಾಡಿದಾರಂತೆ. ಅದಕ್ಕೆ ಆಮೇಲೆ ಅವನು ಈಚೆ ನೋಡಿ ಆದರೆ ತುಂಬ ಶಾಸ್ತ್ರೀಯದ ಮೇಲೆ ತುಂಬ ಈಗಲೂ ಶಾಸ್ತ್ರೀಯ ಸಂಗೀತವನ್ನೇ ಕೇಳುವುದು ಅವಂದು. ಹಾಗೆ ಆಯಿತು. ಇವನು ಸ್ವಲ್ಪ ಕಲ್ತಿದ್ದಾನೆ ಸಣ್ಣವ, ಮತ್ತು ಬೆಂಗಳೂರಿನಲ್ಲಿರುವಾಗ ಕೂಡ ಯಾರ ಹತ್ರ ಸ್ವಲ್ಪ ಕಲೀಲಿಕ್ಕೆ ಹೋಗಿದ್ದಾನೆ. ಮತ್ತು ಅವರ ಉದ್ಯೋಗ ಬರುವಾಗ ಆಗುದಿಲ್ಲಲ್ಲ, ಆದರೆ ಮಕ್ಕಳು ಕಲಿಬೇಕಂತ ಅವನಿಗೆ ತುಂಬ ಇದುಂಟು. ಈಗಲೂ ಮೃದಂಗ ನೋಡಿ ರವಿಕುಮಾರ್ ಈಗಲೂ ಬರ್ತಾರೆ.
1: ಹೌದಾ?
0: ಅವನು ಮೈಸೂರು ಇದರಲ್ಲಿ ಫಸ್ಟ್ ಅಂತೆ ಮೃದಂಗದಲ್ಲಿ ಪರೀಕ್ಷೆಯಲ್ಲಿ. ಅದು ಈಗಲೂ ಬರ್ತಾರೆ ಅವರು, ಪ್ರತಿ ಮಂಗಳವಾರ ಮಂಗಳವಾರ ಬರ್ತಾರೆ. ಮತ್ತು ನನ್ನ ಹೆಂಡತಿಗೂ ಕೂಡ ಹಾಗೆ, ಮೊಮ್ಮಕ್ಕಳು ಕಲೆಯಲ್ಲಿ ಮುಂದುವರಿಬೇಕಂತ ತುಂಬ ಆಸೆ ಇತ್ತು ಅವರಿಗೆ, ಮಾಡಿದ್ದಾರೆ. ಮತ್ತು ಎಜುಕೇಷನ್ಗೆಲ್ಲ ಹೋಗುವಾಗ ಈಗ ಡಾಕ್ಟರ್ ಕಲಿಯುವವರೆಗೆ ಇದನ್ನು ಮಾಡಲಿಕ್ಕೆ ಆಗ್ತದೆ, ಆಗೋದಿಲ್ಲಲ್ಲ.
1: ಈಗ ಕ್ಲಾಸ್ ಇಲ್ಲೇ ನಡೀತಾ
0: ಇಲ್ಲ ಮೇಲೆ ನಡೀತಾ. ಮತ್ತು ಒಂದು ಮಂಗಳ ದೇವಿಗೊಂದು ಹೋಗ್ತಾಳೆ, ತುಂಬ ಜನ ಕರೀತಾರೆ ಎಲ್ಲಿಗಂತ ಹೋಗೋದು. ಮತ್ತು ಭಾರತಿ ಶಾಲೆ ಅಲ್ಲಿಗೆ ಒಂದು ಇತ್ತೀಚೆಗೆ ಹೋಗ್ತಾಳೆ, ಯಾರೋ ಸೀನಿಯರ್ ಯಾರಲ್ಲಿ ಬಂದಿದ್ದಾರೆ ಅಂತ ಹೇಳ್ಕೊಂಡಿದ್ಲು, ಹೋಗ್ತಾಳೆ. ಅಂತೂ ನಡೀತದೆ ಈಗ. ಮತ್ತೆ
1: ಗುರುಕುಲ ಮುಂದುವರಿತಾ ಉಂಟು.
0: ಹೌದೌದು, ಅದುಂಟು ಅದುಂಟು.

0: 90 ವರ್ಷಗಳ ಹಿರಿಯ ಜೀವ ಉಳ್ಳಾಲ ಮೋಹನ್ ಕುಮಾರ್ ಅವರು ಈಗ ವಿಶ್ರಾಂತ ಜೀವನದಲ್ಲಿದ್ದಾರೆ, ಆದರೆ ನಿರಂತರ ಕ್ರಿಯಾಶೀಲರಾಗಿದ್ದಾರೆ. ಅವರ ಏನು ಈ ನಾಟ್ಯದ ತಪಸ್ಸಿದೆಯೋ, ಆ ತರಬೇತಿಯ ಒಂದು ತರಗತಿ ಇದೆಯೋ, ಅದನ್ನು ಮುಂದುವರಿಸಿಕೊಂಡು ಹೋಗುವವರು ಅವರ ಪುತ್ರಿಯಾದಂತಹ ವಿದುಷಿ ರಾಜಶ್ರೀ ಉಳ್ಳಾಲ್ ಅವರು. ತಂದೆಯವರ ದೈನಂದಿನವಾದ ಚಟುವಟಿಕೆ ಮತ್ತು ಅವರ ಸಾಧನೆಯ ಕುರಿತಾಗಿ ಅವರ ಒಂದೆರಡು ಮಾತುಗಳನ್ನು ಈಗ ಕೇಳೋಣ.
1: ನನ್ನ ತಂದೆ ಗುರು ಉಳ್ಳಾಲ್ ಮೋಹನ್ ಕುಮಾರ್ ಅವರು ತಂದೆಯಾಗಿಯೂ ಗುರುವಾಗಿಯೂ ನನ್ನನ್ನು ಒಂದು ಒಳ್ಳೆಯ ಮಾರ್ಗದಲ್ಲಿ ತಿದ್ದಿಕೊಂಡು ನನ್ನ ಜೀವನವನ್ನು ನಡೆಸಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾಂಸಾರಿಕ ಜೀವನದಲ್ಲಿಯೂ ಹಾಗೆ ಯಾವ ರೀತಿ ಇರಬೇಕು ಅಂತ ಹೇಳಿಕೊಂಡು, ನೃತ್ಯದ ಬಗ್ಗೆ ಹೇಳುವುದಿದ್ರೆ ನಾನು ಚಿಕ್ಕಂದಿನಿಂದಲೇ ಸುಮಾರು 6 ವರ್ಷ ಕಳೆದಿರ್ಬೋದು, ಆವಾಗ ನಾನು ನೃತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದೆ. ನಮ್ಮ ತಂದೆಯವರೇ ನನಗೆ ಗುರುಗಳಾಗಿ ಈ ಕ್ಷೇತ್ರದಲ್ಲಿ ಮುಂದುವರಿಸಲಿಕ್ಕೆ ಕಾರಣರಾಗಿದ್ದಾರೆ. ನನಗೆ ಎಲ್ಲರ ಜೊತೆಯಲ್ಲಿ, ಎಲ್ಲ ಮಕ್ಕಳ ಜೊತೆಯಲ್ಲಿ ನೃತ್ಯದ ಪಾಠ ಆಗ್ತಿತ್ತು. ನಾನು ಮಗಳು ಅಂತ ಹೇಳಿ ಅವರು ಸಪ್ರೇಟಾಗಿ ಒಂದು ಕ್ಲಾಸ್ ಅಂತ ಮಾಡ್ತಿರಲಿಲ್ಲ, ಮಕ್ಕಳ ಜೊತೆಯಲ್ಲೇ ನನಗೆ ಪಾಠ ನಡೀತಾ ಇತ್ತು. ಆಗಿನ ಪಾಠ ಹೇಗಿತ್ತು ಅಂದರೆ ಗಂಟೆ ಲೆಕ್ಕ ಅಂತ ಇರಲಿಲ್ಲ. ನಮಗೆ ಬೆಳಿಗ್ಗೆ ಪಾಠ ಶುರು ಆದರೆ ಎಲ್ಲ ಮಕ್ಕಳೊಟ್ಟಿಗೆ, ಮಕ್ಕಳು ಆಗ ನಮ್ಮ ಮನೆಯಲ್ಲಿ ನಿಲ್ಲುವ ಕಾರಣ ಎಲ್ಲ ಮಕ್ಕಳೊಟ್ಟಿಗೆ ಬೆಳಗಿಂದ ಮಧ್ಯಾಹ್ನದವರೆಗೆ ಕ್ಲಾಸ್ ನಡೀತಾ ಇತ್ತು. ಆಗ ಪಾಠ ಮಾಡ್ತಾ ಇರುವಾಗ ಈ ನೃತ್ಯದಲ್ಲಿ ಏನು ಅಡವುಗಳು ಅಂತ ಇದೆ, ಪ್ರಾರಂಭಿಕ ಹೆಜ್ಜೆಗಳು, ಅವುಗಳನ್ನು ಬಹಳ ವರ್ಷ ನಮಗೆ ಅದು ಅದರ ಪಾಠ ನಡೆದಿದೆ. ನಿಲ್ಲುವ ರೀತಿ, ಅರೆಮಂಡಿ ಆಗಲಿ, ಅಡವುಗಳ ಹಸ್ತ ನೃತ್ಯ ನೃತ್ಯಹಸ್ತಗಳನ್ನು ಇಡುವ ರೀತಿ, ಇದೆಲ್ಲ ನಮಗೆ ಆಗ ಅವರು ಹೇಳಿಕೊಟ್ಟದ್ದು. ಬಹಳಷ್ಟು ಸಮಯ ಅದನ್ನು ನಾವು ನಮಗೆ ಪಾಠ ಮಾಡಿದ್ದಾರೆ. ಅದರಿಂದಾಗಿ ಹೆಚ್ಚಿನ ನನ್ನ ತಂದೆಯವರ ಗುರು ಶಿಷ್ಯ ವೃಂದದವರು ಅವರ ಒಂದು ಪಾಠದ ಕ್ರಮವನ್ನು ತಿಳಿದುಕೊಂಡು ಕೊಂಡದ್ರಿಂದಾಗಿ ಈಗ ಈ ಒಂದು ನೃತ್ಯ ಕ್ಷೇತ್ರ ಇಷ್ಟು ಮುಂದುವರಿಲಿಕ್ಕೆ, ನಮ್ಮ ಮಂಗಳೂರಲ್ಲಿ ಹೆಚ್ಚಾಗಿ ಅವರ ಶಿಷ್ಯರೇ ಪಾಠ ಮಾಡೋದ್ರಿಂದ ಮುಂದುವರಿಲಿಕ್ಕೆ ಸಾಧ್ಯ ಆಗಿದೆ. ಮುಂದುವರಿಲಿಕ್ಕೆ ಮಾತ್ರ ಅಲ್ಲ, ಆ ಒಂದು ಪಂದನಗರ ಶೈಲಿಯನ್ನು ಅದೇ ಥರ ಅವರು ಯಾವ ರೀತಿ ಕಲಿಸಿದ್ದಾರೆ ಅದೇ ಥರ ಉಳಿಸಿಕೊಂಡು ಹೋಗಲಿಕ್ಕೆ ನಾನು ಹಾಗೂ ನನ್ನ ತಂದೆಯವರ ಶಿಷ್ಯಂದರು ಹೆಚ್ಚಿನವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಲವಾರು ಮಂದಿ ದೂರ ದೂರದ ಊರಿಂದ ಬರ್ತಾಯಿದ್ರು, ನಮ್ಮ ಮನೆಯಲ್ಲೇ ನಿಲ್ತಾ ಇದ್ದರು. ನಿಲ್ಲುವಾಗ ಅವರೆಲ್ಲ ಆ ಒಂದು ಅತಿಥಿ ಸತ್ಕಾರವನ್ನು ನನ್ನ ಅಮ್ಮ ಮಾಡ್ತಾ ಇದ್ದರು. ಅದೇ ಪರಂಪರೆಯನ್ನು ನಾನು ಆದಷ್ಟು ನನ್ನ ಮಟ್ಟಿಗೆ ಎಷ್ಟು ಸಾಧ್ಯ ಉಂಟ ಅಷ್ಟು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಅವರ ಮಾರ್ಗದರ್ಶನದೊಂದಿಗೆ ನಾನು ಕೂಡ ಈಗ ಏನಾಗ್ತದೆ ಅಂತ ಹೇಳಿದರೆ ಹೆಚ್ಚಾಗಿ ಅವಸರ, ನಿಮಗೆ ಗೊತ್ತಿರ್ಬೋದು ಈಗ ಎಲ್ಲ ವಿಷಯದಲ್ಲೂ ಅವಸರ. ಅದು ಅಲ್ಲದೆ ಮಕ್ಕಳಿಗೀಗ ಸಮಯ ಬಹಳ ಕಡಿಮೆ. ಯಾಕೆಂತ ಹೇಳಿದರೆ ಹೆಚ್ಚಿನ ಮಕ್ಕಳು ಅನೇಕ ಚಟುವಟಿಕೆಗಳಲ್ಲಿ ತೊಡಗಿರಿಸ್ತಾರೆ. ಅದರಿಂದಾಗಿ ಬರೀ ನೃತ್ಯಕ್ಕೆ ಬಂದು 1 ಗಂಟೆ ಅವರಿಗೆ ಉಳ್ಕೊಳ್ಳೋದೆ ಭಾರಿ ಕಷ್ಟ ಆಗ್ತದೆ. ಅದರಿಂದ ಆ ಸಮಯದಲ್ಲಿ ನಮ್ಮ ತಂದೆಯವರು ಹೇಳಿಕೊಟ್ಟಂತಹ ಆ ಒಂದು ಪಾಠವನ್ನು ನಾನು ಅದೇ ಥರ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಒಟ್ಟಾರೆ ನಾನು ನಿಜವಾಗಿ ನಾನು ಅದೃಷ್ಟವಂತೆ ಅಂತ ಹೇಳ್ತೇನೆ. ಯಾಕೆಂತೇಳಿದ್ರೆ ಇಂತಹ ಒಂದು ನನ್ನ ತಂದೆಯನ್ನು ತಂದೆಯಾಗಿ ಗುರುವಾಗಿ ಪಡೆದಕ್ಕೆ ನಾನು ನಿಜವಾಗಿಯೂ ಭಾಗ್ಯಶಾಲಿ. ಯಾಕೆಂತೇಳಿದರೆ ಅವರ ಒಂದು ಪಾಠದ ಕ್ರಮ ನಾನು ಸಾಧಾರಣ ಎಲ್ಲಿ ನೋಡಲಿಲ್ಲ. ಅಷ್ಟು ಚೆನ್ನಾಗಿ ಶಿಸ್ತುಬದ್ಧವಾಗಿ ಅವರು ಆ ಪಾಠವನ್ನು ಮಾಡ್ತಾ ಇದ್ದರು. ಅವ್ರ ನಿಜ ಜೀವನದಲ್ಲಿ ಕೂಡ ಅದೇ ಒಂದು ಶಿಸ್ತನ್ನು ಅಳವಡಿಸ್ತಾ ಇದ್ದಾರೆ. ಈಗಲೂ ಕೂಡ ಅವರು ಇಷ್ಟೀಗ 90 ಇಳಿ ವಯಸ್ಸು ಅವರಿಗೆ, ಆದರೂ ಸಹ ಹಿಂದೆ ಹೇಗೆ ಇದ್ದರು ಅದೇ ಥರ ತನ್ನ ಜೀವನವನ್ನು ಈಗಲೂ ಮುಂದುವರಿಸ್ತಾ ಇದ್ದಾರೆ. ಅವರು ಯಾವತ್ತೂ ಪರಾವಲಂಬಿಯಾಗಿ ಜೀವನ ನಡೆಸಲಿಲ್ಲ, ನೃತ್ಯದಲ್ಲೇ ಆಗಲಿ ನನ್ನ ಜೀವನದಲ್ಲೇ ಆಗಲಿ. ಅವರ ಕೆಲಸವನ್ನು ಅವರೇ ಈವರೆಗೆ ಕೂಡ ಅವರ ಕೆಲಸವನ್ನು ಅವರೇ ಮಾಡ್ತಾ ಇದ್ದಾರೆ. ನಮಗೂ ಅದನ್ನೇ ಅವರು ಯಾವತ್ತೂ ಹೇಳ್ತಾ ಇದ್ದಾರೆ, ನಿಮ್ಮ ಕೆಲಸ ನಿಮಗೆ ಎಷ್ಟು ಸಾಧ್ಯ ಉಂಟ ಅದನ್ನು ನೀವೇ ಮಾಡಬೇಕು, ಏನಾದರೂ ನಾನು ಕೇಳಿದರೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ವಾ, ಪ್ರಯತ್ನ ಮಾಡು ಅಂತ ಈಗಲೂ ಹೇಳ್ತಾ ಇರ್ತಾರೆ. ಆ ರೀತಿಯ ಒಂದು ಜೀವನದ ಶೈಲಿ ಎಲ್ಲರಿಗೂ ಮಾರ್ಗದರ್ಶಕ ಆಗಲಿ ಅಂತ ಹೇಳ್ತಾ ನನಗೆ ಈ ಅವಕಾಶ ಕೊಟ್ಟದ್ದಕ್ಕಾಗಿ ಮತ್ತೊಮ್ಮೆ ವಂದಿಸ್ತಾ ಇದ್ದೀನಿ. ಇನ್ನೊಂದು ಮುಖ್ಯ ವಿಚಾರ ಅಂದರೆ ನಮ್ಮ ತಂದೆಯವರಿಗೆ ಇಷ್ಟು ಎತ್ತರಕ್ಕೆ ಏರಬೇಕಿದ್ರೆ ಮುಖ್ಯ ಕಾರಣ ನನ್ನ ಅಮ್ಮ. ನನ್ನ ಅಮ್ಮ ಅನ್ನಪೂರ್ಣೆ ಅಂತಲೇ ಎಲ್ಲರೂ ಕರೆಯುವುದು ಅವರನ್ನು. ಮನೆಗೆ ಬಂದಂತಹ ಎಲ್ಲ ಮಕ್ಕಳಿಗೆ ಊಟ ಉಪಚಾರದ ಕೆಲಸ ಅವರದ್ದು. ಯಾವ ಮಕ್ಕಳಿಗೂ ಅವರು ನೃತ್ಯ ಕ್ಲಾಸಿಗೆ ಬರುವಾಗ ಮೊದಲು ನಿಮ್ಮ ಗುರುಗಳಿಗೆ ಸಮಯದ ಅರಿವಿಲ್ಲ, ನೀವಿಲ್ಲಿ ತಿಂದು ಮತ್ತೆ ಮೇಲೆ ಕ್ಲಾಸಿಗೆ ಹೋಗಿ ಅಂತ ಪ್ರತಿ ಒಂದು ಮಕ್ಕಳಿಗೆ ಅವರ ಒಂದು ತಾಯಿಯ ವಾತ್ಸಲ್ಯವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಎಲ್ಲ ಮಕ್ಕಳಿಗೂ ಅಮ್ಮನಾಗಿ ನನ್ನ ಅಪ್ಪನ ಏಳಿಗೆಗೆ ಕಾರಣರಾಗಿದ್ದಾರೆ. ಹಿಂದೆ ಅದು ಅಲ್ಲದೆ ಅವರು ಬಹಳ ಕಷ್ಟಪಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಆಗ ವ್ಯವಸ್ಥೆ ಇರಲಿಲ್ಲ, ಒಬ್ಬರೇ ಸ್ವತಃ ಎಲ್ಲ ಅಡುಗೆ ಮಾಡಿ ಎಲ್ಲ ಮಕ್ಕಳಿಗೆ, ಮಕ್ಕಳು ಮಾತ್ರ ಅಲ್ಲ, ಆಗ ಹಿಮ್ಮೇಳ ಕಲಾವಿದರು ಕೂಡ ನಮ್ಮ ಮನೆಯಲ್ಲಿ ಈ ಕಾರ್ಯಕ್ರಮ ಇರುವಾಗ ಬರ್ತಿದ್ರು. ಬಂದಾಗ ನಮ್ಮ ಮನೆಯಲ್ಲಿ ಅವರಿಗೆ ಊಟ ಉಪಚಾರ ಆಗ್ತಿತ್ತು. ಇಷ್ಟು ಮಕ್ಕಳ ಎಲ್ಲ ಜವಾಬ್ದಾರಿಯನ್ನು ನನ್ನ ಅಮ್ಮ ಕೂಡ ಹೊತ್ತಿದ್ದಾರೆ ಅಂತ ಹೇಳ್ಬೋದು. ಆದ್ದರಿಂದ ಮುಖ್ಯವಾಗಿ ನಾನು ನನ್ನ ಅಮ್ಮ ಅಪ್ಪ ಇವರಿಬ್ಬರ ಒಂದು ಒಳ್ಳೆಯ ಒಂದು ಜೀವನ, ಶಿಸ್ತಿನ ಜೀವನವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸಲಿಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದೇನೆ.

0: ಅದೇ ಹೇಳೋದೀಗ ಈ ಒಂದು ಜೀವನೋತ್ಸಾಹ ಈಗ 90 ದಶಕಗಳನ್ನು ದಾಟಿ ಈಗ 90ರ ಅಂಚಿನಲ್ಲಿ ಇರುವವರು ನೀವು. ಆದರೂ ಈಗ ನಿಮ್ಮ ಮಗಳು ಸೊಸೆಯೆಲ್ಲ ಹೇಳ್ತಾರೆ ನಿಮ್ಮ ಕೆಲಸ ನೀವೇ ಮಾಡಿಕೊಳ್ತಾ ಇದ್ದೀರಿ, ಈಗಲೂ ಕೂಡ ಓಡಾಡ್ತಾ ಇರ್ತೀರಿ, ಈ ಒಂದು ಆರೋಗ್ಯದ ಈ ಒಂದು ಚಟುವಟಿಕೆಯ ಒಂದು ಗುಟ್ಟು ಏನು?
1: ನಾನು ಒಂದು ಹೇಳ್ತೇನೆ, ನಾನು ಎಲ್ಲರಿಗೂ ಹೇಳ್ತೇನೆ, ಒಂದು ಸಮಾಧಾನ. ನಮಗೆ ಕೆಲವರು ಹೇಳುವಾಗ ಈಗ ಕೆಲವರೆಲ್ಲ ಏನಾದರೂ ತೊಂದರೆ ಮಾಡಿದಾಗ ನಾಳೆ ಅವರು ಸರಿ ಆಗ್ತಾರೆ, ಅದು ನನ್ನ ಇದು, ಅವರೇನು ತಿಳಿಯದೆ ಮಾಡೋದಂತ. ಎಲ್ಲದಕ್ಕೆ ಆ ತಾಳ್ಮೆ ಉಂಟಲ್ಲ, ಅದನ್ನೇ ಈ ಇಷ್ಟು ನನಗೆ ರಕ್ಷಣೆ ಮಾಡಿದಂತ ನನ್ನ ಒಂದು ಇದು. ಮತ್ತೆ ಗುರುಗಳು ಹೇಳ್ತಿದ್ರು ಅವನು ಸ್ವಲ್ಪ ಸಮಯ ಬಂದು ಹೆಚ್ಚು ಕಲ್ತಿದ್ದಾನೆ ಅಂತ. ಗುರುವಿನ ಅನುಗ್ರಹ ಉಂಟಲ್ಲ, ಅದು ಕರೆಂಟಿನ ಶಕ್ತಿಯಾಗಿ, ಅದಿಲ್ಲೇ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಯಾವತ್ತೂ ಗುರುಗಳಿಗೆ ನಾವು ಅವರು ತಪ್ಪು ಮಾಡಿದ್ರೆ ಅವರಿಗೆ ನಾವು ಹೇಳಬಾರದು.
0: ಕೃಷ್ಣ ಪರಮಾತ್ಮ 64 ದಿವಸ 64 ವಿದ್ಯೆ ಕಲಿತಿದ್ದೆ.
1: ಹೌದು ಹೌದು,
0: ಅದು ಆ ಶ್ರದ್ಧೆಯೂ ಬೇಕು ಮತ್ತು ಗುರುಭಕ್ತಿಯೂ
1: ಬೇಕು. ಹಾಗಿದ್ರೆ ನಮಗೆ ಇದರಲ್ಲಿ ಹೋಗಲಿಕ್ಕೆ ಆಗ್ತದೆ. ಕೆಲವು ಸಲ ಬೇಜಾರಾಗ್ತದೆ ಸ್ವಲ್ಪ ಹಾಗೆ ಹೇಗೆ, ಮತ್ತು ಈಗ ಅಂತಕ್ಕಂತೆ ಹೇಳುವವರು ತುಂಬ ಜನ ಇರುವುದಿಲ್ಲ, ಹಾಗೆ ಕೂಡ ಕೆಲವೆಲ್ಲ ಇರ್ತದೆ, ಮತ್ತೆ ಸರಿ ಆಗ್ತದೆ. ಎಷ್ಟೋ ಜನ ವಿದ್ವಾನ್ ಕಲಿತವರು ನಾನು ಕಲೀಲಿಲ್ಲ ಅಂತ ಹೇಳ್ತಾರೆ, ನನಗೇನಿಲ್ಲ ನಂತರಲ್ಲಿ ಮತ್ತೆ ಬರ್ತಾರೆ. ಹೌದು, ಹೋಗ್ತೇನೆ, ಕರೆದರೆ ಹೋಗ್ತೇನೆ. ಈಗಲೂ
0: ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಅಂತ ಹೇಳಿದರೆ ಇವತ್ತು ಬಹುಶಃ ಎಲ್ಲರೂ ಕೂಡ ಮುತ್ತ ಮೊದಲಿಗೆ ನೃತ್ಯ ಕ್ಷೇತ್ರದಲ್ಲಿ ನೆನಪಿಸುವಂಥ ಒಂದು ಹೆಸರು. ಈಗ ಉಳ್ಳಾಲದಲ್ಲಿ ಸಾರ್ವಜನಿಕವಾಗಿ ನಿಮಗೆ ಅಭಿನಂದನೆ ಆಗಿದೆ, ನಾಟ್ಯ ಮೋಹನ ಎನ್ನುವಂಥ ಒಂದು ಅಭಿನಂದನಾ ಗ್ರಂಥ ಸಮರ್ಪಣೆ ಕೂಡ ಆಗಿದೆ. ಇಂಥ ಅನೇಕ ಸನ್ಮಾನಗಳು ನಿಮಗೆ ನೆನಪಿ ಇಲ್ಲದೇ ಇರತಕ್ಕಂಥದ್ದು ಕೂಡ ನಿಮಗೆ ಆಗಿದೆ. ಆದರೆ ಯಾವುದನ್ನು ಕೂಡ ನೀವು ಬಯಸಿ ಅದು ಬಂದದ್ದಲ್ಲ, ಅದರಷ್ಟಕ್ಕೆ ಬಂದಿದೆ. ಅದು ಶಾಂತಲ ಇರ್ಬೋದು, ಕರ್ನಾಟಕ ಕಲಾತಿಲಕ ಇರ್ಬೋದು, ರಾಜ್ಯೋತ್ಸವ ಪ್ರಶಸ್ತಿಗೆ ನೀವು ನಿಮ್ಮ ಒಂದು ಬಯೋಡಾಟ ಕೊಡಿ ಅಂತ ಹೇಳುವಾಗಲೂ ಕೊಡಲಿಲ್ಲಂತೆ, ಅದರ ಬಗ್ಗೆ ಸ್ವಲ್ಪ ಹೇಳಿ ಮನ್ಕುವಾರೆ.
1: ರಾಜ್ಯೋತ್ಸವ ಪ್ರಶಸ್ತಿಗೆ ಆಗ ಆ ಸಮಯದಲ್ಲಿ ಇಲ್ಲಿ ಹಿರಿಯರಿದ್ದದ್ದು ನಾನು ಮತ್ತು ಮುರಳೀಧರ
0: ಮಾಸ್ಟರ್.
1: ಮುರಳೀಧರ ಮಾಸ್ಟರ್ಗೆ ಆ ವರ್ತ ಸೆಲೆಕ್ಟ್ ಮಾಡಿ ಅವರಿಗೆ ಅಸೌಖ್ಯ ಆದ್ದರಿಂದ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಇಲ್ಲಿ ನಮ್ಮ ಶಿಷ್ಯ ಒಬ್ಬರ ಮನೆಗೆ ಬಂದಿದ್ದರು ಅವರು. ಸನಾತನ ನಾಟ್ಯಲ್ಲ ಇದರಲ್ಲಿ ನನ್ನನ್ನು ಕರೆಸಿ ನಾನು ಹೋಗಿದ್ದೆ. ಆಗ ಮಂತ್ರಿಗಳು ಬಂದಿದ್ದರು,
0: ಆಗ ಉಮಾಶಿ
1: ಬಂದಿದ್ದರು. ನಾನು ಅವರಲ್ಲಿ ವಿಷಯವಾಗಿ ಏನು ಹೇಳಲಿಲ್ಲ, ನನಗೆ ಅಂದರೆ ಅಪ್ಲಿಕೇಶನ್ ಹಾಕುವ ಅರ್ಜಿ ಹಾಕುವ ಒಂದು
0: ಅಲ್ಲಿ ಒಂದು ಮಾತು ನೀವು ಹೇಳ್ತೀರಿ.
1: ಹೌದು, ಹಾಕಿದ್ದಿಲ್ಲ
0: ಇಲ್ಲ.
1: ಮತ್ತೆ ತನ್ನಷ್ಟಕ್ಕೆ ನನ್ನ ಹೆಸರು ಅಲ್ಲಿ ಯಾರ ಮಂಗಳೂರು ಮೈಸೂರಿನ ದೊಡ್ಡ ವಿದ್ವಾಂಸರಂತೆ ಅವರು ನನ್ನ ಪರವಾಗಿ ನಿಂತು ಆ ಸಮಾರಂಭದಲ್ಲಿ ಆರಿಸುವ ಸಮಾರಂಭದಲ್ಲಿ ನನ್ನ ವಿಷಯವಾಗಿ ಹೇಳಿ ನಾನು ಅರ್ಜಿ ಹಾಕಲಿಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ನನ್ನ ಈ ಸೇವೆಯನ್ನು ಪರಿಗಣಿಸಿ ಮುಖ್ಯಮಂತ್ರಿಯವರು ಮತ್ತು ಎಲ್ಲ ಮಂತ್ರಿಗಳು ನನಗೆ ಇದನ್ನು ಕೊಟ್ಟರು.
0: ಈಗಿನ ಒಂದು ವ್ಯವಸ್ಥೆಯಲ್ಲಿ ಶಿಫಾರಸುಗಳು ಅಥವಾ ತನ್ನ ಮನವಿ ಅರ್ಜಿ ಇತ್ಯಾದಿಗಳೆಲ್ಲ ಬೇಕಾಗ್ತದೆ. ಆದರೆ ನಿಮ್ಮಂಥ ಹಿರಿಯರಿಗೆ ಯಾವಾಗಲೂ ಬರಬೇಕಾದದ್ದು ಅಲ್ವಾ, ಅದು ಅದನ್ನು ಕೂಡ ಗಮನದಲ್ಲಿಟ್ಟುಕೊಳ್ಬೇಕು. ಹಾಗಾಗಿ ಸಹಜವಾಗಿ ಅದು ನಿಮ್ಮನ್ನು ಒಲಿದು ಬಂತು. ಮತ್ತು ಇಲ್ಲಿ ಬೇರೆ ಬೇರೆ ಮಠ ಮಂದಿರಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಆದಂಥ ಸನ್ಮಾನಗಳು ಅಲವು ಅಲ್ವಾ. ಈಗ ನಮ್ಮ ಮಾತುಕತೆಯ ಒಂದು ಕೊನೆ ಹಂತಕ್ಕೆ ನಾವು ಬರಬೇಕಾಗಿದೆ ಅನಿವಾರ್ಯವಾಗಿ. ಸರ್, ಈ ನೃತ್ಯ ಕ್ಷೇತ್ರ ಅಂತ ಹೇಳಿದರೆ ಅದೊಂದು ತಪಸ್ಸು
1: ನಿಜ.
0: ಈಗ ನಿಮ್ಮಂಥವರು ಅದನ್ನು ಹಾಗೆ ಮಾಡಿಕೊಂಡು ಬಂದವರು, ಹಾಗಾಗಿ ಈ ಹೊತ್ತಿಗೂ ಒಂದು ರೀತಿಯಲ್ಲಿ ಅದನ್ನೇ ನೀವು ಬಹುಶಃ ಮನಸ್ಸಿನಿಂದ ಮತ್ತು ವ್ಯವಹಾರದಲ್ಲಿ ಅದನ್ನೇ ಆರಾಧನೆ ಮಾಡಿಕೊಂಡು ಬಂದವರು. ಬಹುಶಃ ಎಲ್ಲವರು ಹಾಗೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೇವಲ ಆಸಕ್ತಿಯಿಂದ ಬಂದು ಆಮೇಲೆ ಒಂದೆರಡು ಪ್ರದರ್ಶನ ಮಾಡಿ ಅದನ್ನು ನಿಲ್ಲಿಸುವವರು ಕೂಡ ತುಂಬ ಇದ್ದಾರೆ. ಹಾಗೆ ಎಷ್ಟೋ ಒಳ್ಳೆಯ ಪ್ರತಿಭಾವಂತರು ಕೂಡ ನೃತ್ಯದಲ್ಲಿ ಒಳ್ಳೆಯ ಒಂದು ಪರಿಣತಿಯನ್ನು ಪಡ್ಕೊಂಡು ಕೂಡ ಮತ್ತೆ ಅವರು ಎಲ್ಲಿ ಹೋದರು ಅಂತ ಗೊತ್ತಾಗೋದಿಲ್ಲ. ಈಗ ಅಂಥವರಿಗೆ ಅಥವಾ ಆಸಕ್ತರಿಗೆ ನಿಮ್ಮಂಥ ಹಿರಿಯರು ಏನು ಕಿವಿಮಾತು ಹೇಳಲಿಕ್ಕೆ ಸಾಧ್ಯ?
1: ನಾವು ಗುರುಗಳಲ್ಲ, ಈಗಲೂ ಶಿಷ್ಯರೇ ಆಗಿದ್ದೇವೆ. ಆದ್ದರಿಂದ ಅಧ್ಯಯನ ಮಾಡಬೇಕು, ಅದು ಈ ನೃತ್ಯ ಆಗಲಿ ಯಾವುದೇ ಕಲೆಯು ಪರಿಪೂರ್ಣತೆ ಅಂತ ಇಲ್ಲ. ಆದ್ದರಿಂದ ಅದನ್ನು ಅಧ್ಯಯನ ಮಾಡಿ ನಮ್ಮ ಹಿಂದಿನವರು ನಮಗೆ ಕೊಟ್ಟಂತಹ ಈ ಒಂದು ಮಹತ್ತರವಾದಂತಹ ನಮ್ಮ ದೇಶದ ಭಾರತ ದೇಶದ ಈ ಕಲೆಯನ್ನು ನಾವು ಕಲೆಯಾಗಿ ಉಳಿಸುವಲ್ಲಿ ನನ್ನ ಹತ್ರ ಅಭ್ಯಾಸ ಮಾಡಿದಂಥ ಎಲ್ಲ ಶಿಷ್ಯರುಗಳದನ್ನು ಉಳಿಸಿಕೊಳ್ಬೇಕು, ಅದರ ಗೌರವವನ್ನು ಕಾಪಾಡಿಕೊಳ್ಬೇಕಂತ ನಾನು ಅವರಿಗೆ ಸದಾ ಯಾವಾಗಲೂ ಹೇಳ್ತಾ ಆಶೀರ್ವಾದ ಮಾಡ್ತಾ ಇದ್ದೇನೆ.
0: ತುಂಬ ಸಂತೋಷ ಸರ್. ಬಹುಶಃ ನಮ್ಮ ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ಭರತನಾಟ್ಯ, ಬೇರೆ ಬೇರೆ ರೀತಿಯ ಲಲಿತ ಕಲೆಗಳು ಒಂದು ಸನಾತನವಾದಂತಹ ನಮ್ಮ ಸಂಸ್ಕೃತಿಯನ್ನು ಮತ್ತು ಒಳ್ಳೆಯ ಸಂಸ್ಕಾರವನ್ನು ನೀಡುವಂತಹ ಮಾಧ್ಯಮಗಳು. ನಿಮ್ಮಂತಹ ಗುರುಗಳು ಅದನ್ನು ಶ್ರೀಮಂತಗೊಳಿಸಿದ್ದೀರಿ. ಆ ಪರಂಪರೆ ಮುಂದುವರಿಬೇಕು ಎನ್ನುವುದು ನಮ್ಮೆಲ್ಲರ ಆಶಯ ಕೂಡ. ಭಾಳಷ್ಟು ದೀರ್ಘವಾದಂತಹ ನಿಮ್ಮ ಬದುಕಿನ ಅನುಭವಗಳನ್ನು ಕೆಲವೇ ಮಾತುಗಳಲ್ಲಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಆ ಮೂಲಕವಾಗಿ ಬಹುಶಃ ನಿಮ್ಮ ಈ ಮಾತುಗಳು ಅಥವಾ ನೀವು ತಪಸ್ಸಿನ ಹಾಗೆ ಮಾಡಿಕೊಂಡು ಬಂದಿರತಕ್ಕಂಥ ಈ ಒಂದು ನೃತ್ಯ ಸೇವೆ, ಇದು ಬಹುಶಃ ಅದು ಸಾರ್ಥಕವಾದದ್ದು. ಅದು ಮುಂದಿನ ಜನಾಂಗಕ್ಕೆ ಆದರ್ಶವಾಗಿ ಮಾದರಿಯಾಗಿ ಉಳಿಲಿ ಅಂತ ಹೇಳ್ತಾ ನಿಮ್ಮ ಮನೆಗೆ ಕರೆಸಿಕೊಂಡು ಉಪಚಾರ ಕೊಟ್ಟು ಇಷ್ಟು ವಿಷಯಗಳನ್ನು ನಮ್ಮಲ್ಲಿ ಹಂಚಿಕೊಂಡದಕ್ಕಾಗಿ ನಮ್ಮ ಮಾಧ್ಯಮದ ಪರವಾಗಿ ನಿಮಗೆ ಪ್ರೀತಿಯ ಧನ್ಯವಾದಗಳು.
1: ಎಲ್ಲರಿಗೂ ನನ್ನ ಪ್ರೀತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ.
0: ಶ್ರೋತೃಗಳೇ, ಕಲಾ ಸಾರಂಗನಲ್ಲಿ ಇಷ್ಟೊಂದು ದೀರ್ಘ ಕಾಲ ಉಳ್ಳಾಲ ಮೋಹನ್ ಕುಮಾರ್ ಅವರ ಅನುಭವದ ಮಾತುಗಳನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಕಿವಿಯಾದಂಥ ನಿಮಗೆ ಪ್ರತ್ಯೇಕವಾಗಿ ನಮ್ಮ ನೆನಕೆಗಳು ಸಲ್ತವೆ. ಅದರ ಜೊತೆಗೆ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಈ ನಾಟ್ಯನಿಕೇತನಕ್ಕೆ ಬಂದು ಅವರ ಮಾತುಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳುವುದಕ್ಕೆ ಸಹಕಾರವನ್ನು ನೀಡಿದಂತಹ ಸಾರಂಗದ ಬಲಗವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತೇನೆ. ನನ್ನ ಜೊತೆ ಬಿಂದ್ಯಾ ಕುಲಾಲ್ ಅವರಿದ್ದಾರೆ, ಎಡ್ವರ್ಡ್ ಲೋಬೋ ಅವರಿದ್ದಾರೆ, ಹಾಗೆ ಅವರಿಗೂ ವಿಶೇಷವಾಗಿ ಉಳ್ಳಾಲ್ ಮೋಹನ್ ಕುಮಾರ್ ಅವರ ಮನೆಯವರಿಗೆ ಕೂಡ ನಮ್ಮ ಸಾರಂಗದ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇವತ್ತಿನ ಕಲಾ ಸಾರಂಗ್ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸೇರೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ಕುಕ್ಕೋಳಿ, ನಮಸ್ಕಾರ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8. ಮುಂದೆ 10-15 ವರ್ಷ ಆಯಿತು. ಮುಂದೆ 15 ವರ್ಷನೂ ಜಗಳಾಡಲಿಲ್ಲ ಅವರು, ಸಂತೋಷವಾಗಿ ನಗರಾಗ್ತಾನೆ ಇದ್ರು. ಈ ಜಡ್ಜ್ ಇದ್ರು, ಲೋಕಲ್ ಜಡ್ಜು, ಹೈಕೋರ್ಟ್ ಜಡ್ಜ್ ಆದರು. ಅವ್ರ ಮುಂದೆ ಒಂದು ಕೇಸ್ ಬಂತು, ನೋಡ್ತಾರೆ ಡೈವೋರ್ಸ್ ಕೇಸ್. ಯಾರ್ದು ಅಂದ್ರೆ ಇವ್ರದೇ. ಅವರಂದ್ರು ಎಲ್ಲ ಇವನ ಇವರು ಆದರ್ಶ ದಂಪತಿಗಳು ಅಂತ ಅವಾರ್ಡ್ ಕೊಟ್ಟಿದ್ದೀನಿ, ಒಂದ್ಸಲೂ ಜಗಳಾಡಿದವರಲ್ಲ ಇವರು, ಇವ್ರು ಯಾಕೆ ವಿಚ್ಛೇದನ ಕೇಳ್ತಿದ್ದಾರೆ, ಡೈವೋರ್ಸ್ ಕೇಳ್ತಿದ್ದಾರೆ? ಅವರಂದ್ರು ಕೋರ್ಟಲ್ಲಿ ಮಾತಾಡೋದು ಬೇಡ, ಪಾಪ ಕರೆಸೋಣ. ತಮ್ಮ ಚೇಂಬರಿಗೆ ಕರೆಸಿದ್ರು ಅವ್ರನ್ನ. ಆ ಗಂಡನ ಕರೆಸಿದ್ರು, ಯಾಕಪ್ಪ ಇಷ್ಟು ಒಳ್ಳೆ ಚೆನ್ನಾಗಿ ಬದುಕಿದವರು, ನಗ್ನಗ್ತಾ ಬದುಕಿದವರು, ಯಾಕೆ ಡೈವೋರ್ಸ್ ಕೇಳ್ತೀರಿ ಅಂತ. ಅಂತ ಹೇಳಿದ, ನನ್ನ ತಾಳ್ಮೆಗೆ ಒಂದು ಮಿತಿ ಇದೆಯಲ್ಲ ಸರ್. ಯಾಕೆ ನಿನ್ನ ತಾಳ್ಮೆಗೆ ಏನಾಯಿತು? ಸರ್ ಭಾಳ ಅನುಭವಿಸಿದ್ವಿ ಸರ್ ನಾವು, ಮತ್ತೆ ಜಗಳೇ ಆಡಿಲ್ಲ. ಯಾರು ಹೇಳಿದರು ಅಂದವ? ಯಾರು ಹೇಳಿದರು? ನಾವು ಮದುವೆ ಆದ ದಿವಸ ಒಂದು ತೀರ್ಮಾನ ಮಾಡ್ಕೊಂಡಿದ್ವಿ, ಕೂಗಾಡೋದು ಅಳೋದು ಎಲ್ಲ ಹೊಸ ಓಲ್ಡ್ ಫ್ಯಾಷನ್ ಅದು, ಹಂಗಿಲ್ಲ. ಹೆಂಡತಿಗೆ ಹೇಳಿದ್ದೆ, ನಿನ್ನ ಕೋಪ ಬಂತು ಅಂದ್ರೆ ನನ್ನ ಮೇಲೆ ಏನೇನು ಸಾಮಾನು ಸಿಗ್ತೋ ತೊಗೊಂಡು ಬಿಸಾಕು ನನ್ನ ಕಡೆಗೆ, ಪಾತ್ರೆ ಪಡಗ ಏನು ಸಿಗ್ತು ಬಿಸಾಕು ನನ್ನ ಕಡೆಗೆ, ನಾ ತಪ್ಸ್ಕೋತೀನಿ. ನನಗೆ ಬಡಿದ್ರೆ ನೀನಾಗಬೇಕು, ನಾ ತಪ್ಸ್ಕೊಂಡ್ರೆ ನಾನು ನಗ್ತೀನಿ. ಚೆನ್ನಾಗಿದೆ ನೋಡಿ ಅಗ್ರಿಮೆಂಟು. ಹೊರಗಡೆ ನಗೋದು ಕೇಳಿಸ್ತಿತ್ತಲ್ಲ, ಅದು ಕೇಳಿಸೋದು. ಆಕೆ ಸರಿಯಾಗಿ ಗುರಿ ಇಟ್ಟು ನನಗೆ ಹೊಡೆದ್ರೆ ಗುರಿ ಸರಿ ಆಯ್ತಲ್ಲ, ಆಕೆ ನಗ್ತಿದ್ದು ಹಾ ಅಂತ. ನಾ ತಪ್ಸ್ಕೊಂಡಾಗ ನಾನು ನಗ್ತಿದ್ದೆ ಪಾರಾದೆ ಅಂತ ತಿಳ್ಕೊಂಡು. ಹೊರಗಡೆ ಕೇಳಿಸೋ ನಗು ಅದು. ಈಗ 25 ವರ್ಷ ಏನಾಗಿದೆ ಗೊತ್ತಾ ಸ್ವಾಮಿ? ಒಗೆದು ಆಕೆ ಗುರಿ ಚೆನ್ನಾಗಿ ಆಗಿಬಿಟ್ಟಿದೆ. ನನಗೆ ಅರ್ಥ್ರೈಟಿಸ್, ತಕ್ಷಣ ಬಗ್ಗೋಕ್ಕಾಗಲ್ಲ, ಎಷ್ಟು ಅಂತ ಹೊಡೆಸ್ಕೊಳ್ಳಿ ಸ್ವಾಮಿ ನಾನು, ಸಾಕು ನನಗೆ. ನಿಜವಾದ ದಾಂಪತ್ಯನ ಅದು, ಮುಖವಾಡ ಅಲ್ವಾ? ಹೊರಗಡೆ ಮುಖವಾಡ ಹಾಕ್ಕೊಂಡಿರ್ತೀವಿ.

0: You are listening to Radio Sarang, 107.8 FM.
1: ಮುಖವಾಡ ಎಷ್ಟು ಹಾಕೋತೀವೋ ಅಷ್ಟು ಕಷ್ಟನೇ ನಮಗೆ. ಅದಕ್ಕೆ ಡಿವಿಜ್ ಹೇಳ್ತಾರೆ, ರಾವಣನು ದಶಶಿರವದೇಂ ನರನು ಶತಶಿರನು. ರಾವಣನ ಬಗ್ಗೆ ದಂತೋಷ, ಹೊತ್ತಲ್ಲಿ ಹೆಂಗಿದ್ದಂತೆ ಅವ, ಹೊತ್ತಲ್ಲಿ ಹೆಂಗಿತ್ತು ಅಂದು ಅಂತ ಆಶ್ಚರ್ಯ ಪಡಬೇಡ್ರಿ ನೀವು. ಯಾಕಂದರೆ ರಾವಣನು ದಶಶಿರವದೇಂ ನರನು ಶತಶಿರನು, ಸಾವಿರಾಶ್ಯಗಳನ್ನು ಒಂದರೊಳೆದಿದನು. ಹಾವಾಗಿ ಹುಲ್ಲಾಗಿ ಕಪ್ಪೆ ಹುಲ್ಲೆಯೂ ಆಗಿ ಭೂಯೋಮ ಕತಿಶಯನು ಮಂಕುತಿಮ್ಮ. ಈ ಮನುಷ್ಯ ಯಾವ ಕ್ಷಣಕ್ಕೆ ಹೇಗೆ ಮಾಡ್ತಾನೆ ಹೇಳೋಕೆ ಸಾಧ್ಯ ಇಲ್ಲ. ಒಂದ್ಸಲ ಹುಲಿ ಆಗಿರ್ತಾನೆ, ಒಂದ್ಸಲ ಇಲಿ ಆಗ್ತಾನೆ, ಒಂದ್ಸಲ ಕಪ್ಪೆ ಆಗ್ತಾನೆ, ಒಂದ್ಸಲ ಏನೇನು ಆಗ್ಬಿಡ್ತಾನೆ. ಇದಾಗೋದ್ರಿಂದ ನಾವು ಬಹಳಷ್ಟು ಮುಖವಾಡಗಳನ್ನು ಹಾಕ್ಕೊಂಡಾಗ ನೈಜವಾದ ನಂಬಿಕೆ ಯಾವುದು ಅಂತ ಗೊತ್ತಾಗಲ್ಲ. ತಾವು ನೋಡಿದ್ದೀರಿ ಟಿವಿಯಲ್ಲಿ ಇಬ್ಬರು ನಾಯಕರು ಬರ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ ಕ್ಯಾಮ್ರಾ ಮುಂದೆ, ಕ್ಯಾಮ್ರಾ ಇರೋ ತನಕನು ಕೈ ಗಟ್ಟು ಕುಲ್ಕೋದು ನೋಡಿದ್ರೆ ಇವರಂತ ಸ್ನೇಹಿತರ ಇಲ್ಲ ಅಂತ ಅನಿಸ್ಬೇಕು. ಮರುದಿನ ಪೇಪರಲ್ಲಿ ಇವ್ರ ವಿರುದ್ಧ ಅವರು, ಅವ್ರ ವಿರುದ್ಧ ಇವರು, ಅಂದರೆ ಅದು ತೋರಿಕೆಗೆ ಆದಂತಾಯ್ತು. ನಮ್ಮ ಬದುಕು ಹಂಗೆ ತೋರಿಕೆಗೆ ಆಗಬಾರ್ದಲ್ಲ. ನಂಬಿಕೆಯನ್ನು ಗಟ್ಟಿಯಾಗಿ ಬೆಳೆಸಿದರೆ ಮಾತ್ರ ನಮ್ಮ ಜೀವನ ಸಮೃದ್ಧಿ ಆದೀತು.

0: Sarang 107.8 FM.
1: ಒಂದು ನಿಮ್ಮಲ್ಲಿ ವಿನಂತಿ ಇದೆ. ನಾವೀಗ ಪರಿವಾರವನ್ನು ಗಟ್ಟಿಯಾಗಿ ಬೆಳೆಸಬೇಕಾಗಿದೆ. ಪರಿವಾರದಲ್ಲಿ ನಂಬಿಕೆ ಬೆಳೆಸಬೇಕಾಗಿದೆ. ಅಪ್ಪನಲ್ಲಿ ಮಗನಿಗೆ, ಮಗನಿಗೆ ಅಪ್ಪನಲ್ಲಿ, ಹೆಂಡತಿ ಗಂಡ ನಡುವೆ, ಸಂಬಂಧಿಕರು, ಮಕ್ಕಳು ಕೂತ್ಕೊಂಡಿದ್ದಾರೆ, ಮೊಮ್ಮಕ್ಕಳು ಕೂತ್ಕೊಂಡಿದ್ದಾರೆ, ಅವರೆಲ್ಲ ಗಟ್ಟಿ ನಂಬಿಕೆ ಉಳಿಸ್ಬೇಕಾದ್ರೆ ಇವತ್ತಿನ ಕಾಲಕ್ಕೆ ಬೇಕಾದ ಮಾತ್ರ ಹೇಳ್ತೀನಿ ನಾನು. ಮೊದಲು ನನ್ನ ತಾಯಿ ನನಗೆಂದು ಐ ಲವ್ ಯು ಅಂತ ಹೇಳಲಿಲ್ಲ. ನನಗೆ ಬೇಕೂ ಆಗಲಿಲ್ಲ ಅದು. ಐ ನ್ಯೂ ದಟ್ ಮೈ ಮದರ್ ಲವ್ಡ್ ಮೀ. ಆದರೆ ಇವತ್ತಿನ ಮಕ್ಕಳು ಹಂಗಲ್ಲ, ಬಾಯಿ ಬಿಟ್ಟು ಅಪೇಕ್ಷೆ ಮಾಡ್ತಾರೆ ನಿಮ್ಮ ಕಡೆಯಿಂದ. ನೋಡು ಅವ್ರು ಹೆಂಗೆ ಹೇಳ್ತಾನೆ, ಏನು ಹೇಳೇ ಇಲ್ಲ ನನಗೆ. ಅಭ್ಯಾಸ ನೋಡಿದ್ದೀರ ಮಕ್ಕಳದಿಗೆ, ಮನೆಯಲ್ಲಿ ಮೊಮ್ಮಕ್ಕಳಿದ್ರೆ ನೋಡಿ, ಸ್ಟಾರ್ ಹಾಕ್ಬೇಕು ಕೈಗೆ ಮೇಲೆ. ಟೀಚರ್ ಸ್ಟಾರ್ ಹಾಕಿದರೆ ಗುಡ್ ಟೀಚರ್, ಟೀಚರ್ ಹೇಳಬೇಕು. ಹಾಕಲಿಲ್ಲ ಅಂದರೆ ಟೀಚರ್ ನನ್ನ ಮೇಲೆ ಪ್ರೀತಿ ಇಲ್ಲ. ಅಂದರೆ ಪ್ರತಿ ಸಲವೂ ಹೇಳಬೇಕಾಗತ್ತೆ. ಈಗ ಇದನ್ನು ಹೇಳಬೇಕಾಗೋದು ಹೇಗೆ? ದಯವಿಟ್ಟು ಬಾಯಿ ಬಿಟ್ಟು ಹೇಳಿ, ನಾಳೆ ಅವಕಾಶ ಇರಲಿಕ್ಕಿಲ್ಲ. ಇದನಗಾದಂಥ ಘಟನೆ ನನ್ನ ಜೀವನವನ್ನು ಬಹುಮಟ್ಟಿಗೆ ಬದಲಾಯಿಸಿದಂಥ ಘಟನೆ ಇದು. ನಾನು ದಕ್ಷಿಣ ಆಫ್ರಿಕಾದಲ್ಲಿದ್ದೆ, ಜೋಹಾನ್ಸ್ಬರ್ಗ್ ಅಂತ ಜಾಗ. ಅಲ್ಲಿದ್ದಾಗ ಒಂದು ದಿವಸ ಪೇಪರ್ ಓದ್ತಾ ಇದ್ದೆ. ಒಂದು ಮೊದಲನೇ ಪುಟದಲ್ಲೇ ಕಾಲು ಭಾಗ ಒಂದು ಅಡ್ವರ್ಟೈಸ್ಮೆಂಟ್ ಇತ್ತು. ಯಾವುದು ಅಡ್ವರ್ಟೈಸ್ಮೆಂಟು ಅಂತ ಪೇಪರ್ ತಿರುಗಿಸ್ದೆ. ನಂತರ ಅಂದ್ಕೊಂಡೆ, ವಿಚಿತ್ರ ಅಡ್ವರ್ಟೈಸ್ಮೆಂಟ್ ಅಲ್ವಾ ಇದು. ಕಂಪನಿ ಹೆಸರಿಲ್ಲ, ಫೋನ್ ನಂಬರ್ ಇಲ್ಲ, ಅಡ್ರೆಸ್ ಇಲ್ಲ, ಏನೂ ಇಲ್ಲ, ಪ್ರಾಡಕ್ಟ್ ಇಲ್ಲ, ಏನೋ ಸೃಜನಶೀಲವಾಗಿರಬೇಕು ಅಂತ ಮತ್ತೆ ಓದೋಕ್ಕೆ ಶುರು ಮಾಡಿದೆ. ಅದೊಂದು ಪತ್ರ ಆಗಿತ್ತು, ಒಬ್ಬ ತಾಯಿ ಓದುಗರಿಗೆ ಬರೆದಂಥ ಪತ್ರ. ನಾನು ಪ್ರಾಮಾಣಿಕವಾಗಿ ಹೇಳಬೇಕು ಸ್ವಾಮಿ, ಅದು ಓದ್ಬೇಕಾದ್ರೆ ಒಂದು 2 ನಿಮಿಷ ಆಗ್ಬೋದು ಪತ್ರ ಓದೋದಕ್ಕೆ. ಅದು ಓದೋದ್ರೊಳಗೆ ನನ್ನ ಕಣ್ಣಲ್ಲಿ ನೀರು ತುಂಬಿ ಪೇಪರ್ ಹಸಿಯಾಗಿತ್ತು. ಅಂಥ ಪತ್ರ ಎದುರಿಗೂ ಕಂಡಿಲ್ಲ ನಾನು. ಆ ಪತ್ರ ಓದಿದೆ, ಒಬ್ಬ ತಾಯಿ ಓದುಗರಿಗೆ ಬರೆದಂಥ ಪತ್ರ. ಅದು ಇಂಗ್ಲೀಷ್ನಲ್ಲಿ ಬರೆದಿತ್ತು, ನಾನು ಕನ್ನಡದಲ್ಲಿ ಹೇಳ್ತೇನೆ.

0: ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
1: ಮೈ ಡಿಯರ್ ರೀಡರ್, ಪತ್ರ ಶುರು ಆಗೋದ ಹಾಗೆ ನನ್ನ ಪ್ರೀತಿಯ ಓದುಗ, ಜಸ್ಟ್ ನೌ ಐ ಕಮ್ ಬ್ಯಾಕ್ ಆಫ್ಟರ್ ಬರಿಯಿಂಗ್ ಮೈ ಓನ್ಲಿ ಸನ್ ಜಿಮ್. ಹಿ ವಾಸ್ ಓನ್ಲಿ 20. ಈಗ ತಾನೇ ನನ್ನ 20 ವರ್ಷದ ಮಗ ಜಿಮ್ ಅನ್ನು ಸಮಾಧಿ ಮಾಡಿ ಬಂದಿದ್ದೇನೆ. ಆತನಿಗೆ 20 ವರ್ಷ ವಯಸ್ಸಾಗಿತ್ತು. ನನಗೆ ಆಶ್ಚರ್ಯ, ಯಾವ ತಾಯಿ ತನ್ನ 20 ವರ್ಷದ ಏಕಮಾತ್ರ ಪುತ್ರನ ಸಮಾಧಿ ಮಾಡಿ ಬಂದು ಪೇಪರಿಗೆ ಒಂದು ಪತ್ರ ಬರ್ಕೊಳಿಸ್ತಾಳೆ, ಏನಿರಬೇಕಿದು ಅಂತ. ಆಕೆ ಬರೀತಾಳೆ, ನನ್ನ ಮಗ ಶಾಲೆಗೆ ಹೋಗುವಾಗ ಓದಿನಲ್ಲಿ ಬಹಳ ಹಿಂದಿದ್ದ, ಕಷ್ಟಪಟ್ಟ, ಲರ್ನಿಂಗ್ ಡಿಸಬಿಲಿಟಿ, ಕಷ್ಟ ಇತ್ತು ಅವನು, ಓದು ಹಿಂದಿರಿಕೆ ಇತ್ತು, ಕಷ್ಟಪಟ್ಟು ಓದಿದ. ಅವನ ಶಿಕ್ಷಕರು, ಜೊತೆಗಾರರು, ಟ್ಯೂಟರ್ಸ್ ಎಲ್ಲ ಹೆಲ್ಪ್ ಮಾಡಿದರು, ಸಹಾಯ ಮಾಡಿದರು. ಅವನು ಹೇಗೋ ಮಾಡಿ 12ನೇ ಕ್ಲಾಸ್ ಮುಗಿಸ್ದ, ಒಂದು ಕೆಲಸ ಸೇರಿಕೊಂಡ. ನಿನ್ನೆ ದಿವಸ ಕೆಲಸಕ್ಕೆ ಹೋದವನು, ಅಮ್ಮ ರಾತ್ರಿ 8 ಗಂಟೆಗೆ ಊಟಕ್ಕೆ ಬರ್ತೇನೆ ಅಂತ ಹೇಳಿದ್ದ. ಆಯ್ತಪ್ಪ ಅಂತ ಹೇಳಿದೆ. ಆ ಪುಣ್ಯಾತ್ಮ ಅದು ಎಲ್ಲಿಂದ ಫೋನ್ ಮಾಡಿದ್ದು, 8 ಗಂಟೆ ಹೊತ್ತಿಗೆ ಫೋನ್ ಮಾಡಿದ, ಅಮ್ಮ ನಾನು ಬರಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಕೆಲಸ ಇದೆ, ನಾ ಹೋಗಿ ಮುಗಿಸ್ಕೊಂಬರ್ತೀನಿ, ನೀ ಊಟ ಮುಗಿಸ್ಬಿಡು ಅಂದ. ಇಲ್ಲ ನಾ ಕಾಯ್ತೀನಿ ಅಂದೆ. ಬೇಡಮ್ಮ ನೀ ಕಾಯ್ಬೇಡ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ನೀ ಊಟ ಮುಗಿಸು. ಆಯ್ತಪ್ಪ ಹುಷಾರಾಗಿರು ಅಂತ ಹೇಳಿ ಫೋನ್ ಇಡೋಕ್ಕೆ ಹೊರಟೆ. ತಕ್ಷಣ ಮಗ ಕೂಕೊಂಡ, ಅಮ್ಮ ಫೋನ್ ಇಡಬೇಡ, ನಿನಗೇನು ಹೇಳಬೇಕಂದಿದ್ದೆ. ಪ್ರತಿ ಸಲ ಹೇಳಬೇಕು ಅಂದಾಗ ನನಗೆ ಹೇಳೋಕ್ಕೆ ಹಿಂಜರಿಕೆ ಆಗ್ತಾಯಿತ್ತು. ಇವತ್ತು ಹೇಳಿಬಿಡ್ತೇನೆ, ನಿನ್ನಂಥ ತಾಯಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ದೇರ್ ಕ್ಯಾನ್ ನೆವರ್ ಬಿ ಮದರ್ ಲೈಕ್ ಯು. ಅವನು ಹೇಳ್ತಾನೆ, ಈವನ್ ಇಫ್ ಐ ಹ್ಯಾಡ್ ದ ಚಾನ್ಸ್ ಆಫ್ ಗೋಯಿಂಗ್ ರೌಂಡ್ ದ ವರ್ಲ್ಡ್, ಐ ಕಾಂಟ್ ಪಿಕಪ್ ಎ ಬೆಟರ್ ಮದರ್. ಇಡೀ ಪ್ರಪಂಚ ಸುತ್ತ ಹಾಕಿ ಬಂದರೂ ನಿನ್ನಂಥ ತಾಯಿ ಸಿಗೋಕ್ಕೆ ಸಾಧ್ಯ ಇಲ್ಲ. ನನಗೋಸ್ಕರ ಎಷ್ಟು ಕಷ್ಟಪಟ್ಟೆಮ್ಮ ನೀನು. ನಾ ಶಾಲೆ ಓದಿನಲ್ಲಿ ಹಿಂದಿದ್ದಾಗ ಶಾಲೆ ಶಿಕ್ಷಕರು ಕರೆಸಿದ್ರೆ ನೀನು ಹೋಗಿ ಬೈಸ್ಕೊಂಡು ಮುಖ ಕೆಂಪು ಮಾಡ್ಕೊಂಡು ಬರ್ತಿದ್ದೆ. ನನ್ನ ಸ್ನೇಹಿತರು ಮನೆ ಮನೆಗೆ ಹೋಗಿ ಅವ್ರು ನೋಟ್ಸ್ ಇಸ್ಕೊಂಬಂದು, ನನಗೋಸ್ಕರ ನೀ ಬರೋದು, ನನಗೋಸ್ಕರ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದಿ ಮಾಡಲಿಲ್ವಾ. ನಾನು ಪರೀಕ್ಷೆಗೆ ತಯಾರಾಗಬೇಕಾದ್ರೆ ನನಗಿಂತ ಹೆಚ್ಚು ಹತ್ತವಳು ನೀನು. ನನಗೆ ಆರೋಗ್ಯ ಕೆಟ್ಟಾಗ ನೀನು ಎಷ್ಟು ಕಷ್ಟಪಟ್ಟಿದ್ದೀಯ ಅಂತ ನನಗೆ ಗೊತ್ತಿದೆ. ಇಂಥ ತಾಯಿ ಸಿಗೋಕ್ಕೆ ಸಾಧ್ಯ ಇಲ್ಲ. ವಂಡರ್ಫುಲ್ ಮದರ್ ಯು ಆರ್, ನಿನ್ನಂಥ ತಾಯಿ ಯಾರಿಗೂ ಸಿಗೋದಿಲ್ಲ ಅಂತ ಹೇಳಿದ. ಇಲ್ಲ ಮಗು, ನೀನು ಒಳ್ಳೆ ಹುಡುಗನೋ ಅಂತ ಹೇಳಬೇಕಂತಿದ್ದೆ, ಅಷ್ಟರಲ್ಲಿ ಫೋನ್ ಇಟ್ಬಿಟ್ಟಿದ್ದ ಅವನು. ಮುಂದೆ ಒಂದು ಅರ್ಧ ತಾಸಿನ ಮೇಲೆ ನನಗೆ ಫೋನ್ ಬಂತು, ಯಾವ ಮೋಟರ್ ಸೈಕಲ್ ಮೇಲೆ ನನ್ನ ಮಗ ಹೋಗ್ತಿದ್ದಾನೆ, ಅದಕ್ಕೆ ಅಪಘಾತ ಆಗಿದೆ, ಆ ಹುಡುಗನ ಕರ್ಕೊಂಡು ಇಂಥ ಹಾಸ್ಪಿಟ್ಲಿಗೆ ಬರ್ತಿದ್ದೀನಿ, ನೀವು ಬನ್ನಿ ಅಂತ ಪೊಲೀಸರು ಫೋನ್ ಮಾಡಿದರು. ನಾನು ಹೃದಯ ಕೈಯಲ್ಲಿ ಹಿಡ್ಕೊಂಡು ಓಡಿ ಹೋದೆ ಆಸ್ಪತ್ರೆಗೆ. ಇಂಟೆನ್ಸಿವ್ ಕೇರ್ ಯೂನಿಟಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ. ಆ ಗಾಜಿನ ಕಿಟಕಿಯಲ್ಲಿ ನೋಡಿದಾಗ ಆತ ಒದ್ದಾಡ್ತಿರೋದು ಕಾಣಿಸುತ್ತೆ. ರಾತ್ರಿಯೆಲ್ಲ ನನ್ನ ಮಗ ಸಾವಿನೊಡನೆ ಹೋರಾಟ ಮಾಡಿದ, ಬೆಳಗ್ಗೆ 10 ಗಂಟೆಗೆ ಸಾವಿಗೆ ಶರಣಾಗ್ಬಿಟ್ಟ. ನನಗೆ ಒಂದು ಸಂತೋಷ ಏನು ಅಂದರೆ, ನಿನ್ನೆ ನನ್ನ ಮಗ ಏನು ಹೇಳಿದ, ಅಮ್ಮ ನಿನ್ನಂಥ ತಾಯಿ ಯಾರೂ ಇಲ್ಲ ಅಂತ ಹೇಳಿದ್ದೆಲ್ಲ ನಾ ಬದುಕಿರೋವರೆಗೂ ನನ್ನ ಕಿವಿಯಲ್ಲಿ ಗುಣಗ್ತಾ ಇರ್ತದೆ ಆ ಮಾತು. ಅಷ್ಟು ಕೇಳ್ಕೊಂಡು ಬದುಕಬಲ್ಲೆ ನಾನು. ಆದರೆ ನನಗೊಂದು ಕೊರಗಿದೆ, ನಾನು ಅವನು ಹೇಳಬೇಕು ಅಂತ ಮಾಡಿದ್ದೆ. ಇಲ್ಲ ಮಗು, ನಿನ್ನಂಥ ಮಗು ಯಾರೂ ಇಲ್ವೋ, ಚಿಂತೆ ಮಾಡಬೇಡ, ನೀನು ಭಾಳ ಒಳ್ಳೆ ಮಗು ನನಗೆ ಅಂತ ಹೇಳಬೇಕು ಅಂತಿದ್ದೆ. ಆದರೆ ಹೇಳೋಕ್ಕೆ ಸಮಯ ಇಲ್ಲ ನನಗೆ, ಇಟ್ಬಿಟ್ಟಿದ್ದ ಫೋನ್ ಅವನು. ಅವಳಿಗೆ ಹೇಳ್ತಾಳೆ ಪತ್ರದಲ್ಲಿ, ನಾನು ಯಾಕೆ ಪತ್ರ ಬರೀತಿದ್ದೇನು ಗೊತ್ತಾ, ನನ್ನ ಮಗನಿಗೆ ಹೇಳೋಕೆ ನನಗೆ ಟೈಮ್ ಇಲ್ಲ, ಆದರೆ ನಿಮಗೆ ಟೈಮ್ ಇದೆ. ನನಗೆ ಅದೇ ಗುಂಡು ಹೊಡೆದಂಗಾಯ್ತು ಪತ್ರ ಓದ್ದಾಗ. ನನ್ನ ಮಗನಿಗೆ ನಾನು ಹೇಳಬೇಕು, ಯು ಆರ್ ಎ ಗುಡ್ ಚೈಲ್ಡ್ ಅಂತ ಹೇಳಬೇಕು ಅಂತ ಅನಿಸ್ತಿತ್ತು ನನಗೆ. ಅದು ಹೇಳೋಕೆ ಸಮಯ ಇಲ್ಲ ನನಗೆ, ಯಾಕೆ ನನ್ನ ಮಗ ಇಲ್ಲ. ನಿಮಗೆ ಟೈಮ್ ಇದೆ, ಹೇಳಿಬಿಡಿ, ಈಗ ಮಕ್ಕಳನ್ನು ಕೂಡಿಸ್ಕೊಳ್ಳಿ, ಜೊತೆಗೆ ಮಾತಾಡಿ, ನಂಬಿಕೆ ಬೆಳೆಸಿ ಸಂಸಾರದಲ್ಲಿ, ಫ್ಯಾಮಿಲಿಯಲ್ಲಿ ಸಂಸಾರ ಬೆಳೆಸಿ, ಗಟ್ಟಿ ಬೆಳೆಸಿ ನಂಬಿಕೆಯನ್ನು. ಅದು ಬೆಳೆಸಿದಾಗ ಜೀವನ ಹೇಗೆ ನಮ್ಗೆ ಗೊತ್ತಿಲ್ಲದಾಗ ಸಮೃದ್ಧಿ ಆಗ್ತದೆ. ಜೀವನ ಸಮೃದ್ಧಿಗೆ ಮೊಟ್ಟ ಮೊದಲನೇ ಗೊಬ್ಬರ ಅಂದರೆ ನಂಬಿಕೆ.

ಸಾಮಾನ್ಯವಾಗಿ ನಾನು ಹುಡುಗರಿಗೆ ಹೇಳೋದು ಯಾವುದನ್ನು ಅನುಕರಣೆ ಮಾಡಬೇಡಿ ಅಂತ. ಇವತ್ತಿನ ದೊಡ್ಡ ಚಟ ಆಗ್ಬಿಟ್ಟಿದೆ ಅದು. ಇನ್ಯಾರು ಹಾಗೆ ಬಟ್ಟೆ ಹಾಕೊಳ್ಳೋದು, ಇನ್ಯಾರು ಹಾಗೆ ಬರೆಯೋದು, ಇನ್ಯಾರು ಹಾಗೆ ಮಾತಾಡೋದು, ಇನ್ಯಾರು ಹಾಗೆ ನಿಂತ್ಕೊಳ್ಳೋದು, ಇನ್ನೊಬ್ಬರ ಅನುಕರಣೆ ಮಾಡ್ತಾ ಮಾಡ್ತಾ ಭಗವಂತ ನಮಗೆ ಕೊಟ್ಟಂತ ಶಕ್ತಿಯನ್ನ ಕಳ್ಕೊಂಡ್ಬಿಡ್ತೀವಲ್ಲ. ನಾ ಭಗವಂತ ನಮ್ಮನ್ನು ವಿಶೇಷವನ್ನಾಗಿ ಮಾಡಿದ್ದಾನೆ, ಸ್ಪೆಷಲ್ ಮಾಡಿದ್ದಾನೆ. ನಿಮ್ ಹಾಗೆ ಜಗತ್ತಲ್ಲಿ ಯಾರೂ ಇಲ್ಲ. ಇವತ್ತಲ್ಲ, ಪ್ರಪಂಚ ಹುಟ್ಟಿ ಬಂದಾಗಿನಿಂದ ಇಲ್ಲಿವರೆಗೂ ನಿಮ್ಮ ಹಾಗೆ ಇರುವಂತಹ ವ್ಯಕ್ತಿ ಇರಲಿಲ್ಲ, ಇವತ್ತು ನಿಮ್ಮ ಹಾಗೆ ಇರುವಂತಹ ವ್ಯಕ್ತಿ ಇಲ್ಲ, ಮುಂದೂ ಇರೋಲ್ಲ. ಭಗವಂತ ಒಂದು ಪಡಿಯಚ್ಚೆ ಮಾಡಿ ಒಂದು ಜೀವ ಸೃಷ್ಟಿ ಮಾಡಿ ಪಡಿಯಚ್ಚೆ ಒಡೆದು ಹಾಕ್ಬಿಡ್ತಾನೆ ಅಂತ ಒಂದು ಮಾತಿದೆ. ಇನ್ನೊಮ್ಮೆ ಅಂತ ಬರೋಲ್ಲ, ಇರೋಕ್ ಸಾಧ್ಯ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಇನ್ನೊಬ್ರು ಹಂಗ ಆಗೋಕ್ ಹೋಗಿ ಯಾವ್ದು ನನ್ನನ್ನು ವಿಶೇಷವಾಗಿ ಸೃಷ್ಟಿ ಮಾಡಿದೆಯೋ ಅದನ್ನ ಮರ್ತು ಬಿಡ್ತೀವಲ್ಲ. ಅನುಕರಣೆ ಒಂದು ಶಾಪ ಅಂತ. ನಾನು ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನನ್ನ ಸ್ನೇಹಿತ ಒಬ್ಬ ಸುರೇಶ್ ಗಾಯ್ತೋಂಡೆ ಅಂತ ಹುಡುಗ ಇದ್ದ, ಮರಾಠಿ ಹುಡುಗ, ತುಂಬಾ ಚಂದ ಹಾಡೋನು. ಆಗಿನ ಕಾಲದಲ್ಲಿ ಕಿಶೋರ್ ಕುಮಾರ್ ತರ ಹಾಡೋ ಹುಚ್ಚಿ ಜಾಸ್ತಿ. ಅವನು ಥೇಟ್ ಕಿಶೋರ್ ಕುಮಾರ್ ತರಾನೇ ಹಾಡೋನು. ನಮ್ಮ ಕಾಲೇಜಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಅವನು ಸುರೇಶ್ ಗಾಯ್ತೋಂಡೆ ಹಾಡು ಇರಲೇಬೇಕು. ನಾವು ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನಮ್ಮ ಪ್ರಿನ್ಸಿಪಾಲ್ ಬಂದ್ರು, ಈ ವರ್ಷ ವಾರ್ಷಿಕೋತ್ಸವಕ್ಕೆ ಯಾರು ಬರ್ತಾರೆ ಗೊತ್ತೇನ್ರೋ ಮುಖ್ಯ ಅತಿಥಿಯಾಗಿ ಅಂದ್ರು. ಗೊತ್ತಿಲ್ಲ ಸರ್ ಅಂದ್ವಿ. ಹೇಳಿದ್ರು ಈ ವರ್ಷ ಕಿಶೋರ್ ಕುಮಾರ್ ಬರ್ತಾರೆ ನಮ್ಮ ಕಾಲೇಜಿಗೆ ಅಂತ. ಓ, ನಮಗೆಲ್ಲ ಬಹಳ ಖುಷಿ ಆಯ್ತು, ಕಿಶೋರ್ ಕುಮಾರ್ ಬರ್ತಾರಲ್ಲ ಕಾಲೇಜಿಗೆ ನೋಡಕ್ ಅವಕಾಶ ಆಯ್ತು ಅಂತ. ಆದ್ರೆ ನಮ್ಮೆಲ್ಲರಿಗಿಂತ ಹೆಚ್ಚು ಸಂತೋಷ ಆದದ್ದು ಆ ಸುರೇಶ್ ಗಾಯ್ತೋಂಡೆಗೆ. ಯಾಕಂದ್ರೆ ಅವನಿಗೆ ಕಿಶೋರ್ ಅಂದ್ರೆ ದೇವ್ರೇ, ರಕ್ತ ಮಾಂಸಗಳಿಂದ ಕೂಡಿದಂತಹ ದೇವರು ತನ್ನ ಮುಂದೆ ಬರ್ತಾನೆ ಅಂದಾಗ ಅವನು ಬಹಳ ಸಂತೋಷ ಆಯ್ತು. ಅವನಿಗೊಂದು ಅಪೇಕ್ಷೆ ಇತ್ತು, ಸಹಜ ಕೂಡ. ಅವನ ಅಪೇಕ್ಷೆ ಏನು, ಕಿಶೋರ್ ಕುಮಾರ್ ಮುಂದೆ ಒಂದು ಹಾಡೋ ಅವಕಾಶ ಸಿಕ್ಕಿತೆ ಅಂತ. ಹೋಗಿ ಪ್ರಿನ್ಸಿಪಾಲ್ ವಿಧವಿಧವಾಗಿ ಬೇಡ್ಕೊಂಡ, ಸರ್ ಎರಡು ಹಾಡು ಹಾಡೋಕ್ ಪರ್ಮಿಷನ್ ಕೊಡಿ ಸರ್ ಅಂತ. ಪ್ರಿನ್ಸಿಪಾಲ್ ಅಂದ್ರೆ ಪ್ರಿನ್ಸಿಪಾಲ್ ರೀ, ಕಾಡಿಸಿ ಕಾಡಿಸಿ ಕಾಡಿಸಿ ಕೊನೆಗೊಂದು ಪರ್ಮಿಷನ್ ಕೊಟ್ರು, ಎರಡೇ ಹಾಡು ಹಾಡಬೇಕು, ಚೆನ್ನಾಗಿ ತಲೆ ವಾಚ್ಕೊಂಡ್ಬರ್ಬೇಕು. ಅವ್ನ ಎಲ್ಲದಕ್ಕೂ ತಯಾರಿದ್ದ. ಅವ್ರ ಅಪ್ಪಣೆ ಕೊಟ್ಟ ಮೇಲೆ ಮುಂದೆ 15 ದಿವಸ ಅವನು ಕಾಲೇಜಿಗೆ ಬರಲಿಲ್ಲ. ಯಾಕೆ ಬರಲಿಲ್ಲ, ತಪಸ್ ಮಾಡ್ತಾ ಇದ್ದ, ದೇವ್ರ ಮುಂದೆ ಹಾಡ್ಬೇಕಲ್ಲ. 15 ದಿವಸ ಆದ್ಮೇಲೆ ಆ ದಿವಸ ಬಂತು. ನಿಮ್ ಕಣ್ ಮುಂದೆ ಚಿತ್ರ ಬರ್ಬೇಕು ಕೇಳಿದ್ರೆ, ಸ್ಟೇಜ್ ಮೇಲೆ ಕಿಶೋರ್ ಕುಮಾರ್ ಕೂತಿದ್ದಾರೆ, ಅವ್ರ ಪಕ್ಕದಲ್ಲಿ ಪ್ರಿನ್ಸಿಪಾಲ್ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಎಲ್ಲ ಕೂತಿದ್ದಾರೆ. ಅನೌನ್ಸ್ ಮಾಡಿದ್ರು, ಸುರೇಶ್ ಗಾಯ್ತೋಂಡೆ ಬಂದು ಎರಡು ಹಾಡು ಹಾಡ್ಬೇಕು ಅಂತ. ಈತ ಮೈಕ್ ಮುಂದೆ ಹೋಗಿ ನಿಂತು ಇಷ್ಟು ಚಂದ ಹಾಡಿದ, ಇಷ್ಟು ಚಂದ ಹಾಡಿದ, ಮುಂದೆ ಏನಾದ್ರೂ ಪರದೆ ಇದ್ದಿದ್ರೆ ಕಿಶೋರ್ ಹಾಡ್ತಾರೋ ಸುರೇಶ್ ಹಾಡ್ತಾನೋ ಗೊತ್ತಾಗ್ಲಾರದಷ್ಟು ಅದ್ಭುತವಾಗಿ ಹಾಡಿದ. ಹಾಡಿ ಬಂದು ನಮ್ ನಡುವೆ ಕೂತ್ಕೊಂಡ, ಬೆವರು ಎಳಿತಾ ಇತ್ತು. ಕೇಳ್ದ, ಹೇಗಿತ್ತು ನನ್ನ ಹಾಡು ಅಂತ ಕೇಳ್ದ. ನಾವೆಲ್ಲ ಹೇಳಿದ್ವಿ, ಬಹಳ ಚೆನ್ನಾಗಿತ್ತು ನನ್ನ ಹಾಡು ಅಂತ ಹೇಳಿದ್ವಿ. ನಿಜವಾಗ್ಲೂ ಚೆನ್ನಾಗಿತ್ತು ಹಾಡು. ಆ ನಂತರ ಅವನು ಕುರ್ಚಿ ತುದಿಗೆ ಕೂತಿದ್ದಾನೆ. ಯಾಕೆ ಗೊತ್ತಾ, ಕಿಶೋರ್ ಏನ್ ಹೇಳ್ತಾರೆ ಕೇಳ್ಬೇಕು ಅಂತ. ಕಿಶೋರ್ ಕುಮಾರ್ ಬಂದು, ನೀ ತುಂಬಾ ಚೆನ್ನಾಗಿ ಹಾಡ್ತೀಯ ಹುಡುಗ ಅಂದ್ರೆ ಟಕ್ ಅಂತ ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ದೆ. ನಾನು ಮೈಕ್ ಹತ್ರ ಬಂದ್ರು ಸ್ಟೈಲ್ ಅಲ್ಲಿ, ಕಿಶೋರ್ ಕುಮಾರ್ ಮೈಕ್ ಹಿಡ್ಕೊಂಡ ಹುಡುಗನ್ ನೋಡಿದ್ರು. ನೋಡಿ ಹೇಳಿದ್ರು, ಬೇಟಾ ಗಲಾ ಅಚ್ಚಾ ಹೇ ಅಂದ್ರು, ನಿನ್ ಧ್ವನಿ ಚೆನ್ನಾಗಿದೆ ಅಂದ್ರು. ಇವ್ ನಕ್ಕ ಕಿವಿಯಿಂದ ಕಿವಿವರೆಗೂ. ಆದ್ರೆ ಮುಂದಿನ ಸಾಲು ಆ ಹುಡುಗನ್ ಕೊಂದೆ ಹಾಕ್ಬಿಡ್ತು. ಕಿಶೋರ್ ಹೇಳಿದ್ರು, ಆದ್ರೆ ನಿನ್ ಜೀವನ ವ್ಯರ್ಥ ಮಾಡ್ಕೊಂಡಿಯಲ್ವ ನೀನು ಅಂದ್ರು. ನಮಗೂ ಕೋಪ ಬಂತು, ಈ ಚೆನ್ನಾಗಿ ಹಾಡಿದ ಹುಡುಗನಿಗೆ ಒಂದ್ ಮಾತು ಚೆನ್ನಾಗಿ ಹಾಡಿದ್ಯಾ ಅನ್ನೋದಕ್ಕೇನ್ ತೊಂದ್ರೆ ಇವರಿಗೆ. ಆದ್ರೆ ಮುಂದೆ ಕಿಶೋರ್ ಅದನ್ನ ಹೇಳಿದಾಗ ಅದು ಯಾಕೆ ಹಂಗ ಹೇಳಿದ್ರು ಅಂತ ಅರ್ಥ ಆಯ್ತು. ಇಷ್ಟು ಚಂದ ಹೇಳಿದ್ರು ಕಿಶೋರ್ ಕುಮಾರ್ ಅದನ್ನ. ಮಗು, ನನ್ ಹಾಗೆ ಹಾಡ್ತೀಯ ನೀನು, ನನ್ ಗೊತ್ತು. ಇದೇ ರೀತಿ ಇನ್ನು 20 ವರ್ಷ ಹಾಡಿದ್ರು ಏನಾಗತ್ತೆ ಗೊತ್ತಾ, ಜನ ಏನಂತಾರೆ ಗೊತ್ತಾ, ನೀನ್ ಕಿಶೋರ್ ಕುಮಾರ್ ತರಾನೇ ಹಾಡ್ತೀಯ ಅಂತಾರೆ ಹೊರತಾಗಿ ನೀನ್ ಕಿಶೋರ್ ಕುಮಾರ್ ಆಗಲ್ಲಪ್ಪ, ಆರ್ಕೆಸ್ಟ್ರಾ ಸಿಂಗರ್ ಆಗಿ ಜೀವನ ಕಳಿತೀಯ ನೀನು. ನನ್ನ ಹಾಗೆ ಹಾಡ್ಬೇಡ, ನಿನ್ ಹಾಗೆ ಹಾಡು. ಒಂದು ಉದಾಹರಣೆ ಕೊಟ್ರು, ಮುಖೇಶ್ ಹಿಂದಿ ಸಿನಿಮಾ ಹಾಡೋಕ್ ಬಂದಾಗ ಥೇಟ್ ಕೆಎಲ್ ಸೈಗಲ್ ತರಾನೇ ಹಾಡ್ತಿದ್ದ. ಮೊದಲನೇ ಹಾಡು ದಿಲ್ ಜಲ್ತಾ ಹೈತೋ ಜಲ್ನೇದೆ ನೋಡಿದ್ರೆ ಪಕ್ಕ ಕೆಎಲ್ ಸೈಗಲ್ ಹಾಡೆ. ಸೈಗಲ್ ಕರೆದ್ರಂತೆ ಮುಖೇಶ್ ಅನ್ನ, ನೋಡ್ ಮಗು, ನೀ ಚೆನ್ನಾಗಿ ಹಾಡಬೇಕು, ಒಳ್ಳೆ ಹಾಡುಗ ಹಾಡಬೇಕು ಅಂದ್ರೆ ನಿನ್ನ ಧ್ವನಿಯಲ್ಲಿ ಹಾಡು, ನನ್ನ ಧ್ವನಿಯಲ್ಲಿ ಹಾಡಬೇಡ ಅಂತ. ಮುಂದೆ ಮುಖೇಶ ತನ್ನ ಧ್ವನಿಯಲ್ಲಿ ಹಾಡಿ ಬಹುದೊಡ್ಡ ಸಂಗೀತ ಹಾಡುಗಾರ ಆಗಿ ಎಲ್ಲರ ಮನಸ್ಸಲ್ಲಿ ಸ್ಥಿರವಾಗಿ ಕೂತ್ಕೊಂಡ್ಬಿಟ್ಟ. ಅದನ್ನ ಕಿಶೋರ್ ಕುಮಾರ್ ಹೇಳಿದ್ರು, ನೋಡಪ್ಪ ಇವ ಸರ್ಕಾರಿ ಆಫೀಸ್, ಅಲ್ಲಿ ಸೃಜನಶೀಲತೆ ತುಂಬಾ ಕಮ್ಮಿ ಇದೆ ಅಂತ ಅನ್ಕೊಂಡಿರೋದು ನಾವು. ಒಂದ್ ಯಾವ್ದೋ ಲೈಸೆನ್ಸ್ ತಗೋಬೇಕೋ, ಡ್ರೈವಿಂಗ್ ಲೈಸೆನ್ಸ್, ಯಾವ್ದೋ ಒಂದ್ ಕೆಲಸ ಸರ್ಕಾರಿ ಆಫೀಸ್ಗೆ ಹೋದ್ರೆ ಒಂದ್ ಅರ್ಜಿ ಕೊಟ್ರೆ ಒರಿಜಿನಲ್ ತಗೋತಾರ ಕಾಪಿ ತಗೋತಾರ, ಅವರು ಕಾಪಿ ನೀವ್ ಇಟ್ಕೊಳ್ರಿ ಒರಿಜಿನಲ್ ಕೊಡ್ರಿ ಅಂತಾರೆ. ಅವ್ನು ಹೇಳಿದ್ ಬಹಳ ಚಂದ ಹೇಳಿದ್ರು ಕಿಶೋರ್ ಕುಮಾರ್ ನಮಗೆ, ಸರ್ಕಾರಿ ಆಫೀಸ್ ನಲ್ಲೇ ಕಾಪಿ ನಡೆಯಲ್ಲ ಅಂದ್ರೆ ಜೀವನದಲ್ಲಿ ಕಾಪಿ ನಡೀತದ? ಒರಿಜಿನಲ್ಲೇ ನಡೆಯೋದು, ಕಾಪಿ ನಡೆಯಲ್ಲ. ಆದ್ರಿಂದ ನೀವು ದೊಡ್ಡವರಾಗಬೇಕಾದ್ರೆ ಕಾಪಿ ಮಾಡೋದು ಬಿಟ್ಬಿಡಿ, ಅನುಕರಣೆ ಶಾಪ ಅಂತ ಹೇಳಿದ್ರು. ನನ್ನ ಮನಸ್ಸಿಗೆ ಎಷ್ಟು ಗಟ್ಟಿಯಾಗಿ ಕೂತ್ಕೊಳ್ತು ಅಂದ್ರೆ ಕೆಳಗ್ರೆ ದಯವಿಟ್ಟು ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇನೆ, ನಿಮ್ಮ ಮಕ್ಕಳಾಗ್ಲಿ ಕಿರಿಯರಾಗ್ಲಿ ಇದ್ದವ್ರನ್ನ ಅವರಂಗ್ ಹಾಡು, ಇವರಂಗ್ ಡಾನ್ಸ್ ಮಾಡು, ಇವರಂಗ್ ಬರಿ ಅಂತ ಅನ್ಬೇಡಿ. ಅವರನ್ನ ಭಗವಂತ ವಿಶೇಷವಾಗಿ ಸೃಷ್ಟಿ ಮಾಡಿದ್ದಾನೆ, ಅವ್ರು ಹೇಗೆ ಬೆಳಿಬೇಕು ಹಾಗೆ ಬೆಳಿಲಿ. ಅವರು ಅವರೇ ಆದ್ರೆ ದೊಡ್ಡವರಾಗ್ತಾರೆ, ಹೊರತಾಗಿ ಇನ್ನೊಬ್ಬರಾದ್ರೆ ಯಾರೂ ದೊಡ್ಡವರಾಗಿಲ್ಲ. ಅನುಕರಣೆ ಸೃಜನಶೀಲತೆಗೆ ಬಹುದೊಡ್ಡ ಶಾಪ ಇದ್ದಾಗೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ನೋಡೋಣ ಕರ್ವಾಲೋ ಸಾಹೇಬರಿಗೆ ಒಂದು ಮಾತು ಕೇಳ್ತೀನಿ ಎಂದು ಪ್ರಭಾಕರನ ಕಡೆ ತಿರುಗಿ, ನೀವು ಯಾವಾಗ ಇರ್ತೀರಾ ಸ್ವಾಮಿ ಆಫೀಸ್ನಾಗೆ ಎಂದು ಕೇಳಿದ. ಯಾಕಪ್ಪ ಎಂದು ಗಾಬರಿಯಿಂದ ಪ್ರಭಾಕರ ಕೇಳಿದ. ನಾ ಯಾವ ವಿಘ್ನಾಸಿ ಅಂತ ನನ್ನ ಆಫೀಸ್ನೊಳಗೆ ಬಿಡ್ತಾರೆ ಸ್ವಾಮಿ ಎಂದು ನಾರ್ವೆ ರಾಮಯ್ಯ ಗೊಣಗಿದ. ನಾರ್ವೆ ರಾಮಯ್ಯನ ನಿರ್ಗಮನದ ಅನಂತರ ನನಗೆ ಮಂದಣ್ಣನ ಮೇಲೆ ಜಿಗುಪ್ಸೆ ಬಂದಿತ್ತು. ನನ್ನ ಜೀವಮಾನದಲ್ಲಿ ಎಂದೂ ನಾನು ಮದುವೆ ದಳ್ಳಾಲಿ ಕೆಲಸ ಮಾಡಿರಲಿಲ್ಲ. ನಾನು ಪ್ರಭಾಕರ ಸೇರಿಕೊಂಡು ಮುಂದಿನ ಉಪಾಯ ಚಿಂತಿಸಿದೆವು. ಕರ್ವಾಲೋರಿಗೆ ಹೇಳಿ ಮಂದಣ್ಣನಿಗೆ ಒಂದು ಕೆಲಸ ಕೊಡಿಸಬೇಕಂತ ಯೋಚಿಸಿದೆವು. ಆದರೆ ಈ ಒಂದು ತಿಂಗಳೊಳಗಾಗಿ ಮದುವೆಯಾಗದೆ ಹೋದರೆ ಆಮೇಲೆ 6 ತಿಂಗಳು ಮದುವೆ ಮುಹೂರ್ತನೇ ಇಲ್ಲ ಎಂದು ಮಂದಣ್ಣ ಬೆದರಿಕೆ ಹಾಕಿದ್ದ. ಅದನ್ನು ಪ್ರಭಾಕರ್ಗೆ ಹೇಳಿದೆ. ಅವನ ಮುಖದ ಚಿಂತೆ ಇನ್ನಷ್ಟು ದ್ವಿಗುಣವಾಯಿತು. ಅವನು ಇದ್ದಕ್ಕಿದ್ದಂತೆ, ಸರ್ ನಮ್ಗ್ಯಾಕೆ ಬೇಕು ಸರ್ ಈ ವ್ಯವಹಾರ? ಇವರು ಯಾರೂ ಮರ್ಯಾದಸ್ಥರ ಥರ ಕಾಣೋಲ್ಲ. ನಾಳೆಯಿಂದಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಮತ್ತೆ ರಾಮಯ್ಯ ಹಿಡಿದುಕೊಂಡು ನಮಗೆ ದಬಾಯಿಸ್ತಾನೆ ಎಂದ. ನನಗೂ ಅವನಂತೆಯೇ ಅನ್ನಿಸಿತ್ತು. ಆದರೆ ಈಗ ಹಿಡಿದಿದ್ದನ್ನು ಬಿಡೋ ಹಾಗಿರಲಿಲ್ಲ. ಹೇಗೋ ಒಂದು ಕೊನೆ ಮುಟ್ಟಿಸಬೇಕಾಗಿತ್ತು. ಪ್ರಭಾಕರನ ಜೊತೆ ಸಂಶೋಧನಾ ಕೇಂದ್ರಕ್ಕೆ ಹೋದೆ. ಕರ್ವಾಲೋ ಸಾಹೇಬರಿಗೆ ಈ ಮದುವೆಯಂತ ತರಲೆ ವಿಷಯ ಹೇಳುವುದು ಬೇಡವೆಂದುಕೊಂಡು, ಸರ್ ಮಂದಣ್ಣನಿಗೆ ಒಂದು ನೌಕರಿ ಸಿಗಲಿಲ್ಲ ಅಂತ ಬೇಸರ ಮಾಡಿಕೊಂಡು ಎಲ್ಲೆಲ್ಲೂ ತಿರುಗ್ತಾ ಇದ್ದಾನೆ ಸರ್. ನನ್ನ ಹತ್ತಿರ ಮಿನಿಸ್ಟ್ರಿಗೆ ಒಂದು ಅರ್ಜಿ ಬರೆದು ಕೊಡಿ ಅಂತ ಬಂದಿದ್ದ ಅಂದೆ. ಕರ್ವಾಲೋ ಕೋಪದಿಂದ, ಸ್ಟುಪಿಡ್ ಫೆಲೋ, ಅಯೋಗ್ಯ, ನನ್ನ ಹತ್ರ ಬಂದು ಒಂದು ಪ್ಯೂನ್ ಕೆಲಸ ಕೊಡಿ ಇಂದ. ನಾಚಿಕೆ ಆಗೋದಿಲ್ಲ ಅವನಿಗೆ, ನನ್ನ ಶಿಷ್ಯ ಅಂತ ಅನಿಸಿಕೊಂಡು ಪ್ಯೂನ್ ಆಗ್ತೀನಿ ಅನ್ನೋದಕ್ಕೆ. ಗಮಾರ ಅವನು ಗಮಾರ ಎಂದು ಉರಿದು ಬಿದ್ದರು. ಇಲ್ಲ ಸರ್, ಬರೀ ಹೊಟ್ಟೆ ಪಾಡಿಗೆ ಅವನು ಹಾಗಾಡ್ತಿಲ್ಲ ಸರ್. ಏನೋ ಕಾಂಪ್ಲಿಕೇಶನ್ ಬಂದಿದೆ ಅವನಿಗೆ, ಏನೋ ಫ್ಯಾಮಿಲಿ ತೊಂದರೆಗಳು ಎಂದೆ. ಆಲ್ ರೈಟ್, ಅವನ ತೊಂದರೆ ಏನಿದ್ರೂ ಪರಿಹರಿಸೋಣ. ಆದರೆ ಅವನು ಏನಾಗಬೇಕನ್ನೋದು ನನಗೆ ಗೊತ್ತು. ಅವನು ಇನ್ನೂ ತಿಳಿದುಕೊಳ್ಬೇಕಾಗಿರೋದು ಸಾಧಿಸೋದು ಬಹಳ ಇದೆ. ಪ್ಯೂನ್ ಕೆಲಸ ಅಟೆಂಡರ್ ಕೆಲಸ ಅಂತ ಅಂಗ್ಲಾಚಬಾರ್ದು ಅಷ್ಟೇ, ಶೇಮ್ ಶೇಮ್ ಎಂದರು. ನಾನು ಬೆಚ್ಚಿ ಬಿದ್ದೆ. ಪ್ರಭಾಕರ ಚಡಪಡಿಸಿದ. ನನಗೆ ಏನೂ ಸರಿಯಾಗಿ ಗೊತ್ತಾಗಲೇ ಇಲ್ಲ. ಈ ಮಂದಣ್ಣ ಮಂಗ ನನ್ನ ಮಗ ಪಿಗ್ಮಟನ್ ಹೊತ್ಕೊಂಡು ತಿರುಗ್ತಾ ಇದ್ದ. ಕರ್ವಾಲು ನೋಡಿದರೆ ಇವನು ಭಾರಿ ಪ್ರತಿಭಾವಂತ ಅನ್ನೋ ಹಾಗೆ ಹೇಳ್ತಾರೆ. ಇರೋ ವಿಷಯ ಹೇಳ್ತೇನೆ ಎಂದು ಯೋಚಿಸಿದೆ. ನೀವು ಕೆಲಸ ಕೊಡದೆ ಇದ್ದುದಕ್ಕೆ ಅವನ ಮಾವ ಹೆಣ್ಣು ಕೊಡೋಲ್ಲ ಅಂತ ಹೇಳಿ ತಿರಸ್ಕರಿಸಿದ್ದಂತೆ ಸರ್ ಎಂದೆ. ಐ ಸಿ ಎನ್ನುತ್ತಾ ಕರ್ವಾಲೋ ದಿಗ್ಭ್ರಾಂತಿಯಿಂದೆಂಬಂತೆ ಬಿಡುಗಣ್ಣು ಬಿಡುತ್ತಾ ಕುಳಿತು ಬಿಟ್ರು. ಮಂದಣ್ಣ ಅವರಿಗೆ ಇದ್ದಕ್ಕಿದ್ದಂತೆ ಪ್ರೇಮ, ಕಾಮ, ಕೋಪ, ತಾಪ ಇತ್ಯಾದಿ ಅರಿಷಡ್ವರ್ಗಗಳನ್ನು ಹೊಂದಿರುವ ಮಾನವನಂತೆ ಕಾಣತೊಡಗಿದ. ಅದುವರೆಗೆ ಅವನಿಗೆ ಅವನು ಹೋಮೋಸೆಫಿಯನ್ ವರ್ಗದ ಒಂದು ಅಪೂರ್ವ ಸ್ಪೆಸಿಮೆನ್ ಮಾತ್ರವಾಗಿದ್ದ. ಇದನ್ನೆಲ್ಲ ಕೇಳಿದ ನಂತರ ಕರ್ವಾಲೋ ಚಿಂತಾಕ್ರಾಂತರಾದರು. ತಕ್ಷಣದಲ್ಲಿ ಅವರು ಅವನಿಗೆ ಯಾವುದೇ ಕೆಲಸ ಕೊಡುವಂತೆಯೂ ಇರಲಿಲ್ಲ. ಅದಲ್ಲದೆ ಚಿಲ್ಲರೆ ಜವಾನಿಗೆ ಕೆಲಸ ಕೊಡಲು ಅವರು ತಯಾರಿರಲಿಲ್ಲ. ಯಾಕಂದರೆ ಜವಾನನೊಬ್ಬನೊಡನೆ ಸಾಹೇಬರು ಅಷ್ಟೊಂದು ಆತ್ಮೀಯರಾಗುವುದು ಹೇಗೆ? ಇದರೊಡನೆ ಇನ್ನೊಂದು ತಿಂಗಳು ಕಳೆದರೆ ಆಮೇಲೆ ಮದುವೆ ಮುಹೂರ್ತವೇ ಇಲ್ಲವಂತೆ ಎಂಬುದನ್ನು ಹೇಳಿದೆ. ಕರ್ವಾಲೋ ಇನ್ನಷ್ಟು ಮುಖ ಹಿಂಜಿಕೊಂಡು ಕುಳಿತರು. ಕೊನೆಗೆ ನಾನು ಸಮಸ್ಯೆ ಬಗೆಹರಿಸಿದೆ. ನಾರ್ವೆ ರಾಮಯ್ಯ ಬಂದಾಗ ಕರ್ವಾಲೋ ಅವನಿಗೆ, ನೀನು ಮಗಳನ್ನು ಕೊಟ್ಟು ಲಗ್ನ ಮಾಡಿಬಿಡು, ಸಂಸಾರ ಬಂದಿಗ ಅಂತ ಆದರೆ ನನಗೆ ಕೆಲಸ ಕೊಡೋದು ಸುಲಭ ಆಗುತ್ತೆ ಎಂದು ಹೇಳುವುದು ಎಂದು. ನನ್ನ ಉಪಾಯ ಕರ್ವಾಲರಿಗೆ ಒಪ್ಪಿಗೆಯಾಯಿತು. ಆಗಲಿ, ಅದಕ್ಕೇನಂತೆ, ಪುವರ್ ಫೆಲೋ, ಮದುವೆ ಆದರೆ ಕೊಂಚ ಜವಾಬ್ದಾರಿಯುತವಾಗಿ ವರ್ತಿಸಬಹುದು ಎಂದರು. ಈಚೆಗೆ ಪ್ರಭಾಕರನೊಡನೆ ಹೊರಬಂದಾಗ ಪ್ರಭಾಕರ ಒಂದು ವಿಷಯ ತಿಳಿಸಿದ. ಗೂಬೆಮುಖದ ನಾಗರಾಜ ರಿಸರ್ಚ್ ಸ್ಟೇಷನ್ನಿನ ಸಹೋದ್ಯೋಗಿಯೊಬ್ಬರೊಂದಿಗೆ ಕರ್ವಾಲರಿಗೂ ಮಂದಣ್ಣನಿಗೂ ಯಾವ ರೀತಿ ಸಂಬಂಧ ಎಂದು ಸಂಶಯ ವ್ಯಕ್ತಪಡಿಸಿ, ಮುದುಕ ಹೆಂಡತಿ ಬಿಟ್ಟು ದೂರ ಇರ್ತಾನಲ್ಲ, ಮಂದಣ್ಣನನ್ನೇ ಹೆಂಡತಿ ಮಾಡಿಕೊಂಡಿದ್ದಾನೆ ಎಂದು ಹೇಯವಾಗಿ ಮಾತನಾಡಿದಂತೆ. ಅಂತೂ ಪೊಲೀಸರಿಂದ ಹಿಡಿದು ನಾಗರಾಜರವರೆಗೆ ಎಲ್ಲರೂ ಕರ್ವಾಲರ ಮೇಲೆ ಸಂಶಯದ ದೃಷ್ಟಿ ಬೀರುತ್ತಲೇ ಇದ್ರು, ತಮ್ಮದೇ ಆದ ರೀತಿಯಲ್ಲಿ. ಪ್ರಭಾಕರ ನನ್ನನ್ನು ಅವರ ಲ್ಯಾಬಿಗೆ ಕರೆದುಕೊಂಡು ಹೋಗಿ ಅವನೇ ಮಾಡಿದ ಎನ್ಲಾರ್ಜರ್ ಇತ್ಯಾದಿಗಳನ್ನೆಲ್ಲ ತೋರಿಸಿದ. ಆತ ತೆಗೆದಿದ್ದ ಅನೇಕ ಹುಳು ಹುಪ್ಪಟೆಗಳ ಮ್ಯಾಕ್ರೋ ಚಿತ್ರಗಳನ್ನೆಲ್ಲ ತೋರಿಸಿದ. ನಾನಂತೂ ಆ ದುಂಬಿ, ಮಿಡತೆ, ಚಿಟ್ಟೆಗಳ ಅದ್ಭುತ ರೂಪ ರಚನೆಗಳನ್ನು ನೋಡಿ ಮರುಳಾಗಿ ಹೋದೆ. ಅನೇಕ ಬಾರಿ ರಾತ್ರಿಯಾದ ನಂತರ ನನ್ನ ಮನೆ ದೀಪಕ್ಕೆ ಬಂದು ಬೀಳುತ್ತಿದ್ದ ದುಂಬಿ ಮಿಡತೆಗಳನ್ನು ಮೆಟ್ಟು ತೆಗೆದುಕೊಂಡು ಚಚ್ಚಿ ಸಾಯಿಸ್ತಾ ಇದ್ದೆ. ಇನ್ನು ಮೇಲೆ ಅವುಗಳನ್ನು ಗಮನಿಸಬೇಕೆಂದು ನಿರ್ಧರಿಸಿದೆ. ಮಂದಣ್ಣನಿಗೆ ಮದುವೆ ನಿಶ್ಚಯವಾಯಿತು. ಮಂದಣ್ಣ ಹೋಗಿ ಲಕ್ಷ್ಮಣನಿಗೆ ದಂಬಾಲು ಬಿದ್ದನಂತೆ. ನನಗೆ ತಂದೆ ಇಲ್ಲ, ನೀನೇ ದಿಕ್ಕು, ನೀನೇ ನಿಂತು ಕೆಲಸ ಮಾಡಿಕೊಡಬೇಕು ಎಂದು. ಲಕ್ಷ್ಮಣ ಒಬ್ಬ ಸ್ನೇಹಜೀವಿ. ಹೋದಲ್ಲಿ ತನಕ ಜವಾಬ್ದಾರಿಗಳನ್ನು ಮೈಮೇಲೆಳೆದುಕೊಳ್ಳುವುದೆಂದರೆ ಅವನಿಗೆ ಪಂಚಪ್ರಾಣ. ಮಂದಣ್ಣ ಕೇಳುವ ಮೊದಲೇ ಅವನು ಕೆಲಸ ಆರಂಭಿಸಿದ್ದ. ಒಂದು ದಿನ ಲಕ್ಷ್ಮಣ ಕೊಂಚ ಹಣ ಬೇಕೆಂದು ನನ್ನ ಬಳಿಗೆ ಬಂದ. 4,000 ತಾಳಿಯೇ ಆಗಬೇಕೆಂದು ರಾಮಯ್ಯ ಪಟ್ಟು ಹಿಡಿದಿದ್ದಂತೆ. ಹೆಣ್ಣಿನ ತಾಯಿಗೆ ಇಂತಿಂಥದೇ ಸೀರೆ ಆಗಬೇಕೆಂದು ಹಠ ಹಿಡಿದಂತೆ. ಮಂದಣ್ಣನ ಹಣವೆಲ್ಲ ಖರ್ಚಾಗಿ ಲಕ್ಷ್ಮಣನ ಬಳಿ ಇದ್ದ ಹಣವೂ ಖರ್ಚಾಗಿ ಈಗ ಅವರಿವರ ಬಳಿ ಹಣ ಸಂಗ್ರಹಿಸಬೇಕಾಗಿ ಬಂದಿದೆ ಎಂದು ಹೇಳಿದ. ದಿನಕ್ಕೊಂದು ತೊಂದರೆಯಂತೆ ಪುಂಖಾನುಪುಂಖವಾಗಿ ರಾಮಯ್ಯ ತಂದೊಡ್ಡುತ್ತಿದ್ದ ತೊಂದರೆಗಳಿಗೆ ಲಕ್ಷ್ಮಣ ಬೇಸತ್ತು ಹೋಗಿದ್ದ. ಇವನದು ಯಾವ ಸುಡುಗಾಡು ಜಾತಿ ಸರ್? ಅದರ ಹೆಸರೇ ಕೇಳಿರಲಿಲ್ಲ ನಾನು. ಮಡಿ ಒಕ್ಕಲಿಗ ಅಂತೆ. ಬ್ರಾಹ್ಮರಿಗಿಂತ ಹೆಚ್ಚಿನ ಶಾಸ್ತ್ರ ಆಚಾರ ಮಾಡೋದಕ್ಕೆ ಬರ್ತಾರೆ. ಆ ರಾಮಯ್ಯ ಒಂದು ತೊಂದರೆ ಕೊಡ್ತಾನಂದ್ರೆ ಹೇಳೋದಲ್ಲ. ನೀವು ಕರ್ವಾಲು ಸಾಹೇಬ್ರು ಎಲ್ಲ ಮಂದಣ್ಣನ ಹಿಂದಿದ್ದೀರಿ ಅಂತ ಗುಟ್ಟು ತಿಳಿದುಕೊಂಡೆ. ಮದುವೆಯಾಗೋಕ್ಕೆ ಮುಂಚೆಯೇ ಸರಿಯಾಗಿ ಸುಲಿಯಬೇಕೆಂದು ಮಾಡಿಕೊಂಡಿದ್ದಾರೆ. ಮಾರಾಯ, ಮಾತಾಡಿದ್ದಕ್ಕೆ ಈಗ ಕೈ ಹಾಕಿ ಆಗಿದೆ. ಅವನಿಗೊಂದು ಮದುವೆ ಅಂತ ಒಂದ್ಸಾರಿ ಮಾಡಿ ಮುಗಿಸಿಬಿಡಿ ಎಂದೆ. ಆ ರಾಮಯ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸೋದಿತ್ತು. ಮುಖ್ಯ ಈ ಮಂದಣ್ಣ ಹೆಬ್ಬಿಬ್ಬಿಗೆ ಹೋತ್ಕೊಂಡ ಅಂತಾರಲ್ಲ, ಹಂಗಾರ್ತಾನೆ. ಇವನು ಕೊಂಚ ಬಿಗಿ ಇದ್ರೆ ಆ ಗಾಂಚಾಲಿ ನನ್ನ ಮಗ ರಾಮಯ್ಯನಿಗೆ ಕೈಗೂಡಿಸಿ ಬಿಡ್ಬೋದಿತ್ತು ಎಂದು ಲಕ್ಷ್ಮಣ ರಾಮಯ್ಯನ ಮೇಲಿನ ತನ್ನ ಕೋಪವನ್ನು ವ್ಯಕ್ತಪಡಿಸಿದ. ಅಂದರೆ ಲಕ್ಷ್ಮಣ ತನ್ನ ಮದುವೆಯಲ್ಲಿ ಹೆಣ್ಣಿನ ಕಡೆಯವರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕಿದ್ದಂತೆ. ಸದ್ಯಕ್ಕೆ ಮಂದಣ್ಣ ಏನಾದರೂ ಲಕ್ಷ್ಮಣ ಹೇಳಿದಂತೆ ಕೇಳಿಕೊಂಡು ಕೊಂಚ ಬಿಗಿಯಾಗಿದ್ದಿದ್ದರೆ ನಾರ್ವೆ ರಾಮಯ್ಯನ ತಿಥಿ ಮಾಡಲು ತಯಾರಿದ್ದಾನೆಂದು ಕಾಣ್ತದೆ. ಮಂದಣ್ಣನ ದಂತ ಪಂಕ್ತಿಗಳು ಮದುವೆಯಾಗುವವರೆಗೂ ಶಾಶ್ವತವಾಗಿ ಕಿರಿದುಕೊಂಡಿದ್ದವು. ಏನಯ್ಯ ವಿಶೇಷ ಎಂದು ಕೇಳಿದವರಿಗೆಲ್ಲ ಮ್ಯಾರೇಜೇ ಒಂದು ವಿಶೇಷ ಎಂದು ಡಂಗೂರ ಸಾರಿಕೊಳ್ಳುತ್ತಿದ್ದ. ಮಂದಣ್ಣನ ಮದುವೆ ಬಗ್ಗೆ ನಾವೆಲ್ಲ ತೋರಿದ ಆಸ್ಥೆ ಎಲ್ಲರೂ ಸಂಶಯದಿಂದ ನೋಡುವಂತಾಯಿತು. ಈವರೆಗೆ ಕೇವಲ ದೊಡ್ಡ ಮನುಷ್ಯರ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದ ವದಂತಿಗಳು ಹಳ್ಳಿಗರವರೆಗೂ ಹಬ್ಬಿ ನೆಲೆಸಿದವು. ಹುಳ ಹುಪ್ಪಟ ಹಿಡ್ಕೊಂಡು ಓಡಾಡುವ ಕಿರಾತ, ಇವನ ಬಗ್ಗೆ ಯಾಕಪ್ಪ ಈ ದೊಡ್ಡವರಿಗೆಲ್ಲ ಇಷ್ಟೊಂದು ಉಸಾಬರಿ ಎಂದು ಹಲವಾರು ಬಾಯಿಗಳು ಹಲವಾರು ಕಿವಿಗಳಿಗೆ ಉರುಟಿದವು. ಮದುವೆ ದಿನ ನಾವೆಲ್ಲ ಇಲ್ದಿದ್ರೆ ಮಂದಣ್ಣ ಮದುವೆನೇ ಆಗೋದಿಲ್ಲಂತೆ ಎಂದು ಮಾಮೂಲಿ ಸುಳ್ಳೊಂದನ್ನು ಕರೆಯೋಲೆಯ ಜೊತೆಯಲ್ಲೇ ಮಂದಣ್ಣ ಹೇಳಿ ಕಳಿಸಿದ್ದ. ನಾವು ಅವರಿವರ ಮಾತುಗಳಿಗೆ ವದಂತಿಗಳಿಗೆಲ್ಲ ಬೆಲೆ ಕೊಟ್ಟು ದೂರಕ್ಕಿರೋದು ಬೇಡವೆಂದು ಮದುವೆಗೆ ಹೋದೆವು. ಸಣ್ಣ ಚಪ್ಪರವೊಂದನ್ನು ಕಟ್ಟಿದ್ದರು. ನಾನು ಹೋಗಬೇಕಾದರೆ ಮೊದಲೇ ಕರ್ವಾಲು ಸಾಹೇಬರು ಪ್ರಭಾಕರ ಎಲ್ಲ ಬಂದಿದ್ದರು. ಪ್ರಭಾಕರ ಕರ್ವಾಲೋರವರಿಗೆ ಮದುವೆಯ ಶಾಸ್ತ್ರಾಚಾರ ವಿಧಿವಿಧಾನಗಳನ್ನು ವಿವರಿಸ್ತಾ ಇದ್ದ. ನಾನು ಹೋಗುತ್ತಿದ್ದಂತೆ ಅವರು ನಗುತ್ತಾ ಬನ್ನಿ ಬನ್ನಿ ಎಂದರು. ನಾನು ಹೋಗಿ ಕುಳಿತಿರಲಿಲ್ಲ. ಅಷ್ಟರಲ್ಲೇ ಯಾರೋ ಓ ಗಂಡಿನ ಕಡೆಯವರು ಬಂದರು ಬಂದರು ಎಂದು ಕೂಗಿದರು. ಹುಲ್ಲಿಗೆ ಬೆಂಕಿ ಹಾಕಿ ತಮಟೆ ಕಾಯಿಸುತ್ತಾ ಕೂತಿದ್ದ ಇಬ್ಬರು ತಕ್ಷಣ ಎದ್ದು ಡಮ್ ಡುಮ್ಕು ಡುಮ್ಕು ಡುಮ್ ಎಂದು ಬಲವಾಗಿ ತಮಟೆ ಬಡಿಯತೊಡಗಿದರು. ದಿಬ್ಬಣದ ಮುಂಭಾಗದಲ್ಲಿ ಲಕ್ಷ್ಮಣ ತಲೆಗೆ ಒಂದು ಟವಲ್ ಸುತ್ತಿಕೊಂಡು ಪೇಟದ ತರಹ ಮಾಡಿಕೊಂಡು ಕೇವಲ ಒಂದು ಪಂಚೆ ನೆಟ್ ಬನಿಯನ್ ತೊಟ್ಟುಕೊಂಡು ಬರುತ್ತಾ ಇದ್ದ. ಲಕ್ಷ್ಮಣ ಕೊಂಚ ವಯಸ್ಸಾದವನಂತೆ ಕಾಣಬೇಕೆಂದು ಅದಕ್ಕಾಗಿ ಇದೇ ರೀತಿ ವೇಷ ಧರಿಸಬೇಕೆಂದು ಮಂದಣ್ಣ ವಿಪರೀತ ಹಠ ಮಾಡಿದಂತೆ. ಅವನ ಹಿಂದುಗಡೆಯೇ ಮಂದಣ್ಣ ಒಂದು ಪೇಟ ಕಟ್ಟಿಕೊಂಡು ಅದಕ್ಕೊಂದು ಬಾಸಿಂಗ ಸಿಕ್ಕಿಸಿಕೊಂಡು ಅದಕ್ಕೆ ನೇತುಕೊಂಡಿದ್ದ ಗಾಜಿನ ಕುಚ್ಚುಗಳನ್ನೆಲ್ಲ ಓಲಾಡಿಸುತ್ತಾ ಬರುತ್ತಿದ್ದ. ಕೈಯಲ್ಲಿ ಒಂದು ಬೆಂಡಿನ ಗದೆ ಹಿಡಿದುಕೊಂಡಿದ್ದ. ಮುಖ ನೋಡಿದೆ, ಗುರುತೇ ಸಿಕ್ಕಲಿಲ್ಲ. 32 ಹಲ್ಲುಗಳ ಹಿಂದೆ ಒಂದು ಮೂಗು, 2 ಕಣ್ಣುಗಳು ಮಾತ್ರ ಕಂಡವು. ಬೇರೆ ಯಾರೋ ಒಬ್ಬಾತ ಮಂದಣ್ಣನ ತಲೆ ಮೇಲೆ ಒಂದು ಛತ್ರಿ ಹಿಡ್ಕೊಂಡಿದ್ದ. ಹಲವಾರು ಜನ ಹೆಂಗಸರು ಏನೇನನ್ನು ಹೊತ್ತುಕೊಂಡಿದ್ದರು.
1: ಪ್ರಭಾಕರ ಕ್ಯಾಮರಾ ತಂದಿದ್ದ, ಜೊತೆಗೆ ಈಚೆಗೆ ಹೊಸದಾಗಿ ಕೊಂಡಿದ್ದ ಫ್ಲಾಶ್ ಲೈಟನ್ನು ತಂದಿದ್ದ. ಬರುವಾಗಲೇ ಮಂದಣ್ಣ ಪ್ರತಿ ಹೆಜ್ಜೆಗೂ ಪ್ರಭಾಕರ ಫೋಟೋ ತೆಗೆದಾನೇನು ಎಂದು ನಿರೀಕ್ಷಿಸುತ್ತಾ ನಿಧಾನ ಹೆಜ್ಜೆ ಇಡುತ್ತಾ ಬಂದ. ಅವನ ಹಿಂದೆ ಒಂದೆರಡು ಜನ ಹಳ್ಳಿ ಹುಡುಗರು ಅಕಸ್ಮಾತ್ ಪ್ರಭಾಕರ ಫೋಟೋ ತೆಗೆದರೆ ತಮ್ಮ ಮುಖವೂ ಬರಲೆಂದು ಮಂತ್ರಿಗಳ ಹಿಂದೆ ಇಣುಕುವ ಸ್ಥಳೀಯ ಪುಡಾರಿಗಳಂತೆ ಹತ್ತಿರದಲ್ಲೇ ನಡೆದು ಬಂದರು. ಮಂದಣ್ಣ ಮದುವೆಗೆ ಮೊದಲೇ ಪ್ರಭಾಕರನಿಗೆ ಸಿಕ್ಕಿ ಒಳ್ಳೆ ಪೋಜು ತಕ್ಕೊಡ್ಬೇಕು ಪ್ರಭಾಕರಯ್ಯ, ನೋಡಿದರೆ ಸಾಕು ಮದುವೆ ಆದಂಗೆ ಇರಬೇಕು, ಆಯ್ತಾ? ನಿಮಗೆ ಗೊತ್ತಲ್ಲ ಜನ್ಮದಲ್ಲಿ ಒಂದೇ ಒಂದು ಸಾರಿ ಮದುವೆ ಆಗೋದು ಅಂತ ಎಂದು ಅಂಗಲಾಚಿದ್ದನಂತೆ. ಅದಕ್ಕೆ ಪ್ರಭಾಕರ 36 ಫೋಟೋ ತೆಗೆಯಬಹುದಾದ ಒಂದು ಇಡೀ ರೋಲನ್ನೇ ಹಾಕಿಕೊಂಡು ಬಂದಿದ್ದ. ಕರ್ವಾಲೋ ಹೇಳಿದರು, ಬರೀ ಮಂದಣ್ಣನ ಹಲ್ಲು ಕಿರಿಯೋ ಮೂತಿಯೇನು ತೆಗಿತೀಯಾ, ಇವೆಲ್ಲ ಶಾಸ್ತ್ರಾಚಾರನೂ ತೆಕ್ಕೋ ಎಂದು. ಇಲ್ಲ, ಎಲ್ಲ ಗಂಡಿನ ಕಡೆಯವರು ಚಪ್ಪರದೊಳಗೆ ಜಾಗ ಮಾಡಿಕೊಂಡ್ರು. ಆದರೆ ಪರಿಸ್ಥಿತಿ ಶಾಂತವಾಗಿದ್ದುದು ಇದ್ದಕ್ಕಿದ್ದಂತೆ ಗೊಂದಲಗೊಳ್ಳುವಂತೆ ಕಂಡಿತು. ಗಂಡಿನ ಕಡೆಯ ಹೆಂಗಸೊಬ್ಬಳು ವಧುವಿಗೆ ಕೊಡುವ ಉಡುಗೊರೆಗಳ ಬುಟ್ಟಿಯನ್ನು ಮದುವೆ ಮನೆ ಎದುರು ಇಟ್ಟಳು. ತಕ್ಷಣ ತೊಂದರೆ ಆರಂಭವಾಯಿತು. ಅಲ್ಲಿದ್ದ ಹೆಣ್ಣಿನ ಕಡೆಯ ಯಾರು ಯಾರು ಹೆಂಗಸರು ಅದನ್ನು ಪರೀಕ್ಷಿಸಲು ಲಘು ಬಗೆಯಿಂದ ನುಗ್ಗಿದರು. ಒಬ್ಬಳು ಕೆಂಪು ಜಲ್ಲಿ ಕಾಗದದಲ್ಲಿ ಸುತ್ತಿಟ್ಟಿದ್ದ ಬಳೆ ಮತ್ತು ತಾಳಿಸರಗಳನ್ನು ತೆಗೆದು ನೋಡಿ ತಾತ್ಸಾರದ ಮುಖ ಮಾಡಿಕೊಂಡು, ಅಬ್ಬಬ್ಬಬ್ಬಬ್ಬ, ನೆಗ್ಗಕ್ಕೆ ಆಗಲ್ಲ, ಅಷ್ಟೊಂದು ತೂಕ ಇದೆಯಲ್ಲ ಎಂದು ತಮ್ಮ ಹೆಂಗಸರ ಕಡೆ ತಿರುಗಿ ಹೀಯಾಳಿಸಿದ್ಲು. ಇವೆಲ್ಲ ಸಾಂಪ್ರದಾಯಿಕವಿರಬಹುದು ಎಂದುಕೊಂಡು ನಾನು ಸುಮ್ಮನೆ ಆರಾಮಾಗಿ ಕುಳಿತಿದ್ದೆ. ಲಕ್ಷ್ಮಣನಿಗೆ ಕೋಪ ತಾಳಲಾಗಲಿಲ್ಲ. ಏ ಯಾವಳೆ ನೀನು, ನಿನ್ನ ಕೈ ಹಿಡಿದ ಗಂಡಸು ಏನು ನಿನ್ನ ಕುತ್ತಿಗೆ ಕುಸಿಯೋದಂಥದ್ದನ್ನು ಹಾಕಿದಾನ ನೋಡೋಣ ಎಂದು ಅವಳ ಬಳಿಗೆ ನುಗ್ಗಿದ. ಈವರೆಗೂ ಹೆಣ್ಣಿನ ಕಡೆಯವರು ಕೊಟ್ಟ ಅಸಂಖ್ಯ ತೊಂದರೆಗಳನ್ನೆಲ್ಲ ಸಹಿಸಿ ಸಹಿಸಿ ಅವನ ತಾಳ್ಮೆ ಕೊನೆ ಹಂತ ಮುಟ್ಟಿತ್ತು. ಏ ಯಾರೋ ಅದು, ತಾಳಿಗೆ ಕೈ ಹಾಕ್ತೀಯನೋ ಎಂದು ಹಲವರು ಹೆಂಗಸರು ನುಗ್ಗಿದ್ರು. ನಾನು ಲಕ್ಷ್ಮಣ ತಾಳ್ಮೆ ತಾಳ್ಮೆ ಎಂದೆ. ತಮ್ಮಟ್ಟಿ ಸದ್ದಿನಲ್ಲಿ ನನ್ನ ಮಾತು ಯಾರಿಗೂ ಕೇಳಲಿಲ್ಲ. ಲಕ್ಷ್ಮಣನ ಬೀಸುತ್ತಿದ್ದ ಕೈಗಳು ಹಾಗೂ ಟವಲ್ಲಿನ ಪೇಟ ಹಲವಾರು ವನಿತಾ ಶಿರಸ್ಸುಗಳ ನಡುವೆ ಕಾಣುತ್ತಿತ್ತು. ಅಷ್ಟರಲ್ಲಿ ರಾಮಯ್ಯ ಮದುವೆ ಹೆಣ್ಣನ್ನು ಮಂಟಪಕ್ಕೆ ಹೊತ್ತು ತಂದು ಮನೆ ಮೇಲೆ ನಿಲ್ಲಿಸಿದ. ತಕ್ಷಣ ಕೆಲವು ಹೆಂಗಸರು, ಅಲ್ಲ ರಾಮಯ್ಯ, ಪಾಪ್ದವ ಅಂತ ಈ ಥರ ಮೋಸ ಮಾಡ್ಬೋದಾ ಎಂದು ಉದ್ಗರಿಸುತ್ತಾ ರಾಮಯ್ಯನನ್ನು ಜಗಳದ ವರ್ತುಲದೊಳಕ್ಕೆ ಎಳೆದುಕೊಂಡರು. ಜಗಳಕ್ಕೆ ನಿಂತವರೊಬ್ಬರೂ ರಾಮಯ್ಯನ ಹಿತೈಷಿಗಳಾಗಿರಲಿಲ್ಲ. ಮಂದಣ್ಣ ಒಂದು ಮಾತು ಆಡದೆ ಹೆಣ್ಣಿನ ಮೋರೆ ನೋಡುತ್ತಾ ಹಲ್ಲು ಕಿರಿಯುತ್ತಾ ನಿಂತಿದ್ದ. ಜಗಳ ನಿಧಾನವಾಗಿ ಬಿಸಿಯೇರುತ್ತಾ ಹೋಯಿತು. ಹಲವಾರು ಜನ ಕಳ್ಳಬಟ್ಟಿ ಏರಿಸಿಕೊಂಡು ಬಂದಿದ್ದವರು ಗುಂಪಿನೊಳಗೆ ಪ್ರವೇಶಿಸಿದ ಕೂಡಲೇ ಕೈ ಕೈ ಮಿಲಾಯಿಸುವವರೆಗೂ ಹೋಯಿತು. ಆ ನಿಮಿಷದಲ್ಲಿ ದೈವಕೃಪೆ ಎಂಬಂತೆ ಫಳ್ಳೆಂದು ಒಂದು ಮಿಂಚು ಎಲ್ಲರ ಕಣ್ಣನ್ನೂ ಕುಕ್ಕಿತು. ಆ ಕ್ಷಣ ಮದುವೆ ಮನೆಯ ರಣರಂಗದ ನಡುವೆ ಇದ್ದವರೆಲ್ಲರೂ ಚಕಿತರಾಗಿ ಹೋದರು. ಪ್ರಭಾಕರ ಕ್ಯಾಮರಾದ ಮುಖಾಂತರ ಏನನ್ನೋ ನೋಡುತ್ತಿದ್ದ. ಕರ್ವಾಲು ಸಾಹೇಬರು ಪಕ್ಕ ನಿಂತಿದ್ರು. ಎಲ್ಲರಿಗೂ ಎಂಥ ಅಚಾತುರ್ಯವಾಯಿತು ಎಂದೆನಿಸಿತು. ಎಲ್ಲರೆದುರೂ ಜಗಳವಾಡಿದವೆಂದಲ್ಲ, ಕ್ಯಾಮರಕ್ಕೆ ಸರಿಯಾಗಿ ಪೋಸು ಕೊಡಲಿಲ್ಲವಲ್ಲ ಎಂದು. ಪ್ರಭಾಕರ ಕ್ಯಾಮರಾ ಇನ್ನೂ ಗುರಿ ಹಿಡಿಯುತ್ತಿರುವುದನ್ನು ನೋಡಿ ಜಗಳ ನಿಲ್ಲಿಸಿ ಅಭಿನಯಪೂರ್ವಕವಾಗಿ ಸರಿದು ನಿಲ್ಲತೊಡಗಿದರು. ಲಕ್ಷ್ಮಣ ವಾಸ್ತವ ಪ್ರಜ್ಞೆಯನ್ನು ಎಂದೂ ಕಳೆದುಕೊಳ್ಳದ ಚಾಣಾಕ್ಷ, ಎಲ್ಲಿ ಎಲ್ಲ ಸ್ವಲ್ಪ ಹೀಗೆ ಬನ್ನಿ ಎಂದು ಎಲ್ಲರನ್ನೂ ನಿಲ್ಲಿಸಬೇಕಾದ ಕಡೆ ನಿಲ್ಲಿಸಿ, ಕೂರಿಸಬೇಕಾದ ಕಡೆ ಕೂರಿಸಿ, ಫೋಟೋಕ್ಕೆ ರಂಗ ಸರಿ ಮಾಡುವವನಂತೆ ನಟಿಸಿದ. ಪ್ರಭಾಕರ್ನ ಕಡೆಗೆ ತಿರುಗಿ ಕಣ್ಣು ಹೊಡೆದ. ಪ್ರಭಾಕರ ಇನ್ನೊಂದು ಫ್ಲ್ಯಾಶ್ ಹೊಡೆದ. ತಕ್ಷಣ ತಡೀರಿ, ನಾ ಹೇಳ್ತೀನಿ, ಆಮೇಲೆ ತೆಗೀರಿ ಎಂದು ಮದುವೆ ಶಾಸ್ತ್ರದ ಮುಂದಿನ ಹಂತಕ್ಕೆ ಸರಿದ. ಎಲ್ಲರೂ ಜಗಳ ನಿಲ್ಲಿಸಿ ಮಂತ್ರಮುಗ್ಧರಂತೆ ಫೋಟೋಕ್ಕಾಗಿ ನಾಟಕವಾಡುವಂತೆ ಮದುವೆಯನ್ನು ಹಂತ ಹಂತವಾಗಿ ಅಭಿನಯಿಸತೊಡಗಿದರು. ಕೊಂಚ ಹೊತ್ತಿನ ಒಳಗೆ ತಾಳಿ ಕಟ್ಟುವ ಸೀನನ್ನು ಪ್ರಭಾಕರ ಫೋಟೋ ತೆಗೆದು ಮುಗಿಸಿಯೇ ಬಿಟ್ಟ. ಫಿಲ್ಮ್ ರೋಲ್ ಮುಗಿದಾಗ ಜಗಳ ಎಲ್ಲಿಗೆ ನಿಲ್ಲಿಸಿದ್ದೇನೆನ್ನುವುದರ ಬಗ್ಗೆ ಎಲ್ರಿಗೂ ಮರೆವು ಉಂಟಾಗಿತ್ತು. ಇತ್ತ ನೋಡಿದರೆ ತಾಳಿ ಕಟ್ಟಿಯಾಗಿ ಹೋಗಿದೆ. ಮದುವೆಯ ಆನಂತರ ನಾನು, ಕರ್ವಾಲು, ಪ್ರಭಾಕರ, ಲಕ್ಷ್ಮಣ ಕೊಂಚ ದೂರದಲ್ಲೇ ಮರದ ಕೆಳಗೆ ಮಾತಾಡುತ್ತಾ ನಿಂತಿದ್ದೆವು. ಲಕ್ಷ್ಮಣನು ಪ್ರಭಾಕರನು ಕಣ್ಣು ಮಿಟುಕಿಸಿಕೊಂಡು ಫೋಟೋ ತೆಗೆಸುತ್ತಾ ಮಾಡಿಸಿದ ಮದುವೆ ಎಂಬುದು ಕರ್ವಾಲರಿಗೆ ತಿಳಿದಿರಲಿಲ್ಲ. ಗೊತ್ತಾದ ನಂತರ ವಿಪರೀತ ನಕ್ಕರು. ಕೊಂಚ ಹೊತ್ತಿನ ಆನಂತರ ಕೆಲವರು ನಾರ್ವೆ ರಾಮಯ್ಯನ ಮನೆಯಿಂದ ಹೊರಬಿದ್ದರು. ಪಗಡು ದಸ್ತಾಗಿ ಶರಾಬು ಕುಡಿದುಕೊಂಡು ಅಮಲಿನಲ್ಲೇ ವಿಚಿತ್ರಗತಿಯಲ್ಲಿ ಕಾಲು ಹಾಕುತ್ತಾ ನಮ್ಮ ಕಡೆಗೆ ಕುತೂಹಲದ ನೋಟ ಬೀರಿ ಹೋದರು. ಬಹುಶಃ ಒಳಗೆ ಕಳ್ಳಬಟ್ಟಿ ಶರಾಬಿನ ಸಮಾರಾಧನೆ ಭರ್ಜರಿಯಾಗಿ ನಡೆಯುತ್ತಿರಬಹುದೆಂದು ಊಹಿಸಿದೆ. ನಾವು ಮಂದಣ್ಣನಿಗೆ ಹೋಗುತ್ತೇವೆಂದು ತಿಳಿಸಿ ಹೊರಡಬೇಕೆಂದು ಸಿದ್ಧರಾಗುವಷ್ಟರಲ್ಲೇ ಮಂದಣ್ಣ ಗಾಬರಿ ಗಾಬರಿಯಿಂದ ಓಡೋಡಿ ಬಂದ. ಏನೋ ಮಂದ ಎಂದ ಲಕ್ಷ್ಮಣ. ಅವನು ಏದುಸಿರು ಬಿಡುತ್ತಾ ಭೀತಸ್ವರದಲ್ಲಿ, ಸರ್, ನೀವೆಲ್ಲ ಹೋದ್ಮೇಲೆ ಹೆಣ್ಣಿನ ತಮ್ಮಂದಿರು ಇನ್ನೊಂದಿಬ್ರು ಸೇರಿಕೊಂಡು ನನ್ನ ಹೊಡಿಬೇಕಂತಿದ್ದಾರೆ ಸರ್ ಎಂದ. ಏ ಸುಮ್ಮನಿರೋ, ನಿನ್ನ ಹರಕು ಬಾಯಿ ಬೊಗಳೆ ಇನ್ನಾದರೂ ಕಡಿಮೆ ಮಾಡು ಎಂದು ನಾನು ರೇಗಿದೆ. ಹೊಡಿಲಿ ಬಿಡು ಬಡ್ಡಿ ಮಗನೆ, ನಾನೇ ಬಾರಿಸಬೇಕೆಂದಿದ್ದೆ, ಅವರು ಮಾಡ್ತಾರಷ್ಟೇ ಈಗ ಎಂದ ಲಕ್ಷ್ಮಣ. ಲಕ್ಷ್ಮಣನ ಮೂಗು ಮುಟ್ಟ ಕುಡಿದಿದ್ದಾರೋ, ಈಗ ತಾನೇ ಮದೊಳಿಗೇನೆ ಬಂದು ಹೇಳಿ ಹೋಯ್ತು ಎಂದು ವಿಷಾದದಿಂದ ಹೇಳಿದ ಮಂದಣ್ಣ. ನಾನು ಇದೊಳ್ಳೆ ಪೀಕಲಾಟಕ್ಕೆ ಬಂತಲ್ಲ ಎಂಬಂತೆ ಅತ್ತಿತ್ತ ನೋಡಿದೆ. ನಮ್ಮ ಸಂದಿಗ್ಧ ಪರಿಸ್ಥಿತಿ ತಿಳಿದ ಲಕ್ಷ್ಮಣ, ನೀವು ಸಾಹೇಬರು ಎಲ್ಲ ಹೊರಡಿ ಸರ್, ನಾನು ನಿಧಾನಕ್ಕೆ ಬರ್ತೀನಿ, ಪ್ರಸ್ಥಾನ ಮಾಡಿ ಮುಗಿಸೇ ಬರ್ತೀನಿ, ಆಮೇಲೆ ನಾನು ಹಿಡ್ಕೋತಾರೆ ಇವರು ಎಂದು ಹೇಳಿದ. ಅದಕ್ಕೇನು ಫೋಟೋಗ್ರಾಫರ್ ಬೇಡತಾನೆ ನಿನಗೆ ಎಂದೆ. ಮಂದಣ್ಣ, ಲಕ್ಷ್ಮಣ ಇಬ್ಬರು ಗಾಬರಿಯಲ್ಲೂ ನಗುತ್ತಾ ಮದುವೆ ಚಪ್ಪರದ ಒಳಗೆ ನಡೆದರು. ಮಂದಣ್ಣನ ಮದುವೆಯಾದ ಮೂರು ದಿನಕ್ಕೆ ಒಂದು ಗಾಡಿಯಲ್ಲಿ ಏಳು ಜೇನು ಪೆಟ್ಟಿಗೆ ಹಾಕಿಕೊಂಡು ಬಂದ. ಹಳೆಯ ಜೇನು ಪೆಟ್ಟಿಗೆಗಳನ್ನು ಎಲ್ಲೆಲ್ಲೂ ಸಂಗ್ರಹಿಸಿದ್ದ. ಒಂದೊಂದಕ್ಕೆ ಆರೇಳು ರೂಪಾಯಿಗಳಂತೆ ಒಟ್ಟು 48 ರೂಪಾಯಿಗಳಾಯಿತೆಂದು ಹೇಳಿ ನನ್ನ ಕೈಲಿ ಹಣ ತೆಗೆದುಕೊಂಡ. ಯಾರ್ಯಾರ್ದೋ ಮನೆಯ ಕೊಟ್ಟಿಗೆ ಅಟ್ಟಗಳ ಮೇಲೆಲ್ಲ ಹತ್ತಾಡಿ ಅವರು ಉಪಯೋಗಿಸದೆ ಎಸೆದಿದ್ದ ಜೇನು ಪೆಟ್ಟಿಗೆಗಳ ಧೂಳು ಹೊಡೆದು ದುರಸ್ತಿ ಮಾಡಿ ತೆಗೆದುಕೊಂಡು ಬಂದಿದ್ದ. ಹಳೆ ಪೆಟ್ಟಿಗೆಗಳಾದರೆ ಒಳ್ಳೆಯದು, ಹೊಸ ಪೆಟ್ಟಿಗೆಯಲ್ಲಿ ವಾರ್ನಿಷ್ ವಾಸನೆ ಇರೋದ್ರಿಂದ ಜೇನು ಕುರಿಸುವುದು ಕಷ್ಟವೆಂದು ಹೇಳಿದ. ಮಂದಣ್ಣನಿಗೆ ಊಟ ಮಾಡಿ ಹೋಗೆಂದೆ. ಮಾವನ ಮನೆಗೆ ಊಟಕ್ಕೆ ಹೋಗ್ತೀನಿ, ಇಲ್ದಿದ್ರೆ ಏನಾರ ತಪ್ಪು ತಿಳಿತಾರೆ ಎಂದು ಹೇಳಿ ಕತ್ತಲಾದ ಮೇಲೆ ಬಂದು ಕಾಡೊಳಗೆ ಇಟ್ಟಿದ್ದ ಮಡಕೆಜ್ಜೆಯನ್ನು ಕೂಡಿಕೊಡ್ತೀನೆಂದು ಊರೊಳಕ್ಕೆ ಹೋದ. ಮಂದಣ್ಣನಿಗೆ ಒಂದು ಅಡ ಉಡಿ ಮದುವೆ ಮಾಡಿದರು. ದೊಡ್ಡವರ ಮಾತಿಗೆ ಮರ್ಯಾದೆ ಕೊಡಬೇಕಂತ ನಾನು ಕೂಡ ಸುಮ್ಮನಿದ್ದೀನಿ ಅಂತ ನಾರ್ವೆ ರಾಮಯ್ಯ ಕುಡಿದುಕೊಂಡು ಮಾತಾಡಿದಂತೆ. ಅವಸರದಲ್ಲಿ ಮದುವೆ ಮಾಡಿದ್ದು ನೋಡಿ ಅನೇಕರು ಅನೇಕ ವಿಧವಾಗಿ ಮಾತಾಡಿಕೊಂಡ್ರಂತೆ. ಕರ್ವಾಲು ಸಾಹೇಬರ ಕಿವಿವರೆಗೆ ಇದೆಲ್ಲ ಹೋಗದಿದ್ದರೂ ನನ್ನ ಕಿವಿಗೂ ಪ್ರಭಾಕರ್ನ ಕಿವಿಗೂ ಆಗೀಗ ಬೀಳ್ತಾ ಇತ್ತು. ಬಿಡೋ ಮಂದಣ್ಣ, ಅದರಲ್ಲೇನಿದೆ, ಕಂಡೋರ ಮಾತಿಗೆಲ್ಲ ನೀನು ಯಾಕೆ ಚಿಂತೆ ಮಾಡ್ತಿ ಅಂತ ನಾವು ಹೇಳುವ ಸ್ನೇಹದ ಮಾತುಗಳಿಗೋಸ್ಕರ ಮಂದಣ್ಣನೇ ಅನೇಕ ಬಾರಿ ಮಾತುಗಳನ್ನು ನಮ್ಮ ಕಿವಿಗೆ ತಂದು ಹಾಕ್ತಾ ಇದ್ದ. ಮಂದಣ್ಣ ಕತ್ತಲಾದ ಮೇಲೆ ಬಂದ. ಪ್ಯಾರ ಮತ್ತು ಮಂದಣ್ಣ ನನ್ನದೊಂದು ಪಂಚೆಯನ್ನು ಜೇನು ಮಡಕೆಗೆ ಸುತ್ತಿ ತರಲು ತೆಗೆದುಕೊಂಡು ಟಾರ್ಚ್ ಹಿಡಿದುಕೊಂಡು ಕಾಡಿಗೆ ಹೋದರು. ಜೇನು ಮಡಕೆ ಕಾಡಿನಿಂದ ಕತ್ತಲಾದ ಮೇಲೆ ತರಬೇಕಂತೆ. ಎಲ್ಲ ಹೊರಗೆ ಹೋಗಿದ್ದ ಜೇನುಗಳು ಬಂದು ಗೂಡಿನಲ್ಲಿ ಕುಳಿತಿರುತ್ತವೆಂದು ಇರಬಹುದು. ಕೊಂಚ ಹೊತ್ತಿನ ಆನಂತರ ಪಂಚೆಯಲ್ಲಿ ಜೇನು ಮಡಕೆ ಸುತ್ತಿಕೊಂಡು ಪ್ಯಾರನ ಕೈಯಲ್ಲಿ ಹೊರಿಸಿಕೊಂಡು ಮಂದಣ್ಣ ಬಂದ. ಮಂದಣ್ಣನ ಕಾಲಿಗೆ ಗಾಯವಾಗಿತ್ತು. ಯಾವುದೋ ಕೂಳೆ ಕಾಲಿಗೆ ಕತ್ತಲಲ್ಲಿ ತಾಗಿತೆಂದು ಹೇಳಿದ. ಪ್ಯಾರ, ಎಲ್ಲ ಸುಳ್ಳು, ಇಂಥ ಬೆಳದಿಂಗಳು ಇದೆ, ಕಿವಿ ಸರಿಯಾಗಿ ದಾರಿಯಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದಾನೆ, ಸರಿಯಾಗಿ ಒಂದು ದರಾಮು ಶರಾಬು ಏರಿಸಿಕೊಂಡು ಅಡ್ರಾಬಡ್ರ ಕಾಲಾಗ್ತಾ ಬಂದರೆ ಇನ್ನೇನಾಗುತ್ತೆ ಎಂದು ಗುಟ್ಟು ಬಿಟ್ಟ. ಮಂದಣ್ಣ ಪ್ಯಾರನತ್ತ ಕೋಪದಿಂದ ನೋಡಿದ. ಏನೋ ಮಂದಣ್ಣ, ಕುಡಿಯೋದು ಬೇರೆ ಕಲ್ತಿದ್ದೀಯಾ ಎಂದೆ. ಬ್ಯಾಡ ಬ್ಯಾಡ ಅಂದರೂ ಒಂಚೂರು ತಗ, ನಿಶ ಇರೋದಿಲ್ಲ ಅಂತ ಒಂದೇ ಸಮ ಬಲವಂತ ಮಾಡಿಬಿಟ್ಟ ಸರ್ ಮಾವ, ಎಂತ ಮಾಡ್ತೀರಾ ಎಂದು ಮಂದಣ್ಣ ಹೇಳಿದ. ಹನಿಮೂನಿನ ಉದ್ವೇಗದಲ್ಲಿ ಏನೋ ಮಾಡಿದ್ದಾನೆ ಎಂದುಕೊಂಡು ಹೆಚ್ಚು ಮಾತಾಡದೆ ಸುಮ್ಮನಾದೆ. ನಾಳೆ ಹಂದಿ ಕಳಿತಾರಂತೆ ಸರ್, ಪಿಗ್ ಮಟನ್ ಏನಾದರೂ ಬೇಕಾ ಎಂದ. ನೋಡು, ಒಳ್ಳೆ ಹಂದಿ ಆದರೆ ಚೂರು ತಗೊಂಡು ಬಾ, ಅವತ್ತಿನ ಹಾಗೆ ಒಂದು ಹೆಡಿಗೆ ತಂದು ಬಿಡಬೇಡಪ್ಪ ಎಂದೆ. ಬೆಳಗ್ಗೆ ಬಂದು ಜೇನನ್ನು ಪೆಟ್ಟಿಗೆಗೆ ಕೂರಿಸಿಕೊಡ್ತೇನೆಂದು ಹೇಳಿ ಹೋದ. ಬೆಳಗಿನ ಜಾವ ಎದ್ದಾಗ ಕುರಿಯೋ ಎಂದು ಹಂದಿಯ ಕಿರಿಚಾಟ ಊರಿನ ಕಡೆಯಿಂದ ಕಹಳೆ ಮೊಳಗಿದಂತೆ ಕೇಳಿಸ್ತಾ ಇತ್ತು. ತುತ್ತೇರಿ ಸುವರ್ ಎಂದು ಪ್ಯಾರ ತನಗೆ ತಾನೇ ಎಂಬಂತೆ ಹೇಳಿಕೊಂಡ.
0: ಓ ಸ್ವಾಮಿ, ಬನ್ನಿ ಬನ್ನಿ, ನೋಡಿ ಬನ್ನಿ ಎಂದು ಕೂಗುತ್ತ ಪ್ಯಾರ ಅವನ ಹಿಂದೆ ಕಿವಿ ಮನೆ ಕಡೆ ಓಡೋಡಿ ಬಂದರು. ಯಾಕೋ ಏನಾಯ್ತು ಎಂದೆ. ಮಂದಣ್ಣ ಜೇನು ಪೆಟ್ಟಿಗೆಗಳನ್ನು ತಂದವನು ಒಂದು ಪೆಟ್ಟಿಗೆಗೆ ಮಡಕೆಯ ಜೀನನ್ನು ಕೂರಿಸಿ ಮಿಕ್ಕ ಪೆಟ್ಟಿಗೆಗಳನ್ನು ಅವನು ಪ್ಯಾರನು ತೋಟದಲ್ಲಿ ಅಲ್ಲಲ್ಲಿ ತಂಪಾದ ಜಾಗಗಳನ್ನು ಹುಡುಕಿ ಇಟ್ಟಿದ್ರು, ಜೇನುಗಳು ತಮ್ಮಿಂದ ತಾವೇ ಬಂದು ಗೂಡು ಕಟ್ಟುತ್ತವೆಂದು. ಅವುಗಳಲ್ಲೇ ಒಂದೆರಡು ಪೆಟ್ಟಿಗೆಗಳನ್ನು ಪ್ಯಾರ ಕೆಲವು ಜಾಗಗಳಲ್ಲಿಟ್ಟು ತನ್ನದಕ್ಕೆ ಮೊದಲು ಬರುತ್ತವೆಂದು ಮಂದಣ್ಣನ ಜೊತೆ ಷರತ್ತು ಕಟ್ಟಿದ್ದ. ಅಂದಿನಿಂದ ಪುರುಸೊತ್ತಾದಾಗಲೆಲ್ಲ ತೋಟಕ್ಕೆ ಓಡಿ ಹೋಗಿ ಆ ಪೆಟ್ಟಿಗೆಗಳನ್ನು ನೋಡಿ ಬರುವುದೇ ಪ್ಯಾರನ ಕೆಲಸವಾಗಿತ್ತು. ಓಡಿ ಬಂದ ಪ್ಯಾರ ಹೇಳಿದ, ಒಂದು ದೊಡ್ಡ ಜೇನಿನ ಗುಂಪು ಪ್ಯಾರ ಇಟ್ಟಿದ್ದ ಪೆಟ್ಟಿಗೆಯೊಳಗೆ ಕೂರುತ್ತಿವೆ ಎಂದು. ನನಗೆ ಆಶ್ಚರ್ಯವಾಯಿತು. ಜೇನುಗಳು ತಾವಾಗಿಯೇ ಬಂದು ಪೆಟ್ಟಿಗೆಯೊಳಗೆ ಕುಳಿತು ತುಪ್ಪ ಮಾಡುವಂತಿದ್ದರೆ ಅವುಗಳನ್ನು ಮರದ ಪೊಟರೆಗಳಿಂದ ಆಗಲಿ ಹುತ್ತದಿಂದ ಆಗಲಿ ಹಿಡಿದು ಕುಳ್ಳಿರಿಸುವ ತಾಪತ್ರಯವೇ ತಪ್ಪುತ್ತದಲ್ಲ ಎಂದು. ಮಂದಣ್ಣ ಮೂರು ದಿನದ ಹಿಂದೆ ಮಡಕೆಯಿಂದ ಜೇನನ್ನು ತೆಗೆದು ಪೆಟ್ಟಿಗೆಗೆ ಕೂರಿಸಬೇಕಾದರೆ ರಾಮಾಯಣವೇ ನಡೆದು ಹೋಯಿತು. ಆ ಮಡಕೆಯೊಳಗಿದ್ದ ರಾಣಿ ಜೇನು ತುಂಬ ಕಿಡಿಗೇಡಿ ಸ್ವಭಾವಿಯಾಗಿದ್ದುದರಿಂದ ಮಂದಣ್ಣ ಕೂರಿಸಬೇಕಾದ್ರೆ ಮಡಕೆಯಿಂದ ಹೊರಕ್ಕೆ ಹಾರಿಬಿಟ್ಟಿತ್ತು. ತಕ್ಷಣ ಮಡಕೆಯೊಳಗಿದ್ದ ಜೇನುಗಳೆಲ್ಲ ಹೊರಕ್ಕೆ ಬಂದು ಗುಂಪುಗೂಡಿ ಹಾರಾಡತೊಡಗಿದವು. ಮಂದಣ್ಣ ಅವುಗಳ ಗುಂಪಿನ ಮೇಲೆ ಒಂದು ಬಕೆಟ್ಟಿನಲ್ಲಿ ನೀರು ತರಿಸಿ ಎರಚಿದ. ಮಳೆ ಬೀಳಲಾರಂಭಿಸಿದೆ ಎಂದು ತಿಳಿದು ಜೇನುಗಳು ಹಿಂದಿರುಗಿ ಬಿಡುತ್ತವಂತೆ. ಆದರೆ ಆ ಕಿಡಿಗೇಡಿ ರಾಣಿ ಜೇನು ಅದ್ಯಾವುದಕ್ಕೂ ಜಗ್ಗದೆ ಹಾರಾಡುತ್ತಾ ಹೊರಟೇ ಬಿಟ್ಟಿತ್ತು. ತನ್ನ ಬಳಗವೆಲ್ಲ ಜೊತೆಗಿತ್ತು. ಮಂದಣ್ಣನು ಪ್ಯಾರಾನು ಅವನ್ನು ಹಿಂಬಾಲಿಸಿ ಹೋಗಿ ಸುಮಾರು ಅರ್ಧ ಪರ್ಲಾಂಗು ದೂರ ಒಂದು ಮರದ ಕೊಂಬೆಯ ಮೇಲೆ ಕುಳಿತ ಅವನ್ನು ಹಗ್ಗ ಮಡಕೆಗೆ ಕಟ್ಟಿ ಬೋರಲಾಗಿ ಅವುಗಳ ಮೇಲಕ್ಕೆ ಇಳಿಸಿ ಹೊಗೆ ಹಾಕಿ ಅವು ಮಡಕೆಗೆ ಸರಿದು ಕೂರುವಂತೆ ಮಾಡಿದ. ಅನಂತರ ಮತ್ತೆ ತಂದು ಪೆಟ್ಟಿಗೆಗೆ ಹಾಕಿದ್ದರು. ಈ ವಿಚಿತ್ರ ಸರ್ಕಸ್ಸಿನ ವಿವರಗಳನ್ನೆಲ್ಲ ಮಾರನೆಯ ದಿನದವರೆಗೂ ಪ್ಯಾರ ನನಗೆ ಕೊರೆಯುತ್ತಲೇ ಇದ್ದ. ಅವತ್ತು ಮಂದಣ್ಣ ಪಟ್ಟ ಪಾಡು, ಪ್ಯಾರನಿಗೂ ಅವನಿಗೂ ಆ ಜೇನುಗಳು ಕಚ್ಚಿದ್ದು ಇವನ್ನೆಲ್ಲ ನೋಡಿ ನನಗೆ ಜೇನಿನ ಬಗ್ಗೆ ದಿಗಿಲು ಆರಂಭವಾಗಿತ್ತು. ಆದ್ದರಿಂದ ಜೇನುಗಳು ಹೇಗೆ ತಾವಾಗಿಯೇ ಪೆಟ್ಟಿಗೆಯೊಳಗೆ ಬಂದು ಕೂರುತ್ತವೆ ನೋಡಬೇಕೆಂದು ಮನಸ್ಸಾಯಿತು. ಊಟವಾದ ಮೇಲೆ ಹೋಗಿ ನೋಡೋಣವೆಂದು ಹೇಳಿದೆ. ಸುಮಾರು ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ನಾನು, ಮಗಳು, ಪ್ಯಾರ ಮತ್ತು ಕಿವಿಯೊಡನೆ ತೋಟಕ್ಕೆ ಹೋದೆವು. ಪ್ಯಾರ ತೋರಿಸಿದ ಪೆಟ್ಟಿಗೆಯ ಹತ್ತಿರ ಹೋಗದೆ ಸುಮಾರು ಹೊತ್ತು ದೂರದಿಂದಲೇ ವೀಕ್ಷಿಸಿದೆವು. ಒಂದೇ ಒಂದು ಜೇನು ಹಾರಾಡ್ತಾ ಇರಲಿಲ್ಲ. ಅನುಮಾನದಿಂದ ಪ್ಯಾರನ ಕಡೆಗೆ ನೋಡಿದೆ. ಇಲ್ಲ ಸ್ವಾಮಿ, ನಾನು ನೋಡಿದ್ದೀನಿ ಎಂದ. ನಿಧಾನಕ್ಕೆ ಪೆಟ್ಟಿಗೆ ಬಳಿ ಹೋಗಿ ನೋಡಿದೆ. ಒಳಗಿನಿಂದ ಏನೇನೂ ಸದ್ದಿರಲಿಲ್ಲ. ಅನುಮಾನ ಪ್ರಬಲವಾಯಿತು. ಪೆಟ್ಟಿಗೆ ಮುಚ್ಚಳ ಎತ್ತಿ ನೋಡಿದೆ. ಒಳಗೆ ಒಂದೇ ಒಂದು ಹುಳುವೂ ಇರಲಿಲ್ಲ.
1: ಇಲ್ಲ ಸ್ವಾಮಿ, ನಾನು ಯಾಕೆ ಸುಳ್ಳು ಹೇಳಿ, ನಾನು ಖಂಡಿತ ನೋಡಿದೆ ಎಂದು ಕಕ್ಕಾಬಿಕ್ಕಿಯಾಗಿ ಅಪರಾಧಿ ಮೋರೆ ಹಾಕಿಕೊಂಡು ಪ್ಯಾರ ಹೇಳಿದ. ಇದೇ ಪೆಟ್ಟಿಗೆ ಅಂತ ಖಾತ್ರಿ ಗೊತ್ತೇ ನಿನಗೆ? ತಮಾಷೆ ಮಾಡ್ತಿದೀಯಾ ಎಂದು ಸಿಟ್ಟಿನಿಂದ ಕೇಳಿದೆ. ಮುಚ್ಚಳ ತೆಗೆದು ನೋಡಿದ್ದೆ, ಒಳಗಡೆ ಬರ್ತಿ ಕೂತಿದ್ವು, ನಿಮಗೆ ಹೇಳೋಣ ಅಂತ ಓಡೋಡಿ ಬಂದೆ ಎಂದ. ತಕ್ಷಣ ನನಗೆ ಅವು ರಾಜೀನಾಮೆ ಪತ್ರ ಇಟ್ಟು ಹೋಗಲು ಕಾರಣ ಹೊಳೆಯಿತು. ಅವು ಪೆಟ್ಟಿಗೆಯೊಳಗೆ ಸರಿಯಾಗಿ ಬೀಡು ಬಿಟ್ಟು ಹಲ್ಲೆ ಕಟ್ಟುವ ಮೊದಲೇ ಪ್ಯಾರ ಎತ್ತಿ ನೋಡಿದ್ದ. ಅವು ಭವಿಷ್ಯದಲ್ಲಿ ಬರಬಹುದಾದ ಆಪತ್ತನ್ನು ತಕ್ಷಣವೇ ಮನಗಂಡು ಪರಾರಿಯಾಗಿದ್ದವು. ಮುಟ್ಟಾಳ, ಪೆಟ್ಟಿಗೆ ಮುಚ್ಚಳ ಯಾಕೆ ಎತ್ತಿ ನೋಡಿದೆಯೋ ಎಂದು ಬೈದೆ. ನಾವೆಲ್ಲ ಹೀಗೆ ಹತಾಶರಾಗಿ ಹಿಂದಕ್ಕೆ ಬರ್ತಿರಬೇಕಾದ್ರೆ ಕಿವಿ ಇದ್ದಕ್ಕಿದ್ದಂತೆ ಕುಯಿ ಕುಯಿ ಎಂದು ಕೂಗಿಕೊಂಡು ವೇಗವಾಗಿ ಮನೆ ಕಡೆಗೆ ಓಡಿತು. ಹುಚ್ಚು ಹಿಡಿದಂತೆ ಓಡುತ್ತಿದ್ದ. ಅವನು ನೋಡಿ ನಾನೂ ಚಕಿತನಾದೆ. ಜೇನುಹುಳುಗಳು ಬ್ಯಾಣಗಳು ಏನಾದರೂ ಕಚ್ಚಿದುವೋ ಎಂದು ನೋಡಿದೆ. ಬೆಳಿಗ್ಗೆನು ಒಂದು ಸಾರಿ ಕೂಗಿಕೊಂಡು ಸಿಕ್ಕಾಪಟ್ಟೆ ಓಡೋಯ್ತು ಸ್ವಾಮಿ ಎಂದು ಪ್ಯಾರ ಹೇಳಿದ. ನಾನು ಚಿಂತೆಯಿಂದ ಯಾಕೋ ಪ್ಯಾರ ಎಂದೆ. ಏನೋಪ್ಪ, ಬೆಳಿಗ್ಗೆಯಿಂದ ಊಟನೂ ಸರಿಗೆ ಮಾಡಿಲ್ಲ ಸ್ವಾಮಿ, ಹಂದಿ ಮಾಂಸ ತಿಂತಲ್ಲ, ಏನಾರು ಆಯ್ತೋ ಏನೋ ಎಂದ. ಮನೆಗೆ ಬಂದು ನೋಡಿದ್ರೆ ಕಿವಿ ಗಡಗಡ ನಡುಗುತ್ತಾ ನಿಂತಿತ್ತು. ಸಿಕ್ಕಾಪಟ್ಟೆ ತೋಟದಲ್ಲಿ ತಿರುಗಿಸಬೇಡ ಅಂದ್ರೆ ಕೇಳೋಲ್ಲ, ಹಾವು ಗೀವಿನ ಮೇಲೇನಾದರೂ ಚೂ ಬಿಟ್ಟಿದೆಯೇನೋ ಎಂದು ರೇಗಿದೆ. ದೇವ್ರಾಣೆ, ಬೇಕಾದ್ರೆ ಪ್ರಮಾಣ ಮಾಡ್ತೀನಿ, ಕಿವಿ ನನ್ನ ತಮ್ಮ ಇದ್ದಂಗೆ, ಅಂತ ಕೆಲಸ ಮಾಡ್ತೀನಿ ಅದಕ್ಕೆ ಎಂದ. ಅವನಿಗೂ ಕಿವಿಯ ಮೇಲೆ ನನ್ನಷ್ಟೇ ಪ್ರೀತಿ ಇತ್ತು, ಅವನು ನನ್ನಷ್ಟೇ ವ್ಯಾಕುಲಗೊಂಡಂತೆ ಕಂಡಿತು. ಹೋಗ್ಲಿ, ಅದನ್ನು ಕಟ್ಟಾಕಿ ಸರಿಯಾಗಿ ಊಟ ಮಾಡುವವರೆಗೂ ಬಿಡಬೇಡ್ರಿ ಎಂದೆ. ಕೈಕಾಲು ತೊಳೆದುಕೊಂಡು ಕಿವಿಗೆ ಏನಾಗಿರಬಹುದು ಅಂತ ಯೋಚಿಸುತ್ತಾ ಕೂತಿದ್ದೆ. ಹಿಂದಿನ ದಿನ ನಡೆದಿದ್ದ ಸಂಗತಿಯೊಂದು ಜ್ಞಾಪಕಕ್ಕೆ ಬಂತು. ಬೆಳಗ್ಗೆ ಎದ್ದಾಗ ಮನೆಯದು ದುರ್ವಾಸನೆ ಕವಿದಿತ್ತು. ನನ್ನ ಹೆಂಡತಿ ಪ್ಯಾರ ಎಲ್ಲೋ ಪಾಯ್ಖಾನೆ ಮೆಟ್ಟಿ ಮನೆಯೊಳಗೆಲ್ಲ ಓಡಾಡಿದ್ದಾನೆ ಎಂದು ಅವನಿಗೆ ಬೈತಾ ಇದ್ಲು. ನಾನು ಪ್ಯಾರ ಎಲ್ಲ ಒಂದು ಕಡೆಯಿಂದ ಆ ದುರ್ವಾಸನೆಯ ಮೂಲವನ್ನು ಹುಡುಕಲಾರಂಭಿಸಿದೆವು. ಹೊರಗೆಲ್ಲ ನಾವು ಅಜಮಾಯಿಸಿ ಮಾಡುತ್ತಿರಬೇಕಾದ್ರೆ ಮನೆಯೊಳಗೆ ನನ್ನ ಹೆಂಡತಿ ಹಠಾತ್ತನೆ ಪತ್ತೆ ಮಾಡಿದ್ಲು. ರೂಮ್ನಲ್ಲಿಟ್ಟಿದ್ದ ಖಾಲಿ ಮಂಚದಾಡಿ ಒಂದು ದೊಡ್ಡ ಪ್ರಾಣಿಯ ಅರ್ಧಂಬರ್ಧ ಅಸ್ಥಿ ಪಂಜರ ಬಿದ್ದಿತ್ತು. ಅದಕ್ಕಂಟಿಕೊಂಡಿದ್ದ ಮಾಂಸ ಕುಳಿತು ಮಾನವ ಸಹಿಸಲಾರದಂಥ ದುರ್ಗಂಧ ಅದರಿಂದ ಹೊಂತಾ ಇತ್ತು. ಮೂಳೆಗಳ ಗಾತ್ರ ನೋಡಿದರೆ ದನದ್ದೋ ಎಮ್ಮೆಯದ್ದೋ ಇರಬೇಕೆಂದು ಅನಿಸ್ತಾ ಇತ್ತು. ಅಂತೂ ಅದನ್ನು ಪುರುಸುತ್ತಾದಾಗಲೆಲ್ಲ ಅಗಿಯೋಣವೆಂದೋ ಏನೋ ಪ್ರಯಾಸಪಟ್ಟು ಎಳೆತಂದು ಯಾರಿಗೂ ಕಾಣದಂತೆ ಮಂಚದಡಿ ಇಟ್ಟುಕೊಂಡಿತ್ತು ಕಿವಿ. ಅದನ್ನೇನಾದರೂ ತಿಂದು ಕಾಯಿಲೆ ಬಂದಿತೋ ಎಂದು ಯೋಚಿಸಿದೆ. ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹೆಣ್ಣಾಳೊಬ್ಳು ಅದೇ ಸಮಯದಲ್ಲಿ ಏದುತ್ತಾ ಓಡೋಡಿ ಬಂದ್ಲು. ನಾರ್ವೆ ರಾಮಣ್ಣನ ಮನೆಗೆ ಪೊಲೀಸ್ನವರು ನುಗ್ಗಿ ಮಂದಣ್ಣನಿಗೆ ಹೊಡೆಯುತ್ತಿದ್ದಾರಂತೆ ಎಂದು ಹೇಳಿದ್ಲು. ಮಂದಣ್ಣ ಇನ್ನು ಮಾವನ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾನೆಂದು ಗೊತ್ತಿರಲಿಲ್ಲ. ಎಲ್ಲಕ್ಕಿಂತ ಪೊಲೀಸರು ನುಗ್ಗಿ ಯಾಕೆ ಹೊಡೆಯಬೇಕೋ ತಿಳಿಯಲಿಲ್ಲ. ಏನೇ ಇರಲಿ, ಒಮ್ಮೆ ನೋಡಿ ಬರೋಣ ಎಂದು ಚಪ್ಪಲಿ ಮೆಟ್ಟಿಕೊಂಡು ಊರ ಕಡೆಗೆ ನಡೆದೆ. ನಾನು ಹೋಗುವುದು ಕೊಂಚ ತಡವಾಯಿತು. ನಾರ್ವೆ ರಾಮಯ್ಯನ ಮನೆ ಹತ್ತಿರ ಹೋದಾಗ ಅವನ ಮನೆ ಬಾಗಿಲು ಹಾರು ಹೊಡೆದು ಬಿದ್ದಿತ್ತು. ರಾಮಯ್ಯನ ಹೆಂಡತಿ ಮಗಳನ್ನು ತಬ್ಬಿಕೊಂಡು ಅಳುತ್ತಾ ನಿಂತಿದ್ಲು. ಪೊಲೀಸರು ಮನೆ ನುಗ್ಗಿದಾಗ ಕಾಡಿಗೆ ಓಡೋಗಿದ್ದ ಮಂದಣ್ಣನ ಭಾವಮೈದನರು ಒಬ್ಬೊಬ್ಬರಾಗಿ ಕಳ್ಳ ಹೆಜ್ಜೆ ಇಟ್ಟು ಇಣುಕು ನೋಟ ಬೀರುತ್ತಾ ಬರ್ತಾ ಇದ್ರು. ಮಂದಣ್ಣ ಎಲ್ಲಿ ಹೋದ ಎಂದೆ. ಅವನ್ನ ಹಿಡ್ಕೊಂಡು ಹೋದ್ರು ಎಂದ ರಾಮಯ್ಯ. ಯಾಕೋ ಎಂದೆ. ರಾಮಯ್ಯ ಎಲ್ಲವನ್ನೂ ವಿವರಿಸಿದ. ಪೊಲೀಸರು ಬಂದಿದ್ದು ಕಳ್ಳಬಟ್ಟಿ ಶರಾಬು ಹಿಡಿಯುವವರಂತೆ ನೇರವಾಗಿ ರಾಮಯ್ಯನ ಮನೆಗೆ ನುಗ್ಗಿ ಇದ್ದ ಪಾತ್ರೆ ಪಗಡಿ ಎಲ್ಲ ಎಳೆದಾಡಿದ್ರಂತೆ. ಕೋಲು ತೆಗೆದುಕೊಂಡು ಸಿಕ್ಕ ಸಿಕ್ಕವರಿಗೆ ಬಾರಿಸಿದ್ರಂತೆ. ಕೊನೆಗೆ ಕೊಳೆಗಿಳೆ ಏನೂ ಸಿಕ್ಕದೆ ಮಂದಣ್ಣ ಇಟ್ಟಿದ್ದ ಜೇನು ಮಡಕೆ ನೋಡಿ ಅದರೊಳಗೆ ಅರ್ಧದವರೆಗೆ ಇದ್ದ ಜೇನುತುಪ್ಪವನ್ನೇ ಶರಾಬು ಕಾಯಿಸುವ ಕೊಳೆ ಎಂದು ಯಾರದ್ದೊಯ್ಯದು ಎಂದು ಮಂದಣ್ಣನಿಗೆ ನಾಲ್ಕು ಬಾರಿಸಿದ್ರಂತೆ. ಮಂದಣ್ಣ ಹೊಡೆತ ತಾಳಲಾರದೆ ಅಯ್ಯಯ್ಯೋ ನಂದೇ ಅದು ಎಂದು ಕೂಗಿದ್ನಂತೆ. ಸರಿ ಹೊತ್ಕೊಂಡು ನಡೆಯದನ್ನಂತ ಬಂದಿಖಾನೆಗೆ ತೆಗೆದುಕೊಂಡು ಹೋದರಂತೆ. ರಾಮಯ್ಯ, ಅದರೊಳಗೆ ಇದ್ದಿದ್ದು ಜೇನುತುಪ್ಪ ಹೌದೇನೋ, ನಿಜ ಹೇಳು ಎಂದೆ. ಧರ್ಮಸ್ಥಳದ ದೇವರಾಣಿಗೂ ಹೇಳ್ತೀನಿ, ಆ ಸಾರಿ ಬಂದಾಗ ಮಂದಣ್ಣ ತಂದಿಟ್ಟಿದ್ದ ಜೇನುತುಪ್ಪ ಸ್ವಾಮಿ, ಅದು ಕಾಸರಿಕನ ಹೂವಿನ ಜೇನುತುಪ್ಪ ಇರ್ಬೋದು, ಸ್ವಲ್ಪ ವಾಸನೆ ಬರ್ತಿತ್ತಷ್ಟೇ. ಪೊಲೀಸ್ನವ್ರಿಗೇನಾಗಬೇಕು, ಲಂಚ ಸಿಕ್ಕಲಿ ಅಂತ ಅದೆಲ್ಲ ಪ್ಲ್ಯಾನು ಎಂದ. ನನಗೆ ಇದು ನಾರ್ವೆ ರಾಮಯ್ಯ ಹೇಳುವಷ್ಟು ಸರಳವಾಗಿ ಇರಲಾರದೆಂದೆನಿಸಿತು. ಅಷ್ಟೇ ಅಲ್ಲದೆ ಮಂದಣ್ಣನ ಮೈದುನರೆಲ್ಲ ಮಂದಣ್ಣನನ್ನು ಸಿಗಿಸಿ ತಾವು ಕಾಡಿಗೆ ಓಡಿ ಹೋಗಿರುವುದನ್ನು ನೋಡಿದರೆ ಇವರ್ಯಾರೂ ತಾವು ಹೇಳಿಕೊಳ್ಳುವಷ್ಟು ಮುಗ್ಧರಲ್ಲ ಎಂದೆನಿಸಿತು. ಮಂದಣ್ಣ ಮೂರು ದಿನಗಳ ಹಿಂದೆ ಬಟ್ಟಿ ಶರಾಬು ಕುಡಿದುಕೊಂಡು ಬಂದಿದ್ದು ಜ್ಞಾಪಕಕ್ಕೆ ಬಂತು. ಪೊಲೀಸರು ಅವನಿಗೆ ಚೆನ್ನಾಗಿ ಒದೆಯಲಿ ಎಂದೆನಿಸಿ, ನಿಮಗೆ ನಮ್ಮಂಥವ್ರು ಒಳ್ಳೆ ಮಾತಲ್ಲಿ ಹೇಳಿದರೆ ಬುದ್ಧಿ ಬರೋದಿಲ್ಲ ಕಣೋ, ಪೊಲೀಸ್ನವರು ಬೂಟ್ ಕಾಲಲ್ಲಿ ಒದ್ರೇನೆ ಬುದ್ಧಿ ಬರೋದು, ಆಗಲಿ ಆಗಲಿ ನಿಮಗೆ ಎಂದು ಹೇಳಿ ಹಿಂತಿರುಗಿದೆ. ಮನೆಗೆ ಬಂದಾಗ ಹೆಂಡತಿ ಪ್ಯಾರ ಮಗಳು ಎಲ್ಲ ಕಿವಿ ಕಟ್ಟಿದ್ದ ಜಾಗದಲ್ಲಿ ಗುಂಪಾಗಿ ನಿಂತಿದ್ರು. ಹತ್ತಿರ ಹೋದೆ. ಕಿವಿ ಸತ್ತ ರೀತಿಯಲ್ಲಿ ಕೈಕಾಲು ಸೆಟೆದುಕೊಂಡು ಬಿದ್ದಿತ್ತು. ನನಗೆ ಸಿಡಿಲು ಹೊಡೆದಂತಾಯಿತು. ಏನಾಯಿತೋ ಎನ್ನುತ್ತಾ ಹತ್ತಿರಕ್ಕೆ ಹೋದೆ. ಹೆಂಡತಿ ಹೇಳಿದ್ದು, ಕಿವಿಗೆ ಒಂದು ಲೋಟ ಹಾಲು ಹಾಕಲು ಹೋದಾಗ ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ತಲೆ ಕೊಡವಿಕೊಂಡು ಕೈ ಕೈ ಎಂದು ಕೂಗಿತಂತೆ. ಇದ್ದಕ್ಕಿದ್ದಂತೆ ಓಡಲೆತ್ನಿಸಿ ಸಾಧ್ಯವಾಗದೆ ಕೆಳಗೆ ಬಿದ್ದು ಲಿಬಿ ಲಿಬಿ ಒದ್ದಾಡತೊಡಗಿತಂತೆ. ಆನಂತರ ಕೈಕಾಲು ನೀಡಿಕೊಂಡು ಹೀಗೆ ಬಿದ್ದಿದೆ ನೋಡಿ ಎಂದಳು. ಅವರೆಲ್ಲ ಅದು ಸತ್ತು ಹೋಗಿದೆ ಎಂದು ತಿಳಿದಿದ್ರು. ಎದೆ ಮುಟ್ಟಿ ನೋಡಿದೆ, ಉಸಿರಾಟ ನಿಂತಿರಲಿಲ್ಲ. ಪ್ಯಾರ ತಲೆಗೆ ಕೊಂಚ ತಣ್ಣೀರು ಹಾಕಿದ. ಅವನ ಕಣ್ಣಿನಲ್ಲಿ ನೀರು ಬಂದಿತ್ತು. ಕಿವಿ ಕೊಂಚ ಹೊತ್ತಿನ ಆನಂತರ ಕಣ್ಣು ತೆರೆದು ಕುಳಿತುಕೊಂಡಿತು. ಏ ಕಿವಿ ಎಂದು ಕರೆದೆ. ಯಾರದೂ ಪರಿಚಯವಿಲ್ಲವೆಂಬಂತೆ ಎಲ್ಲವೂ ಹೊಸದೆಂಬಂತೆ ಅತ್ತಿತ್ತ ನೋಡಿತು. ಮತ್ತೊಮ್ಮೆ ಏ ಕಿವಿ ಎಂದು ಕರೆದು ತಲೆ ಮುಟ್ಟಲು ಹೋದೆ. ನನ್ನ ಕಡೆ ನೋಡಿ ಗುರ್ರ ಎಂದು ಹಲ್ಲು ಕಿರಿಯಿತು. ನಾನು ಬೆಚ್ಚಿ ಬಿದ್ದು ಹಿಂದಕ್ಕೆ ಸರಿದೆ. ಅದರ ತಲೆ ನಿಜಕ್ಕೂ ಕೆಟ್ಟಿದೆ ಎಂದೆನಿಸಿತು. ಏನೋ ಗಾಢವಾದ ತೊಂದರೆ ಸಂಭವಿಸದೆ ಕಿವಿ ನನ್ನ ಕಡೆ ತಿರುಗಿ ಗುರ್ರ ಎನ್ನಲು ಸಾಧ್ಯವೇ ಇಲ್ವಲ್ಲ ಎಂದು ಚಿಂತಿಸಿದೆ. ಏಕೆಂದರೆ ಅದು ಹುಟ್ಟಿ ಕಣ್ಣು ಬಿಟ್ಟಾಗ ಅದು ನೋಡಿದ್ದು ಅದರ ತಾಯಿ ತಂದೆಯನ್ನಲ್ಲ, ನನ್ನ ಮತ್ತು ನನ್ನ ಹೆಂಡತಿಯ ಮುಖವನ್ನು. ನಮ್ಮ ಗುರುತು ಮರೆತ ಮೇಲೆ ಅದಕ್ಕೆ ಜಗತ್ ಸರ್ವವೂ ಮರೆತಂತೆ ತೀರ ಹತಾಶನಾದೆ. ಮಗಳು ಕಿವಿಗೆ ಏನಾಗಿದೆ ಎಂದು ಅಳತೊಡಗಿದ್ಲು.
2: ಇಲ್ಲೇ ಕಟ್ಟಿರಲಿ, ಯಾರೂ ಬಿಚ್ಚಬೇಡಿ, ಏನಾಗುತ್ತೋ ನೋಡೋಣ. ನಾಳೆ ಮೂಡಿಗೆರೆ ಆಸ್ಪತ್ರೆಗೆ ತಗೊಂಡು ಹೋಗ್ತೀನಿ ಎಂದೆ. ತೋಟದ ಬಗ್ಗೆ, ಕಾಡಿನ ಬಗ್ಗೆ, ಹಳ್ಳಿಯ ಬಗ್ಗೆ ಎಲ್ಲ ಬೇಸರ ಬರತೊಡಗಿತು. ಬೆಳಿಗ್ಗೆಯೂ ಕಿವಿ ಸ್ಥಿತಿಯೇ ಹಾಗೆಯೇ ಇತ್ತು. ರಾತ್ರಿ ಇನ್ನೊಮ್ಮೆ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಒದ್ದಾಡಿತ್ತೆಂದು ಕಾಣುತ್ತದೆ. ಮುಖವೆಲ್ಲ ಜೊಲ್ಲಿನ ಕೆಸರಿನಿಂದ ತುಂಬಿ ಹೋಗಿತ್ತು. ಮುಟ್ಟಲು ಹೋದರೆ ಗುರ್ರ ಎಂದು ಕೋಪಗೊಳ್ಳುತ್ತಿತ್ತು. ನನಗೆ ಇನ್ನೂ ಒಂದು ಭೀತಿ ಆರಂಭವಾಯಿತು. ಏನಾದರೂ ಕಿವಿಗೆ ಹುಚ್ಚು ನಾಯಿಯ ಕಾಯಿಲೆ ತಗಲಿದೆಯೋ ಎಂದು. ಆ ಕಾಯಿಲೆ ಏನಾದರೂ ಆಗಿದ್ದರೆ ಕಿವಿಗೆ ಯಾವುದೇ ಔಷಧಿ ಕೊಡಿಸುವುದು ನಿಷ್ಪ್ರಯೋಜಕವಾಗಿತ್ತು. ಜೊತೆಗೆ ಅದು ಮನೆ ಮಂದಿಯೊಂದಿಗೆಲ್ಲ ಕುಣಿದಾಡಿ ಆಟವಾಡಿತ್ತು. ಚಿಕ್ಕಮಗಳಂತೂ ಅದರ ಮಾರುದ್ಧ ಕಿವಿಯನ್ನು ಹಿಡಿದುಕೊಂಡು ಜೋತಾಡುತ್ತಾ ಸದಾ ಆಟವಾಡ್ತಾ ಇದ್ಲು. ಆದಷ್ಟು ಬೇಗ ಎಲ್ರಿಗೂ ರೇಬಿಸ್ ಇಂಜೆಕ್ಷನ್ ಕೊಡಿಸಬೇಕಾಗುತ್ತಿತ್ತು. ನನಗೆ ಕಳವಳ, ಭಯ ಎಲ್ಲ ಉಂಟಾಯಿತು. ಪ್ಯಾರನಿಗೆ, ನೋಡು, ನೀರು ಕಂಡರೇನಾದರೂ ಇದರ ಹುಚ್ಚು ಕೆದರುತ್ತಾ ಎಂದು ನೀರು ತಂದುಕೊಡಲು ಹೇಳಿದೆ. ಕಿವಿ ಒಂದೆರಡು ಸಾರಿ ನೀರನ್ನು ಚಪ್ಪರಿಸಿತು. ನನಗೆ ಅರ್ಧ ಜೀವ ಬಂದಂತಾಯಿತು. ಕಿವಿಗೆ ಹುಚ್ಚು ನಾಯಿಯ ರೇಬಿಸ್ ಕಾಯಿಲೆ ಇರಲಾರನೆಂದೆನಿಸಿತು. ಆದರೂ ಇದು ಹುಚ್ಚಿನ ಆರಂಭವೋ ಏನೋ ಎಂಬ ಸಂಶಯ. ಜೋಪಾನವಾಗಿ ಜೀಪಿನಲ್ಲಿ ಕುಳ್ಳಿರಿಸಿಕೊಂಡು ಮೂಡಿಗೆರೆ ಆಸ್ಪತ್ರೆಗೆ ತಂದೆ. ವೆಟರ್ನರಿ ಡಾಕ್ಟರು ಕಿವಿಯ ಬಾಯಿಗೆ ಹಗ್ಗ ಕಟ್ಟಿ ವಿವರವಾಗಿ ಪರೀಕ್ಷಿಸಿದರು. ನಮ್ಮ ಅತ್ಯಂತ ಪ್ರೀತಿಪಾತ್ರ ವ್ಯಕ್ತಿಗೆ ದಾರ ಕಟ್ಟಿ ಪರೀಕ್ಷೆ ಮಾಡಿಸುವುದು ಎಂಥ ಬೇಸರದ ಸಂಗತಿ ಎಂದು ಆಗ ನನಗೆ ಅರಿವಾಯಿತು. ಡಾಕ್ಟರು ರೇಬಿಸ್ ಕಾಯಿಲೆಯಂತೂ ಅಲ್ಲ, ಮೂರ್ಛೆ ರೋಗ ಏನಾದರೂ ಇದಕ್ಕೆ ಇತ್ತೆ ಎಂದು ಕೇಳಿದರು. ನನಗೆ ಎಷ್ಟೋ ಸಮಾಧಾನವಾಯಿತು.

ಬರುತ್ತಾ ಇರುವುದು ಕಂಡಿತು. ಅವನು ಚಿಕ್ಕ ಮಗುವೊಂದನ್ನು ಎತ್ತಿಕೊಂಡು ಬರುತ್ತಾ ಇದ್ದ. ತಕ್ಷಣ ನನಗೆ ನಿನ್ನೆ ಮಂದಣ್ಣನಿಗೆ ಸಂಭವಿಸಿದ್ದು ಜ್ಞಾಪಕಕ್ಕೆ ಬಂತು. ಕಿವಿಯ ಯೋಚನೆಯಲ್ಲಿ ಅದು ಸಂಪೂರ್ಣ ಮರೆತೇ ಹೋಗಿತ್ತು. ಲಕ್ಷ್ಮಣನನ್ನು ಕೂಗಿ ಕರೆದೆ. ಏನಯ್ಯ ಲಕ್ಷ್ಮಣ, ನಿನ್ನೆ ಮಂದಣ್ಣನನ್ನು ಪೊಲೀಸ್ನವರು ಹಿಡಿದುಕೊಂಡು ಬಂದು ಲಾಕಪ್ಪಿಗೆ ಹಾಕಿದ್ರಂತೆ. ಕಳ್ಳಬಟ್ಟಿ ಶರಾಬು ಮಾಡ್ತಿದ್ದಾರಂತ ನಾರ್ವೆ ರಾಮಯ್ಯನ ಮನೆಗೆ ರೈಡ್ ಮಾಡಿದ್ರಂತೆ. ಮಂದಣ್ಣನ ಜೇನಿನ ಮಡಕೆಯೇ ಶರಾಬು ಕಾಯಿಸೋ ಕೊಳೆ ಅಂತ ಹೇಳಿ ಹಿಡಿದು ಹೊರಿಸಿಕೊಂಡು ಬಂದಿದ್ದಾರಂತೆ ಎಂದೆ. ಅವನು ಗಾಬರಿಯಿಂದ, ಹೌದೇನು ಸರ್, ನೋಡಿ ಎಂಥ ರಾಸ್ಕಲ್ಗಳು, ಒಳಗಿಂದೊಳಗೆ ಎಂಥ ಹಲ್ಕ ಕೆಲಸ ಮಾಡ್ತಿದ್ದಾರೆ, ನಿಮ್ಮಂಥವರ ಮರ್ಯಾದೆ ಉಳಿಸೋ ಕೆಲಸನ ಸರ್ ಇದು ಎಂದ. ಏನಯ್ಯ, ನನಗೆ ಅವನ ಮಾವನ ಮನೆಯವರ ನಡವಳಿಕೆನೇ ಒಂಚೂರು ಸರಿ ಬರಲಿಲ್ಲ ಕಣಯ್ಯ. ಇವನು ಏನು ಕಂಡು ಅಲ್ಲಿ ಸಂಬಂಧ ಮಾಡಿದ್ನಯ್ಯ ಎಂದೆ. ನಾನು ಹಿಂದಿನ ದಿನ ನಾರ್ವೆ ರಾಮಯ್ಯನ ಮನೆ ಹತ್ತಿರ ವಿಚಾರಿಸಲು ಹೋದಾಗ ಅವನ ಮಗಳು ರಾಮಿ ವರ್ತನೆ ಕೊಂಚ ಅಸ್ವಾಭಾವಿಕವಾಗಿ ಕಂಡಿತ್ತು. ಮನೆಯವರೆಲ್ಲ ಅಳ್ತಾ ಇದ್ರು, ಅದರ ಪರಿವೇ ಇಲ್ಲದೆ ಆಕೆ ನಸ್ನಗ್ತಾ ಇದ್ಲು. ಲಕ್ಷ್ಮಣ ಹೇಳಿದ, ಮಂದಣ್ಣನ ಹೆಂಡತಿ ರಾಮಿಗೆ ತಲೆ ಸ್ವಲ್ಪ ಸರಿ ಇಲ್ಲ ಅಂತ ಕಾಣ್ತದೆ ಸರ್. ಮುಂಚೆ ಅವಳಿಗೆ ಮೂರ್ಛೆ ರೋಗ ಇತ್ತಂತೆ, ಈಗೇನೂ ಇಲ್ಲ, ಆದರೂ ಒಂಥರ ಆಡ್ತಾಳೆ ಸರ್. ಮಂದಣ್ಣನಿಗೆ ಹೇಳಿದೆ, ಅದಕ್ಕೆ ಅವನು ತಲೆಗಿಲೆ ಎಲ್ಲ ಸರಿಗಿದೆ, ನನ್ನ ಮದುವೆ ಆಗಬೇಕಂತ ಮನಸ್ಸಿಗೆ ಹಚ್ಚಿಕೊಂಡು ಒಂಥರ ಆಗಿದ್ದಾಳೆ ಅಷ್ಟೇ ಅಂದ. ಊರಿನ ಹುಡುಗರೆಲ್ಲ ರಾಮಿ ರಾಮಿ ಹರಾಮಿ ಅಂತ ಕೆಣಕ್ತಾ ಇದ್ರು ಸರ್ ಅಂದ. ಹೋಗ್ಲಿ, ಈ ಹಲ್ಕ ಮನುಷ್ಯನ ಕತೆ ಏನಾಯ್ತು ನೋಡೋಣವೋ, ಪೊಲೀಸ್ನವರಿಗೇನಾದರೂ ಒಂದು ಮಾತು ಹೇಳೋಣವೋ ಎಂದೆ. ಆ ಜನಕ್ಕೆ ಕಾಸು ಬಿಚ್ಚದ ಇವನ್ನ ಎಲ್ಲಿಂದ ಹೊರಕೆ ಬಿಡ್ತಾರೆ ಸರ್? ನೋಡಿ ಎಂಥ ತೊಂದರೆ ತಂದಿಟ್ಟ. ನಾ ಹೇಳಿದೆ ಆ ಸಂಬಂಧ ಬೇಡ ಕಣೋ ಅಂತ. ಅವನ ಜಾತಿ ಜನವೇ ಇಲ್ಲ, ಆ ಹುಡುಗಿ ಮದುವೆ ಆಗದಿದ್ರೆ ಅವನ ಜಾತಿ ಹುಡುಗಿ ಭೂಮಂಡಲದ ಮೇಲೆ ಒಂದೂ ಇಲ್ಲ ಅಂತ ಹೇಳಿಬಿಟ್ಟ. ದರಿದ್ರ ನನ್ನ ಮಗ ಎಂದು ಬೈಯುತ್ತಾ ನನ್ನೊಡನೆ ಪೊಲೀಸ್ ಠಾಣೆಗೆ ಬಂದ. ಕರೆ ತಂದ ಮೇಲೆ ಮತ್ತೆ ಠಾಣೆಯಲ್ಲೂ ಮಂದಣ್ಣನಿಗೆ ಒದೆತ ಬಿದ್ದಿದ್ದವೋ ಏನೋ, ಬಂದೀಖಾನೆಯೊಳಗೆ ಕೂರಿಸಿದ್ರು. ಉಚ್ಚ ವಾಸನೆ ಸಹಿಸಲು ಅಸಾಧ್ಯವಾದಂತೆ ಅಲ್ಲಿಂದ ಬರ್ತಾ ಇತ್ತು. ಇನ್ಸ್ಪೆಕ್ಟ್ರು ಹುಬ್ಬು ಗಂಟಿಕ್ಕಿಕೊಂಡು ಬಿಗುಮೋರೆ ಹಾಕಿಕೊಂಡು ಕುಳಿತಿದ್ದ. ನಾನವನಿಗೆ ಮಂದಣ್ಣ ಅಂಥವನಲ್ಲ ಎಂದು ಮಡಕೆಯೊಳಗೆ ಇದ್ದದ್ದು ಜೇನೆಂದು ಹೇಳಿದೆ. ಇನ್ಸ್ಪೆಕ್ಟರ್, ನಾವೇನು ಬೆರಳು ಚಿಪ್ಪು ಮಕ್ಕಳೆಂದು ತಿಳಿದಿದ್ದೀರಾ? ಹಾಗೆ ಸುಮ್ಮನೆ ನಿರಪರಾಧಿಗಳ ಮೇಲೆ ಕೈ ಹಾಕೋಕೆ ನಾವೂ ಅನ್ನ ತಿಂತೀವಿ ತಿಳಿದುಕೊಳ್ಳಿ ಎಂದ. ಹಾಗಲ್ಲ, ನೀವು ತಪ್ಪು ತಿಳ್ಕೊಂಡು ಆತನನ್ನ ಎಳೆದುಕೊಂಡು ಬಂದಿರಬಹುದು ಅಂತ ಎಂದ ಲಕ್ಷ್ಮಣ. ಓಹೋ, ಹಾಗಂತ ನಿಮಗೆ ಅಷ್ಟೊಂದು ಖಾತ್ರಿ ಇದ್ರೆ ನಮ್ಮ ಮೇಲೆ ಕೇಸು ಮಾಡಿ, ಕೋರ್ಟಿನಲ್ಲಿ ನೋಡ್ಕೊಳ್ತೀವಿ ಎಂದ. ಹಾಗಲ್ಲ, ಕೇಸ್ ಹಾಕೋದಿದ್ರೆ ನಿಮ್ಮ ಹತ್ರ ಯಾಕೆ ಕೇಳೋದಕ್ಕೆ ಬರ್ತಿದ್ವಿ? ವಿಷಯ ಹೀಗಿದೆ ಅಂತ ಹೇಳೋಣ ಅಂತ ಎಂದೆ ನಾನು. ನೋಡ್ರಿ, ನೀವು ಮರ್ಯಾದಸ್ಥರು, ಇದಕ್ಕೆಲ್ಲ ಕೈ ಹಾಕಬೇಡಿ. ಕಳ್ಳಬಟ್ಟಿಯವರ ಸಮಾಚಾರ ನಿಮ್ಗೆ ಗೊತ್ತಿಲ್ಲ ಎಂದು ಇನ್ಸ್ಪೆಕ್ಟರ್ ಎಗರಾಡಿದ. ಅಲ್ಲಿಟ್ಟಿದ್ದ ಮಡಕೆಯಿಂದ ಹಳತಾದ ಮಜ್ಜಿಗೆ ವಾಸನೆ ಉಕ್ಕುತ್ತಿತ್ತು. ಲಕ್ಷ್ಮಣ ಬಹಳ ಹೊತ್ತು ಏನೇನೋ ಮನವಿ ಮಾಡಿಕೊಂಡ. ಮೊನ್ನೆ ತಾನೇ ಮದುವೆಯಾದವನು ಎಂದು ಹೇಳಿದ. ಅದಕ್ಕೆ ಇನ್ಸ್ಪೆಕ್ಟರ್, ಹೌದೌದು ಗೊತ್ತಾಯಿತು ಎಲ್ಲ, ಗಡಿಗೆಗಟ್ಟಲೆ ಕಳ್ಳಬಟ್ಟಿ ಸಮಾರಾಧನೆ ಆಯ್ತಂತೆ, ನೀವು ಹೋಗಿದ್ರೋ ಮದುವೆಗೆ ಎಂದು ರೇಗಿದ. ಅವನ ಕೈಲಿ ಎಲ್ಲ ವಿವರವಾಗಿ ಹೇಳಲಿಕ್ಕೆ ಬಳಸಿಕೊಂಡಿದ್ದೀವಿ, ಯಾರಾದರೂ ಜಾಮೀನು ಕೊಟ್ಟು ಕರ್ಕೊಂಡು ಹೋಗಿ, ಸಮನ್ಸ್ ಬರುತ್ತೆ, ಕೋರ್ಟಿಗೆ ಹಾಜರು ಮಾಡಿ ಎಂದು ಕೊನೆಗೆ ಕಠೋರವಾಗಿ ಹೇಳಿದ. ಮಂದಣ್ಣ ತೀರ ಮಂಕಾಗಿ ಕುಳಿತಿದ್ದ. ನನಗೆ ಪ್ರಜ್ಞೆ ಕಳೆದುಕೊಂಡ ಕಿವಿ ನೆನಪು ಬಂತು. ಲಕ್ಷ್ಮಣ, ಒಂದು ನಿಮಿಷ ಹೊರಗಡೆ ಬನ್ನಿ ಸರ್ ಎಂದು ನನ್ನನ್ನು ಕರೆದ. ನಾನು ಅವನೊಡನೆ ಹೊರಬಂದೆ. ಈಗೇನು ಮಾಡೋಣ ಸರ್? ಅವನ ಮಾವನ ಕಡೆಯವರು ಯಾರು ಬಂದು ಬಿಡಿಸಿಕೊಳ್ಳಿ. ನಾವೇನಾದ್ರೂ ಜಾಮೀನಾದರೆ ನಾಳೆ ಎಲ್ಲಾದರೂ ಕಾಡು ಬಿದ್ದ ಅಂದರೆ ನಮ್ಮ ತಲೆ ಮೇಲೆ ಬರುತ್ತಲ್ಲ ಸರ್ ಕೇಸು. ನಾವು ಹಾಗೆಲ್ಲ ಏಕ್ದಮ್ ಮುಂದುವರಿಯೋದು ಬೇಡ. ಇವನು ಶರಾಬು ಮಾಡ್ತಿದ್ನೋ ಏನೋ, ಮಡಕೆ ಒಳಗಿಂದ ಬರೋ ವಾಸನೆ ನೋಡಿದರೆ ಇವರೆಲ್ಲ ಐನಾತಿ ಮಕ್ಕಳು ಅನಿಸುತ್ತೆ ಎಂದು ಹೇಳಿದ. ನನಗೆ ಮಂದಣ್ಣ ಲಾಕಪ್ಪಿನೊಳಗೆ ಕುಳಿತಿದ್ದ ದೃಶ್ಯ ಹೃದಯ ವಿದ್ರಾವಕವಾಗಿ ಕಾಣುತ್ತಿತ್ತು. ಬನ್ನಿ ಬನ್ನಿ, ಇಲ್ಲೇ ನಿಂತರೆ ಆ ಇನ್ಸ್ಪೆಕ್ಟರ್ ಲಂಚ ಎಳೆಯೋಕಂತ ಇನ್ನಷ್ಟು ಬಿಗಿಯಾಗ್ತಾನೆ ಎಂದು ನನ್ನನ್ನು ದೂಡಿಕೊಂಡು ಪೇಟೆ ಬದಿಗೆ ಕರೆತಂದ. ನೀವು ನಡೀರಿ ಸರ್, ಅವನ ಮಾವನ ಕಡೆಯವರು ಯಾರಾದರೂ ಬಂದು ಬಿಡಿಸಬಹುದು. ನೀವು ಊರಿಗೆ ಹೋದವರು ಅವನ ಮಾವನಿಗೆ ಒಂದು ಮಾತು ಹೇಳಿ ಕಳಿಸಿ ಎಂದ. ನನಗೂ ಇದೇ ಸರಿ ಅನ್ನಿಸಿತು. ಈ ಮಂದಣ್ಣನಿಗೆ ಜಾಮೀನಾಗಿ ಮಂದಣ್ಣ ಗೈರು ಹಾಜರಾಗಿ ನಾಳೆ ನಾನು ಕೋರ್ಟು ಮೆಟ್ಟಲು ಹತ್ತಬೇಕಾಗಿ ಬಂದರೆ ಹೆಣ್ಣು ಕೊಟ್ಟ ಮಾವ ಅಂತ ಇರಬೇಕಾದರೆ ಜಾಮೀನು ಕೊಡಲಿ ಅವನು ಎಂದುಕೊಂಡೆ. ಲಕ್ಷ್ಮಣನ ಬುದ್ಧಿ ಚಾಣಾಕ್ಷತೆಗೆ ಮೆಚ್ಚಿದೆ. ಲಕ್ಷ್ಮಣ ಮಗುವನ್ನೆತ್ತಿಕೊಂಡು ಮನೆ ಕಡೆಗೆ ನಡೆದ. ನಾನು ಆಸ್ಪತ್ರೆಗೆ ಹೋಗಿ ಪ್ಯಾರಾನನ್ನು ಕಿವಿಯನ್ನು ಕರೆದುಕೊಂಡು ಔಷಧಕ್ಕಾಗಿ ಮೂಡುಗೆರೆ ಪೇಟೆ ಬೀದಿಯಲ್ಲಿ ಅಂಗಡಿಯಿಂದ ಅಂಗಡಿಗೆ ತಿರುಗುತ್ತಾ ಇದ್ದೆ. ಡಾಕ್ಟರ್ ಬರೆದುಕೊಟ್ಟ ಔಷಧಿ ಸಿಗಲಿಲ್ಲ, ಅದರ ಬದಲಿಗೆ ಇನ್ನೊಂದಿದೆ ಎಂದು ಯಾವುದೋ ಔಷಧ ಅಂಗಡಿಯವ ತೋರಿಸಿದ.
ನಾನು ಪ್ಯಾರನ ಕೈಗೆ ಅದನ್ನು ಕೊಟ್ಟು ಇದಾದರೆ ಆಗಬಹುದೇ ಅಂತ ಡಾಕ್ಟರನ್ನು ಕೇಳಿಕೊಂಡು

0: ಬೇಗ ಬಾ ಎಂದು ಹೇಳಿ ಔಷಧದ ಅಂಗಡಿ ಎದುರು ಕಾಯುತ್ತಾ ನಿಂತಿದ್ದೆ. ಮೂಡುಗೆರೆ ಪೇಟೆ ಬೀದಿ ನೇರವಾಗಿ ಉದ್ದಕ್ಕೆ ಇಕ್ಕಲುಗಳಲ್ಲೂ ಅಂಗಡಿ ಸಾಲುಗಳಿದ್ದವು. ನಾನು ನಿಂತಲ್ಲಿಂದ ಬೀದಿಯ ಆಚೆ ತುದಿವರೆಗೂ ಕಾಣುತ್ತಿತ್ತು. ಹಾಗೆ ನೋಡುತ್ತಾ ನಿಂತಿರಬೇಕಾದ್ರೆ ಲಕ್ಷ್ಮಣ ಬೀದಿಯ ಆಚೆ ತುದಿಯಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ. ನನ್ನ ಜೀಪನ್ನು ನೋಡಿ ನಾನು ಅಲ್ಲೇ ಇರಬಹುದೆಂದು ವೇಗವಾಗಿ ನಡೆದು ಬರ್ತಾ ಇದ್ದ. ಅವನು ಹತ್ತಿರ ಬಂದಾಗ ಉದ್ವೇಗದಿಂದ ನಾನೇ ಮೊದಲು "ಏನಯ್ಯ ಲಕ್ಷ್ಮಣ" ಎಂದು ಕೇಳಿದೆ.
1: "ಅಯ್ಯಯ್ಯೋ, ಕೆಲಸ ಕೆಟ್ಟೋಗುತ್ತೆ ಸರ್. ಈಗ ಜಾಮೀನು ಕೊಟ್ಟು ಮಂದಣ್ಣನ ನಾವು ಬಿಡಿಸದಿದ್ರೆ 12 ಗಂಟೆ ಹೊತ್ತಿಗೆ ಅವನ ಚಿಕ್ಕಮಗಳೂರು ಜೈಲಿಗೆ ತಗೊಂಡು ಹೋಗ್ತಾರಂತೆ. ಪೆಟ್ಟಿಗೆ ಹೆದರಿಕೊಂಡು ಆ ನನ್ನ ಮಗ ಏನೇನು ಹೇಳಲಿಕ್ಕೆ ಕೊಡ್ತಾನೋ. ಶರಾಬು ಕೇಸಿಗೆ 600 ರೂಪಾಯಿ ಜುಲ್ಮಾನೆ, 1 ವರ್ಷ ಸಜಾ ಅಂತೆ ಸರ್" ಎಂದು ಒಂದೇ ಉಸಿರಿಗೆ ಹೇಳಿದ. ನನಗೆ ಆಶ್ಚರ್ಯವಾಯಿತು. ಇವರೆಲ್ಲ ಯಾವ ಥರದ ಮನುಷ್ಯರೆಂದು. ಈಗ ತಾನೇ ಇವನ ತಂಟೆ ಬೇಡ ಅಂತ ಹೇಳಿ ಹೋದವ, ಈಗ ಈ ರೀತಿ ಹೇಳ್ತಿದ್ದಾನಲ್ಲ ಎಂದು ಅಂದುಕೊಂಡೆ. "ಮತ್ತ್ಯಾಕೆ, ನಾನು ನೋಡ್ತೀನಿ, ನೀವು ನಡೀರಿ ಅಂತ ನನಗೆ ಹೇಳಿದೆಯೋ?" ಎಂದೆ.
2: "ಹಂಗಲ್ಲ ಸರ್, ಜಾಮೀನು ಕೊಡೋದಕ್ಕೆ ಗೆಜೆಟೆಡ್ ಸರ್ಕಾರಿ ನೌಕರರಾಗಬೇಕಂತೆ, ಅಥವಾ ರಸೀದಿ ಪಟ್ಟ ಇರೋ ಆಸ್ತಿವಂತರಾಗಿರ್ಬೇಕಂತೆ" ಎಂದ. ನನಗೆ ಒಂದು ಕ್ಷಣ ಇವರೆಲ್ಲ ನನ್ನನ್ನು ಅನವಶ್ಯಕ ವ್ಯೂಹದಲ್ಲಿ ಸಿಕ್ಕಿಸ್ತಿದ್ದಾರೋ ಎಂದು ಗುಮಾನಿ ಬಂತು. ಏನಾದ್ರಾಗ್ಲಿ, ಸದ್ಯಕ್ಕೆ ಮಂದಣ್ಣ ಒಂದು ಸಾರಿ ಆ ಉಚ್ಚೆಗುಂಡಿಯಿಂದ ಹೊರಬರಲಿ ಎಂದು ಜಾಮೀನು ಕೊಟ್ಟು ಬಿಡಿಸಲು ನಿರ್ಧರಿಸಿದೆ. ಮಂದಣ್ಣನನ್ನು ಹೊರಬಿಟ್ಟಾಗ,
1: "ಏನೋ ಮಂದಣ್ಣ, ನನಗೆ ಗೊತ್ತು ನಿನ್ನದೇನೂ ತಪ್ಪಿಲ್ಲ ಅನ್ನೋದು, ಆದರೂ ಹೀಗಾಯ್ತಲ್ಲ ಅಂತ ಬೇಜಾರು. ನಿನ್ನೆ ರಾತ್ರಿ ಏನಾದರೂ ಹೊಡೆದ್ರೇನೋ?" ಎಂದೆ.
2: "ಏನೋ ಆಗೋಯ್ತು ಸರ್. ಒಟ್ಟಿನಲ್ಲಿ ನನಗೆ ಗ್ರಾಚಾರ ಸರಿಯಿಲ್ಲ, ನಿಮ್ಮ ಉಪಕಾರ ಮರೆಯೋದಿಲ್ಲ" ಎಂದ. ಅವನ ಗಾಂಭೀರ್ಯ, ಸಂಕಟ ಇತ್ಯಾದಿಗಳನ್ನು ನೋಡಿ ಅವನಿಗೆ ಸನ್ನಿವೇಶ ಅರ್ಥವಾಗಿದೆ ಎಂದು ಸುಮ್ಮನಾದೆ.
0: ಕಿವಿ ನಿಧಾನವಾಗಿ ಚೇತರಿಸಿಕೊಂಡಿತು. ಅದರ ಪಾಯ್ಖಾನೆಯಲ್ಲಿ ರಕ್ತಮಿಶ್ರಿತವಾದ ಚೂಪನೆಯ ಮೂಳೆ ಚೂರುಗಳು ಇದ್ದವು. ಡಾಕ್ಟರ್ ಊಹೆ ನಿಜವಾಗಿತ್ತು. ಅಸಾಧ್ಯವಾದ ಯಾತನೆಯನ್ನು ತಡೆಯಲಾರದೆ ಅದು ಈ ರೀತಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇತ್ತು. ನಾಯಿಗಳು ಮೂಳೆ ಜಗಿಯುವುದು ಸ್ವಾಭಾವಿಕ ಎಂದು ತಿಳಿದಿದೆ. ಆದರೆ ಕಿವಿಗೆ ಆದ ಗತಿ ನೋಡಿ ಇನ್ನು ಅದಕ್ಕೆ ಮೂಳೆಯನ್ನು ತಿನ್ನಲು ಕೊಡಬಾರದು ಎಂದು ನಿರ್ಧರಿಸಿದೆವು. ಅದಕ್ಕೆ ಹುಚ್ಚು ನಾಯಿಯ ರೇಬಿಸ್ ರೋಗ ಇಲ್ಲವೆಂದು ತಿಳಿದ ನನಗೆ ಬಹಳ ಸಮಾಧಾನ ಆಯಿತು. ಈ ನಡುವೆ ಒಂದು ದಿನ ಒಬ್ಬ ಕಾಕಿ ಬಟ್ಟೆಯ ಪೊಲೀಸು ಪೇದೆ ನಮ್ಮ ಮನೆಯ ಮುಂದೆ ಅವತರಿಸಿದ.
1: "ಸರ್, ಮುಂಡಾನ ಅನ್ನೋದು ಯಾರಾದರೂ ಇಲ್ಲಿದ್ದಾರಾ?" ಎಂದ.
2: "ಮುಂಡಾನ ಇಲ್ಲಪ್ಪ, ಮುಂಡಾರ ಅನ್ನೋನೊಬ್ಬ ಕೆಲಸಕ್ಕೆ ಬರ್ತಾ ಇದ್ದಾನೆ ಅಷ್ಟೇ" ಎಂದೆ.
1: "ಅವನಿಗೆ ಒಂದು ಕೋರ್ಟ್ ಸಮನ್ಸ್ ಇದೆ ಸರ್" ಎಂದ.
2: "ಅವನ ಮನೆ ಎಲ್ಲಿದೆಯೋ ಗೊತ್ತಿಲ್ಲಪ್ಪ, ಯಾರನ್ನಾದರೂ ಕೇಳಿದರೆ ಹೇಳಬಹುದು" ಎಂದೆ.
1: "ಮತ್ತೆ ನೀವು ಜಾಮೀನು ಕೊಟ್ಟಿದ್ದೀರಲ್ಲ ಸರ್" ಎಂದ. ತಕ್ಷಣ ನನಗೆ ಗೊತ್ತಾಯಿತು, ಇದು ಮುಂಡಾನ ಅಲ್ಲ ಮಂದಣ್ಣ ಎಂದು. ಇಂಗ್ಲಿಷ್ನಲ್ಲಿ ಅವನ ಹೆಸರು ಬರೆದುಕೊಂಡು ಆನಂತರ ಪೊಲೀಸಿನವನ ಬಾಯಲ್ಲಿ ಅದು ಕನ್ನಡಕ್ಕೆ ತರ್ಜುಮೆಯಾದಾಗ ಈ ರೀತಿ ರೂಪಾಂತರವಾಗಿದೆ. ಸರಿ, ನನಗೆ ಹೊಸ ತಲೆನೋವು ಒಂದು ಸಿದ್ಧವಾಯಿತು ಎಂದು ನಿರ್ಧರಿಸಿದೆ. "ನಿನ್ನ ಈ ಮುಂಡಾನನ ಮಾವ ಇಲ್ಲೇ ಊರೊಳಗೆ ನಾರ್ವೆ ರಾಮಯ್ಯ ಅಂತ ಇದ್ದಾನೆ ಕಣಯ್ಯ, ಅವನನ್ನು ಕೇಳಿ ಯಾವತ್ತು ಹಾಜರಾಗಬೇಕು ಅಂತ ಹೇಳು" ಎಂದೆ. ಅದಕ್ಕೆ ಪೊಲೀಸ್ನವನು, "ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದೆ ಸರ್, ಆತ ಹೇಳಿದ ಅವನು ಯಾರೂ ನನಗೆ ಗೊತ್ತಿಲ್ಲ, ಸಾವುಕಾರರುಂಟು ಅವನುಂಟು, ಅಲ್ಲೇ ಕೇಳಿಕೊ ಹೋಗು ಎಂದು ಹೇಳಿದ ಸರ್" ಎಂದ. ನನಗೆ ವಿಪರೀತ ಬೇಸರ, ಕೋಪ ಎಲ್ಲ ಬಂತು. "ಸಮನ್ಸಿಗೆ ರುಜು ಹಾಕಿ ತಗೊಂಡ್ಬಿಡಿ ಸರ್, ಮುಂದಿನ ಸೋಮವಾರ ಕೋರ್ಟಿಗೆ ಹಾಜರು ಮಾಡಿದರೆ ಸಾಕು" ಎಂದ. ನನ್ನ ತೋಟ ಕೊಳ್ಳಲಿಕ್ಕೆ ಯಾರೋ ಮದ್ರಾಸಿನ ಕಡೆ ಚೆಟ್ಟಿಯಾರರು ಉತ್ಸಾಹ ವ್ಯಕ್ತಪಡಿಸಿದರು. ಇಲ್ಲಿಂದ ಬಿಡುಗಡೆಯಗಳಿಗೆ ಸನ್ನಿಹಿತವಾಗುತ್ತಿರುವುದನ್ನು ನೋಡಿ ಆನಂದ ತುಂದಿರನಾಗಿದ್ದೆ. ಆದರೆ ಈಗ ಈ ಮುಂಡಾನ ಸರಿಯಾಗಿ ಮುಂಡ ಮುಚ್ಚಿದ್ದ. ಈ ಸಾರಿ ಮಾತ್ರ ನನ್ನ ಮೂರ್ಖತನಕ್ಕೆ ನನಗೇ ಕೋಪ ಬಂದಿತ್ತು. ಲಕ್ಷ್ಮಣ ಆ ದಿನ ವಿನಾಕಾರಣ ನನ್ನನ್ನು ಈ ಮೊಕದ್ದಮೆಯೊಳಗೆ ಸಿಕ್ಕಿಹಾಕಿಸಿದ ಎಂದು ಕೋಪಗೊಂಡೆ. ಅದೇ ಕೋಪದಲ್ಲಿ ರುಜು ಹಾಕಿ ಸಮನ್ಸ್ ತೆಗೆದುಕೊಂಡು ನೇರವಾಗಿ ಮೂಡುಗೆರೆ ಜೇನು ಸೊಸೈಟಿಗೆ ನಡೆದೆ. ಲಕ್ಷ್ಮಣ ಆಫೀಸ್ನಲ್ಲಿ ಕೂತಿದ್ದ. ಎಂಥ ಹಲ್ಕ ಪಂಚಾಯತಿಗೆ ಸಿಕ್ಕಿಸಿದ ಲಕ್ಷ್ಮಣ. ಆ ನನ್ನ ಮಗ ಮಂದಣ್ಣ ಜೈಲಿಗೆ ಹೋಗಿದ್ರೆ ವಾಸಿ ಇತ್ತು, ಏನೂ ತೊಂದರೆ ಇರಲಿಲ್ಲ. ಈಗ ನೋಡು, ಈ ಅಯೋಗ್ಯ ಎಲ್ಲೋ ನಾಪತ್ತೆಯಾಗಿ ಪೊಲೀಸರು ಸಮನ್ಸ್ ತೆಗೆದುಕೊಂಡು ಬಂದು ನನ್ನ ಕೈಗೆ ಕೊಟ್ಟಿದ್ದಾರೆ ಎಂದು ಸಮನ್ಸ್ ಚೀಟಿ ತೆಗೆದು ಮೇಜಿನ ಮೇಲೆ ಬಿಸಾಡಿದೆ. ಲಕ್ಷ್ಮಣ ಈ ಸಂಗತಿಯಿಂದ ನಿಜವಾಗಿಯೂ ಬೇಸರಪಟ್ಟ. ನಿಮ್ಮನ್ನು ಸಿಕ್ಕಾಕಿಸ್ಬೇಕಂತ ಎಲ್ಲಾದರೂ ನಾನು ಮಾಡ್ತೀನ ಸರ್, ನಿಮಗೆ ತೊಂದರೆ ಬಂದರೆ ನಮಗೆ ಬಂದಂಗೆ ಅಲ್ವಾ? ಈಗ ನಿಜವಾಗಿಯೂ ಮಂದಣ್ಣ ತಪ್ಪಿಸಿಕೊಂಡಿದ್ದಾನೋ ಅಥವಾ ಪೊಲೀಸರೇ ಹುಡುಕ್ಲಿಲ್ವೋ ತಿಳಿತೀನಿ. ಆ ಕಳ್ಳ ನನ್ನ ಮಗ ಏನಾದರೂ ನಿಜವಾಗಿಯೂ ಕಳ್ಳಾಟ ಆಡಿದರೆ ಒಂದು ಉಪಾಯ ಮಾಡೋಣ. ನಾವಿದ್ದೀವಿ ಹೆದರಬೇಡ ಅಂತ ಉಪಾಯಾಂತರದಲ್ಲಿ ಅವನ್ನ ಕೋರ್ಟಿಗೆ ಹಾಜರುಪಡಿಸಿ ನೀವು ನಿಮ್ಮ ಜಾಮೀನು ವಾಪಸ್ ತೆಗೆದುಕೊಂಡು ಬಿಡೋರಂತೆ. ಆ ನನ್ನ ಮಗ ಏನಾದರೂ ಸಾಯ್ಲಿ, ಅವನುಂಟು ಅವನ್ನ ಸಿಕ್ಕಾಕಿಸಿದ ಹೆಣ್ಣು ಕೊಟ್ಟ ಮಾವ ಉಂಟು ಎಂದು ಇತ್ಯರ್ಥ ಕೊಟ್ಟ. ನಾನು ಒಳಗೊಳಗೆ ಏನು ಬೇಕಾದರೂ ಆಗಿರಲಿ, ಮಂದಣ್ಣ ಪ್ರಾಮಾಣಿಕನಾಗಿರಲಿ ಮೋಸಗಾರನಾಗಿರಲಿ, ಈ ಸಾರಿ ಕೋರ್ಟಿಗೆ ಹಾಜರು ಮಾಡಿದಾಗ ನಾನು ಜಾಮೀನು ವಾಪಸ್ ತೆಗೆದುಕೊಂಡೇ ತೀರ್ತೇನೆ, ಎಲ್ಲ ಗೊಂದಲಗಳಿಂದ ಒಂದೇ ಸಾರಿ ವಿಮುಕ್ತನಾಗ್ತೇನೆ ಎಂದು ನಿರ್ಧಾರ ಮಾಡಿಬಿಟ್ಟೆ. ಲಕ್ಷ್ಮಣ ಇಲ್ದಿದ್ರೆ ಈಗ ನನ್ನ ಪರಿಸ್ಥಿತಿ ನಾಯಿ ಪಾಡಾಗ್ತಿತ್ತು ಎಂದೆನಿಸಿತು. ಲಕ್ಷ್ಮಣ ನಾಳೆ ನಾಳಿದ್ದಿನ ಒಳಗೆ ಉಪಾಯದಲ್ಲೂ ಹೆದರಿಸಿಯೋ ಅವನನ್ನು ಕರೆದುಕೊಂಡು ಬರ್ತೇನೆಂದು ಹೇಳಿದ. ವಾಪಸ್ಸು ಮನೆಗೆ ಬರುತ್ತಾ ಇದ್ದಕ್ಕಿದ್ದಂತೆ ಸಂಶೋಧನಾ ಕೇಂದ್ರದೆದುರು ಕರ್ವಾಲು ಜ್ಞಾಪಕಕ್ಕೆ ಬಂದರು. ಜೀಪು ನಿಲ್ಲಿಸಿದೆ. ಕರ್ವಾಲು ಎಂಥ ಬೇಜವಾಬ್ದಾರಿ ಜನ ಎಂದೆನಿಸಿತು. ಈ ಅಯೋಗ್ಯನನ್ನು ಭಾರಿ ಮಹಾನುಭಾವ ಎಂದು ತಿಳಿದಿದ್ರಲ್ಲ, ಕೇವಲ ನಾಲ್ಕಾರು ಹುಳ ಹುಪ್ಪಟೆ ಹಕ್ಕಿಗಳಿಗಾಗಿ ಇಂಥ ಲಫಂಗರನ್ನೆಲ್ಲ ಆತ್ಮೀಯರಾಗಿ ಮಾಡಿಕೊಂಡು. ಬೇಕಾದ್ದಾಗಲಿ ಈ ದಿನ ಹಲವು ವಿಷಯಗಳನ್ನು ಕಟುವಾಗಿ ತಿಳಿಸಿ ಅವರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಕೆಳೆಯಲೇಬೇಕು ಎಂದು ದೃಢ ನಿಶ್ಚಯ ಮಾಡಿಕೊಂಡು ಆಫೀಸಿನ ಒಳಗೆ ಕಾಲಿಟ್ಟೆ.
3: ನನ್ನನ್ನು ನೋಡಿದ ಕರ್ವಾಲು, ಕಮಾನ್ ಕಮಾನ್ ಮೈ ಡಿಯರ್ ಯಂಗ್ ಮ್ಯಾನ್, ಇಷ್ಟೊಂದಿನ ಎಲ್ಲೋಗಿದ್ರಿ? ಕಾಣಲೇ ಇಲ್ವಲ್ಲ, ನನಗೆ ಯಾವಾಗಲೂ ನಿಮ್ಮ ತೋಟಕ್ಕೆ ಗಿರಾಕಿ ಸಿಕ್ಕು ನೀವು ಎಲ್ಲಿ ಊರು ಬಿಟ್ಟು ಹೋಗ್ತೀರೋ ಅಂತ ಭಯ. ಕಮಾನ್ ಕುರ್ಚಿ ತಗೊಳ್ಳಿ ಎಂದರು. ತೋಟದ ವಿಷಯ ಎತ್ತಿದ ಕೂಡಲೇ ನನಗೆ ರೂಮ್ ಮನೆ ಕೋಪ ಬಂತು. ಸಾಧಾರಣವಾಗಿ ಕರ್ವಾಲು ಬಳಿ ಬಹಳ ತಾಳ್ಮೆ ಮತ್ತು ಶಿಸ್ತಿನಿಂದ ವರ್ತಿಸ್ತಾ ಇದ್ದೆ, ಆದರೆ ಈ ಸಾರಿ ವಿಪರೀತ ಕೋಪ ಬಂದಿತ್ತು. ಸರ್, ಒಂದು ಒಳ್ಳೆ ಪಾರ್ಟಿ ಬಂದಿತ್ತು ಸರ್, ಆದರೆ ನಿಮ್ಮ ಶಿಷ್ಯ ಎಲ್ಲ ಹಾಳು ಮಾಡಿ ಹಾಕಿದೆ ಸರ್ ಎಂದೆ. ಇಸ್ ಇಟ್ ಸಾರಿ? ನನ್ನ ಮಟ್ಟಿಗೆ ಇದು ಸಂತೋಷದ ವಾರ್ತೆನೆ, ಯಾಕೆಂದರೆ ಇನ್ನೂ ನೀವಿಲ್ಲೇ ಇರೋದ್ರಿಂದ ಅದೆಲ್ಲ ನಿಧಾನಕ್ಕೆ ಹೇಳ್ತೀನಿ ಯಾಕಂತ. ಅದಿರಲಿ, ಯಾವ ಶಿಷ್ಯ, ಯಾಕೆ ಹಾಳು ಮಾಡಿದ, ಈ ಸಂತೋಷದ ಸುದ್ದಿ ಪೂರ್ತಿ ಕೇಳಿ ಸರ್, ಅಷ್ಟೊಂದು ಸಂತೋಷ ಪಡಲ್ಲ ನೀವು ಅಂತ ಕಾಣ್ತದೆ ಎಂದೆ. ಹೇಳಿ ಹೇಳಿ ಎಂದರು. ಈ ಮಂದಣ್ಣ ನೋಡಿ ಸರ್, ಎಂಥ ಕೆಲಸ ಮಾಡಿದ್ದಾನೆ. ಅವನ ಮಾವನ ಮನೆಯಲ್ಲಿ ಹನಿಮೂನ್ ಮಾಡ್ತಾ ಬಟ್ಟಿ ಶಾಲೆಯೇ ಕಾಯಿಸ್ಕೊಂಡಿದ್ದಂತೆ. ಪೊಲೀಸ್ನವ್ರು ರೈಡ್ ಮಾಡಿದಾಗ ಮಂದಣ್ಣ ಒಂದು ಜೇನುತುಪ್ಪದ ಮಡಿಕೆಯಲ್ಲಿ ಏನನ್ನೂ ಇಟ್ಟಿದ್ದಂತೆ. ನಾನು ನೋಡಿದ್ದೆ ಅದನ್ನು. ದುರ್ನಾತ ಬರ್ತಿತ್ತು. ಪೊಲೀಸ್ನವ್ರು ಹಿಡ್ಕೊಂಡು ನಾಲ್ಕು ಬಾರಿಸಿದ್ರಂತೆ. ಮಂದಣ್ಣ ಅದು ತನ್ನದೇ ಅಂತ ಹೇಳಿದ್ನಂತೆ. ನಾಲ್ಕು ಒದ್ದು ತಗೋಬಂದು ಲಾಕಪ್ಪಿಗೆ ಹಾಕಿದ್ರು. ಕೇಸ್ ದಾಖಲು ಮಾಡಿಕೊಂಡು ಹೇಳಿಕೆ ತಗೊಂಡಿದ್ದಾರೆ. ನಾನು ಅನ್ಯಾಯ ಲಾಕಪ್ಪಿನೊಳಗೆ ಉಚ್ಚೆಗುಂಡಿಲಿ ಕೂತಿದ್ದಾನಲ್ಲ ಅಂತ ಜಾಮೀನು ಕೊಟ್ಟು ಬಿಡಿಸಿದೆ. ಪುವರ್ ಫೆಲೋ, ಅವನಿಗೆ ಒಂದು ಕೆಲಸ ನೋಡಬೇಕು ಎಂದರು. ಏನು ಪುವರ್ ಫೆಲೋ ಸರ್, ಅವನಿಗೆ ಜಾಮೀನು ಕೊಟ್ಟಿದ್ದೆ ತಪ್ಪಾಗಿ ಹೋಯಿತು. ಈಗ ಅವನು ಎಲ್ಲೋ ತಪ್ಪಿಸಿಕೊಂಡು ಹೋಗಿದ್ದಾನೆ. ನಾನು ತೋಟ ಮಾರಾಟ ಮಾಡೋದಕ್ಕೆ ಮಾತುಕತೆಗೆ ಬೆಂಗಳೂರಿಗೆ ಹೋಗಬೇಕಿತ್ತು. ಇಲ್ಲಿ ಪೊಲೀಸ್ನವರು ನನಗೆ ಸಮನ್ಸ್ ಜಾರಿ ಮಾಡಿ ಹೋಗಿದ್ದಾರೆ. ನಾನೀಗ ಸಿಕ್ಕಾಕಿಕೊಂಡಿದ್ದೇನೆ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಸರ್ ಅವನಿಗೆ. ಎಲ್ಲ ಬಿಟ್ಟು ಶರಾಬು ಕೇಸಿನಲ್ಲಿ ಸಿಕ್ಕಿ ಎಂದೆ. ಅಷ್ಟರಲ್ಲಿ ಕರ್ವಾಲು, ತಡೀರಿ ತಡೀರಿ, ಮಂದಣ್ಣ ಶರಾಬು ಮಾಡ್ತಿದ್ದದ್ದು ಹೌದು ಎಂದರು. ಅವನಿಗೆ ಜಾಮೀನು ಕೊಟ್ಟು ಬಿಟ್ಟ ನಂತರ ಹೇಳಿದೆ ಸರ್. ನಡೆದದ್ದೇನು ಸರಿಯಾಗಿ ಹೇಳು ಅಂತ. ಅವನೇ ಇಟ್ಟಿದ್ದನಂತೆ ಮಡಿಕೆಯಲ್ಲಿ ಒಂದರ್ಧ ಮಡಕೆ ಜೇನುತುಪ್ಪ. ಹುಳಿ ಬಂದು ಕೆಟ್ಟೋಗಿತ್ತಂತೆ. ಹುಳಿ ಬಂದಿದೆ, ಎಸೆದು ಬಿಡೋಣ ಅಂತ ಹೇಳಿದ್ನಂತೆ. ಅದಕ್ಕೆ ಅವನ ಬಾವಮೈದರು ಮಾವ ಎಲ್ಲ ಸೇರಿ, ಹೋಗು ಹೋಗು ಎಸಿತಾನಂತೆ, ಹೈ ಕ್ಲಾಸ್ ಶರಾಬಾಗುತ್ತೆ ಅದರಲ್ಲಿ ಬಿಡು ಅಂತ ದಬಾಯಿಸಿದ್ರಂತೆ ಎಂದೆ. ಕರ್ವಾಲು ಹೇಳಿದರು, ನೀವು ಇವನ್ನ ಬಿಡಿಸಿ ಉಪಕಾರ ಮಾಡಿದ್ರಿ ಮಹಾರಾಯರೆ. ಹಾಗೆ ಪೊಲೀಸ್ನವರಿಗೆ ಒಂದು ಮಾತು ಹೇಳಿ ಚಾರ್ಜ್ ಶೀಟ್ ತೆಗೆಸಿ ಹಾಕಿ ಬಿಡಲಾಗೋದಿಲ್ವೇ? ಪಾಪ ಅವನದೇನು ತಪ್ಪಿಲ್ವಲ್ಲ ಎಂದರು. ಕರ್ವಾಲುರಿಗೆ ಇನ್ನೂ ಪರಿಸ್ಥಿತಿಯ ಗಾಂಭೀರ್ಯ ಅರಿವಿಗೆ ಬಂದಿರಲಿಲ್ಲ. ಸುಮ್ಮನೆ ಕತೆ ಕೇಳುವಂತೆ ನಾನು ಹೇಳಿದ್ದನ್ನು ಕೇಳ್ತಾ ಇದ್ರು. ಅಲ್ಲ ಸರ್, ನೀವೇನು ಹೇಳ್ತಿದ್ದೀರಿ ತಿಳಿದಿಲ್ಲ. ಮಂದಣ್ಣ ಎಲ್ಲ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾನೆ ಸರ್. ಚಾರ್ಜ್ ಶೀಟನ್ನು ಕೋರ್ಟಿಗೆ ಕಳಿಸಿ ಕೋರ್ಟಿಂದ ಸಮನ್ಸು ಬಂದಿದೆ ಸರ್. ಈ ಕೇಸ್ ಏನಾದರೂ ಸಾಬೀತಾದರೆ ಅವನಿಗೆ ಕೊನೆ ಪಕ್ಷ ಒಂದು ವರ್ಷ ಸಜಾ, 600 ರೂಪಾಯಿ ದಂಡ ಗ್ಯಾರಂಟಿ ಸರ್ ಎಂದೆ. ಈವರೆಗೂ ಸುಮ್ಮನೆ ಲೋಕಾಭಿರಾಮವಾಗಿ ನನ್ನ ಮಾತನ್ನು ಕೇಳುತ್ತಿದ್ದ ಕರ್ವಾಲು ಈ ಮಾತನ್ನು ಕೇಳಿದ ಕೂಡಲೇ ಕುಗ್ಗಿ ಭೂಮಿಗೆ ಇಳಿದು ಹೋದರು. ವಾಟ್, ಏನಂದ್ರಿ? ಇಂಪಾಸಿಬಲ್, ನಾನ್ಸೆನ್ಸ್, ಸಾಧ್ಯವೇ ಇಲ್ಲ ಎಂದು ಎಂತೆಂಥದ ಉದ್ಗಾರಗಳನ್ನು ಗೊಣಗಿ ಕೊನೆಗೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು. ನನಗೆ ಕೊಂಚ ಸಮಾಧಾನ ಆಯಿತು. ಎಲ್ಲ ಭಾರವನ್ನೂ ನಾನು ಹೊತ್ತುಕೊಂಡು ತಿರುಗುತ್ತಿದ್ದಂತೆ ಈವರೆಗೆ ನನಗೆ ಭಾಸವಾಗಿತ್ತು. ಈಗ ಕರ್ವಾಲು ತಲೆಯ ಮೇಲೆ ಕೈ ಹೊತ್ತು ಕುಳಿತ ನಂತರ ಆ ತೂಕ ಅರ್ಧ ಇಳಿದಂತಾಯಿತು. ನಾನು ಸಹ ಚಿಂತಾಕ್ರಾಂತನಾಗಿ ಯೋಚಿಸುತ್ತಾ ಕುಳಿತಂತೆ ನಟಿಸಿದೆ. ಕರ್ವಾಲು ಒಂದು ನೀಳ ನಿಟ್ಟುಸಿರು ತೆಗೆದುಕೊಂಡು ಮಾತಾಡಿದರು. ಮೈ ಡಿಯರ್ ಯಂಗ್ ಮ್ಯಾನ್, ನಿಮಗೆ ಕೆಲವು ವಿಷಯ ಕೆಲವು ಕಾರಣಗಳಿಂದ ಈಗ ಹೇಳಲಾರೆ. ನೀವು ಮಾಡಬೇಕಾದ್ದು ಈಗ ಸುಮ್ಮನೆ ಕಾಯಬೇಕು. ಈಗ ಸದ್ಯಕ್ಕೆ ಮಂದಣ್ಣನನ್ನು ಹೇಗಾದರೂ ಮಾಡಿ ನಾವು ಪಾರ್ ಮಾಡಬೇಕು. ಜುಲ್ಮಾನೆ 600 ಅಲ್ಲ, 6,000 ಆದರೂ ನಾನು ಕೊಡ್ತೀನಿ. ಸಜಿಗಿಜಿಯಾಗಿ 1 ವರ್ಷ ಜೈಲಿಗೆ ಹೋದರೆ ನನ್ನ ಕತೆ ಮುಗಿದಂತೆ. ಇಲ್ಲಿ ಬನ್ನಿ ಎಂದು ನನ್ನನ್ನು ಹತ್ತಿರ ಕರೆದು, ನೋಡಿ ಇದು ನಾನು ನಿಮಗೆ ಒಪ್ಪಿಸ್ತಿರುವ ಜವಾಬ್ದಾರಿ. ನಾನು ಚಿಕ್ಕಮಗಳೂರಿನ ಅತ್ಯಂತ ಮುಖ್ಯ ಕ್ರಿಮಿನಲ್ ಲಾಯರಿಗೆ ಒಂದು ಕಾಗದ ಕೊಡ್ತೀನಿ, ಪ್ರೊಫೆಸರ್ ಸಿರಿಲ್ ಗೊನ್ಸಾಲ್ವೆನ್ಸ್ ಅಂತ. ಅವರಿಗೆ ಹೇಳಿ ಫೀಸು ಅಕ್ಷರಶಃ ನಿಮಗೆ ತೋಚಿದಷ್ಟು ಕೇಳಿ, ಮಂದಣ್ಣನನ್ನು ನೀವು ಪಾರು ಮಾಡಲೇಬೇಕು ಅಂತ. ಇಷ್ಟು ಮಾಡಿ, ಬಹಳ ಬೇಗ ನಿಮಗೆ ಮುಂದಿನದೆಲ್ಲ ಹೇಳ್ತೇನೆ, ನಿಮಗೆ ಬೇರೊಂದು ಪ್ರಪಂಚದ ಸಂಗತಿಗಳನ್ನೆಲ್ಲ ಹೇಳಬೇಕಾಗಿದೆ ಎಂದರು.
1: ನನಗೆ ತಲೆ ಗಿರಿಗಿರಿ ತಿರುಗತೊಡಗಿತು. ಕರ್ವಾಲೋರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಗೆಳೆಯಬೇಕೆಂದು ನಿಶ್ಚಯಿಸಿಕೊಂಡು ಬಂದಿದ್ದೆ. ಮಂದಣ್ಣನನ್ನು ಉಪಾಯಾಂತರದಿಂದ ಪೊಲೀಸರಿಗೆ ಒಪ್ಪಿಸಿ ನಾನು ಕೈ ತೊಳೆದುಕೊಂಡು ಬಿಡಬೇಕೆಂದು ಒಂದು ವ್ಯೂಹ ರಚಿಸಿಕೊಂಡಿದ್ದೆ. ಈಗ ಕರ್ವಾಲು ಹೀಗನ್ನುತ್ತಿದ್ದಾರೆ. ನನಗೆ ವಿಪರೀತ ಗೊಂದಲ ಆರಂಭವಾಯಿತು. ಈ ಕರ್ವಾಲು ಮಹಾ ಬೆಪ್ಪು ತಕಡಿಯಿರಬಹುದೇ ಎಂಬ ಸಂಶಯ ಒಂದು ಸುಳಿದು ದಿಗಿಲೂ ಆಗತೊಡಗಿತು. ನೋಡಿ, ನಾನೆಲ್ಲ ವಿಷಯ ತಿಳಿಸ್ತೇನೆ ನಿಧಾನಕ್ಕೆ, ನಿಮಗೊಬ್ಬರಿಗೆ ಮಾತ್ರ ಅದು ಸರಿಯಾಗಿ ಅರ್ಥವಾಗುತ್ತೆ. ಅದಕ್ಕೆ ನಾನು ನಿಮ್ಮ ಬೆನ್ನು ಹತ್ತಿರೋದು. ಇನ್ನು ಯಾರಿಗಾದರೂ ಹೇಳಿದರೆ ನನ್ನನ್ನು ಹುಚ್ಚನೆಂದು ಕೂಡಲೇ ಪರಿಗಣಿಸ್ತಾರೆ. ಯಾವುದೋ ಒಂದು ಸೂಚನೆಗೆ, ಕನ್ಫರ್ಮೇಷನ್ಗೆ ಕಾಯ್ತಿದ್ದೇನೆ. ಅಲ್ಲಿವರೆಗೆ ನೀವು ಸಹ ನನ್ನನ್ನು ಮೂರ್ಖ ಈಡಿಯಟ್ ಅಂತಾನೆ ತಿಳಿದುಕೊಂಡರೂ ಪರವಾಗಿಲ್ಲ. ಆದರೆ ಈಗ ನಿಮಗೆ ಒಪ್ಪಿಸಿರೋ ಕೆಲಸನ ಮಾತ್ರ ದಯಮಾಡಿ ಚಾಚು ತಪ್ಪದೆ ಮುಗಿಸಬೇಕು ಎಂದು ಹೇಳಿ ಒಂದು ಲೆಟರ್ ಹೆಡ್ ತೆಗೆದುಕೊಂಡು ಗೊನ್ಸಾಲ್ವೆಸ್ಗೆ ಕಾಗದ ಬರೆಯತೊಡಗಿದರು. ಕಾಗದ ಕೊಟ್ಟ ನಂತರ, ನೋಡಿ ಈಗ ಚೆಕ್ ಪುಸ್ತಕ ತಂದಿಲ್ಲ, ನೀವು ಚಿಕ್ಕಮಗಳೂರಿಗೆ ಹೋಗ್ತಾ ಇಲ್ಲಿಗೆ ಬನ್ನಿ, ಚೆಕ್ ಕೊಡ್ತೀನಿ. ಎಷ್ಟು ಹಣ ಬೇಕಾದರೂ ಡ್ರಾ ಮಾಡಿ, ನನ್ನ ಅಕೌಂಟ್ನಲ್ಲಿ ಇಲ್ಲದಿದ್ದರೆ ತಿಳಿಸಿ, ಟ್ರಾನ್ಸ್ಫರ್ ಮಾಡಿಸ್ತೇನೆ ಎಂದರು. ನನಗೆ ಇವರು ಯಾವುದಾದರೂ ಕಳ್ಳ ಸಾಗಾಣಿಕೆ ವ್ಯವಹಾರದಲ್ಲಿ ತೊಡಗಿದ್ದಾರೆಯೇ ಅಥವಾ ವಿದೇಶಿ ಏಜೆಂಟೇ ಅನ್ನುವುದರಿಂದ ಹಿಡಿದು ಮಂದಣ್ಣ ಏನಾದರೂ ಅವತಾರ ಪುರುಷನೇ ಅನ್ನುವವರೆಗೆ ಎಲ್ಲ ಬಗೆಯ ಗುಮಾನಿ ಸಂಶಯಗಳು ಸುಳಿದು ಹೋದವು. ಹಣದ ವಿಷಯ ಇರಲಿ ಸರ್, ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೀನಿ ಅಂತ ನೀವೇನಾದರೂ ಹೀಗೆ ಬಾಯಿ ಬಿಟ್ಟರೆ ಆಮೇಲೆ ಬೇರೆ ಬೇರೆ ಥರದ ಕಾಂಪ್ಲಿಕೇಶನ್ಗಳು, ತೊಂದರೆಗಳು ಆರಂಭವಾಗ್ತದೆ ಸರ್. ಸಮಸ್ಯೆ ಈಗಾಗಲೇ ಜಟಿಲವಾಗಿರೋದು ಇನ್ನೂ ಜಟಿಲವಾಗುತ್ತೆ ಸರ್. ದಯವಿಟ್ಟು ಇನ್ನೆಲ್ಲೂ ಹೀಗೆ ಹೇಳಬೇಡಿ ಎಂದೆ. ಪೊಲೀಸರು, ನಾರ್ವೆ ರಾಮಯ್ಯ ಇವರೆಲ್ಲರಿಗೂ ಈ ವಿಷಯದ ಸುಳಿವು ಸಿಕ್ಕರೆ ಹಬ್ಬ ಹುಡಿ ಹಾರಿಸದೆ ಬಿಡುವುದಿಲ್ಲ ಎಂದೆನಿಸಿತು. ನೋನು, ನಿಮ್ಮೊಬ್ಬರಿಗೆ ಮಾತ್ರ ನನ್ನ ಭಾಷೆ ಅರ್ಥ ಆಗೋದು, ಯೋಚನೆ ಮಾಡಬೇಡಿ ಎಂದರು. ಬರ್ತೀನಿ ಸರ್ ಎಂದು ಹೊರಬಂದಾಗ ಗೂಬೆ ಮೊರೆಯ ನಾಗರಾಜ ನನ್ನ ಕಡೆ ಓರೆಗಣ್ಣಿನಿಂದ ನೋಡ್ತಾ ಇದ್ದ. ಪ್ರಭಾಕರ್ ಇದ್ದಾರೇನ್ರಿ ಎಂದು ಕೇಳಿದೆ. ಇಲ್ಲ, ಅವರು ವಾರಕ್ಕೆ ಒಂದೇ ದಿನ ಬರೋದು ಎಂದ. ಬಂದರೆ ನಾನು ಕೇಳಿದೆ ಅಂತ ಒಂದು ಮಾತು ಹೇಳಿ ಎಂದು ಹೊರಬಿದ್ದೆ. ಕರ್ವಾಲ ಜೊತೆ ಮಾತಾಡಿದ್ದು ಬಹಳ ಒಳ್ಳೆಯದಾಯ್ತೆನಿಸಿತು. ಅವರು ನೀಡಿದ ಆರ್ಥಿಕ ಮತ್ತು ನೈತಿಕ ಧೈರ್ಯ ನನ್ನಲ್ಲಿ ಒಂದು ಹೊಸ ಹುರುಪನ್ನು ತಂದಿತ್ತು. ಜೊತೆಗೆ ನಮ್ಮೆಲ್ಲ ಕ್ರಿಯೆಯ ಹಿಂದೆ ಯಾವುದೋ ರಹಸ್ಯತಮ ಮಹದುದ್ದೇಶ ಹೊಂದಿದೆ ಎಂದು ಬೇರೆ ಹೇಳಿ ನನ್ನ ಸಾಹಸ ಪ್ರಿಯತೆಗೆ ರೋಮಾಂಚನ ಉಂಟು ಮಾಡಿದ್ದರು. ನನಗೆ ನನ್ನ ಸುತ್ತಲಿನ ಪರಿಸರ, ಜನ, ಕಾನೂನು, ಪೊಲೀಸರು ಇವರೆಲ್ಲ ಎಂಥ ಜಡತ್ವವನ್ನು ತಮಸ್ಸನ್ನು ಉಂಟು ಮಾಡಿದರೆಂದರೆ ಇವುಗಳಿಂದ ಮುಕ್ತನಾಗಲು, ಅದು ಭ್ರಾಂತಿಯಾದರೂ ಸರಿ, ಕರ್ವಾಲೋರನ್ನು ಹಿಂಬಾಲಿಸಲು ತಯಾರಾಗಿದ್ದೆ. ಕರ್ವಾಲು ನನಗೆ ಜವಾಬ್ದಾರಿ ಒಪ್ಪಿಸಿದ ನಂತರ ನನಗೆ ಅನವಶ್ಯಕ ಗಾಬರಿ ಆರಂಭವಾಯಿತು. ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಣ ಮಂದಣ್ಣನೊಂದಿಗೆ ಮನೆಗೆ ಬಂದ. ಮಂದಣ್ಣ ಪೊಲೀಸರಿಗೆ ವಿಳಾಸ ಕೊಡು ಹೋದಾಗ, ಸಾಕು ಬಿಡೋ, ದೊಡ್ಡ ದೊಡ್ಡವರೆಲ್ಲ ನಿನ್ನ ಜಾಮೀನ್ಗಿರಬೇಕಾದ್ರೆ ನಮ್ಗ್ಯಾಕೋ ನಿನ್ನ ವಿಳಾಸ ಅಂತ ಹೇಳಿ ಕಳಿಸಿಬಿಟ್ರಂತೆ ಸರ್. ಹಂಗಾಗಿ ಇವನ ವಿಳಾಸ ಇಲ್ಲದೆ ಸಮಸ್ತಗೊಂಡು ನಿಮ್ಮ ಹತ್ತಿರ ಬಂದಿದ್ದಾನೆ ಅಂತ ಎಂದು ಲಕ್ಷ್ಮಣ ಹೇಳಿದ. ಸರಿಯಪ್ಪ ಅಂತ ಹೇಳಿ ಮಂದಣ್ಣನನ್ನು ಮಾರನೇ ದಿನ ಕರೆದುಕೊಂಡು ಪ್ರಭಾಕರ್ನೊಡನೆ ಗೊನ್ಸಾಲ್ವೆಸ್ ಹತ್ರ ಹೋದೆ. ಖ್ಯಾತ ವಕೀಲರಾದ ಗೊನ್ಸಾಲ್ವೆನ್ಸ್ ಮೊದಲಿಗೆ ಶರಾಬಿನ ಕೇಸುಗಳಲ್ಲಿ ತಾವು ವ್ಯವಹರಿಸುವುದೇ ಇಲ್ಲವೆಂದು ಹೇಳಿಬಿಟ್ರು. ನಾನು ಕರ್ವಾಲೋರವರ ಹೆಸರನ್ನು ಕೂಡಲೇ ಪ್ರಸ್ತಾಪ ಮಾಡಿ ಕರ್ವಾಲೋರವರ ಕಾಗದ ಕೊಟ್ಟ ನಂತರವೇ ಅವರು ನಮಗೆ ಮಾತನಾಡಲು ಕುರ್ಚಿ ಕೊಟ್ಟು ಕೂರಿಸಿದರು. ನಡೆದುದನ್ನೆಲ್ಲ ಸವಿವರವಾಗಿ ಕೇಳಿಕೊಂಡರು. ಮಂದಣ್ಣ ಪೊಲೀಸರ ಬಳಿ ಕೊಟ್ಟಿರುವ ಹೇಳಿಕೆಯನ್ನು ಕೇಳಿಕೊಂಡ ನಂತರವೇ ಅವರು ಕೊಂಚ ಚಿಂತಾಕ್ರಾಂತರಾದರು. ಯಾಕಂದರೆ ಮಂದಣ್ಣ ಅಧಿಕೃತವಾಗಿ ಜೇನು ಸಾಕಾಣೆಯನ್ನಾಗಲಿ ಜೇನುತುಪ್ಪದ ಮಾರಾಟವನ್ನಾಗಲಿ ಕೈಗೊಂಡಿರುವುದಕ್ಕೆ ಯಾವ ಸಾಕ್ಷ್ಯವೂ ಇರಲಿಲ್ಲ. ಶರಾಬಿನ ಕೊಳೆಯಿದ್ದ ಮಡಕೆಯನ್ನು ತನ್ನದೇ ಎಂದು ಮಂದಣ್ಣ ನಿರ್ವಿವಾದ ಹೇಳಿಕೆ ಕೊಟ್ಟು ಬಿಟ್ಟುದರಿಂದ ಆ ಬಗ್ಗೆ ಇನ್ನೇನು ಮಾಡುವಂತೆ ಇರಲಿಲ್ಲ. ಅವರು ಚಿಂತಾಕ್ರಾಂತರಾದ ಕೂಡಲೇ ನನಗೆ ಗಾಬರಿ ಆರಂಭ ಆಯಿತು. ಯಾಕಂದರೆ ಕರ್ವಾಲೋ ನಮ್ಮ ಕಾರ್ಯದ ಹಿಂದೆ ಮಹದುದ್ದೇಶಗಳನ್ನು ಆರೋಪಿಸಿದರು. ನನಗೆ ಆ ಬಗ್ಗೆ ಬಹಳ ನಂಬಿಕೆ ಏನು ಬಂದಿರಲಿಲ್ಲ. ಅನೇಕ ಬಾರಿ ಕರ್ವಾಲು ಅತ್ಯಂತ ಕ್ಷುದ್ರವಾದದ್ದನ್ನು, ಸಾಮಾನ್ಯವಾದದ್ದನ್ನೆಲ್ಲ ಪರಮಾದ್ಭುತ ಮತ್ತು ಅತಿ ಮುಖ್ಯ ಎಂದು ವಿವರಿಸ್ತಾ ಇದ್ದರು. ಹಾಗಾಗಿ ನಾನು ಅವರ ಮಾತಿಗೆ ಗೌರವ ಕೊಟ್ಟಿದ್ದೇನೆ ಹೊರತು ಬಹಳ ನಂಬಿರಲಿಲ್ಲ. ಆದರೆ ಈಗ ಮಂದಣ್ಣನನ್ನು ಪಾರು ಮಾಡಬೇಕೆಂದು ಪಣತೊಟ್ಟು ಮೇಲೆ ಅದನ್ನು ಪೂರೈಸುವುದು ಮರ್ಯಾದೆಯ ಪ್ರಶ್ನೆಯಾಗಿ ಹೋಗಿತ್ತು. ಗೊನ್ಸಾಲ್ವೆನ್ಸ್ ಬಹಳ ಹೊತ್ತು ಆಲೋಚನೆ ಮಾಡಿ ಅನಂತರ ಮಂದಣ್ಣ ಜೇನು ಕೆಲಸಗಾರ ಎಂದು ಏನಾದರೂ ದಾಖಲೆಗಳಿದ್ದರೆ ತೆಗೆದುಕೊಂಡು ನಾಳೆ ಬನ್ನಿ ಎಂದು ಹೇಳಿದರು. ಮಂದಣ್ಣ ಈ ಬಗ್ಗೆ ಏನೇನೂ ಕೆಲಸಕ್ಕೆ ಬಾರದ ಸಂಗತಿಗಳನ್ನೆಲ್ಲ ವಟಗುಟ್ಟಿದ್ದ. ಗೊನ್ಸಾಲ್ವೆಸ್ ಅವರ ಎದುರು ಅಸಂಬದ್ಧವಾಗಿ ಆಣೆ ಭಾಷೆಗಳನ್ನೆಲ್ಲ ಹಾಕಿದ. ಅವನ ಚರ್ಯೆಗೆ ಅವರು ನಸುನಕ್ಕು ಅವನ ಮಾತನ್ನು ಅಲಕ್ಷಿಸಿದರು. ನಾನವರ ಆಫೀಸ್ನಿಂದ ಈಚೆಗೆ ಬಂದು, ಮಂದಣ್ಣ ನೀನು ಬಾಯಿ ಮುಚ್ಕೋತೀಯ ಇಲ್ವೋ? ಅವನ ಮನೆಯಲ್ಲಿದ್ದ ಕೊಳೆ ಮಡಿಕೆ ನಿನ್ನದೇ ಅಂತ ಹೇಳಿಕೆ ಕೊಟ್ಟಿದೀಯಾ? ಈಗ ಕೆಲಸಕ್ಕೆ ಬರದ ಸಂಗತಿ ಬೊಗಳ್ತಾ ಇದೆಯಾ? ಒಂದು ವರ್ಷ ಸಜಾ ಆಗಿ ರಾಗಿ ಮುದ್ದೆ ಖಂಡಿತ ತಿಂತೀಯ ನೀನು ಎಂದು ಕೋಪದಿಂದ ಬೈದೆ. ಇವನು ಕೋರ್ಟಿನಲ್ಲಿ ಬಾಯಿಗೆ ಬಂದಂತೆ ಹೇಳಿ ನಮಗೆ ತಲೆಗೆ ತಂದಿರ್ತಾನೆ ನೋಡಿಬೇಕಾದ್ರೆ ಎಂದು ಪ್ರಭಾಕರ ಹೇಳಿದ. ನನಗೂ ಹೌದೆನ್ನಿಸಿ ಇನ್ನಷ್ಟು ಕೋಪ ಬಂತು. ಅವನ ಕಡೆ ತಿರುಗಿ, ಮರಯ್ಯ ಇದೊಂದು ಸಾರಿ ಬಾಯಿ ಮುಚ್ಚಿಕೊಂಡು ಹೇಳಿದಂತೆ ಕೇಳು, ಆಮೇಲೆ ನೀನು ಫಾಸಿಗೆ ಹೋದರೂ ಕೂಡ ನಾನು ತಂಟೆಗೆ ಬರೋಲ್ಲ ಎಂದೆ. ಮೂಡಿಗೆರೆಯಲ್ಲಿ ನನಗೆ ತುರ್ತು ಕೆಲಸ ಇದ್ದುದರಿಂದ ಮಾರನೇ ದಿನ ಮಂದಣ್ಣನ ಕರೆದುಕೊಂಡು ಗೊಂಜಾಲ್ವೆಸ್ರ ಬಳಿ ಹೋಗಲು ಪ್ರಭಾಕರ್ನಿಗೆ ಹೇಳಿ ಮಂದಣ್ಣನಿಗೆ ಕೆಲಸಕ್ಕಾಗಿ ಮಂತ್ರಿಗಳಿಗೆ ನಾನು ಬರೆದುಕೊಟ್ಟ ಅರ್ಜಿ ವಿಷಯ ಲಾಯರ್ ಬಳಿ ಪ್ರಸ್ತಾಪಿಸಲು ಹೇಳಿ ಹೊರಟು ಬಂದೆ. ಮಾರನೇ ದಿನ ಬಂದು ಗೊಂಜಾಲ್ವೆನ್ಸ್ ಅಭಿಪ್ರಾಯವನ್ನು ಮುಂದಿನ ಬೆಳವಣಿಗೆಯನ್ನು ನನಗೆ ತಿಳಿಸಬೇಕೆಂದು ಹೇಳಿದ್ದೆ. ಆದ್ದರಿಂದ ಮಾರನೆಯ ದಿನ ಸಾಯಂಕಾಲದ ಹೊತ್ತಿಗೆ ಪ್ರಭಾಕರ ಬಂದ. ಜೋಲು ಮೋರೆ, ಭಾರವಾದ ಹೆಜ್ಜೆಗಳು, ದಣಿದ ನಡಿಗೆಯಲ್ಲಿ ಪ್ರಭಾಕರ ಬರುತ್ತಿರಬೇಕಾದರೆ ಅವನನ್ನು ನೋಡಿ ಏನೋ ದೊಡ್ಡ ರಾದಾಂತವಾಗಿರಬೇಕೆಂದು ಗಾಬರಿಯಾಯಿತು. ಏನಯ್ಯ ಪ್ರಭಾಕರ ಎಂದು ಕೇಳಿದೆ. ಅವನು ಮುಖಚರ್ಯೆಯಲ್ಲಿ ತೋರಿಸಿಕೊಳ್ಳುತ್ತಿದ್ದಷ್ಟು ಭಯಾನಕವಾದುದೇನೂ ನಡೆದಿರಲಿಲ್ಲ. ಆದರೆ ಒಂದು ಸಮಸ್ಯೆ ಮಾತ್ರ ಉದ್ಭವವಾಗಿತ್ತು. ಗೊಂಜಾಲ್ವೆನ್ಸ್ ಬಹಳ ಹೊತ್ತು ಯೋಚನೆ ಮಾಡಿ ಹೇಳಿದರಂತೆ, ಮಂದಣ್ಣ ನನ್ನ ಬಳಿ ಬೀ ಕೀಪಿಂಗ್ ಕೆಲಸ ಕಲಿತಾ ಇದ್ದ ಎಂದು ಕರ್ವಾಲು ಕೋರ್ಟಿನಲ್ಲಿ ಒಂದು ಮಾತು ಹೇಳಬೇಕಾಗ್ತದೆ ಎಂದು. ಯಾವನೋ ಶರಾಬು ಕೇಸಿನ ವ್ಯಕ್ತಿಗೆ ಕರ್ವಾಲೋರ ಸಾಕ್ಷ್ಯ ಬೇಕೆಂದು ಹೇಳುವುದು ಹೇಗೆ ಅಂತ ಲಾಯರು ತುಂಬ ಗೊಂದಲಕ್ಕೆ ಬಿದ್ದಿದ್ದಾರಂತೆ. ನಾನು ಇನ್ನೊಂದು ಸಾರಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀನಿ, ಅಲ್ಲಿವರೆಗೂ ಕರ್ವಾಲ ಸಾಹೇಬರಿಗೆ ಹೇಳಬೇಡಿ ಎಂದು ಹೇಳಿದರು ಸರ್. ನಾನು ಹೇಳಲಿಲ್ವೇ ಈ ಮುಟ್ಟಾಳನ ವ್ಯವಹಾರಕ್ಕೆ ನಾವು ಕೈ ಹಾಕಲೇ ಕೂಡದು ಅಂತ. ನೋಡಿ ಈಗ ಕರ್ವಾಲು ಸಾಹೇಬರಲ್ಲಿ ಈ ಪೋಖ್ರಿ ಮಾವನ ಸಹವಾಸದಿಂದ ಶರಾಬಿನ ಕೇಸಿಗೆ ಸಿಕ್ಕಾಕಿಕೊಂಡಿರುವಂಥ ಈ ಅಯೋಗ್ಯ ಎಲ್ಲಿ? ಕರ್ವಾಲು ಸಾಹೇಬರೇನು ಮಂದನ ಮೇಲಿನ ವಿಶ್ವಾಸಕ್ಕೆ ಆಯಿತು ಬಂದು ಸಾಕ್ಷಿ ಹೇಳ್ತೀನಿ ಅಂತಾರೆ. ಆದರೆ ನಮಗೆ ಕೊಂಚ ಪ್ರಜ್ಞೆ ಇರಬೇಕಲ್ಲ ಸರ್ ಎಂದು ದುಃಖದಲ್ಲಿ ನುಡಿದ. ಮೊದಲೇ ಅನೇಕರು ಅನೇಕ ಬಗೆಯಾಗಿ ನಮ್ಮ ಬಗ್ಗೆ ಹೇಳತೊಡಗಿದರು. ಈಗ ಶರಾಬಿನ ಕೇಸಿಗೂ ನಾವು ಕೈ ಹಾಕಿದರೆ ಇನ್ನೂ ತೊಂದರೆಗಿಟ್ಟುಕೊಳ್ತದೆ ಅನ್ನುವುದು ಖಚಿತವಾಯಿತು. ಮಂದಣ್ಣ ಎಲ್ಲಿ ಎಂದೆ. ನನ್ನ ಜೊತೆನೇ ಬಂದ ಸರ್, ಹೆಂಡತಿ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಊರೊಳಕ್ಕೆ ಹೋದ ಎಂದ ಪ್ರಭಾಕರ. ಅಲ್ಲಯ್ಯ ಪ್ರಭಾಕರ, ಕರ್ವಾಲು ನಮ್ಮಿಂದ ಏನು ಮಹತ್ವದ ಕೆಲಸ ಆಗಬೇಕಾಗಿದೆ ಅನ್ನುತ್ತಾರಲ್ಲ, ಈ 108 ರಗಳೆಗಳಿಂದ ಎಂದೋ ನಾನು ದೂರಾಗಿ ಬಿಡ್ತಿದ್ದೆ ಮಾರಾಯ, ಈ ಕರ್ವಾಲು ಒಬ್ಬರು ಇಲ್ದಿದ್ರೆ ಎಂದೆ. ಅಯ್ಯೋ ನನಗೂ ಹಂಗೆ ಹೇಳಿದರು ಸರ್, ಅವರ ಸ್ವಭಾವನೇ ಹಾಗೆ, ಎಲ್ಲಕ್ಕೂ ಬೆರಗಾಗಿ ಭಾರಿ ಮುಖ್ಯ ಅಂತಾರೆ. ಆ ಗ್ಲೋವರ್ಮ್ ಅಂತ ದೀಪ ಬಿಡೋ ಹುಳು ತರೋದಕ್ಕೆ ಒಂದು ವಾರ ರಜೆ ಹಾಕಿ ಮಂದಣ್ಣನ ಕೊಂಪೆ ನಾರ್ವಿಗೆ ಹೋಗಿದ್ರು. ಅವ್ರಿಗೇನು ಹೇಳೋಣ ಹೇಳಿ, ಅವರನ್ನು ಕೇಳಿದರೆ ಅದು ಹುಳನ ಪರಮಾತ್ಮನ ಅವತಾರ ಅಂತಾರೆ, ಅವರಿಗೆ ಇವೆಲ್ಲ ಗೊತ್ತಾಗೋಲ್ಲ ಅಂತ ನಾವು ತಿಳಿದವರು ಅವರನ್ನು ದುರುಪಯೋಗ ಮಾಡಿಕೋಬಾರ್ದು ಎಂದು ಹೇಳಿದ. ನನಗೂ ಪ್ರಭಾಕರ್ನಿಗೆ ಅನಿಸಿದಂತೆ ಅನಿಸತೊಡಗಿತು. ಪ್ರಭಾಕರ ಬಹಳ ಸಮತೂಕದಲ್ಲಿ ಮಾತಾಡುವ ಮನುಷ್ಯ ಎಂದೆನಿಸಿತು. ಪ್ರಭಾಕರ ಆ ದಿನ ರಾತ್ರಿ ಮನೆಯಲ್ಲೇ ಉಳಿದುಕೊಂಡ. ನಾವಿಬ್ಬರೂ ಸುಮಾರು ಮಧ್ಯರಾತ್ರಿವರೆಗೂ ಮಾತಾಡ್ತಾ ಕುಳಿತಿದ್ವು. ಪ್ರಭಾಕರ ತುಂಬ ಚಿಂತಿಸಿ ಕೊನೆಗೆ ಹೇಳಿದ, ಸರ್ ನಾವು ಬಹಳ ತಪ್ಪು ಮಾಡಿದ್ದೀವಿ ಸರ್, ಜವಾಬ್ದಾರಿ ತಗೊಂಡ್ರೆ ಸರಿಯಾಗಿ ತಿಳಿದು ಕೆಲಸ ಮಾಡಬೇಕು, ಈ ರೀತಿ ಅರೆಬರೆ ವ್ಯವಹಾರದಲ್ಲಿ ಇರೋದು ಬೇಡ. ನಾಳೆ ಕರ್ವಾಲು ಸಾಹೇಬರನ್ನು ಕಂಡು ಮುಚ್ಚುಮರೆ ಮಾಡಬೇಡಿ ಸರ್, ಅವನಿಂದಾಗಬೇಕಾಗಿರೋ ಮಹತ್ವದ ಕೆಲಸ ಏನು ಅಂತ ತಿಳಿಸಿಬಿಡಿ ಅಂತ ನೇರವಾಗಿ ಹೇಳಿಬಿಡಿ, ಆಮೇಲೆ ಇಲ್ಲಿವರೆಗೂ ಏನೇನು ನಡೀತು ಎಲ್ಲ ಹೇಳಿ, ಗೊಂಜಾಲ್ವೆಸರ್ ಹೇಳಿದ್ದನ್ನು ಹೇಳಿ, ನಮಗೇನಿಸುತ್ತೆ ಅದನ್ನು ಹೇಳಿಬಿಡೋಣ, ನಾವು ಹೀಗೆ ಮುಂದುವರಿದಷ್ಟು ಸಮಸ್ಯೆ ಜಟಿಲವಾಗುತ್ತೆ ಸರ್ ಎಂದ. ಆಯಿತು ಎಂದೆ. ಮಲಗಲು ನಾನು ಹೋದಾಗ ಅರ್ಧರಾತ್ರಿ ಮೀರಿತ್ತು. ನನ್ನ ಹೆಂಡತಿ ಏನು ಸಮಾಚಾರ ಎಂದು ಕೇಳಿದಾಗ ನಾನು ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಹೇಳಿದೆ. ಅದು ಹೇಗೆ ಈ ಚಕ್ರವ್ಯೂಹದೊಳಗೆ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದೇವೋ ತಿಳಿಯದೆ ಅವಳು ಆಶ್ಚರ್ಯಪಟ್ಲು. ಆದರೆ ಅವಳೊಂದು ಮಾತು ಕೇಳಿದ್ಲು, ಮಂದಣ್ಣ ನಿರಪರಾಧಿಯಾಗಿದ್ದರೆ ನೀವಾಗಲಿ ಕರ್ವಾಲೋ ಅವರಾಗಲಿ ಯಾಕೆ ಕೋರ್ಟಿಗೆ ಹೋಗಿ ಸಾಕ್ಷ್ಯ ಹೇಳಬಾರ್ದು, ಅದರಲ್ಲೇನು ಅವಮಾನ ಎಂದು ಪ್ರಶ್ನಿಸಿದ್ಲು. ಖಚಿತ್ತಾಗಿ ಕೇಳಿದ ಅವಳ ಪ್ರಶ್ನೆ ತಕ್ಷಣವೇ ನನ್ನ ಮನಸ್ಸಿನ 108 ವ್ಯಾಧಿಗಳನ್ನು ಎತ್ತಿ ತೋರಿಸಿತು. ಎಂಥ ತಪ್ಪಾದ ಆಲೋಚನಾ ಲಹರಿಯಲ್ಲಿ ತರ್ಕಸರಣಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ ಎಂದೆನಿಸಿತು. ಆ ಕೂಡಲೇ ನನ್ನ ಮನಸ್ಸು ಹೊಸ ತರ್ಕಕ್ಕೆ, ಹೊಸ ಸರಳತೆಗೆ, ಹೊಸ ವಿಸ್ತಾರಕ್ಕೆ ಪರಿವರ್ತನೆಗೊಂಡಿತು. ನನಗೆ ಸಮಸ್ಯೆಗಳು ಸ್ಪಷ್ಟವಾಗಿ, ಸರಳವಾಗಿ ಕಾಣತೊಡಗಿದವು. ಬೆಳಿಗ್ಗೆ ಮಂದಣ್ಣ ಹಲ್ಲು ಚಿಲಿಯುತ್ತಾ ಬಂದ. ಕಾಫಿ ಕುಡಿಯುತ್ತಾ ಕರ್ವಾಲೋ ಸಾಹೇಬ್ರ ಹತ್ರ ಹೋಗಿ ಬರೋಣ ಕಣು ಎಂದೆ. ಅವರಿಗ್ಯಾಕೆ ಸರ್ ಈ ಸಣ್ಣ ವಿಚಾರನ್ನೆಲ್ಲ ತಲೆಗೆ ತುಂಬೋದು ಎಂದೆ ಮಂದಣ್ಣ. ಲೋ ಮಂದಣ್ಣ, ಗೊಂಜಾಲ್ವೆಸ್ ಹತ್ರ ನಮ್ಮನ್ನು ಕಳಿಸಿದವರು ಯಾರು? 1,000 ರೂಪಾಯಿಗೆ ಕಡಿಮೆ ಅವರು ಕೇಸನ್ನು ಕೈಯಿಂದ ಮುಟ್ಟೋರಲ್ಲಂತೆ ಗೊತ್ತೋ ಎಂದೆ. ಅಷ್ಟೊಂದು ಹಣ ಕೊಡಬೇಕಾಗುತ್ತೆ ಎಂದು ತಿಳಿದ ಕೂಡಲೇ, ನಾನೆಲ್ಲಿಂದ ತರಲಿ ಸರ್ ಅಷ್ಟೊಂದು ದುಡ್ಡು? ಮದುವೆಗೆ ಲಕ್ಷ್ಮಣ ಹತ್ರ 500 ರೂಪಾಯಿ ಸಾಲ ಮಾಡಿಕೊಂಡು ಸಾಯ್ತಿದ್ದೀನಿ. 1 ವರ್ಷ ನೀವು ಹೇಳ್ದಂಗೆ ರಾಗಿ ಮುದ್ದೆ ತಿನ್ಕೊಂಡು ಜೈಲಿನಾಗೆ ಇದ್ದು ಬರ್ತಿದ್ದೆ ಎಂದ ಗಾಬರಿಯಲ್ಲಿ. ಏನಾದರೂ ಸಾಯ್, ಹೋಗಿ ಕರ್ವಾಲೋ ಸಾಹೇಬ್ರ ಕಾಲಿಗೆ ಬಿದ್ದುಬಿಡು ಎಂದೆ. ಅದಕ್ಕೂ ಈಗ ಸಾಹೇಬ್ರನ್ನ ನೋಡೋಕೆ ಹೋಗ್ತಿರೋದು ಎಂದು ಕೇಳಿದ. ಮಂದಣ್ಣ ಕಾಫಿ ಕುಡಿದ ನಂತರ 1 ನಿಮಿಷಕ್ಕೆ ಬಂದೆ ಎಂದು ಹೇಳಿ ಪ್ಯಾರನೊಡನೆ ತೋಟದ ಕಡೆ ಓಡಿದ. ತಾವಿಟ್ಟ ಜೇನು ಪೆಟ್ಟಿಗೆಗೆ ಯಾವುದಾದ್ರೂ ಜೇನುಗಳು ಬಂದಿವೆಯೋ ಎಂದು ನೋಡಲು. ಜೊತೆಗೆ ಇವರಿಬ್ಬರು ತಾವಿಟ್ಟ ಜಾಗಗಳಿಗೆ ಮೊದಲು ಬರುತ್ತೇವೆಂದು ಷರತ್ತು ಬೇರೆ ಕಟ್ಟಿದ್ರು. ಅವರು ಕಾಡಿನ ಕಡೆಗೆ ಹೋಗುತ್ತಿದ್ದದನ್ನು ನೋಡಿ ಕಟ್ಟಿ ಹಾಕಿದ್ದ ಕಿವಿ ಒಂದೇ ಸಮ ಸರಪಳಿ ಎಳೆಯುತ್ತಾ ಜಗ್ಗಾಡಿ ಗಲಾಟೆ ಮಾಡಿತು. ಇನ್ನೆಲ್ಲಿ ಕುತ್ತಿಗೆ ಮೂಳೆ ಮುರಿದುಕೊಳ್ಳುತ್ತದೋ ಎಂದು ಗಾಬರಿಯಿಂದ ನಾನು ಬೇಗನೆ ಅದರ ಸರಪಳಿ ಕಳಚಿದೆ. ಬಾಣದಂತೆ ಅವರು ಹೋದ ದಾರಿಯಲ್ಲಿ ಕಾಡಿನ ಕಡೆಗೆ ಓಡಿತು. ನಾನು ಪ್ರಭಾಕರನು ಮನೆಯಲ್ಲೇ ಕುಳಿತು ಹೊರಟುತ್ತಾ ಕಾದೆವು.

0: ಬಟ್ಟೆ ಗಿರಣಿಯ ಉದ್ಯಮಕ್ಕೆ ಹೋದರೆ ನನಗೆ ತಿಳಿದಿರೋ ಗ್ರಾಫಿಕ್ ವಿದ್ಯೆಯಲ್ಲಿ 100 ರೂಪಾಯಿ ದುಡಿಬಲ್ಲೆ ಸರ್. ಆದರೆ ಕರ್ವಾಲೋರನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರೋಲ್ಲ ಸರ್. ಅವರ ಜೊತೆ ಇದ್ದರೆ ದಿನದಿನಕ್ಕೂ ನಮ್ಮ ಬುದ್ಧಿ ವಿದ್ಯೆ ಬೆಳೀತಾ ಹೋಗುತ್ತೆ ಸರ್ ಎಂದ. ಪ್ರತಿದಿನ ದೇಶ ವಿದೇಶಗಳಿಂದ ಫೋಟೋಗಳು, ನೆಗೆಟಿವ್ಗಳು, ಸ್ಪೆಸಿಮೆನ್ಗಳು 100 ಬರ್ತಿರ್ತವೆ ಸರ್. ಅವುಗಳನ್ನೆಲ್ಲ ಕರ್ವಾಲೋ ಗುರುತಿಸಿ ಜಾತಿ ವಿಂಗಡಣೆ ಮಾಡಿ ತಿಳಿಸ್ತಾ ಇರ್ತಾರೆ ಸರ್. ಕರ್ವಾಲೋ ಸಾಹೇಬ್ರಂದ್ರೆ ಭಾರೀ ದೊಡ್ಡ ತಿಳುವಳಿಕಸ್ತ ಸರ್. ಅವರು ಒಂದು ಮಾತು ಬರೆದ್ರೆ ನಾಳೆನೇ ಹೊರದೇಶಗಳಿಂದೆಲ್ಲ ಬೇಕಾದ್ದು ಬರುತ್ತೆ ಸರ್ ಎಂದು ಪ್ರಭಾಕರ ತನ್ನ ಅರಿವಿಗೆ ನಿಲುಕಿದ್ದಷ್ಟನ್ನು ಕರ್ವಾಲೋ ಬಗ್ಗೆ ಹೇಳಿದ. ಸುಮಾರು 9 ಗಂಟೆಯಾಯಿತು. ಮಂದಣ್ಣ ಮಾತ್ರ ಬರಲೇ ಇಲ್ಲ. ಬೇಜವಾಬ್ದಾರಿತನದಲ್ಲಿ ಅದ್ವಿತೀಯ ವ್ಯಕ್ತಿಯಾಗಿದ್ದ. ಕಾಡಿನ ಕಡೆಗೆ ಮುಖ ಮಾಡಿ ಗಟ್ಟಿಯಾಗಿ ಹಲವಾರು ಬಾರಿ ಎಲ್ಲೋ ಮಂದಣ್ಣ ಎಂದು ಕೂಗಿದೆ. ಸಮೀಪದಲ್ಲೇ ಎಲ್ಲಾದರೂ ಇದ್ದರೆ ಬರಲಿ ಎಂದು. ಮಂದಣ್ಣ ಓಕೊಳ್ಳಲೂ ಇಲ್ಲ, ಬರಲೂ ಇಲ್ಲ. ಹೋಗಿಯಾದರೂ ಕರೆಯೋಣವೆಂದರೆ ಎಲ್ಲಿಗೆಂದು ಹೋಗಿ ಕರೆಯುವುದು? ಯಾವ ಕಗ್ಗಾಡಿನಲ್ಲಿ ಎಲ್ಲಿಟ್ಟಿದ್ದಾನೋ ಪೆಟ್ಟಿಗೆಗಳನ್ನು. ಕೋಪದಿಂದ ಬೈಯುತ್ತಾ ಹಲ್ಲು ಕಡಿಯುತ್ತಾ ಕಾಯತೊಡಗಿದೆವು. ಕೊಂಚ ಹೊತ್ತಾದ ನಂತರ ಪ್ಯಾರ ಶಿಳ್ಳೆ ಹೊಡೆಯುತ್ತಾ ನೆಗೆಯುತ್ತಾ ಕಿವಿಯೊಡನೆ ಮನೆ ಕಡೆ ಓಡಿ ಓಡಿ ಬಂದ. ಏನೋ, ಎಲ್ಲೋ ಮಂದಣ್ಣ? ಅಸಹನೆಯಿಂದ ಕೇಳಿದೆ. ಬಾಳೆನಾರು ತಗೋಬಂದ್ರು ಎಂದ. ಯಾಕೋ ಬಾಳೆನಾರು? ನಾನು ಮಂದಣ್ಣಾರು ಬಾಜಿ ಕಟ್ಟಿದ್ವಿ. ನಾನು 2 ಕಡೆ ಪೆಟ್ಟಿಗೆ ಇಟ್ಟಿದ್ದೆ, ಅವರು 4 ಕಡೆ ಇಟ್ಟಿದ್ರು. ನನ್ನದಕ್ಕೆ ಮೊದಲು ಬರ್ತದೆ ಅಂತ ಷರತ್ತು ಕಟ್ಟಿದ್ದೆ. ಹಂಗೆ ಆಯಿತು ಎಂದ ಗೆದ್ದ ಗೆಲುವಿನಲ್ಲಿ. ಸರಿ, ಈಗ್ಯಾಕೆ ಬರಲಿಲ್ಲೋ ಎಂದೆ. ಜೇನು ಸೊಟ್ಟಾಪಟ್ಟ ಹಲ್ಲೆ ಕಟ್ಟಿದಾವೆ, ಕುಯ್ದು ಫ್ರೇಮಿಗೆ ಸರಿಯಾಗಿ ಕಟ್ಟೋಣ, ಬಾಳೆನಾರು ತಗೊಂಡು ಬಂದರು ಎಂದ. ನಿನ್ನ ಹಲ್ಲು ಮುರಿತೀನಿ ಹಜಾಮ. ನಾವಿಲ್ಲಿ ಕಾಯ್ಕೊಂಡು ಸಾಯ್ತಿದ್ದೀವಿ, ನೀವು ಅಲ್ಲಿ ಷರತ್ತು ಕಟ್ಟಿಕೊಂಡು ಆಟಾಡ್ತಿದ್ದೀರೇನು? ಒಳ್ಳೆ ಮಾತಿನಲ್ಲಿ ಈ ಕಡೆ ಬರಲಿಕ್ಕೆ ಹೇಳ್ತೀಯೋ, ಇಲ್ಲ ನಿನ್ನ ಜೇನು ಪೆಟ್ಟಿಗೆಯೆಲ್ಲ ತೆಗೆದು ಎಸಿಲೋ ಎಂದು ಅಬ್ಬರಿಸಿ ಕೂಗಿದೆ. ಪ್ಯಾರ ಇಂಗು ತಿಂದ ಮಂಗನ ಮುಸುಡಿ ಮಾಡಿಕೊಂಡು ಬಂದ ವೇಗದಲ್ಲೇ ಮತ್ತೆ ಕಾಡಿನ ಕಡೆಗೆ ಓಡಿದ. ಅವನಿಗಿಂತ ವೇಗವಾಗಿ ಕಿವಿ ಓಡಿತು. ಪ್ಯಾರ ಕಾಡೊಳಗೆ ಮರೆಯಾಗುತ್ತಿದ್ದಂತೆ ಬಲಗಡೆ ದೊಡ್ಡ ರಸ್ತೆಯಲ್ಲಿ ಯಾರೋ ಬರುತ್ತಾ ಇರುವುದು ಕಂಡಿತು. ಆ ನಡಿಗೆಯ ಶೈಲಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು ಆ ವ್ಯಕ್ತಿ ಇನ್ನಾರೂ ಅಲ್ಲ, ಪ್ರೊಫೆಸರ್ ಕರ್ವಾಲೋ ಎಂದು.
1: ಪ್ರಭಾಕರ, ಇದೇನೋ ಯಗ್ರಾಚಾರ, ಕರ್ವಾಲು ಬರ್ತಿರೋ ಹಾಗಿದೆಯಲ್ಲ ಮಾರಾಯ ಎಂದವನೇ. ಅಲ್ಲಿ ಇಟ್ಟಿದ್ದ ಖಾಲಿ ಲೋಟ ತಟ್ಟೆಗಳನ್ನೆಲ್ಲ ಸರಸರ ಒಳಗೆ ತೆಗೆದುಕೊಂಡು ಹೋಗಿ ಇಟ್ಟೆ. ಪ್ರಭಾಕರ ಕುರ್ಚಿ ಮೇಲೆಲ್ಲ ಹರಡಿಕೊಂಡಿದ್ದ ಪಂಚ ಟವಲುಗಳನ್ನು ಬೇಗ ಬೇಗ ಮಡಚಿಕೊಟ್ಟ. ಆ ವೇಳೆಗೆ ಕರ್ವಾಲು ಮನೆಗೆ ಹತ್ತಿರವಾಗಿದ್ದರು. ಓಹೋ, ಏನು ಪ್ರಭಾಕರನ್ನು ಇಲ್ಲೇ ಇರೋ ಹಾಗಿದೆ? ಫೈನ್ ಫೈನ್, ಒಳ್ಳೆಯದಾಯಿತು. ನನಗೆ ನಿನ್ನೆ ರಾತ್ರಿಯೆಲ್ಲ ನಿದ್ದೇನೆ ಬರಲಿಲ್ಲ, ಅರ್ಜೆಂಟಾಗಿ ನಿಮ್ಮನ್ನೆಲ್ಲ ನೋಡೋಣ ಅಂತ ಬೆಳಗ್ಗೆ ನಾನೇ ಹೊರಟು ಬಂದುಬಿಟ್ಟೆ ಎಂದರು. ಬನ್ನಿ ಸರ್ ಬನ್ನಿ. ಏನು ಕೇಸಿನ ವಿಷಯಕ್ಕೆ? ನೀವೊಂದು 1/2 ಗಂಟೆ ತಡೆದಿದ್ರೆ ನಾವೇ ಬರ್ತಿದ್ವಲ್ಲ ಸರ್, ಅದಕ್ಕೆಲ್ಲ ನಿದ್ದೆ ಯಾಕೆ ಕಳಿಸ್ಕೋಬೇಕು ನೀವು? ಮಂದಣ್ಣನೇ ಆ ವಿಷಯ ಮನಸ್ಸಿಗೆ ಹಚ್ಚಿಕೊಂಡಿಲ್ಲ, ಇನ್ನು ನೀವ್ಯಾಕೆ ಯೋಚಿಸ್ತೀರಿ? ನೋ ನೋ ನೋ ನೋ, ಕೇಸಿನದಲ್ಲ, ಬೇರೆ ವಿಷಯ ಭಾಳ ಇದೆ ಹೇಳೋದು. ಮೊದಲು ಕೇಸಿನದು ಏನಾಯಿತು ಹೇಳಿ, ಆಮೇಲೆ ಮಿಕ್ಕದ್ದು ವಿವರವಾಗಿ ತಿಳಿಸ್ತೀನಿ ಎಂದರು. ಗೊನ್ಸಾಲ್ವೆನ್ಸ್ಗೆ ಕೇಸು ಹ್ಯಾಂಡ್ ಓವರ್ ಮಾಡಿದೆವು ಸರ್. ನಿಮ್ಮ ಕಾಗದ ಇಲ್ದಿದ್ರೆ ಅವರು ನಮ್ಮನ್ನು ಕಚೇರಿಯ ಒಳಗೆ ಸೇರಿಸ್ತಾನೆ ಇರಲಿಲ್ಲ ಅಂತ ಕಾಣ್ತದೆ ಸರ್. ಆಮೇಲೆ ಎಲ್ಲ ಕೇಳಿಕೊಂಡ್ರು ಸರ್, ಮತ್ತೆ ನೋಡಿ ನನ್ನನ್ನು ಅಂತ ಹೇಳಿದ್ದಾರೆ. ನಿನ್ನೆ ಕೋರ್ಟಿಗೆ ಹಾಜರಾಗಿ ಕೇಸ್ ಅರ್ಜೆಂಟ್ಮೆಂಟ್ ತೆಗೆದುಕೊಂಡಿದ್ದೀವಿ, ಬಹುಶಃ ಕೇಸು ನಿಲ್ಲೋದಿಲ್ಲ ಅಂತ ಕಾಣ್ತದೆ ಸರ್. ನೋಡೋಣ ಎಂದೆ. ನೋಡೋಣ? ಏನು ನೋಡೋಣ? ನಾವು ಕೇಸ್ ಗೆಲ್ಲಿಸಲೇಬೇಕು, ಬೇರೆ ಮಾರ್ಗವೇ ಇಲ್ಲ. ಹಾಗಲ್ಲ ಸರ್, ಈ ಮಂದಣ್ಣ ಈ ಕೊಳೆ ಇಟ್ಟ ಮಡಕೆ ತನ್ನದೇ ಅಂತ ಹೇಳಲಿಕ್ಕೆ ಕೊಟ್ಟು ಬಿಟ್ಟಿದ್ದಾನೆ ಸರ್. ಅದೇ ಈಗ ದೊಡ್ಡ ತಲೆನೋವು. ಅವನು ಬಿ ಮ್ಯಾನ್ ಕೆಲಸ ಕಲಿತಿದ್ದ ಅನ್ನೋದಕ್ಕೆ ಒಂದು ದಾಖಲೇನೂ ಇಲ್ಲ. ನೀವು ಎಂಟಮಾಲಜಿಸ್ಟ್ ಆಗಿರೋದ್ರಿಂದ ಏನಾದರೂ ಸಹಾಯ ಮಾಡೋದಕ್ಕೆ ಆಗ್ತದೋ ಅಂತ ಸಿರಿಲ್ ಗೊನ್ಸಾಲ್ವೆಸ್ ಯೋಚನೆ ಮಾಡ್ತಿದ್ರು ಎಂದೆ. ಪುವರ್ ಫೆಲೋ, ನಾನು ಬರ್ತೀನಿ ಕೋರ್ಟಿಗೆ, ಅದರಲ್ಲೇನಿದೆ, ನಾನು ಕಲಿಸ್ತಾ ಇದ್ದೆ ಅಂತ ಎಂದರು ಕರ್ವಾಲೋ. ಅಲ್ಲ, ಈ ವಿಷಯಕ್ಕೆಲ್ಲ ನಿಮ್ಮನ್ನೇ ಎಳೆಯೋದು ಸರಿಯಾ ಅಂತ ಪ್ರಭಾಕರ ಎಂದ. ನಾನ್ ಸೆನ್ಸ್, ನನ್ನ ಹತ್ತಿರ ಶಿಷ್ಯವೃತ್ತಿ ಮಾಡಿ ನೀನು ತರಬೇತಾಗಿರೋದು ಇಷ್ಟೇನು ಪ್ರಭಾಕರ? ನಾನು ಪ್ರೊಫೆಸರು, ಮಂದಣ್ಣ ಹಳ್ಳಿಗಮಾರ, ಇವೆಲ್ಲ ಹೆಬ್ಬುಬ್ಬೆಯನ್ನು ನೀನು ನಿಜ ಅಂತ ತಿಳಿದರೆ ಏನಪ್ಪ ಕಲಿತಂತೆ ಆಯಿತು? ಇದರಲ್ಲೇ ನಿನ್ನ ಆಯಸ್ಸು ಮುಗಿದು ಹೋಗುತ್ತೆ, ಸತ್ಯದ ಕಿಂಚಿತ್ ದರ್ಶನವೂ ಆಗೋಲ್ಲ ನಿನಗೆ. ಈ ಮಾಯೆನೆಲ್ಲ ಮೀರಬೇಕು ನಾವು, ಆಗಲೇ ನಿಮಗೆ ಬೇರೆ ಬೇರೆ ಜಗತ್ತು ಪ್ರಪಂಚ ಕಾಣ್ತದೆ ಎಂದರು. ನನಗೆ ನಿನ್ನೆ ರಾತ್ರಿಯಿಂದ ಮನಸ್ಸೇ ಬೇರೆ ಥರ ಆಗ್ತಿತ್ತು. ಕರ್ವಾಲು ಹೇಳಿದ್ದು ಅತ್ಯಂತ ಸರಳ ಸತ್ಯವಾಗಿ ಕಂಡಿತು ನನಗೆ. ಈಗ ನನ್ನ ವಿಷಯಕ್ಕೆ ಬರೋಣ. ಬಹುಶಃ ನೀವೆಲ್ಲ ನನ್ನನ್ನು, ನನ್ನ ವರ್ತನೆಯನ್ನು ಹುಚ್ಚ ಅಂತ ತಿಳಿದಿರಬಹುದು ಎಂದರು. ನಾನು ಇನ್ನೂ ಏನೇನು ಕೇಸಿನ ವಿಷಯ ಹೇಳಬೇಕೆಂದಿದ್ದೆ, ಆದರೆ ಕರ್ವಾಲು ಯಾವುದೋ ಮಹತ್ವದ ವಿಷಯ ಹೇಳ ಹೊರಟಿದ್ದಾರೆಂಬ ಕುತೂಹಲದಲ್ಲಿ ಅದನ್ನು ಅಲ್ಲಿಗೆ ತಡೆ ಹಿಡಿದೆ. ಕರ್ವಾಲು ಹೇಳಿದರು, ನೋಡಿ ಪ್ರಭಾಕರ, ನಿಮಗೆ ಈಗ ನಾನು ಹೇಳೋ ವಿಷಯದ ತಲೆಬುಡ ಅರ್ಥವಾಗಲಾರದು, ಆದ್ದರಿಂದ ನಿಮಗೆ ನಿಧಾನಕ್ಕೆ ವಿವರ

0: ವಿಷಯವಾಗಿ ತಿಳಿಸ್ತೇನೆ. ಯಾಕಂದರೆ ವಿಶ್ವದಲ್ಲಿ ಜೀವೋತ್ಪತ್ತಿ, ಮಾನವನ ಉಗಮ, ಚರಿತ್ರ, ಪೂರ್ವಯುಗಗಳು ಇವನ್ನೆಲ್ಲ ಇದಕ್ಕೆ ಪೂರ್ವಭಾವಿಯಾಗಿ ತಿಳಿದಿರಬೇಕು ಎಂದು ಹೇಳಿ ಆನಂತರ ನನ್ನ ಕಡೆ ತಿರುಗಿ, ನೋಡಿ ನಿಮಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದರೆ ಸಾಕಂತ ಕಾಣ್ತದೆ, ಎಂ ಎಯಲ್ಲಿ ನಿಮ್ಮ ವಿಷಯ ಫಿಲಾಸಫಿ ಸೋಷಿಯಾಲಜಿ ತಾನೆ ಎಂದರು. ಅಯ್ಯೋ, ನಾನು ಪ್ರಭಾಕರ್ನಷ್ಟೇ ಅಜ್ಞ ಸರ್ ಈ ವಿಷಯದಲ್ಲಿ ಎಂದೆ. ನೋನೋ, ನಿಮ್ಮ ಈ ಫಾರ್ಮಾಲಿಟಿ ನಮ್ರತೆ ಎಲ್ಲ ಬೇಡ. ತುಂಗಾಕೊಳ್ಳದಲ್ಲಿ ಚರಿತ್ರಪೂರ್ವ ನಾಗರಿಕತೆಯ ಸಂಶೋಧನೆ ಬಗ್ಗೆ ನೀವು ಭಾಗವಹಿಸಿದ್ದು, ನಿಮ್ಮ ಲೇಖನ ಎಲ್ಲ ನೋಡಿದ್ದೇನೆ ನಾನು. ಅಯ್ಯೋ, ಅದೊಂದು ದೊಡ್ಡ ಟ್ರಾಜಿಡಿ ಸರ್. ನಮ್ಮ ಎಕ್ಸ್ಪೆಡಿಷನ್ ಕೊನೆಗೆ ದುರಂತವಾಗೋಯಿತು. ಸರ್ವೇಯರ್ ನಾರಾಯಣನ್ನ ಕರಡಿ ಕೊಂದು ಹಾಕಿದ ಮೇಲೆ ನಾವು ಬೇಸರ ಬಂದು ಬಿಟ್ಟೆವು ಸರ್ ಎಂದೆ. ಗೊತ್ತು ಗೊತ್ತು, ಅದರ ಮೇಲೆ ನೀವೊಂದು ಪುಸ್ತಕ ಬರೆಯಬಹುದು ಎಂದರು. ನನಗೆ ನನ್ನ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಜೀವನ ನೆನಪಿಗೆ ಬರತೊಡಗಿತ್ತು. ಸ್ಕೂಲ್ ಹುಡುಗರ ಥರ ಕರ್ವಾಲೋರ ಪಾಠ ಕೇಳಲು ಕುಳಿತೆ. ನೋಡಿ, ನಾನು ಕೆಲವು ವಾರಗಳ ಹಿಂದೆ ನೀವು ಬಂದಾಗ ರಜಾ ಹಾಕಿ ನಾರ್ವೆಗೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ, ಆಗ ಎರಡು ಪ್ರಾಣಿಗಳನ್ನು ನೋಡಬೇಕಂತ ಹೋಗಿದ್ದೆ. ಒಂದು ಆ ಗ್ಲೋವರ್ಮ್ ನಿಮಗೆ ತೋರಿಸಿದ್ನಲ್ಲ, ಅದು. ಅದರ ಮೇಲೆ ಸದ್ಯದಲ್ಲೇ ಸ್ಮಿತ್ ಸೋನಿಯನ್ ಇನ್ಸ್ಟಿಟ್ಯೂಟ್ನವರು ಒಂದು ಬಾರಿ ರಿಸರ್ಚ್ ಆರಂಭಿಸಲಿದ್ದಾರೆ. ಅದರ ಬೆಳಕಿನ ಮೂಲ ಯಾವುದು, ನಾವು ಸಹ ಅದರಂಥ ದೀಪಗಳನ್ನು ಸೃಷ್ಟಿ ಮಾಡಬಹುದೇ ಎಂದು. ಇನ್ನೊಂದು ನೋಡಲೇಬೇಕೆಂದುಕೊಂಡು ಹೋಗಿದ್ದು ಫ್ಲೈಯಿಂಗ್ ಲಿಜರ್ಡ್ ಅಂತ, ಹಾರುವ ಓತಿ ಎನ್ನಬಹುದು. ನಮ್ಮ ಮಂದಣ್ಣನೇ ಈ ವಿಷಯನ ನನಗೆ ತಿಳಿಸಿದ್ದು. ನಾರ್ವೆ ಬಳಿಯ ಕಾಡಿನಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ ಎಂದು ಹೇಳಿ ಕರ್ವಾಲೋ ತಮ್ಮ ಚರ್ಮದ ಚೀಲದೊಳಗಿನಿಂದ ಸುಮಾರು ಕಾಗದ ಪುಸ್ತಕ ಇತ್ಯಾದಿಗಳನ್ನು ಹೊರಕ್ಕೆಳೆದುಕೊಂಡು ಒಂದು ರೇಖಾಚಿತ್ರವನ್ನು ಹುಡುಕಿ ತೆಗೆದರು. ಇದನ್ನು ನಾನು ಮಂದಣ್ಣ ಹಾರಾಡುವ ಓತಿಯನ್ನು ವಿವರಿಸಿದಾಗ ಅವನು ಹೇಳಿದಂತೆಯೇ ಬರೆದುಕೊಂಡದ್ದು. ಸಾಧಾರಣವಾಗಿ ಕಣ್ಣಿಗೆ ಇದು ಬೇಲಿ ಮೇಲಿನ ಓತಿಖ್ಯಾತಕ್ಕಿಂತ ಭಿನ್ನವಾಗಿ ಕಾಣೋದಿಲ್ಲ. ಆದರೆ ಸಾಮಾನ್ಯ ಓತಿಖ್ಯಾತಕ್ಕೂ ಇದಕ್ಕೂ ಹಲವಾರು ಮೂಲಭೂತ ವ್ಯತ್ಯಾಸಗಳಿದ್ದಾವೆ ಎಂದರು. ಮಂದಣ್ಣ ಈ ಓತಿಯ ವಿಷಯ ಹೇಳಿದಾಗ ನಾನು ಸುಮ್ಮನೆ ಅವನು ಹೇಳಿದಂತೆ ಬರೆದುಕೊಂಡೆ ಅಷ್ಟೆ. ಸರ್, ಅವನು ಏನು ಹೇಳಿದ್ನು ನೀವೇನು ಬರೆದುಕೊಂಡ್ರು? ಅವನು ನೋಡಿದ್ದೇನೋ, ನೀವು ಬರೆಯುವಾಗ ಅದೇನು ರೂಪ ಪಡೆಯಿತು? ಇಲ್ಲ ಇಲ್ಲ, ಈ ವಿಷಯದಲ್ಲಿ ಮಂದಣ್ಣನ ಮೀರಿಸುವವರು ಯಾರೂ ಇಲ್ಲ. ಅಷ್ಟೊಂದು ಚೆನ್ನಾಗಿ ಗ್ರಹಿಸ್ತಾನೆ, ಅವನೊಬ್ಬ ಹುಟ್ಟ ನ್ಯಾಚುರಲಿಸ್ಟ್. ಹೆಚ್ಚು ಕಡಿಮೆ ಈವರೆಗೂ ಅವನು ಹೇಳಿರೋದು ಒಂದೊಂದು ಕೂಡ ಅದರ ವಿವರಗಳಲ್ಲಿ ಸಹ ಸುಳ್ಳಾಗಿಲ್ಲ. ಅಷ್ಟೊಂದು ಸೂಕ್ಷ್ಮವಾಗಿ ಗ್ರಹಿಸ್ತಾನೆ, ಅದ್ಭುತ ಪ್ರಕೃತಿ ಶಾಸ್ತ್ರಜ್ಞ. ಅಂತೂ ನನ್ನ ಹತ್ತಿರ ಬಂದು ಪ್ಯೂನ್ ಕೆಲಸ ಕೊಡಿ ಅಂದರೆ ನನಗೆ ಸಿಟ್ಟು ಬರೋದಿಲ್ವೇ? ರಾಸ್ಕಲ್. ಅವನಿಗೆ ಮದುವೆ ಆದಮೇಲೆ ಕೆಲಸದ ವಿಷಯ ಚಕಾರನೂ ಎತ್ತಲಿಲ್ಲ ಸರ್. ಸುಮ್ಮನೆ ಮ್ಯಾರೇಜಿನ ಸಲುವಾಗಿ ಹಾಗೆಲ್ಲ ಗೋಳಾಡಿಕೊಂಡು ತಿರುಗಾಡ್ತಿದ್ದ ಕಾಣ್ತದೆ. ಲಕ್ಷ್ಮಣ ಮೊನ್ನೆ ಬಿಮ್ಯಾನ್ ಕೆಲಸಕ್ಕೆ ಅಪ್ಲಿಕೇಶನ್ ಕೊಡು ಅಂದರೆ ಈಗೇನು ಅವಸರ ಅಂತ ಹೇಳಿದ್ನಂತೆ ಎಂದ ಪ್ರಭಾಕರ. ನೋಡಿ ನೋಡಿ, ಮುಖ್ಯ ವಿಷಯ ಬಿಟ್ಟು ಅಡ್ಡ ಹಾದಿ ತುಳಿಬೇಡಿ. ಕೆಲಸಕ್ಕೆ ಬಾರದ ಹರಟೆಯಲ್ಲೇ ಮುದುಕರಾಗ್ತೀವಿ, ಕಾಲ ಸರಿತಾ ಇದೆ ಎಂದು ಕರ್ವಾಲು ಎಚ್ಚರಿಸಿದರು. ಅಷ್ಟರಲ್ಲಿ ಪ್ಯಾರಾನು ಮಂದಣ್ಣನು ಏದುಸಿರು ಬಿಡುತ್ತಾ ಓಡೋಡಿ ಬಂದರು. ಏನಯ್ಯ ನೀನು ಜವಾಬ್ದಾರಿಲ್ಲದ ಮನುಷ್ಯ, ಎಷ್ಟು ಹೊತ್ತಂತ ಕಾಯ್ದು ನಿನಗೆ ಎಂದು ಮಂದಣ್ಣನಿಗೆ ಬೈದೆ. ಇಲ್ಲ ಸರ್, ಒಂದು ಪೆಟ್ಟಿಗೆಗೆ ಜೇನು ಬಂದು ಹುಚ್ಚಾಪಟ್ಟೆ ಹಲ್ಲಿ ಕಟ್ಟಿಟ್ಟಿದ್ದಾವೆ, ಅವನ್ನು ಈಗಲೇ ಸರಿ ಮಾಡಿ ಕಟ್ಟಬೇಕು, ಇಲ್ದಿದ್ರೆ ಆಮೇಲೆ ಹದ್ದು ಬಸ್ಸಿಗೆ ಬರೋದೇ ಇಲ್ಲ ಅವು ಎಂದ. ಆಮೇಲೆ ಅವನು ಗುರು ಕರ್ವಾಲೋ ಸಾಹೇಬ್ರನ್ನು ನೋಡಿ ಚಕಿತನಾಗಿ, ಓ ಸಾಹೇಬ್ರು ಬಂದುಬಿಟ್ಟಿದ್ದಾರೆ, ನಾವು ಹೊರಡೋದು ತಡ ಆಗಿದ್ದು ಒಳ್ಳೆಯದೇ ಆಯಿತು ಎಂದ. ಇರಲಿ, ಕೂತ್ಕೋ ಎಂದೆ. ಅವನು ವಿನಯವನ್ನು ಪ್ರದರ್ಶಿಸಲು ನಿಂತೇ ಇದ್ದ. ಅಷ್ಟರಲ್ಲಿ ಒಳಗಿನಿಂದ ನನ್ನ ಹೆಂಡತಿ ಬಂದಳು. ಕರ್ವಾಲೋರನ್ನು ನೋಡಿ ಚಕಿತಳಾಗಿ, ನಮಸ್ಕಾರ ಸರ್ ಎಂದಳು. ಕರ್ವಾಲೋ ಮತ್ತೆ ರೇಖಾಚಿತ್ರ ಹಿಡಿದು ಆರಂಭಿಸಿದರು. ನೋಡಿ, ಈ ಓತಿಗೂ ನಮ್ಮ ಸಾಧಾರಣ ಓತಿಗೂ ಬಹಳ ವ್ಯತ್ಯಾಸ ಇದೆ. ಒಳಗೆ ಶರೀರ ರಚನೆಯಲ್ಲಿ ಕೂಡ ಇದು ಬೇರೆ ರೀತಿಯೇ ಇದೆ. ಇದರ ಅತಿ ಹತ್ತಿರದ ಸಂಬಂಧಿ ಅಂದರೆ ಕುವಟಾರ ಅಂತ ಇನ್ನೊಂದು ಓತಿ, ಅದು ನ್ಯೂಜಿಲ್ಯಾಂಡ್ನಲ್ಲಿದೆ. ಅದಕ್ಕೂ ಇದಕ್ಕೂ ಇರೋ ಮೂಲಭೂತ ವ್ಯತ್ಯಾಸ ಅಂದರೆ ಆ ಪ್ರಾಣಿ ನೆಲದ ಮೇಲೆ ಉಳಿದುಕೊಂಡು ಆಹಾರ ಸಂಪಾದನೆ ಮಾಡಿತು, ಆದ್ದರಿಂದ ಅದಕ್ಕೆ ರೆಕ್ಕೆ ರೂಪುಗೊಳ್ಳಲಿಲ್ಲ. ಇಲ್ಲಿ ನೋಡಿ ಅವುಗಳ ಚಿತ್ರ ಎಂದು ಇನ್ನೆರಡು ಚಿತ್ರಗಳನ್ನು ನನ್ನ ಮುಂದೆ ಹಿಡಿದರು. ಓತಿಖ್ಯಾತದಂಥ ಎರಡು ಪ್ರಾಣಿಗಳು ಅದರಲ್ಲಿದ್ದವು. ಆದರೆ ಈ ನಮ್ಮ ಓತಿಗೆ ಬಾವಲಿಯಂಥ ಎರಡು ತೆಳ್ಳನೆ ರೆಕ್ಕೆಗಳಿದ್ದಾವೆ. ಅದರ ಸಹಾಯದಿಂದ ಅದು ಮರದಿಂದ ಮರಕ್ಕೆ ಗಾಳಿಯಲ್ಲಿ ತೇಲಿ ಹಾರಬಲ್ಲದು. ಆದರೆ ಹಕ್ಕಿಯಂತೆ ರೆಕ್ಕೆ ಬಡಿದುಕೊಂಡು ಹಾರಲಾರದು. ಮಂದಣ್ಣ ಬಹಳ ಸ್ಪಷ್ಟವಾಗಿ ಅದರ ವಿವರಣೆ ಕೊಟ್ಟಿದ್ದಾನೆ. ಸರಸರ ಮರ ಹತ್ತಿ ಸಾಕಷ್ಟು ಎತ್ತರಕ್ಕೆ ಏರಿದೊಡನೆ ಅಲ್ಲಿಂದ ಇನ್ನೊಂದು ದೂರದ ಮರಕ್ಕೆ ತೇಲಿಕೊಂಡು ಹಾರುತ್ತದಂತೆ. ಒಂದು ವಿಷಯ ಮಾತ್ರ ನಿಮಗೆ ಇಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ. ಈ ಚಿತ್ರದಲ್ಲಿ ಬರೆದಿರೋ ರೆಕ್ಕೆಯ ಕಲ್ಪನೆ ನನ್ನದು. ಇಷ್ಟೆಲ್ಲ ವಿವರಗಳನ್ನು ತಿಳಿಸಿದ ಮಂದಣ್ಣ ರೆಕ್ಕೆ ಬಗ್ಗೆ ಏನೊಂದೂ ಹೇಳಲಾರದಾಗಿದ್ದಾನೆ. ಏಕೆಂದರೆ ಅವನು ಹಾರಿದಾಗ ಮಾತ್ರ ರೆಕ್ಕೆ ಕಂಡನಷ್ಟೇ ಹೊರತು ಕುಳಿತ ಕೂಡಲೇ ಏನೂ ಗೊತ್ತಾಗಲಿಲ್ಲವಂತೆ. ಆದ್ದರಿಂದ ಬಾವಲಿಯಂತಿರುವ ರೆಕ್ಕೆಯೋ, ಹಕ್ಕಿಯಂತಿರುವ ರೆಕ್ಕೆಗಳು ಅಥವಾ ನಮ್ಮ ಹಾರುವ ಅಳಿಲುಗಳಲ್ಲಿರುವಂಥ ರೆಕ್ಕೆಗಳು ಏನೂ ಹೇಳಲಿಲ್ಲ. ಈ ಪ್ರಾಣಿ ಜಾತಿಗಳು ಹುಟ್ಟಿದ್ದು ಬಹಳ ವರ್ಷಗಳ ಹಿಂದೆ. ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳಲು ಸಾಧ್ಯವೇ ಆಗೋಲ್ಲ, ಅಷ್ಟೊಂದು ವರ್ಷಗಳ ಹಿಂದೆ. ಇವು ಎಂದರೆ ಈ ಜಾತಿಯ ಓತಿಗಳು ಚರಿತ್ರಪೂರ್ವ ಪ್ರಾಚೀನ ಯುಗಗಳಿಗೆ ಸೇರಿದವು. ಇವೇ ದೊಡ್ಡ ದೊಡ್ಡ ಬೃಹದಾಕಾರದ ಪ್ರಾಣಿಗಳಾಗಿ ಬೆಳೆದು ಇಡೀ ಭೂಮಂಡಲವನ್ನೆಲ್ಲ ವ್ಯಾಪಿಸಿಬಿಟ್ಟಿದ್ದವು. ಆದರೆ ಇವುಗಳ ಮೆದುಳನ್ನು ಮೀರಿ ಇವುಗಳ ಮೈ ಬೆಳೆದು ಬಿಟ್ಟಿತ್ತು. ಭೌಗೋಳಿಕ ವ್ಯತ್ಯಾಸಗಳಿಗೆ ಹೊಂದಿಕೊಂಡು ಬದುಕಲು ಇವಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೋ ಅಗೋಚರ ಕಾರಣಗಳಿಂದಾಗಿ ಅವೆಲ್ಲ ಸರ್ವನಾಶ ಹೊಂದಿ ನಾಮಾವಶೇಷವಾಗಿ ಹೋದವು. ಆದರೂ ಒಂದೋ ಎರಡು ಪ್ರಾಣಿಗಳು ಭೂಮಿ ಮೇಲೆ ಹಾಗೂ ಇನ್ನೊಂದೆರಡು ನೀರಿನಲ್ಲಿ ಹೇಗೋ ಹೊಂದಿಕೊಂಡು ಉಳಿದು ಬಿಟ್ಟವು. ಆದ್ದರಿಂದ ಕೋಟಿಗಟ್ಟಲೆ ವರ್ಷಗಳ ಹಿಂದೆ ಗುಟ್ಟನ್ನೆಲ್ಲ ಹೊಟ್ಟೆಯೊಳಗೆ ಇಟ್ಟುಕೊಂಡು ಅಪೂರ್ವ ಜೀವಿಗಳಾಗಿವೆಯು. ಇನ್ನು ಈ ಹಾರುವ ಓತಿ ಇದೆಯಲ್ಲ, ಇದು ನಿಶೇಷವಾಗಿದೆ ಅಂತ ಇದುವರೆಗೂ ಇರುವ ನಂಬಿಕೆ. ಇದರ ಒಂದು ಮಿಂಚು ನೋಟ ಸಿಕ್ಕರೂ ಸಾಕೆಂದು ಜಗತ್ತಿನಾದ್ಯಂತ ವಿಜ್ಞಾನಿಗಳು ತಮ್ಮ ಕಾಲ, ಜೀವನ, ಹಣ ಎಲ್ಲವನ್ನ ಮುಡಿಪಾಗಿಟ್ಟುಕೊಂಡು ಹಂಬಲಿಸ್ತಾ ಇದ್ದಾರೆ. ಆದರೆ ಸಾಧ್ಯವಾಗಿಲ್ಲ, ನಿರ್ವಂಶವಾಗಿದೆ ಎಂದೇ ಅಧಿಕೃತವಾಗಿ ತೀರ್ಮಾನಿಸಲಾಗಿದೆ. ಹೀಗೆ 1817 ಎಂದರೆ ಒಂದು ಶತಮಾನಕ್ಕೂ ಹಿಂದೆ ಒಬ್ಬ ಪಾದ್ರಿ ಆಫ್ರಿಕಾದ ಅರಣ್ಯಗಳಲ್ಲಿ ಇದನ್ನು ಕಂಡಿದ್ದನೆಂಬ ದಾಖಲೆ ಇದೆ. ಬ್ರಿಟಿಷ್ ಜಿಯೋಲಾಜಿಕಲ್ ಮ್ಯೂಸಿಯಂನಲ್ಲಿ ಒಂದು ಜೀರ್ಣವಾಗಿ ಹೋಗಿರುವ ಚರ್ಮವನ್ನು ಇದರದ್ದೆಂದು ಇಟ್ಟಿದ್ದಾರೆ. ನಮ್ಮ ಕೊಹಿನೂರ್ ವಜ್ರಕ್ಕಿಂತ ಹೆಚ್ಚಾಗಿ ಇದನ್ನು ಜೋಪಾನ ಮಾಡಿದ್ದಾರೆ. ನಾನು, ಪ್ರೊಫೆಸರ್ ಜೆಕೋಸ್ಕಿ ಅಂತ ಇಬ್ಬರು, ರುಮೇನಿಯಾದ ಪ್ರೊಫೆಸರು ಸರ್ಕಾರದ ವಿಶೇಷ ಅನುಮತಿ ಪಡೆದು ಅದನ್ನು ಸಂದರ್ಶಿಸಿದ್ದೆವು. ಆಮೇಲಿನಿಂದ ಇದರ ಬಗ್ಗೆ ಯಾರಿಗೂ ಇನ್ನೇನು ದೊರೆತಿಲ್ಲ ಎಂದರು. ನಾವು ಮೊದಮೊದಲು ಯಾವುದೋ ಒಂದು ಸ್ಪೆಸಿಮೆನ್ ಬಗ್ಗೆ ತಾನೇ ಎಂದು ಸಾಧಾರಣ ಕುತೂಹಲದಿಂದಲೇ ಕೇಳಲಾರಂಭಿಸಿದೆವು. ಆದರೆ ಕರ್ವಾಲೋ ಮುಂದುವರಿದು ವಿವರಿಸುತ್ತಾ ಬಂದಂತೆ ವಾತಾವರಣದಲ್ಲಿ ಕಾವೇರತೊಡಗಿತು. ಉಸಿರೆಳೆಯದೆ ಕೇಳಿಕೊಳ್ಳುತ್ತಾ ಬಂದೆವು. ಮಂದಣ್ಣನ ಬಾಯಿಂದ ಈ ವಿಷಯ ಕೇಳುತ್ತಿದ್ದಂತೆಯೇ ನನಗೆ ರಕ್ತವೆಲ್ಲ ತಣ್ಣಗಾಗತೊಡಗಿತು. ಇಡೀ ಜಗತ್ತೇ ಬೆಚ್ಚಿಬೀಳುವಂಥ ಸಮಾಚಾರ ಹೇಳಿದ್ದೇನೆ ಎನ್ನುವುದರ ಅರಿವೇ ಅವನಿಗಿರಲಿಲ್ಲ. ನಾನು ಅದಕ್ಕೆ ಅವನೂರಿಗೆ ಒಮ್ಮೆ ಹೋಗಿ ಕಣ್ಣಾರೆ ಕಂಡು ಬಿಡೋಣ, ಆನಂತರ ಹೊರ ಪ್ರಪಂಚಕ್ಕೆ ಈ ಸಂಗತಿ ತಿಳಿಸೋಣ ಅಂತ ಹೋಗಿದ್ದೆ. ಆದರೆ ಮಳೆ ದೆಸೆಯಿಂದ ಇದನ್ನು ನೋಡಲಾಗಲಿಲ್ಲ. ಹಾಗಾಗಿ ಇಲ್ಲಿಯವರೆಗೂ ಕಾಯಬೇಕಾಯಿತು. ಈ ಬಗ್ಗೆ ಜೆಕೋಸ್ಕಿ ಹತ್ತಿರ ಹಾಗೂ ಅಮೆರಿಕದ ಹಲವು ವಿಜ್ಞಾನ ಶಾಸ್ತ್ರಜ್ಞರ ಹತ್ತಿರ ವಿಚಾರ ವಿನಿಮಯ ಮಾಡಿದೆ. ಆದರೆ ಇದರ ಇರವನ್ನು ತಿಳಿಸಿಲ್ಲ. ವಿನಿಮಯ ಫಲವಾಗಿ ಇದು ಚರಿತ್ರಪೂರ್ವ ಯುಗದಿಂದ ಬಂದ ಕಾಲದ ರಾಯಭಾರಿ ಎಂಬುದು ಖಚಿತವಾಯಿತು ಎಂದರು. ನನಗೆ ಆಶ್ಚರ್ಯ, ಆನಂದ, ಗಾಬರಿ ಎಲ್ಲ ಆಗತೊಡಗಿತು. ನನ್ನ ಹೆಂಡತಿಯೂ ಅಲ್ಲೇ ಈ ವಿಷಯ ಕೇಳುತ್ತಾ ಕುಳಿತಿದ್ದಳು. ಅವಳು ವಿಶ್ವವಿದ್ಯಾನಿಲಯದ ಪದವೀಧರಿಯಾದ್ದರಿಂದ ಈ ವಿಷಯ ಹೆಚ್ಚು ಕಮ್ಮಿ ಅರ್ಥವಾಗಿತ್ತು. ಈ ಪ್ರಾಣಿ ಹೆಚ್ಚು ಕಡಿಮೆ ಎಷ್ಟು ಹಿಂದಿನದಿರಬಹುದು ಸರ್ ಎಂದಳು. ಅದನ್ನು ಹೇಳೋಕೆ ಈವರೆಗೆ ಸಾಧ್ಯವಾಗಿಲ್ಲಮ್ಮ ಎಂದು ಕರ್ವಾಲು ಮುಂದುವರಿಸಿದರು. ಶಿಲಾಪದರಗಳಲ್ಲಿ ಇದರ ಪಳೆಯುಳಿಕೆಗಳು ಸಿಕ್ಕಿವೆ. ಜ್ವಾಲಾಮುಖಿ ಬೂದಿಯ ಪದರಗಳಲ್ಲಿ ಇದರ ಅಚ್ಚುಗಳು ಬಿದ್ದಿವೆ. ಆದರೆ ಕಾಲವನ್ನು ಪತ್ತೆ ಹಚ್ಚುವ ಮನುಷ್ಯನ ಎಲ್ಲ ವಿಧಾನ ಉಪಕರಣಗಳು ಸೋತು ಹೋಗಿವೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ, ಪೊಟ್ಯಾಷಿಯಂ ಆರ್ಗಾನ್ ಡೇಟಿಂಗ್ ಅಂತ ಹೊಸ ಹೊಸ ಕಾಲಮಾಪನ ವಿಧಾನಗಳನ್ನು ಕಂಡುಹಿಡಿದರು. ಆದರೆ ಅವು ಯಾವುದರಿಂದಲೂ ಸಾಧ್ಯವಾಗಿಲ್ಲ. ಜೆಕೋಸ್ಕಿ ಈಚೆಗೆ ಬರೆದ ಕಾಗದದಲ್ಲಿ ಸ್ಥೂಲವಾಗಿ ಒಂದು ಕಾಲದ ಪರಿಮಾಣ ಹೇಳಿದ್ದಾರೆ. ಆ ಸಂಖ್ಯೆಗೆ ಏನೆಂದು ಕರೀತೀರೋ ಕರೀರಿ. ಅವರು 3 ಮುಂದೆ 7 ಹಾಕಿದ್ದಾರೆ. ಇದು ಸ್ಥೂಲವಾಗಿ ಆ ಪ್ರಾಣಿ ಇದಕ್ಕಿಂತಲೂ ಹಿಂದಿನದಿರಬಹುದು ಎಂದರು. ಈ ಸಂಖ್ಯೆಗಳು, ಇದರ ಪುರಾತನ ಚರಿತ್ರೆ, ಇದರ ಪ್ರಾಮುಖ್ಯ ಇದನ್ನೆಲ್ಲ ಕೇಳುತ್ತಾ ನಮಗೆ ಮಂಕು ಹಿಡಿದಂತಾಯಿತು.
1: ಛೇ, ಆಗ ನೀವು ನಾರ್ವೆಗೆ ಹೋಗಿದ್ದೀರಲ್ಲ ಸರ್, ನನಗೊಂದು ಮಾತು ತಿಳಿಸಿದರೆ ನಾನು ಬರ್ತಿದ್ನಲ್ಲ ಸರ್. ಅದ್ಯಾವ ಗೊಂಡಾರಣ್ಯದಲ್ಲಿದ್ದರೂ ಬಿಡದೆ ಅದನ್ನು ಪತ್ತೆ ಮಾಡಬಹುದಿತ್ತು. ನಾನು ಬೇಕೆಂದೇ ಇದನ್ನು ಈವರೆಗೂ ಯಾರಿಗೂ ತಿಳಿಸಿಲ್ಲ. ಮೊದಲನೇದಾಗಿ ನನಗೆ ಜೆಕೋಸ್ಕಿಯಿಂದ ಸರಿಯಾದ ಕನ್ಫರ್ಮೇಷನ್ಗೆ ಕಾಯ್ತಿದ್ದೆ, ಏಕೆಂದರೆ ಇದು ಇಡೀ ಪ್ರಪಂಚಕ್ಕೆ ದಿಗ್ಭ್ರಮೆ ಹಿಡಿಸುವ ಸುದ್ದಿಯಾಗುತ್ತದೆ. ಯಾವ ಯಾವ ವೈಜ್ಞಾನಿಕ ಸಿದ್ಧಾಂತಗಳು ಇದರಿಂದ ತಲೆ ಕೆಳಗಾಗುತ್ತವೆಯೋ, ಇನ್ನು ಯಾವ ಯಾವ ಕೋಲಾಹಲ ಕಾದಿದೆಯೋ ಹೇಳಬಲ್ಲವರಾರು? ಎರಡನೆಯದು, ಇನ್ನು ಯಾವ ಯಾವ ದೇಶ ವಿದೇಶಗಳ ಏಜೆಂಟರುಗಳು, ಗುಪ್ತಚರರು ಇದರಿಂದ ಕಾರ್ಯಪ್ರವೃತ್ತರಾಗುತ್ತಾರೋ ಎಂಬ ಭಯ. ಹೀಗಾಗಿ ಎಲ್ಲರಿಗೂ ತಿಳಿಸದೆ ಮಂದಣ್ಣನಿಗೂ ಸಹ ಇದರ ಮಹತ್ವದ ಬಗ್ಗೆ ಒಂದು ಚಕಾರವನ್ನು ಎತ್ತದೇ ಇದ್ದೆ ಎಂದರು. ಯಾರು ಯಾರಿಗೆ ಎಷ್ಟೆಷ್ಟು ಅರ್ಥವಾಯಿತು ಗೊತ್ತಿಲ್ಲ. ಕರ್ವಾಲು ಭೌಗೋಳಿಕ ಯುಗಗಳು, ಜೀವ ವಿಕಾಸ, ಪ್ರಳಯಗಳು, ಹಿಮಯುಗ ಇತ್ಯಾದಿಗಳ ಮೇಲೆಲ್ಲ ಬಹಳ ಹೊತ್ತು ಮಾತಾಡಿದರು. ನಮಗೆ ಇವನ್ನೆಲ್ಲ ಬುದ್ಧಿಗತ ಮಾಡಿಸಬೇಕೆಂದು ಬಹು ಪ್ರಯಾಸದಿಂದ ಅತ್ಯಂತ ಸರಳಗೊಳಿಸಿ ಹೇಳುತ್ತಿದ್ದುದು ಗೊತ್ತಾಗ್ತಾ ಇತ್ತು. ನಾವು ಅವಕ್ಕಾಗಿ ಕುಳಿತು ಕೇಳಿದೆವು. ಕಾಲದೇಶಗಳನ್ನು ಮೀರುವ ದಿವ್ಯಜ್ಞಾನದ ಮಿಂಚು ನೋಟಗಳಂತೆ ಕರ್ವಾಲೋರವರ ಯೋಚನೆಗಳು ಬಂದು ನಮ್ಮ ಅಂತಃಕರಣವನ್ನು ತಾಕಿದವು. ನನ್ನ ಹೆಂಡತಿ ಕಾಫಿಗೆ ನೀರಿಡಬೇಕೆಂದಿದ್ದವಳು ಎದ್ದು ಹೋದರೆ ಇನ್ಯಾವ ಮಹತ್ ಸಂಗತಿ ತಪ್ಪಿ ಹೋಗುತ್ತೋ ಎಂದು ಅಲ್ಲೇ ಕೂತಿದ್ಲು. ಎಲ್ಲರೂ ಮೌನವಾಗಿ ತಮ್ಮ ಅರಿವಿಗೆ ಸಂಸ್ಕಾರಕ್ಕೆ ತಿಳಿದಷ್ಟನ್ನು ಗ್ರಹಿಸಿದೆವು. ನನ್ನ 4 ವರ್ಷದ ಮಗಳು ಕೊನೆಗೆ ಚತುಷ್ಪಾದಿಯಾದ ಕಿವಿ ಕೂಡ ಸುಮ್ಮನೆ ಆಲಿಸಿದರು. ಕರ್ವಾಲೋ ಎಲ್ಲ ಹೇಳಿ ಮುಗಿಸಿದ ನಂತರ, ಸರಿ ಸರ್, ಈ ಮಂದಣ್ಣ ನೋಡಿದ ಪ್ರಾಣಿ ಇದೆಯೋ ಇಲ್ಲವೋ ಒಮ್ಮೆ ಬೇರೆ ಯಾರಾದರೂ ಏನಾದರೂ ಮಾಡುವುದರೊಳಗೆ ನೋಡೇ ಬಿಡಬೇಕು ಎಂದ ಪ್ರಭಾಕರ. ಎಲ್ಲಿಗಯ್ಯ ಹೋಗ್ತಿ? ಇನ್ನು 3 ದಿನಕ್ಕೆ ಕೇಸಿನ ಹಿಯರಿಂಗು. ಕರ್ವಾಲೋ ಸಾಹೇಬರು ಹೇಳಿದ ಲೋಕಕ್ಕೆ ಹೋಗೋದಕ್ಕೆ ಮೊದಲು ಪಾಸ್ಪೋರ್ಟ್ ತಗೋಬೇಕಲ್ಲ ಇಲ್ಲಿ ಎಂದೆ. ಕರ್ವಾಲೋ, ಹೋಗೋಣ, ತಡೀರಿ, ಅದಕ್ಕೇನು ಅವಸರ ಪಡಬೇಡಿ. ಮಿಲಿಯಾಂತರ ವರುಷ ಬದುಕಿ ಬಂದಿರೋದು ಈಗೇನು ನಾಮಾವಶೇಷವಾಗೋಲ್ಲ. ಈ ಸಾರಿ ಸರಿಯಾದ ಸಿದ್ಧತೆ ಮಾಡಿ ಹೋಗಬೇಕು ನಾವು ಎಂದರು. ನನಗಿದ್ದಕ್ಕಿದ್ದಂತೆ ಮಂದಣ್ಣನ ಕೇಸು, ಪೊಲೀಸರ ಕಿರುಕುಳ, ಚಿಕ್ಕಮಗಳೂರಿನ ಅಲೆದಾಟ ಎಲ್ಲ ತಟಕ್ಕನೆ ಜ್ಞಾಪಕಕ್ಕೆ ಬಂದು ಯಾವುದೋ ಇನ್ನೊಂದು ಲೋಕದ ಸರಹದ್ದಿನೊಳಕ್ಕೆ ಇಳಿದಂತಾಯಿತು. ಆದಷ್ಟು ಬೇಗ ಮಂದಣ್ಣನ ಕೇಸು ಮುಗಿದು ನಮಗೆ ಈ ಪ್ರಪಂಚದಿಂದ ರಹದಾರಿ ಸಿಕ್ಕರೆ ಸಾಕೆನಿಸಿತು. ಯಾವುದೋ ಒಂದು ವಿವರಿಸಲಾಗದ ಕಸಿವಿಸಿ ಹೃದಯದಲ್ಲಿ ಎದ್ದಿತು. ಕರ್ವಾಲೋ ಏಕೆ ಮಂದಣ್ಣನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿದರು, ಯಾಕೆ ಅವನನ್ನು ಜೈಲಿಗೆ ಹೋಗೋದರಿಂದ ತಪ್ಪಿಸಬೇಕೆಂದು ಹೆಣಗಾಡಿದರು ಎಂಬುದು ಈಗ ನನಗೆ ಅರ್ಥವಾಯಿತು. ಆದರೆ ಇದನ್ನು ಯಾರಿಗೂ ತಿಳಿಸದೆ ರಹಸ್ಯವಾಗಿಟ್ಟಿದ್ದುದು ಅನವಶ್ಯಕ ಎಂದೆನಿಸಿತು. ಯಾಕೆಂದರೆ ಹೇಳಿದರೂ ಅದನ್ನು ತಿಳಿದುಕೊಳ್ಳುವಂಥವರು ಯಾರಿದ್ದರು ಇಲ್ಲಿ? ತಿಳಿದವರಿಗೇನೋ ಕರ್ವಾಲೋ ತಿಳಿಸಿದ ಈ ಹಾರಾಡುವ ಓತಿ ಕೊಹಿನೂರು ವಜ್ರಕ್ಕಿಂತ ಎಷ್ಟೆಷ್ಟೋ ಪಾಲು ಅನರ್ಘ್ಯವಿರಬಹುದು. ಆದರೆ ಮಿಕ್ಕವರಿಗೆ ಇದೊಂದು ಹುಚ್ಚಿನ ಮುನ್ಸೂಚನೆಯಾಗಿ ಮಾತ್ರ ಕಾಣುತ್ತದೆ. 3:00 ಹಾಕಿ ಅಷ್ಟು ಹಿಂದಿನ ಪ್ರಾಣಿಯೊಂದನ್ನು ಹುಡುಕಲಿಕ್ಕಾಗಿ ನಾವು ಹೆಣಗುತ್ತಿದ್ದೇವೆ ಎಂದು ಪೊಲೀಸರಿಗೆ ತಿಳಿಸಿದರೆ ಪಾಪ ಎಂದು ನಮ್ಮ ಬಗ್ಗೆ ಕನಿಕರ ಸೂಚಿಸಿಯಾರು ಮಾತ್ರ. ಅಷ್ಟರಲ್ಲಿ ಕರ್ವಾಲೋ, ನಿಮಗೆ ಇನ್ನೊಂದು ಒಳ್ಳೆಯ ಸಂಗತಿ ತಿಳಿಸುವುದಿದೆಯಪ್ಪ ಎಂದು ಅನೇಕ ಕಾಗದ ಪತ್ರಗಳನ್ನು ನಮ್ಮೆದುರು ಇಟ್ಟು, ನೋಡಿ, ನನ್ನ ಪತ್ರ ವಿನಿಮಯದಿಂದಲೇ ಈ ಬಗ್ಗೆ ಏನೋ ಸುಳಿವು ತಿಳಿದುಕೊಂಡು ಕೆಲವು ಜಾಗತಿಕ ಸಂಸ್ಥೆಗಳು ಧನ ಸಹಾಯ ಮಂಜೂರು ಮಾಡಲು ಮುಂದಾಗಿವೆ. ಸ್ಮಿತ್ ಸೋನಿಯನ್ ಸಂಸ್ಥೆ, ಜಿಯೋಗ್ರಫಿಕಲ್ ಸೊಸೈಟಿ, ಬ್ರಿಟಿಷ್ ಜಿಯೋಲಾಜಿಕಲ್ ಇನ್ಸ್ಟಿಟ್ಯೂಟ್ ಇವೆಲ್ಲ ಕ್ರಮವಾಗಿ 3,000, 2,000, 1,000 ಸ್ಟರ್ಲಿಂಗ್ ಫೌಂಡ್ಗಳಷ್ಟು ಹಣ ಕೊಡಲು ಮುಂದಾಗಿವೆ. ಸದ್ಯಕ್ಕೆ ನಾನು ಇದರ ಬಗ್ಗೆ ಏನೂ ನಿರ್ಧಾರ ತಗೊಂಡಿಲ್ಲ. ಹೇಗಿದೆ ಎಂದರು. ಓಹೋಹೋ, ಸುಮಾರು ಹಣವಾಯ್ತಲ್ಲ ಸರ್ ಎಂದೆ ನಾನು. ಬೇರಾರಿಗೂ ಫೌಂಡ್ಗಳೆಂದರೆ ದುಡ್ಡು ಎಂದು ಗೊತ್ತಾಗಲಿಲ್ಲ. ಪ್ರಭಾಕರ, ಎಷ್ಟು ಗೊತ್ತಾ, ನಮ್ಮ ವಿನಿಮಯ ಲೆಕ್ಕದಲ್ಲಿ 120,000 ರೂಪಾಯಿ ಕಣೋ ಎಂದೆ. ಏನು ಎಂದು ಮಂದಣ್ಣ ಕುಳಿತಲ್ಲಿಂದಲೇ ಕುಮುಟಿ ಬಿದ್ದ. ಅವನಿಗೆ ನಮ್ಮ ಕೆಲಸದ ಗುರುತ್ವ ಈಗ ತಲೆಗೆ ಹೋಯ್ತೆಂದು ಕಾಣುತ್ತದೆ. ಹೌದೋ, ಸರಿಗೆ ಲೆಕ್ಕ ಹಾಕಿಯಪ್ಪ, ಸುಮ್ಮನೆ ಕನ್ನಡಿ ಗಂಟು ತೋರಿಸಬೇಡಿ ಎಂದ ಪ್ರಭಾಕರ. ಛೇ ಛೇ, ಇಷ್ಟೊಂದು ಹಣ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಳು ಹೆಂಡತಿ. ಕಿವಿ ಮಾತ್ರ ಏನೂ ಅರ್ಥವಾಗದೆ ಒಂದು ಸಾರಿ ಆಕಳಿಸಿ ಸುರುಳಿ ಸುತ್ತಿಕೊಂಡು ಮಲಗಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ಬಂದಂತೆ ನಟಿಸುತ್ತಾ ನಿಟ್ಟಿಸಿರು ಬಿಟ್ಟಿತು. ಈ ಓತಿಗೆ ಎಲ್ಲ ಸಂಸ್ಥೆಗಳು ಈಗಾಗಲೇ ಖರ್ಚು ಮಾಡಿರೋ ಹಣದೆದುರು ಇದೆಲ್ಲ ಏನೂ ಇಲ್ಲ ತಿಳಿದುಕೊಳ್ಳಿ ಎಂದರು ಕರ್ವಾಲೋ. ನಾನು ಇವರೆಲ್ಲರ ಕೋರಿಕೆ ಮೇಲೆ ಇನ್ನೊಮ್ಮೆ ಲೆಕ್ಕ ಹಾಕಿ ನನ್ನ ಗಣಿತ ಸರಿಯೆಂದು ಖಚಿತಪಡಿಸಿಕೊಂಡೆ. ಸಿರಿಲ್ ಗೊನ್ಸಾಲ್ವೆಸ್ ಹೇಳಿದರು, ಕರ್ವಾಲೋ ಬಂದು ತಮ್ಮ ಬಳಿ ಮಂದಣ್ಣ ಬಿ ಮ್ಯಾನ್ ಕೆಲಸ ಕಲಿಯುತ್ತಿದ್ದ ಎಂದು ಒಂದು ಮಾತು ಹೇಳೋದಾದರೆ ಈ ಕೇಸಿನಲ್ಲಿ ಯಾವುದೇ ತೊಡಕು ಇಲ್ಲ ಎಂದು. ಒಂದು ರೀತಿಯಲ್ಲಿ ಅವರು ಹೇಳಿದ್ದು ಸತ್ಯವಾದರೂ ಇನ್ನೊಂದು ರೀತಿಯಲ್ಲಿ ಅದು ಅಷ್ಟೊಂದು ನಿಜವಾಗಿರಲಿಲ್ಲ. ಯಾಕಂದರೆ ನನ್ನ ಮತ್ತು ಕರ್ವಾಲೋ ಮುಂತಾದವರ ಹೆಸರುಗಳನ್ನು ಗೊನ್ಸಾಲ್ವೆಸ್ ಸಾಕ್ಷಿಪಟ್ಟಿಯಲ್ಲಿ ಫೈಲ್ ಮಾಡುತ್ತಿದ್ದಂತೆಯೇ ಆ ಸುದ್ದಿ ಅನೇಕ ಕಡೆ ಪ್ರಚಾರವಾಗಿ ಹೋಯಿತು. ಕೇಸಿನ ಹಿಯರಿಂಗ್ 2 ದಿನ ಇರುವಂತೆಯೇ ಮೂಡುಗೆರೆಯ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಕಾರು ಹಾಕಿಕೊಂಡು ನನ್ನ ಮನೆಗೆ ಬಂದರು. ಸುಮಾರು ಹೊತ್ತು ಅದು ಇದು ಮಾತನಾಡಿ ಹೊತ್ತು ಕಳೆದ ನಂತರ, ನೋಡಿ, ನಿಮಗೊಂದು ವಿಷಯ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಎಂದರು. ಏನು ಹೇಳಿ, ಪರವಾಗಿಲ್ಲ ಎಂದೆ. ಅಲ್ಲ, ನಿಮ್ಮಂಥ ತಿಳುವಳಿಕಸ್ಥರಿಗೆ ನಾನು ಇದ್ದಲ್ಲೆಲ್ಲ ತಿಳುವಳಿಕೆ ಏನು ಬಂತು? ಹಾಗಲ್ಲ, ಒಂದು ಭಾಳ ಉಭಯ ಸಂಕಟ. ಯಾಕೆ? ಹೇಳದಿದ್ದರೆ ಗೊತ್ತಿದ್ದು ಒಂದು ಮಾತು ಹೇಳಲಿಲ್ಲ ಅಂತ. ಹಾಗಾದರೆ ಹೇಳಿಬಿಡಿ, ನಾ ಹೇಳಿದೆ ಅಂತ ನೀವೇನು ನಂಬೋದು ಬೇಡ. ಹೇಳೋದು ಹೇಳಿ, ನೀವು 4 ವಿಚಾರ ಮಾಡಿ ನನ್ನ ಮಾತು ಸುಳ್ಳ ಅಂತ. ಆಯಿತು. ಈ ಕರ್ವಾಲೋ ಇದಾನಲ್ಲ, ಭಾರಿ ಕಿತಾಪತಿ ಮನುಷ್ಯ. ಛೇ, ಮತ್ತೇನು ಅಂಥ ವಿದ್ಯಾವಂತನ ತೆಗೆದು ಈ ಕೊಂಪೆಗೆ ಹಾಕಿರಬೇಕಾದ್ರೆ ನೀವೇ ವಿಚಾರ ಮಾಡಿ. ಈತ ಏನು ಮಾಡಿದ ಗೊತ್ತೇ? ಮಲ್ಲಾಪುರದ ಕಡೆಯವರಿಗೆ ಬಗನಿ ಹೆಂಡ ಕಟ್ಟೋದಕ್ಕೆ ನಾನು ಕಾಂಟ್ರಾಕ್ಟ್ ಕೊಡಲಿಲ್ಲ ಅಂತ ಅವರನ್ನು ಹಿಡಿದುಕೊಂಡು ನಾನು ಬೆರಕೆ ಸೇಂದಿ ಮಾಡ್ತಿದ್ದೀನಿ ಅಂತ ಅರ್ಜಿ ಬರೆಸೋದೆ. ತಿಂಗಳಿಗೆ 70,000 ಸರ್ಕಾರಕ್ಕೆ ಕಟ್ಕೊಂಡು ನಾನು ಅಸಲು ಗಿಟ್ಟಿಸಬೇಕಾದ್ರೆ ಕಷ್ಟ ಆಗಿದೆ. ಈತನಿಗೆ ನಾನು ಬಿಟ್ಟು ಬ್ರ್ಯಾಂಡಿ ಕೊಟ್ಟು ಪುಸಲಾಯಿಸಿಲ್ಲ ಅಂತ ಈತ ಕೆಲಸಕ್ಕಿಳಿಯೋದೆ. ನೀವೇ ಯೋಚನೆ ಮಾಡಿ, ನಾನು ಕಂಡಂಗೆ ಅವರು ಯಾರ ಜೊತೆಯೂ ಹೆಚ್ಚಿಗೆ ಸೇರೋಲ್ಲಲ್ವಾ? ಅದೇ ಇರೋದು ಅವಂದು. ಅಪ್ಪಂತವರು ಮರ್ಯಾದಸ್ಥರು ಅನ್ನೋರನ್ನು ಕಂಡ್ರೆ ಅವನಿಗೆ ಆಗೋದೇ ಇಲ್ಲ. ನಾವೆಲ್ಲ ಆತನ ಎಷ್ಟೊಂದು ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಡ್ತಿದ್ವಿ. ಈತ ನೋಡಿದರೆ ಬೀದಿ ಪೋಲಿಗಳು, ಬಿಕನಾಸಿಗಳು ಇಂಥವ್ರ ಜೊತೆನೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಓಡಾಡ್ತಾನೆ. ಕಳ್ಳಬಟ್ಟಿ ಕಾಯಿಸೋನೊಬ್ಬ ಮಂದಣ್ಣ ಅಂತ ಅವನ ಜೊತೆ ಮಿಲಾಖತ್ತಾಗಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಅವನ ಮೇಲಿನ ಕಳ್ಳಬಟ್ಟಿ ಕೇಸಿಗೆ ನಿಮ್ಮನ್ನು ಹೇಗೋ ಸಿಕ್ಕಾಕಿಸಿದ್ದಾರೆ, ನಿಮಗೆ ತಿಳಿದಿರಬಹುದು. ಇಲ್ಲಪ್ಪ, ನಾನೇ ಲಾಯರ್ ಗೊತ್ತು ಮಾಡಿಕೊಂಡಿದ್ದು ಆ ಮಂದಣ್ಣನಿಗೆ. ನೋಡಿದ್ರಾ, ನಿಮ್ಮಂಥವರು ತಿಳಿದೇ ಮಾಡದೆ ಇಂಥವಕ್ಕೆಲ್ಲ ಇಳಿಕೂಡ್ದು. ಒಂದು ಸಾರಿ ಪೊಲೀಸ್ನವರ ನಿಗಾ ಬಿತ್ತು ನಿಮ್ಮ ಮೇಲೆ ಅಂದರೆ ಫೈಲು ಬಿಲ್ಡಪ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾಳೆ ತಾವು ಮುಂದಾಳತ್ವ ವಹಿಸಿ ಮುಂದೆ ಬರಬೇಕಾದವರು. ನನಗೆ ಏನೂ ತೋಚಲಿಲ್ಲ, ಕರ್ವಾಲೋ ಇಂಥ ತಳ್ಳಿ ಅರ್ಜಿ ರಾಜಕಾರಣ ಮಾಡಲು ಸಾಧ್ಯವೇ ಇರಲಿಲ್ಲ. ಆದರೆ ಕರ್ವಾಲೋ ಪರಿಚಯವೇ ಇಲ್ಲದೆ ಕರ್ವಾಲೋರಿಗೆ ಆಪ್ತರಾಗಿ ಅವರ ಕೀರ್ತಿರತೆ ಹಬ್ಬಿಸಿದವರನ್ನೂ ನೋಡಿದ್ದೆ. ಈಗ ಕರ್ವಾಲರನ್ನು ಏನೂ ತಿಳಿಯದೆ ಅವರ ಮೇಲೆ ನಿಷ್ಕಾರಣವಾಗಿ ಶಂಕಿಸುವವರನ್ನು ನೋಡಿದೆ. ಆದರೆ ಈ ರೀತಿ ಒಬ್ಬರನ್ನು ಅಗೋಚರವಾಗಿ ಮೇಲಕ್ಕೆತ್ತುವ ಅಥವಾ ತುಳಿಯುವ ಗುಪ್ತ ವ್ಯವಸ್ಥೆಯ ವಿರುದ್ಧ ನಾನು ಅಸಹಾಯಕನಾಗಿದೆ. ಕರ್ವಾಲು ಸಾಹೇಬರನ್ನು ಒಂದು ಮಾತು ಕೇಳಿದರೆ ಅವರು ಸತ್ಯ ಸಂಗತಿ ತಿಳಿಸಬಹುದು ಎಂದೆ. ನೋಡಿ, ಕೇಸು ಏನೋ ಒಂದಾಗುತ್ತೆ, ಅದು ದೊಡ್ಡದಲ್ಲ. ಆದರೆ ಈ ಕರ್ವಾಲು ಬಗ್ಗೆ ಮಾತ್ರ ನೀವು ಹುಷಾರಾಗಿರಿ. ಪೊಲೀಸ್ನವರು ಯಾವುದನ್ನೂ ಯಾವತ್ತೂ ಅಲ್ಲಿಗೆ ನಿಲ್ಲಿಸೋರಲ್ಲ ಎಂದರು ಗೋವಿಂದಪ್ಪ. ಅವರ ಮಾತು ನಾನು ನಂಬದಿದ್ದರೂ ಪರವಾಗಿಲ್ಲ, ಒಂದು ಬಗೆಯ ಗುಮಾನಿ ಹುಟ್ಟಿಸಿ ಬಿಡೋಣ ಎಂದು ಆತ ಬಂದಿದ್ದ. ಆದರೆ ಆತ ಬಂದಾಗ ಕಾಲ ಮೀರಿ ಹೋಗಿತ್ತು. ಅನೇಕ ದಿನಗಳ ಹಿಂದೆನಾದರೂ ಬಂದು ಈ ರೀತಿ ಕರ್ವಾಲೋ ಮೇಲೆ ಹೇಳಿದರೆ ನನಗೆ ಅಧೈರ್ಯ ಉಂಟಾಗಬಹುದಿತ್ತು ಏನು. ಆದರೆ ಈಗ ಕರ್ವಾಲೋರ ಮನಸ್ಸಿನ ಭೂಮಿಕೆ ನನಗೆ ಪರಿಚಯವಾಗಿ ಅವರ ಅಭಿವ್ಯಕ್ತಿಯ ಪರಿಭಾಷೆಯು ನನಗೆ ಪರಿಚಯವಾಗಿತ್ತು.
0: ಗೋವಿಂದಪ್ಪ ಎಚ್ಚರಿಕೆ ಹೇಳಿ ಹಿಂತಿರುಗಿದಾಗ ನಾನು ಅಂದುಕೊಂಡೆ, ಈ ವಿಷಯ ಮೊದಲು ಕರ್ವಾಲರನ್ನು ಕೇಳಿ ಸ್ಪಷ್ಟಪಡಿಸಿಕೊಳ್ಳಬೇಕು ಎಂದು. ಇದರೊಡನೆ ನನಗೆ ಗೊತ್ತಾಯಿತು ಮಂದಣ್ಣನ ಕೇಸಿನ ಹಿಂದೆ ವಿರುದ್ಧವಾಗಿ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡುತ್ತವೆ ಎಂದು. ನಾನು ಕರ್ವಾಲು ಎಲ್ಲ ಸಾಕ್ಷಿ ಹೇಳಲು ಮುನ್ಸಿಪ್ ಕೋರ್ಟಿಗೆ ಹಾಜರಾದಾಗ ಎಲ್ಲ ಆಶ್ಚರ್ಯಚಕಿತರಾದರು. ಪೊಲೀಸರು ಸಂಶಯ ಕುಳಿತರಾದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಶ್ವನಾಥ ಎನ್ನುವ ನನ್ನ ದೂರದ ಸಂಬಂಧಿ ನನ್ನನ್ನು ಅತ್ಯಂತ ತಿರಸ್ಕಾರದಿಂದ ನೋಡಿದ. ನಾನು ಬೇರೆ ಜಾತಿಯವಳಾದ ನನ್ನ ಹೆಂಡತಿಯನ್ನು ಮದುವೆಯಾದುದೇ ಅವನಿಗೆ ಅಸಹ್ಯ ವಾರ್ತೆಯಾಗಿತ್ತು. ಯಾವುದೋ ಮದುವೆ ಮನೆಯಲ್ಲಿ ಎಂಥ ಅಪ್ಪನಿಗೆ ಎಂಥ ಮಗ ಹುಟ್ಟಿದ, ಆನೆ ಹೊಟ್ಟೆಯಲ್ಲಿ ಲದ್ದಿ ಬಿದ್ದಂತಾಯಿತು ಎಂದು ಹೀಯಾಳಿಸಿದಂತೆ. ಇನ್ನು ಕಳ್ಳಬಟ್ಟಿ ಕೇಸಿನ ಮಂದಣ್ಣನಿಗೆ ಸಾಕ್ಷಿದಾರನಾದದು ನನ್ನ ಯೋಗ್ಯತೆಗೆ ಸರಿಯಾದ ಕೆಲಸವೇ ಆಗಿತ್ತು ಆತನ ದೃಷ್ಟಿಯಲ್ಲಿ. ಅದೃಷ್ಟಕ್ಕೆ ನ್ಯಾಯಾಧೀಶರು ಅಲ್ಲಿಯವರಲ್ಲದೆ ಯಾರೋ ಬಿಜಾಪುರದ ಕಡೆಯವರಾಗಿ ನಾವು ಬದುಕಿದೆವು. ಪಬ್ಲಿಕ್ ಪ್ರಾಸಿಕ್ಯೂಟರ್ ತನ್ನ ವಾದದಾದ್ಯಂತ ನಮಗೂ ಮಂದಣ್ಣನಿಗೂ ಏನು ಸಂಬಂಧ ಎಂಬುದನ್ನೇ ಕೆಣಕ್ತಾ ಇದ್ರು.

ಅಸಾಧ್ಯವಾದ ಬೆಳೆಯುವುದನ್ನು ಕೊಳೆಯಲಿ. ಅದು ನಮ್ಮ ಜನರೊಂದನ್ನ ನಿರ್ವಿವಾದವಾಗಿ ಒಗ್ಗಿದ್ದರೆ ಅದು ಬೆಲ್ಲ ಇಲ್ಲ ಎಂಬುದು ಜೇಜನ್ನು ಕರ್ತವ್ಯ ಎಂಬುದು ಆ ವಿಶೇಷವೇ. ಒಂದೊಂದು ಸ್ವಲ್ಪ ಇಟ್ಟ

ಆದ್ದರಿಂದ ನಾನು ಅಲ್ಲಿಂದ ನೇರವಾಗಿ ಇಂಜಿನಿಯರಿಗೆ ಬಂದು ಕರ್ಮಾನುಭವದಲ್ಲಿ ಆಗ ಶಾಸಕ ಕೋಟಾಟ ಗೋವಿಂದಪ್ಪ ಮಾಡಿದ

ಹೊಸ ಶೈಲಿಯಲ್ಲಿ ಅಂದರೆ ಬಿರಿಯಾನಿಯಾಗಿರುತ್ತೆ. ಅದಕ್ಕೆ ಅವರಿಗೆ ಬಿರಿಯಾನಿ ಬಿರಿಯಾನಿ ಎಂದು ಅನುಮಾನ ಮಾಡುವುದು. ಕರ್ರಗೆ ಕುಳ್ಳಗಿಲ್ಲ, ತನಗೆ ಮರ ಹತ್ತುವುದು, ಶಿಕಾರಿ ಮಾಡುವುದು, ಈಜು ಹಿಡಿಯುವುದು ಇತ್ಯಾದಿ ಸಾಧಿಸಲು ಬರುತ್ತದೆ ಎಂದು ಹೇಳಿದ್ದಾರೆ. ಅವನು ಮದುವೆ ಸೀಸನ್ ನಂತರ ಶಿಕಾರಿಯಾಗಿ ಬಂದಾಗಿ ಮಾಡಿಕೊಂಡಿರುತ್ತಾನೆ. ಅದು ತನ್ನೊಡನೆ ಬಂದಿದ್ದಾನೆ ಎಷ್ಟೋ ಸಾರಿ ದಿನ ದಿನಕ್ಕೆ ಕಾಡಿ ಕಾಡಿ ಕಳೆದಿದ್ದಾನೆ. ಅದು ನಾನು ಪ್ರಭಾಕರನ್ನು ಬಿರಿಯಾನಿಯ ಭಕ್ತರಾದ ಅವನ ಹೆಸರಿಗೆ ನಾವು ಶರಣಾಗಿರಬಹುದು. ನಮ್ಮ ಅನ್ವೇಷಣೆ ಬಿರಿಯಾನಿಯನ್ನು ಯಾವುದೇ ಸಂಬಂಧವಿಲ್ಲದಿದ್ದರೂ ಬಿರಿಯಾನಿ ಕರೆಯಪ್ಪ ನಮ್ಮೊಡನೆ ಅಭ್ಯಂತರ ತೆರವೆ ಎಲ್ಲದಿನವೆಂದು ಕರ್ಮಾಲಾರಿಕೆಗೆ ಸ್ಪಷ್ಟಪಡಿಸಿದವು. ಕರಿಯಪ್ಪನ ಎರಡು ಕಾಲುಗಳು ಬಾಳೆಕಾಯಿಯಂತೆ ಕಮಾನವಾಗಿ ಬಾಗಿದ್ದವು. ಅದು ಹೇಗೆ ಕಮಾನ ಕಾಲುಗಳಲ್ಲಿ ಇದು ವೇಗವಾಗಿ ಮರಹತ್ತಾನೆ ಎಂದು ಮಂತ್ರನನ್ನು ಕೇಳಿದ್ದಕ್ಕೆ ಅವನವನು ಕರಿಯಾರಿಯ ಮರಹತ್ತೆಯೇ ಕಾಲುಗಳು ಕಮಾನಾಗಿ ಹೋದವೆಂದು ಹೇಳಿಬಿಟ್ಟ. ಕರ್ಬಾರು ಆ ಸಮಯದಲ್ಲಿ ಇನ್ನೂ ನಿಮಿಷಗಳಲ್ಲಿ ತಾಡುತ್ತಿದ್ದರು. ಹಾಸನದಿಂದ ಮಂಗಳೂರಿಗೆ ರೈಲು ಮಾರ್ಗ ಹಾಕಲು ಕಾಡುಗಳೆಲ್ಲ ರಸ್ತೆಗಳಲ್ಲಿ ವ್ಯಾಪಕವಾಗಿ ಶಿರಾಡಿ ಗಾಡಿ ಮಾಡಿ ಮಾಡಿದರು. ಈ ದಾರಿಗಳಿಂದ ನಮ್ಮ ಅನ್ವೇಷಣೆಯನ್ನು ಆರಾಧಿಸಿ ಚಾರ್ಮಾಡಿ ಬಳಿ ಬೆಂಕಿ ಕಟ್ಟಿನ ಮರ ಸಾಗಿಸಲು ಮಾಡಿಕೊಂಡು ಸಣ್ಣ ಕಾಡುಗಾರಿಗಳು ಸೇರಿ ಅಲ್ಲಿಂದ ಮುಂದುವರಿ ಬರೆದು ಮಂಗಳೂರು ಬೆಂಗಳೂರು ರೈಲು ಬರುತ್ತಿರುವುದು ಎಂದು ಲೆಕ್ಕ ಹಾಕಿದ್ದರು. ಇಷ್ಟರೊಳಗೆ ಆ ಪ್ರಾಣಿಯ ಸಂದರ್ಶನ ನಮಗೆ ಹಾಗೆಯೇ ಆಗುತ್ತದೆಂದು ಅವರು ಮಂದನೆಗಳನ್ನು ಹೇಳಿದ. ಅದನ್ನು ನಾನು ಅಶಿಕ್ಷಕ ಸುಮ್ಮನೆ ಮನೆ ಹಿಂದೆ ಬನ್ನಿ ಬನ್ನಿ ನಾ ತೋರಿಸಿಕೊಡ್ತೇನೆ ಎಲ್ಲ ನೋಡಿ ಎಂದು ಹೇಳಿ ಅವನು ಹೇಳುವ ದಾರಿಯಾದೇ ಆದರೂ ನಾನು ಇಲ್ಲಿ ಹೊರಟು ಪೆಟ್ಟದ ಕಗ್ಗಿಯೊಳಗೆ ಚಾರ್ಮಾಡಿ ಮಾಡಲಿಕ್ಕೆ ಬರುವ ದಾರಿಯಾದಿಯಾಗಿತ್ತು. ಯಾವ ದಾರಿಯಾದಿಯನ್ನು ನೀನು ಖಂಡಿತ ತೋರಿಸುವ ಹಾಗಿದ್ದರೆ ನಡೆದಾಡಿ ಎಂದು ಹೇಳಿದೆವು. ಪ್ರಭಾಕರ

ಆದರೆ ಮಸಿಯ ನಳಿಗೆಯ ಸಾಮರ್ಥ್ಯಕ್ಕಿಂತ ಮೀನಿನಿಂದ ನಳಿಗೆಯೇ ಆ ಸ್ಫೋಟಗೊಂಡು ಕರಿಯಪ್ಪನ ಮನಗಿನ ಬಳಿ ಕಣ್ಣಿನ ಕೆಳಗೆ ಅದರ ಉಚ್ಚೆ ಅಚ್ಚುಗೊಂಡು ನಾಟಿ ಬಿಟ್ಟು ಬಿಟ್ಟಿದೆ. ಇಲ್ಲಿ ಮುಂದೆ ನೋಡಿ ನೋಡಿ, ಈಗಲೂ ಗಟ್ಟಿಯಾಗಿ ಸಲ್ತದೆ ಎಂದು ಮೂಗಿನ ಪದಕವನ್ನು ಒಂದೆರಡರಿಂದ ಒಂದೇ ತೋರಿಸಿ ನಾವೇನು ಅದನ್ನು ಗೊತ್ತಿಲ್ಲ. ಈ ಮಧ್ಯೆ ಒಂದು ದಿನ ಕರವಾಲು ಅಲೋ ನೋಡಿ ನೋಡಿ, ನಮ್ಮ ಮೂಗು ತಪ್ಪಾಗಿದ್ದಾಗಿದೆ ಎಂದು ಎಂದರು. ಯಾಕೆ ಎಂದೆ. ಏನಿಲ್ಲ, ಅವತ್ತು ಮೌ ಮೌ ಮೌಗಳು ನಮ್ಮ ದೇಶದಲ್ಲಿ ಇಲ್ಲ ಇಲ್ಲ ಇದೆ, ಅದು ಸರಿಯಲ್ಲ, ನಮ್ಮಲ್ಲೂ ಇವೆ. ಆದರೆ ಕಾಕಿಗೆ ಪೇಟೆ ಕಟ್ಟಿಕೊಂಡು ಪೊಲೀಸ್ ಅಂತ ಹೆಸರಿಸಿಕೊಂಡಿವೆ ಎಂದೆ. ನನಗೆ ಸರಿಯಾಗಿ ಅಗ್ಯವಾಗದೇ ಇದೆ, ಯಾಕೆ ಸರಿಯಲ್ಲ ಏನಾಯಿತು ಎಂದೆ. ಕರ್ವಾಲು ಅಲೋ ನೋಡಿ, ಲಕ್ಷ್ಮಣ ಒಬ್ಬ ಪೊಲೀಸ್ ನೋಡಿ ಬಡವರು ನಿಮ್ಮ ಕೇಸು ನಿಲ್ಲಿಲ್ವಲ್ಲ ಎಂದು ಹೇಳಿದ್ದಕ್ಕೆ ಹೇಳಿದಂತೆ, ನಾವು ಕೇಸು ಹಾಕಿದ್ದು ಈ ಕಿಲಾಡಿ ಮಗನ ಹಿಂದೆ ಯಾರ್ಯಾರು ಯಾರ್ಯಾರು ಮತ್ತೆ ಮಾಡಬಾರ್ದು ಅಷ್ಟೇ ಅಷ್ಟೇ. ಇನ್ನೊಂದು ಸಾರಿ ಅಷ್ಟು ಜನರನ್ನು ಎಲ್ಲಿ ನೋಡಿ ನೋಡಿ ಅಂತ ನಿಮಗೆ ತಿಳಿದಿರಲಿ ಸರ್ ಈ ವಿಷಯ. ನಮ್ಮ ನಮ್ಮ ಪೊಲೀಸ್ನವರು ಅಂದರೆ ಮಹಾಹೋಗಳು ಅಂತ ಹೇಳಿ ಎಂದರು. ನಾನು ಆಪಿಲ್ಲದ ಓಪನ್ ಜಿಬ್ಬಿನಲ್ಲಿ ತಿರುಗುವುದನ್ನು ನೋಡಿ ನೋಡಿ, ಓಹೋ ಹೋ ಇದೇನು ಬಂತಲ್ಲಪ್ಪ ಹಸತರದ ಕಾಯಿಲೆ ಎಂದು ಬಂದರು ಕೆಲವರು. ಸ್ಕೂಲ್ ಹುಡುಗರು ಓಹೋ ಸರ್ಕಸ್ ಸಿಪ್ಸಿ ಅಂತ ಚಪ್ಪಾಳೆ ತಡೆಗಟ್ಟ ಓಡಿ ಓಡಿ ಬಂತು. ನನ್ನ ಹೆಂಡತಿ ಅದರ ಟಾಪ್ ಆಫ್ ಪುನಃ ಪ್ರತಿಷ್ಠಾಪಿಸುವ ಬರೀಬರಿಗೆ ಅದರಲ್ಲಿ ಕೀಳು ಇಲ್ಲ ಎಂದು ಪ್ರತಿಭಟಿಸಿದರು. ಮೂಡುಗೆರೆಯ ಮಾರ್ವಾಡಿ ಬಾಡಿಗಳು ಅವರ ಮದುವೆ ಮೆರವಣಿಗೆಗೆ ಲೈನ್ ಮಾಡಿ ಮಾಡಿದ್ದನ್ನು ಬಾಡಿಗೆ ಹೋಗ್ತೀರಾ ಎಂದು ಗಂಡು ಅಂಟುಬಿದ್ದರು. ಈ ಎಲ್ಲ ಕಿರಿಕಿರಿಗಳು ನನಗೆ ಹೇಗೆ ರೇಜ್ ಹೆಚ್ಚಿಗೆ ಮಾಡಿ ಮಾಡಿದ್ದು. ಆದರೆ ಕರ್ವಾಲು ಪ್ರಭಾಕರ್ ಎಲ್ಲರೂ ಮೀಟರ್ ನ್ಯಾವಿಗೇಟರು

0: கருவாலா கேபி பூர்ணச்சந்திரன் கைதேவி. ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತ ತುಳು ಪ್ರಸಾರ.

ಆತ್ಮೀಯ ಬಂಧುಲೆ, ಕಟೀಲ್ ದಪ್ಪೆ ಉಳ್ಳಾಲ್ತಿನ ಚರಣ ಸನ್ನಿಧಿ, ಬಂಡಸಾಲದ ಮಾತಾ ಜೋಕುಲ್ನ ಸೇರಿಗೆಡೆ ಆಟಿಕೂಟದ ಸಂಭ್ರಮ. ಇನಿ ಮುಕುಟಪ್ರಾಯವಾದ ನಮ್ಮ ಕೆ ಪೇಜಾವರ್ ಎನ್ನ ಗುರುಕುಲ್ಲ ಸರಿ ನಮ್ಮ ಸೇರೊಂದು ತೀಕನಂಚಿನ ಪೊರ್ತುಡು ಒಕ ತೆನಸು ಮಾತರೆಗಳ ತುಳು ಬರ್ಪುಂಡತಿ, ಮಾತರೆಗಳ ತುಳು ಬರ್ಪುಂಡತ್ತ ಏರೆಗಾಂಡ ಒಂಥೆ ಒಂಥೆ ತುಳು ಬರ್ಪುಣುಂಡ. ಆ ಒಂಥೆ ಒಂಥೆ ತುಳು ಬರ್ಪುಣಕ್ಕೆ ಆಟಿಡು ತಜಾಂಗ ಪತ್ರಡೆ ಬಾಕಿದ ಪೂರ ತಿನ್ನೋಡು ಬಣ್ಣ ಏರೆಗೆ ಒಂಥೆ ಒಂಥೆ ಬರ್ಪುಂಡು ಇತ್ತದ ಪಿಜ್ಜಾ ಬರ್ಗರ್ ಪೂರ ತಿಂದು ಆಗ್ಲಿಕ್ಕೆ ಪೂರ್ತಿ ಅವರ ಆಟಿ ತಿಂಗಳು ಕ್ಲೀನ್ ಆಡು ಬಂಡದು ದುಬ್ಬದಾಗ್ಲಿ ಭಾರಿ ಶೋಕಡೆ ಹಂಚಿ ಆಟಿದ ಕೂಟ ಅಂದ್ಮಂತೆ ಆ ಒಂಥೆ ಒಂಥೆ ಭಯರವಲ್ಲಿ ಅವು ಪೂರ್ತಿ ಅವರ ಬೋಡು ಆಯ್ಕೆ ಪೂಂಬೆ ತಿಮರೆ ತಜಂಕ್ ಇಂಚಿನ ಪೂರ ತಿಂದದು ಪೂರ್ತಿ ಬರೋಡು ಅಂಚ ತುಳುಲಾತೆ ಒಂಥೆ ಒಂಥೆ ಬರಿಯರವಲ್ಲಿ ಅವು ಪೂರ್ತಿಯಾದ ಬರೋದು ಬಂದುಲ ಅದಕ್ಕೋಸ್ಕರ ತುಳುನಾಡದ ಮಾತ ಜೋಕ್ಲೆಗೆ ಆಟಿಕೂಟದ ಒಂಜಿ ಸುರೂತ ಎನ್ನ ವಿನಂತಿ ಹೆಂಚಿನ ಅಂದ್ಬಂಡ ತುಳುನಾಡು ಜನ್ಮ ಪಡೆಯನೆಕ್ಕೋಸ್ಕರ ನಮ್ಮ ಪುಣ್ಯ ಮಲ್ತದ ಬಣಪಣಂಚಿನ ಒಂಜಿ ಭಾವನೆ ಸುರೂಕು ನಮ್ಮ ನಮ್ಮ ಮಂಡ್ಯದಿಂದ ಒವ್ವ ಜನ್ಮದ ಪುಣ್ಯವಶಾತ್ ನಮ್ಮ ಈ ತುಳುನಾಡು ಬತ್ತದ ಅದಕ್ಕೋಸ್ಕರ ನಂಕೆ ಹೆಮ್ಮೆ ಬೋಡು

ನಮ್ಮ ತುಳುವಪ್ಪೆ ನಮ್ಮ ನಾಡ ಇಕ್ಕೋಸ್ಕರ ತುಳು ಮಣ್ಣಿಡು ಈ ಆಟಿ ಕೂಟ ಅಂಚಿನ ಪುರ ನಡಪು ಅಣ್ಣ ಇಂಚಿ ಬದಾನೆ ಅತನದ ಬಂಡ ನಮ್ಮ ಭಾಷಾಂತರ ಬಕ ಬಕ ಬೇತೆ ಬೇತೆ ಮೀಡಿಯಂ ಬತ್ತದ ಪುಣ್ಯ ಮತ್ತೆ ತುಳು ಪಾತೆರಂತೆ ಬಂಗ ಒಂದು ಕೆಲವು ಜೋಕ್ಲು ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಪೋಂಡಲ್ಲ ಕೆಲವು ಇಲ್ಲ ಆ ಜೋಕ್ಲಿಗೆ ತುಳು ಪಾತೆರ ಹುಡುಗುಜಿ ಪಂಡ ಏನಿರಲ್ಲ ಇಂಗ್ಲಿಷ್ ಇಡೇನೇರ ಕುಪ್ಪಿಡ್ಬೇಡ ಚಿಲ್ಲೋಟ ಇಡುವರು ಅರೆ ಸಂಗತಿ ಗೊತ್ತಿದ್ದು ರ್ಯಾಸ್ಕಲ್ಚಿ ಮಗ ಆಮ್ಲೆಟ್ ಒಳಗೈತಿ ನೆರ್ನೇರ್ ಗೊತ್ತಿಜ್ಜಿ ಆ ಹೆಂಚಿನ ಅಂಡಲ್ಲ ಇಂಗ್ಲಿಷ್ ಇಡೇ ಪಾತ್ರ ಅಂಚಿನ ಭ್ರಮೆ ಐಕ್ಯನ ವಿನಂತಿ ಹೆಂಚಿನ ಅಂದ್ಬಂಡ ತುಳುನಾಡದ ಪ್ರತಿ ಇಲ್ಲದ ಜೋಕುಲು ನಮ್ಮ ಮಾತೃಭಾಷೆ ಅಂದಂದಾಂಡ ಇಂಟರ್ನ್ಯಾಷನಲ್ ಶಾಲೆಗೆ ಪೋಂಡಲ್ಲ ನಮ್ಮ ಜೋಕುಲು ಇಲ್ಲಲ್ಲ ತುಳುವೇ ಪಾತ್ರರುಡು ಇಜ್ಜಿಂದಾಂಡ ನನತ್ತ ದುಂಬುಗು ಭಾರಿ ಬರ್ಮಿ ಇನ್ನಿ ತುಳು ಪಾತ್ರ ಬುಡುಕುಜೇರಿ ಕೆಲವಿಲ್ಲ ತುಳು ಭಾಷೆ ಒರಿಂದ ಮಾತ್ರ ತುಳು ಇಂಚಿನ ಸಂಸ್ಕೃತಿ ಒರಿವು ಇಜ್ಜಿಂದಾಂಡ ಒರಿ ಅಂದ್ರೆ ಏನೋ ಕಾರ್ಯಕ್ರಮ ಪೋಯಿನವಳು ಬಂಡ್ಪೆ ಒಂಜಿ ಮಲ್ಲ ನೆತ್ತ ಲೇಸಿತ್ ಕುಟುಂಬ ತರವಾಡದ ಇಲ್ಲಿ ಬಾರಿ ಜನಪುರ ಸೇರಿದೆ ಲಕ್ಷಗಟ್ಲದ ನೋ ನೇಮ ಲಕ್ಷಗಟ್ಲದ ಓಮಪುರ ಒಂದುಂಡು ಅದನ್ನ ಕೊಂಚ ಇಲ್ಲೇ ಬಾಲೆನ್ ಎತ್ತಕೇಂಡೆ ಬಾಲೆನ ಇಲ್ಲ ಪುದರಿಂಚ ಮಗ ಅಪ್ಪ ಬತ್ತು ಬಂಡಿ ಇಜ್ಜಿ ಸರ್ ನಮ್ಮ ತುಳು ಪಾತ್ರ ಬುಡುಪುಣ್ಣ ಇಜ್ಜ ಇಂಗ್ಲಿಷ್ ಪಾತ್ರ ಟೆಲ್ ಯುವರ್ ನೇಮ ಟು ದಿಸ್ ಮಂಜಲ್ ಮಾಮ ಆತನಗ ಬತ್ತನೆ ನೇಮಗು ಪುದರ್ ಬಂಡ್ರ ಗೊತ್ತಿಜ್ಜಿ ನೇಮ ಮುಗಿಂಡು ದೈವ ಬೂಲ್ಯ ಗೊಂದು ಬೈಜಾವರ್ರೆ ಬೂಲ್ಯ ಬಂದದ ಈ ಮಗೆ ಅಮ್ಮೇರನ್ ಮಿತ್ತದಿರ್ತಾರೆ ಸುರಮಲ್ತಿ ಪಪ ವಾಟ್ ಇಸ್ ದಿಸ್ ಕೇನ್ ಅಮ್ಮೇರ್ನ ಟೈರ್ದ ಗಾಳಿ ಪೂರ ಪೂರ್ಣ ಬೂಲ್ಯೋಗ ಇಂಗ್ಲಿಷ್ ಶಬ್ದ ನಿಕ್ಲ ಗೂಗಲ್ ಡ ಕೇಳಿ ವಾಟ್ ಇಸ್ ಬೂಲ್ಯ ಓಲ್ಯ ನಂಗ ಸಂಗತಿ ಗೊತ್ತಿ ಆತನಗ ಅಮ್ಮೇರ ಪಂಡಿರು ದಟ್ ಇಸ್ ಲೀಫ್ ಪ್ಲಕಿಂಗ್ ಫ್ರಮ್ ದ ಟ್ರೀ ಹೋಲ್ಡಿಂಗ್ ಇಟ್ ಇನ್ಸರ್ಟಿಂಗ್ ಸಮ್ ಗಂಧದ ಪುಡಿ ಮಂಜಲದ ಪುಡಿ ಕುಂಕುಮದ ಪುಡಿ ಜಸ್ಟ್ ಲೈಕ್ ಪಿಜ್ಜಾ ಅಂಡ್ ಬರ್ಗರ್ ಯು ನೋ ದಿಸ್ ಇಸ್ ಕಾಲ್ಡ್ ಬೂಲ್ಯ ಎಲ್ಲ ಬಾಲೆ ಮಲ್ಲಾಪುಂಡು ನಮ್ಮ ತುಳುನಾಡದ ದೈವ ದೇವರ ಎದುರು ಇಂಗ್ಲಿಷ್ ಲೆಪ್ಪರ ಆಪುಂಡ ದೈವ ದೇವರೇನು ಪ್ರಶ್ನೆ ಐ ವೆಲ್ಕಮ್ ಪಂಜೂರ್ಲಿ ಟು ಮಣೆ ಮಂಚ ಐ ವೆಲ್ಕಮ್ ಗುಳಿಗಾ ಟು ಮಣೆ ಮಂಚ ಲೆಪ್ಪರ ಆಪುಜಿ ಐಕೋಸ್ಕರ ನಮ್ಮಡ ತುಳು ಬೋರ್ಡ್ ಇತ್ತದಾನೆ ಅದನ್ಬಂಡ ಪೂರ ಗೂಗಲ್ ಪೂರ ಇಂಟರ್ನೆಟ್ ಪೂರ ನೆಕ್ಕೋಸ್ಕರ ನಮ್ಮ ಐನು ಪೂರ ಮರತದ ನಮ್ಮ ಸಂಸ್ಕೃತಿನ ಪೂರ ಮರತದ ಮರತ ಬೇರೆ ಕಾರಣದಾನೆ ಬಂಡ ನಮ್ಮ ಕೈಟೊಂಗಿ ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ ಅಂತ ಮಾಡ್ತೀವಿ ಬುಕ್ ಫೇಸ್ ಮಲ್ಪಣ ಪ್ರಾಯಡು ನಮ್ಮ ಜೋಕುಲ ಅಲಕ್ಕ ಫೇಸ್ಬುಕ್ ಕೊಡಲ್ಲ ಅಪ್ಪ ಅಮ್ಮನ ಲೋಡ್ ಡೌನ್ ಮಲ್ಪರ ಗೊತ್ತಿದ್ಯ ಅಂದ್ರೆ ಡೌನ್ಲೋಡ್ ಜಾಸ್ತಿ ಆ ಒಂದು ಸೆಟಪ್ ಆಪಣ ಪ್ರಾಯಡ್ ಅಪ್ಸೆಟ್ ಆದ ಜೋಕ್ಲಾಟಿಗೆ ಜೋಕ್ಲಾಟಿಗೆ ಮಲ್ತದ ನಮ್ಮ ಇತ್ತನ ಪೂರ ದಿಕ್ಕಲ್ಲ ಜೋಕ್ಲಾಟಿಗೆ ಮಲ್ಪರ ಬಿದ್ದಾರೆ ಅವೇನ್ ನಮ್ಮ ಎಜುಕೇಶನ್ ಅಂದ್ರೆ ತಂದ್ರಲ್ಲ ಯಾಕೆ ಎಜುಕೇಟೆಡ್ ಐಕೋಸ್ಕರ ಇನ್ನಿ ಬೊಂಡದಂಗಡ್ಡೆ ಬೋದು ಕೇಳಲೇ ನಿಕ್ಲಿ ನಮ್ಮ ತುಳುನಾಡು ಎರಡ ಕೃಷಿಕೇರಡ ಬೋದು ಕೇಂದ ನಮ್ಮ ಕೆ ಕೆ ಪೇಜ ಅವರು ಸರ್ ಎದುರು ರೆಡ್ಡು ಬೊಂಡ ಇತ್ತಂಡ ಅರೆ ಅರೆ ಕರೆಕ್ಟ್ ಬಂಡ್ಪೇರು ಬಾವೆ ಕಮ್ಮಿ ಇತ್ತನ ನೀರು ಜಾಸ್ತಿ ಇತ್ತನ ಬೊಂಡ ಕೊಡ್ಲಿ ಅಂಗಡದ ಎರಡು ಬೋದು ಕೇಳಲಿ ರೆಡ್ ಸರ್ ದಿಂಚ ಟಕ ಟಕ ಮಲ್ಕಬೇರು ಆ ಬೊಂಡನ ಕರೆಕ್ಟ್ ಕೆತ್ತದ ಕೊರ್ಪೇರು ಇತ್ತೆ ಅಗ್ರಿಕಲ್ಚರ್ ಸೈನ್ಸ್ ಕಲ್ತನ ಕೆಲವು ಜೋಕುಳ್ಳ ಕೇಳಲೆ ಬೊಂಡ ತೋಜ್ಪಾದ ಅಕಲ್ ಕೇಳನೆ ಗೂಗಲ್ ಹಲೋ ಗೂಗಲ್ 95% ಪಚ್ಚೆ ಕಲರ್ 5% ಬೊಟ್ಟ ಬೊಟ್ಟ ಬ್ರೌನ್ ಕಲರ್ ಟಕ ಟಕ ಸೌಂಡ್ ವಾಟ್ ಅಬೌಟ್ ದಿಸ್ ಕೋಕೋನಟ್ ಅವು ತಿರ್ಗ ತಿರ್ಗ ತಿರ್ಗ ಪಣ್ಪುಂಡ್ ದಟ್ ಈಸ್ ಬಣ್ಣ ಇಂಚನೆ ನಮ್ಮ ಸಂಸ್ಕೃತಿ ಪೂರ ಬುಡೊಂದು ಬೋದು ನಾನೊಂಜಿ 10 ವರ್ಷಡು ಇಲ್ಲ ಜೀವ ಪೋಂಡರ ಗೂಗಲ್ ನನಗೆ ಕೇಳ ಪರಿಸ್ಥಿತಿ ಅಮ್ಮೇರೆ ಸಹಿತರೆ ಗೂಗಲ್ ಅವು ಪಣ್ಪುಂಡ್ ಕಾಲ್ ಯುವರ್ ಕುಟುಂಬ ಮೆಂಬರ್ಸ್ ಟೆಲ್ ದಮ್ ಅಬೌಟ್ ಸೂತಕ ಅರ್ಕಟ್ಕೊಂಡು ಒಂದು ದರ್ಬೆಕೊಂಡು ಅರ್ಕಟ್ ಬಾಡು ಬಣ್ಣ ನೆಟ್ವರ್ಕ್ ಫೋನ್ ಅಂತ ಪುನಃ ಅವಳೆ ವಾಕ್ಯ ಆತ ನಮ್ಮ ತಂತ್ರಜ್ಞಾನಕ್ಕೆ ಅಡ್ಜಸ್ಟ್ ಆದ ಐಕೋಸ್ಕರ ಈ ತುಳು ಆಚರಣೆ ಈ ದಾಯ ಆಟಿ ಬಂಡ್ಪುಣ ಬತ್ತಂಡು ನಮ್ಮ ತುಳುನಾಡದ ವಿಶೇಷತೆ ದಾದ ಐನು ಪೂರ ನಮ್ಮ ತೆರಿಯೊಂದು ತೆರಿಯೊಂದು ಐಕ್ ಸಂಬಂಧಪಟ್ಟನ ಸಾಹಿತ್ಯ ಕೇಣೊಂದು ಕೇಣೊಂದು ಪೋಡ ನಂಚಿನ ನಮ್ಮ ಕ್ರಮ ಅಪಗ ತುಳುನಾಡು ಬಂಡ ದಾದ ತುಳುನಾಡದ ಪೊರ್ಲು ದಾದ ಆ ತುಳುನಾಡದ ಪೊರ್ಲು ದಾದ ಪಂಡದು ಒಂಜಿ ಪದ್ಯ ಏನದು ಬೊಕ್ಕ ನಮ್ಮ ಪೇಜ್ ಅವರು ಪಣ್ಪೇರು ಆ ತುಳುನಾಡದ ಪೊರ್ಲು ದಾದ ಅವು ಎಂಚ ನಮ್ಮ ಬಾಕಿ ನಾಡಿದ್ದು ನಮ್ಮ ನಾಡು ಎಂಚ ವಿಶೇಷತೆ.

ಬಂದ್ರೆ ಫ್ರೂಟ್ ನಮ್ಮನ್ನು ಕಾಪುರಕ್ಷಣೆ ಮಾಡ್ಬೇಕಿತ್ತಿನ ಅಪ್ಪ. ದುರ್ಗಾ ಪರಮೇಶ್ವರಿಗೆ ತೆರಳಿ ತಗ್ಗ ಒಂದು ಎನ್ನ ನಂಬುಲಿಗಿದ ಸತ್ಯ ಈಶ್ವರ ದೇವರ ವರಪ್ರಸೋದ್ರ ಅಪ್ಪ ಕಚ್ಚೂರ ಮಾಲ್ದಿನ ಪುಣ್ಯದ ಗರ್ಭುಡು ಬುಡುದು ಕೋಡಿಕೊಂಡಾಲ ಕೊಡಗ ಬಂಡಾರಡ ಜಾಗಿಡುಬುಲೇನ ಮಾಮಲ ಸತ್ಯ ಕೋರ್ದಬ್ಬು ಬೆಳಕಾಯಿ ಬಾರ್ಕೂರುಡುದು ತೆನಕಾಯಿ ನೀಲೇಶ್ವರ ಮುಟ್ಟ ಅವೇತೋ ಸಾನ ಮುಂಡಿಗೆ ನುದಿಪನ ಮತ್ತು ನಂಬಿಚ್ಚಿತಿ ಭಕ್ತರಿಗೆ ಕರಿಗಂಧದಿ ಮೂರ್ಪಿಚ್ಚಿತಿ ಬಬ್ಬುಸ್ವಾಮಿಗೆ ತೆರಳಿ ತಗ್ಗ ಒಂದು ಇನ್ನು ಪಣಂಬೂರು ಪಟ್ಟ ಸಾಲ ಏಳು ಕೊಪ್ಪದ ಕೊರಗೆರೆ ಅಳಿದು ಪೋಯಿನ ಚಿತ್ರ ಪುರ್ತುಡು ಬೊಳ್ಳೆಂಗೇರದ ತುದಿತ ಪೊಯ್ಯನ ಅರಿಂದು ಮಾತ್ರ ಸತ್ಯ ತೆಂಡದ ಕಾಯಿನ ತಾರೈಂದು ಮಾತ್ರ ಸತ್ಯ ಕೊರಗಜ್ಜ ಗ್ಯಾನ ಮರಪಟ್ಟ ಬುರೊಂದು ಈ ಪುರ್ಲ ಚಾವಡಿದ ಮುಡಾಯಿ ಪಡ್ಡಾಯಿ ತೆನ್ಕಾಯಿ ಬಡಕಾಯಿಡೆ ನೆಲೆ ನೆಚ್ಚಿದ ಮಾತ ದೈವ ದೇವರಗಳು ಸುಗಿತುಂದು ರಡ್ಡು ಪಾತ್ರನ ಸುಗಿ ಪರಣಿಗಡ ಅನುಕೇನೊಂದಿಲ್ಲ ಬಂದುಲೆ ಸತ್ಯತ್ತಿ ಮಣ್ಣು ಧರ್ಮಿತ್ತಿ ಜಾಗೆ ನಾಗ ನಡೆಯುತ್ತಿನ ಸರ್ಪ ಜಡೆಯುತ್ತಿನ ಪವಿತ್ರವಾಯನ ಮಣ್ಣು ಒಂದು ಕೇಂಡ ಅವು ತುಳುನಾಡದ ಮಣ್ಣು ತೇಜಸ್ ಬಾರಿ ಪೊರ್ಲುಡು ಪಣಂದು ಪೋಯರು ತುಳುನಾಡು ಪಂಡ ದಾದಾ ಬಂದ ನಂದಡಿಕೆ ನಾರಾಯಣ ಶೆಟ್ಟರ ಒಂದು ಸಾಹಿತ್ಯ ಪತ್ತೊಂದು ತುಳುನಾಡದ ಬದುಕಿನ ಪನ್ನೊಂದು ಪನ್ನೊಂದು ಪೋಯಿನ ತೇಜಸ್ ಇಡೀ ಐಟ ನಮ್ಮ ತುಳುನಾಡದ ಬದುಕು ಉಂಡು ಎನ್ನತ ಪ್ರಶ್ನೆ ದಾದ ಅಂದ ಕೇಂಡ ತುಳುನಾಡು ಐ ಪಂಡ ಎಂಚ ಬಾತ್ತಿನ ಬಂದು ನಂಕು ಮಾತ ಜೋಕ್ಲಿಂದ ತೆರೆಯುಡೇನ ವಿಚಾರ ಒಂದು ತುಳುನಾಡು ಪಂಪಿ ಶಬ್ದ ಎಂಚ ಬತ್ತಿರೋದು ಕೇಂಡ ಆಣಿದ ಕಾಲುಡು ನಮ್ಮಂಚಿನವರಿ ನರಮನುಷ್ಯ ಸಹ್ಯಾದ್ರಿ ಘಟ್ಟದ ಮಿತ್ತು ಬೋದು ಉಂತಿಯಾಗೆ ಮಿತ್ತನ್ನಾದು ತುಯ್ಯಗೆ ಬಾನ ತೋಜಿಗೆ ಆಯ್ ಆಯ್ ತಾನು ಅವೇನು ಬಾನನು ದೇವಲೋಕ ಪಂಡೆಗೆ ಪುರಾಣದ ಕಲ್ಪನೆ ಪ್ರಕಾರ ಆಯುರ್ವಾಗ ತಾನು ಊತಿದ್ರ ಜಾಗ ಒಂದು ಭೂಮಿ ಪಂಡೆಗೆ ಭೂಲೋಕ ಅಂತ ಆಯ್ ತಿರ್ತನ್ನಾದು ಪಡ್ಡೈ ಮರ್ಕಿಲ್ ತೂನಗ ಆಗ ನಾಗನ ನಡೆದೋಜಿಗೆ ಐಕು ಬಳದು ಅವೇನು ಪಾತಾಳ ಲೋಕ ಪಂಡೆಗೆ ಐಕು ಬಳದು ನಮ ಸತ್ಯತ್ತಿ ಮಣ್ಣು ಧರ್ಮೆತ್ತಿ ಜಾಗ ನಾಗ ನಡೆಯುತ್ತಿನ ಸರ್ಪ ಜಡೆಯುತ್ತಿನ ಪವಿತ್ರವಾಯನ ಮಣ್ಣು ತುಳುನಾಡದ ಮಣ್ಣು ಅಂದ್ಪನ್ಪ ಆ ಪಾತಾಳ ನಾಡಿನ ಜನಕ್ಕನು ಪಾತಾಳ ಪಾತಾಳ ಪನೊಂದುತ್ತಿಲಕ್ಕನೆ ಆ ಪಾತಾಳ ನಾಡು ಏರುತ್ತೆ ಅಂದ ಕೇಂಡ ಆದಿ ಶೇಷತ್ತೆ ಆ ಆದಿಶೇಷ ಈ ಭೂಮಿಗೆ ಬತ್ತೆಗೆ ಎಂಚ ಬತ್ತೆ ಅಂದ ಕೇಂಡ ಆದಿಶೇಷ ಕಾಲಿ ಬೈದಿದೆ ಆಯೇ ಬೂಲ್ಯ ಪತ್ತೊಂಬೈದೆ ವಿಠಲ್ ನಾಯ್ಕರ ಇರ ಬೂಲ್ಯ ಮುಲ್ಪ ಬತ್ತಂತಿಲ್ಲ ಆ ಬೂಲ್ಯನ ಪತ್ತೊಂಬತ್ತೆ ಎಂಚ ಬೂಲ್ಯನ ಪತ್ತೊಂಬತ್ತೆ ಬಂಡ ಆಡ ಕೈ ಇಜ್ಜಿ ಕಾರಿಜ್ಜಿ ಆಡ ಕೈ ಇಜ್ಜಿ ಕಾರಿಜ್ಜಿ ಬೂಲ್ಯನ ಕೊಡಿ ನಾಲೆಡು ಪತ್ತೊಂಬತ್ತೆ ಕೊಡಿ ನಾಲೆಡು ಪತ್ತೊಂಬತ್ತದು ಮುಲ್ಪ ಭೂಲೋಕದ ಜನಮಂದೆ ಕೊರಿಯಗೆ ಕೊರ್ದಾನಾಗ ದಾದಾ ಬಂಡ ನಮ್ಮ ಹೂವೇ ಒಂಜಿ ಎಡ್ಡ ಬೇಲೆ ಆಡೋದಂಡ ನಂಗೆ ಬೂಲ್ಯ ಕೊರಡು ಆಂಡ ಇನಿಕ್ಕಿ ನಮ್ಮ ಪ್ರತಿ ಊರಿಲ ಆ ಬಚ್ಚಿರನ್ನು ತಿನ್ನಾಗ ಒಂದು ಪ್ರಾಯದ ಕುಲು ಆಯ್ತಾ ಕೊಡಿಲ ಕಡೆಲ್ಲ ಕಿನ್ಕದೆ ಅರ್ಧ ಬಚ್ಚಿರ ತಿನ್ಪಿ ಕೊಡಿಲ ಕಡೆಲ್ಲ ದಾಯ ಕಿನ್ಕರಂದ ಕೇಂಡ ಆನಿ ಆದಿಶೇಷ ಪತ್ತೊಂಬೈದ ಭೂಲ್ಯಡ ಆಯನ ಕೊಡಿನಾಲ ಇಡ ಹತ್ರ ಇಸತ ಕೂಲಿಡ ಪತ್ತೊಂಬೈದಿನ ಆ ಕಲ್ಪನೆ ಇತ್ತಿ ನಡೆದ ಅವರ ಇಸತ ಕೂಲಿಡು ಆಯ ಪತ್ತೊಂಬೈದು ಬಿದ್ದಿಟ್ಟಿಡು ಆಯ ದಾದ ಮಲ್ತೆ ಎಂದು ಕೇಂಡ ಅವೇನು ಐಟ ಇಸ ಉಂಡು ಬಂದೈತ ಕಡೆಯನ್ನು ಕಿನ್ಕದ ದಕ್ಕ ಕೊಡಿಲ ಕಿನ್ಕದ ದಕ್ಕ ಒಂದು ತೆರೀದಿನ ಕೂಡ ಆ ಕೊಡಿಂದ ಕೆನ್ನಿಡ್ದಿ ಒಂಡೇರು ದಾಗಿದ್ಕೊಂಡು ಅವು ಲಕ್ಷ್ಮೀ ಪಡ್ದು ಇಂಚಿತ್ತಿನ ತುಳುನಾಡು ನಮ್ಮ ತುಳುನಾಡು ಇಡ್ಕೊಂಡದನು ಅಂಚಿತ್ತಿನ ತುಳುನಾಡದ ಪೆರ್ಮದ ಒಂಜಿ ವಿಚಾರಣೆ ಪನ್ನೊಂದು ಪೈಲಕ್ಕನೆ ಎನ್ನ ಬಾರಿ ಆತ್ಮೀಯಡು ಪನ್ನೊಂದಿಲ್ಲ ಏನ ವಿಠಲ್ ನಾಯ್ಕ ಪರಮಶಿಷ್ಯ ಡಯಟ್ ಪಂದು ಕುಡ್ಲಾಡು ಸಂಸ್ಥೆ ಒಂಜಿ ಟೀಚರ್ಸ್ ಸಂಸ್ಥೆ ಉಂಡು ಐಟಿ ಆರು ಕಲ್ತೊಂದು ಉಪ್ರಾಗ ಯಾನಾರು ವಿಜ್ಞಾನದ ಪಾಠ ಕಲ್ಪ ಇರಬಹುದು ಆ ವಿಜ್ಞಾನ ಪಾಠ ಕಲ್ಪ ಒಂದು ಉಪ್ಪುನ ಪೊರ್ತುಡು ಸಾರ ಸಾರ ಪ್ರಶ್ನೆ ಕೇಂದ್ರ ಒಂಜಿ ಏಕೈಕ ವಿದ್ಯಾರ್ಥಿ ಏರಿಂದ ಆರು ವಿಠಲ್ ನಾಯ್ಕಿರಿ ಅಂಚಿತ್ರ ವಿಠಲ್ ನಾಯ್ಕ ಮಲ್ಲ ಮಟ್ಟಿಡಿತ ಮಲ್ಲ ಸುದ್ದಿ ಆತೀರಿ ಅಂಚಿತ ವಿಠಲ್ ನಾಯ್ಕಿರ ಈ ಸಂಭ್ರಮದ ನಡುಟು ದುಂಬುದ ಕಥೆನ ಅಂದ್ ಮುಲ್ಪ ಆಟಿ ತಿಂಗಳ ಅನಗ ದಾಯಗಿ ನಂಕ ಮುಲ್ಪ ದೇವಿಯರ ದೇವಸ್ಥಾನ ಬಾಕಿಲ್ ಪಾಡುವೆ ರೀ ದಾಯಗೆ ದೇವಿಯರ್ ದೈವಲ್ಪುರ ಘಟ್ಟ ಬೀತಾರ್ದ ಪ್ರಶ್ನೆ

ಬರ್ತಾಳೆ. ನಡುಟು ವಿಷ್ಣು ರೂಪಿಣಿ ಪಾಲನಕರ್ತ ವಿಷ್ಣು, ಐಕ್ ಪಾಲದ ಕೆತ್ತದ ಕಸಾಯ ಬರ್ಲಿ ಆಟಿ ಅಮಾವಾಸ್ಯದಾನಿ. ಅಗ್ರತೋ ಶಿವರೂಪಾಯ ಮರತ ಕೊಡಿಟ್ಟು ಲಯಕರ್ತ ಈಶ್ವರದ ಎಪ್ಪಣೆ ಬಂಡ ಇರ ಇಪ್ಪಣೆ. ಅವಳು ಆಕ್ಸಿಜನ್ ಬಿಡುಗಡೆ ಅಪ್ಪಣೆ ಅಲ್ಪಡ್ದು, ಅಲ್ಲಿ ಹಸಿರು ಇದ್ರೆ ಇಲ್ಲಿ ಉಸಿರು. ತುಲೇತ ಶೋಕದ ಕಲ್ಪನೆ ಐಕೋಸ್ಕರ ಪ್ರಕೃತಿ ದೇವೇರಿನ ದೂಪಣಂಚಿನ ಅತ್ಯಂತ ಎಡ್ಡೆ ಕೌಟುಂಬಿಕ ವ್ಯವಸ್ಥೆ ಅಂಡ ನಮ್ಮ ತಂತ್ರಜ್ಞಾನ ಇಲ್ಲಡೆ ಬತ್ತ ನಡೆದು ಬಕ್ಕ ಈ ಕೌಟುಂಬಿಕ ವ್ಯವಸ್ಥೆ ದೂರ ದೂರ ಆದ್ಬೋದು. ಏತ ಕುಟುಂಬ ಹಾಳಾದ್ಬೋದು. ಮುನಡಂಜಿ ಕಂಡನಿ ಪೋಯಿನವಳು ಪಂಪೆ. ಏತ ಕುಟುಂಬ ಈ ತಂತ್ರಜ್ಞಾನದ ದುರುಪಯೋಗ ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಕಂಡನಿ ಮಿಯರ ಬೋತೆ ಮಿಯರ ಬೋನಾಗ ಮೊಬೈಲ್ ಟೇಬಲ್ ದಮಿತ್ತು ದೀದ್ ಬೋತು ಲಾಕ್ ಮಾಲ್ ಪೆರಮರತ್ತಿ ಐಕ ಮ್ಯಾಸೇಜ್ ಬರೋದು ಮ್ಯಾಸೇಜ್ ಬರೋಂದು ಇಪ್ಪಣಾಗ ಬಡದಿ ಬತ್ತದ ಎತ್ತ ತುಯ್ಯಲ್ಲ ಒಂದು ದಾಯ್ತಾಯಿ ತೂನಾಗ ಇಟ್ಟು ಮ್ಯಾಸೇಜ್ ಬರೋದು. ಒಂದು ಗಂಟೆಯಿಂದ ಮ್ಯಾಸೇಜ್ ಮಾಡಿದ್ರು ರಿಪ್ಲೈ ಯಾಕಿಲ್ಲ ಚಿನ್ನ. ನನ್ ಮೇಲೆ ಕೋಪನ ಆಜಿ ವರ್ಷದ ಪ್ರೀತಿ ಬಿಡ್ದು ಪೋಪನ ಮೇ ಕಂಡಣಿ ಉಳಾಯಿ ಡೌ ಸಾಬುಣ್ ಪಾಡ್ದು ಮೀ ಒಂದುಲ್ಲೇ

0: ಇದನ್ನು ಕೇಳೋದಕ್ಕಿಂತ ನಿನ್ನಲ್ಲಿ ನಾನು ಕೇಳೋದು ಮಗು, ನೀನು ಈ ಕೌರವನಲ್ಲ ನಿನಗೆ ಲೆಕ್ಕವ ಹೋರಾಟ ಕೇಳಿದ್ರೆ
1: ಅದನ್ನೇ ಹೇಳಿ ಹೇಳಿ ಉಬ್ಬಿಸಿದ್ದೀರಿ.
0: ಪರಮ ಪರಾಕ್ರಮಿ ಹೌದಲ್ಲ, ಮತ್ತೆ ಯಾಕೆ ಅವನಿಗೆ ಅವತ್ತು ಹೊಡೆಯಲಿಲ್ಲ ಸಭೆಯಲ್ಲಿ?
1: ನಮಗೊಂದು ಧರ್ಮ,
0: ನಿಮ್ಮ ಹೆಂಡತಿ ಅಲ್ವಾ,
1: ನಮ್ಮ ಹಿರಿಯಣ್ಣನ ಆಜ್ಞೆ ಇತ್ತಲ್ಲ, ನಾವು ದಾಸರು,
0: ಧರ್ಮಕ್ಕೆ ಬದ್ಧನಾಗಿ. ಮತ್ತೆ ನಮಗೆಂತದ್ದು
1: ಧರ್ಮ?
0: ನಮಗೂ ಧರ್ಮಕ್ಕೆ ಬದ್ಧತೆಯೇ. ಯಾವನು ಧರ್ಮರಾಯನೋ ಅವನು ಒಪ್ಪಿದ್ದನ್ನು ನಾವಲ್ಲ ಅಂತ ಹೇಳಿದ್ರೆ ಈಗ ಅವ ಧರ್ಮಿ ಅಂತ ಆಗೋದಿಲ್ಲೋ ಮಗು.
1: ಹೋ,
0: ಧರ್ಮಸ್ಯ ಮುಖಾನಿ ಭಿನ್ನಾನಿ. ಈ ಪ್ರಾಯದ ಮೇಲೆ ಮನೆ ಮಕ್ಕಳು ಕೇಳುವಾಗ ಎಷ್ಟು ಸಂಕಟ ಆಗ್ತದೆ ಅಂತ ನಿನ್ನ ಮೊಮ್ಮಕ್ಕಳು ನಿನ್ನನ್ನು ಕೇಳಿದ್ರೆ ನಿನಗೆ ಗೊತ್ತಾದೀತು. ನಾವೇನು ಬೇಕು ಅಂತ ದುರ್ಬುದ್ಧಿ ಮಾಡಿದ್ದ?
1: ನಮ್ಮ ಒಳಗೆ ಅನುಭವಿಸಿದ ಯಾತನೆ ಅಷ್ಟುಂಟು ಅಜ್ಜ.
0: ಗೊತ್ತಾಯ್ತು, ಈಗ ನಿನ್ನ ಯಾತನೆಯ ಬಗ್ಗೆಯೋ ನಿನ್ನ ಸಂಕಟದ ಬಗ್ಗೆಯೋ ನಾ ಹೇಳಿದ್ದಲ್ಲ. ಯಾವ ಸಂಕಟ ಆದರೂ ಅಜ್ಜ ಕಾರಣನೋ? ಅಲ್ಲಲ್ಲ, ತಂದೆ ಎಳಿದ ದಿವಸದಿಂದ ನಮ್ಮ ರಕ್ಷಿಸಿ ಅಷ್ಟು ಕೆಲಸ ಮಾಡಿದನೋ?
1: ಖಂಡಿತ.
0: ಈಗ ಕೇಳುವಷ್ಟಕ್ಕೆ ಪೀಠಿಗೆ
1: ಇದು ಇರಲೇ ಇಲ್ಲ. ಈ ಯುದ್ಧ ಇಷ್ಟು ಸಾವು ನೋವು ಆಗ್ತಿರ್ಲಿಲ್ಲ.
0: ಅದು ಬಿಡು, ಅದು ನಿನಗೆ ಜಿಜ್ಞಾಸೆ ಉತ್ತರ ಅವ ಕೊಟ್ಟಿದ್ದಾನೆ. ಸಾವು ನೋವು ರಕ್ತಪಾತ ಮಾಡಬೇಕೋ ಬೇಡ ಎಲ್ಲದಕ್ಕೂ ಉತ್ತರ ಕೊಟ್ಟ.
1: ಕಾಣ್ಬೇಕಾಯ್ತಲ್ಲ,
0: ಮಾಡ್ತೇನೆ ಅಂತ ಹೊರಟವ ನೀನು. ಈಗ ಅಜ್ಜ ತಪ್ಪಿದನೋ ಅಂತ ನೀ ಕೇಳುವಾಗ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಡುವ?
1: ಅಜ್ಜನ ಮುಖ ನೋಡಿದಾಗ ಅನು ಕಾಣ್ತಾನೆ ಹೇಳಿದೆ.
0: ಹೌದು, ಈಗ ನಿಮ್ಮ ಮೇಲೆ ನನಗೆ ಅಸಮಾಧಾನವೋ ಕೌರವನ ಮೇಲೆ ಹೆಚ್ಚು ಅಕ್ಕರೆಯೋ ಇದನ್ನು ನೀನು ಕೇಳಿದ್ರೆ ಅದೇನಾಗ್ತದೆ ಗೊತ್ತುಂಟೋ? ಬಾಲ ಭಾಷೆ ಆಗ್ತದೆ, ಪ್ರೌಢತೆಯ ಭಾಷೆ ಆಗುವುದಿಲ್ಲ. ಬಾಲ ಭಾಷೆ ಆಡಬೇಡವೋ, ಸ್ವಲ್ಪ ಪ್ರೌಢರಂತೆ ಯೋಚನೆ ಮಾಡು. ಅಲ್ಲ, ಬಾಲ ಭಾಷೆ ಆಡಬೇಡವೋ, ಇದೇ ಸತ್ಯ ಎಂಬ ನಿರ್ಣಯಕ್ಕೆ ಬರಬೇಡ. ಯಾಕಂದರೆ ಜೀವನದಲ್ಲಿ ನಾವು ಏನೋ ಮಾಡ್ತೇವೆ, ಹಿರಿಯರು ತಪ್ಪಿದ್ರು ಅಂತ ಮೊಮ್ಮಕ್ಕಳು ಆಕ್ಷೇಪಿಸ್ತಾರೆ. ಹಿರಿಯರ ಆ ಸ್ಥಿತಿಯಲ್ಲಿದ್ದ ಆಲೋಚನೆ ಮಾಡಿದ ಮೊಮ್ಮಕ್ಕಳು ಮಾತ್ರ ಯಥಾರ್ಥವನ್ನು ತಿಳಿಯಲಾಪರೇ ಹೊರತು ಸುಮ್ಮನೆ ಇದೊಂದು ಭಾವನಾತ್ಮಕವಾಗಿ ಅಜ್ಜನಿಗೊಂದು ಪೆಟ್ಟು ಕೊಡುವಂತಲ್ವ. ಅದಕ್ಕೆ ನಾ ಕೇಳೋದು, ಈ ಬಡಿಗೆ ಸಿಕ್ಕಿತ್ತಲ್ವ ನಿನಗೆ ನನಗೆ ಹೊಡಿಲಿಕ್ಕೆ ಅಂತ? ಈಗ ಈ ಬಡಿಗೆ ಅಲ್ವ, ಇಂದ್ರ ಕೀಲಕೋದಿಯಂತೆ,
1: ಹೌದು,
0: ತಪಸ್ಸು ಮಾಡಿದೆಯಂತೆ, ಪ್ರತ್ಯಕ್ಷ ಪರಮೇಶ್ವರನೇ ಬಂದನಂತೆ, ಬಲ ಪಾರ್ಥ ಪ್ರಹಾರ ಅವನ ಹಣೆಯ ಮೇಲಾಯ್ತಂತೆ, ಮೆಚ್ಚಿ ಪಾಶುಪಥವನ್ನೇ ಕೊಟ್ಟನಂತೆ. ಉಂಟಲ ಮಗು ಬತ್ತಳಿಕೆಯಲ್ಲಿ, ಹೊಡಿ ಅಜ್ಜ ಬೀಳ್ಲಿ ಹೋಗ್ಲಿ ಅತ್ಲಾಗಿ, ಹೇಗೂ ಪದ್ರ ಕೊಟ್ಟ ಅಜ್ಜ.
1: ಅಜ್ಜ, ನಿಮ್ಮಲ್ಲಿರುವ ವಿದ್ಯೆ ಇದೆಯಲ್ಲ, ಪ್ರಾಜ್ಞರು ನೀವು.

0: கீர்த்தி படைவன் ஓடலன்.
1: அச்சா, ಪಾಶುಪತಾಸ್ತ್ರವನ್ನು ಪ್ರಯೋಗಿಸು, ಅರಶವನಿಂದ ಪಡೆದದ್ದು ಅಂತ ಅಷ್ಟೇ ಅಲ್ಲ, ಬೇರೆ
2: ಬೀಳ್ಲಿಕ್ಕಿರುವ ಮರ ಅಲ್ಲೋ ಯಾವ ಕೊಡಲಿ ಬೆಟ್ಟಾದ್ರೇನು.
1: ಆದ್ರೆ ನಾನು ಕೇಳಿದ್ದೇನೆ, ಪಾಶುಪತಾಸ್ತ್ರದಿಂದ ಉಂಟಾಗುವಂತ ಕೊನೆ ನಿಮಗಿಲ್ಲ, ನಿಮಗೆ ಇಚ್ಛಾ ಮರಣಿ ನೀವು ಅಂತ. ಒಂದು, ಎರಡನೇದು, ಪ್ರತಿಯೊಂದು ಬಾಣವು ನಿಮ್ಮ ಮೈಗೆ ತಾಗಿದಾಗ ಉಂಟಾಗುವ ನೋವನ್ನು ನಾನು ಬಲ್ಲೆ. ಅಜ್ಜ ಅಂತ ಹೇಳುವಂತ ಒಂದು ಮೋಹ ಇದೆ. ಆದ್ರೆ ಈ ಹೊತ್ತು ಹಾಗಲ್ಲ, ನನ್ನಲ್ಲಿ ಏನೆಲ್ಲ ವಿದ್ಯೆಗಳಿವೆಯೋ ಎಲ್ಲವನ್ನು ಪ್ರಯೋಗಿಸುತ್ತೇನೆ. ನಿಮ್ಮಲ್ಲಿ ಇರುವಂತಹ ಬಿಲ್ಲು ವಿದ್ಯಾ ಪ್ರಾವೀಣ್ಯತೆಯನ್ನು ನಾನು ಅನುಭವಿಸುತ್ತೇನೆ, ಕೇಳುತ್ತೇನೆ, ಕಾಣುತ್ತೇನೆ. ಹಾಗಾಗಿ ಮುಂದಿನ ಘನಘೋರ ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ನಾನು.
2: ಆಗ ಹೇಳಿದೆಯಲ್ಲ, ಅದಕ್ಕೆ ಇದು ವಿರೋಧ ಆಗಲಿಲ್ಲ. ಯಾವುದು? ಇಂದು ಪಶುಗಳರೊಡನೆ ಕಾದುವುದು ವಿವೇಕವೇ. ನನಗೆ ವಿವೇಕ ಅನ್ನೋದು ಯಾರು ಪ್ರಶ್ನೆ ಮಾಡಿದ್ರು ತಲೆ ಬಿಸಿ ಆಗೋದು? ಈಗ ಹೇಳ್ತಿ ಧುರದಿ ಪ್ರಾಜ್ಞ. ಹಾಗಾದ್ರೆ ಈ ಪ್ರಾಜ್ಞತ್ವವು ಅದೇ ವಿವೇಕದಿಂದ ಹುಟ್ಟಿರಬೇಕಲ್ಲ.
1: ಹೌದು.
2: ಅಹಂಕಾರ ಬಂತೇನಾ? ಅದೆಲ್ಲ ಬೇಡ ಮಗು. ಗರ್ವವನ್ನು ತೋರಿಸಿ ನಾನು ಮೆರೆಯುತ್ತೇನೆ ಎನ್ನುವ ಭಾವ ಬೇಡ. ಆದರೆ ಒಂದುಂಟು.
1: ಏನು?
2: ನನ್ನ ಮೊಮ್ಮಗ ಬಹು ಪ್ರಸಿದ್ಧನಾಗಿದ್ದಾನೆ ಅಂತ ನಾ ಕೇಳಿದ್ದು. ನಾನು ಅದನ್ನ ಹೇಳಿದ್ದು. ಆಗ ಇಷ್ಟು ಸಿದ್ಧನಾಗ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ಸಿದ್ಧನಾಗಿದ್ದೀಯಲ್ಲ. ಎನ್ನ ಪೌತ್ರ ನಸ್ತ್ರ ಕುಶಲವನ್ನು ನೋಡ್ಪ ತವಕ ಅರ್ಜುನನಿಗೆ ಅಷ್ಟಂತೆ ಇಷ್ಟಂತೆ ಎಲ್ಲಿಯಾಗ

0: ಉಪಗ್ರಹ ಯುದ್ಧದಲ್ಲಿಯೋ ಮತ್ತೊಂದು ಕಡೆಯಲ್ಲಿಯೋ ನೀನು ಪೂರ್ಣ ಪ್ರಯೋಗವನ್ನು ಮಾಡಲಿಲ್ಲ ಅಂತ ನಾನು ತಿಳಿದಿದ್ದೇನೆ. ನೀ ಮಾಡಿದ್ದು ಸಂಮೋಹನಾಸ್ತ್ರ. ಈ ಕೆಲವು ಸಲ ಈ ಮೊಮ್ಮಕ್ಕಳ ಅಜ್ಜಂದಿರಿಗೆ ಇದೇ ಮಾಡೋದು, ಸಂಮೋಹನಾಸ್ತ್ರ ಬಿಡುವುದು. ಅಜ್ಜ ಮಲಗದೆ ಉಪಾಯ ಉಂಟಾ? ಅಂತೆ ಈಗ ಸಂಮೋಹನಾಸ್ತ್ರ ಬೇಡ. ಪರಮೇಶ್ವರ, ಪ್ರಳಯ ಕರ್ತನಾದ ಪರಮೇಶ್ವರ ಕೊಟ್ಟದ್ದು ಕೊಡಿ ಅಂತ ಹೇಳುವಲ್ಲಿ ಅರ್ಥ ಏನು? ನಿನ್ನನ್ನು ನಾನು ಯುದ್ಧಕ್ಕೆ ಪ್ರಚೋದಿಸ್ತಾ ಇದ್ದೇನೆ. ಒಂದು ವೇಳೆ ಭೀಷ್ಮನದ್ದು ಅಪರಾಧವೇ ಹೌದಾದರೆ, ಅದನ್ನು ನಿನ್ನ ರಥದಲ್ಲಿರುವ ಸನ್ನಿಧಾನ ಅಂಗೀಕರಿಸ್ತದಂತಾದರೆ ನನ್ನ ಇಚ್ಛಾಮರಣವು ನನ್ನ ಸಾವನ್ನು ತಡೆಯಲಾರದು. ಇಲ್ಲ, ನನ್ನಲ್ಲಿ ಯೋಗ್ಯತೆ ಉಂಟು ಅಂತಾದರೆ ನೋಡುವ, ಅವನ ಪ್ರಸನ್ನತೆಯು ನನಗೆ ಬಂದಿತ್ತು. ಹೋರಾಟಕ್ಕೆ ಸಿದ್ಧನೇನೋ?
1: ಸಿದ್ಧ.
0: ನೋಡುವಾಗಾದರೆ

0: ಅಬ್ಬಬ್ಬಬ್ಬ ಅರ್ಜುನ, ನನ್ನ ಮೇಲೆ ನೀನು ಹೊಡೆದ ಎಲ್ಲ ಬಾಣವು ನನ್ನ ಎದೆಗೆ ನಾಟುತ್ತಾ ಉಂಟು. ನಾನು ಹೊಡೆದದ್ದು ಒಂದೂ ನಿನಗೆ ಸಾಗುವುದಿಲ್ಲಲ್ವ? ಹೀಗಾದರೆ ಇವತ್ತಿಗೆ ಮುಗಿದೀತೇನೋ ಇದು. ಹೇಗಾದರೂ ಒಂದು ಮುಗಿಸುವ ಅಂತ ನಾವಿದ್ರೆ ನೀವು ಭಾವ ಮೈದುನ ಸೇರಿ ಮಾಡುವ ಸಂಚೆ ದೇವರೇ, ಇದು ನಿನ್ನ ಮಹಿಮೆ ಅಲ್ಲ ನನಗೆ ಅರ್ಥ ಆಗ್ತದೆ ಪಾರ್ಥ. ನಿನ್ನ ರಥವನ್ನು ನಡೆಸುತ್ತಿರುವ ಕೃಷ್ಣ, ಭೀಷ್ಮನ ಯಾವ ಬಾಣವೂ ಅರ್ಜುನನಿಗೆ ಸೋಕದಂತೆ ರಥವನ್ನು ಆ ಕಡೆ ಈ ಕಡೆ ಚಲಿಸಿ ಬಾಣ ಗುರಿ ತಪ್ಪುವ ಹಾಗೆ ಮಾಡ್ತಾ ಇದ್ದಾನೆ. ಹಿಮ ಯುದ್ಧಕ್ಕೆ ಕೈ ಹಾಕಬಹುದು ಅಂತ ಆದರೆ ಮತ್ತೆ ನಮಗೆ ರಥಿಕನೇ ವಿರೋಧಿ ಅಂತ ನಾವೆಣಿಸುವುದು ಯಾಕೆ? ಸಾರಥಿಯು ಇಂಥದ್ದೇ ಮಾಡುವುದು ಅಂತಾಯ್ತಲ್ಲ. ಈ ಅಧಿಕ ಪ್ರಸಂಗ ಮಾಡುವ ಸಾರಥಿಗೆ ನೋಡುವ, ನಮ್ಮಲ್ಲಿ ಒಂದು ಬತ್ತಳಿಕೆಯಲ್ಲಿ ಉಂಟಲ್ಲ ಗುರುಗಳು ಕೊಟ್ಟದ್ದು, ಆ ಅಸ್ತ್ರವನ್ನು ಇವನ ಹಣೆಗೆ ಹೊಡೆದು ಬಿಡ್ತೇನೆ ನೋಡು.
1: ಭೀಷ್ಮನ ವಿಭಾಡಿಸುವೆ ಹೀರೇಳು ಜಗವೆರಸಿ ಶತ ಕೋಟಿಯು
0: ಅಮಮ. ಯುದ್ಧ ನಡೆಯುತ್ತಾ ಇದ್ದರ ಮಧ್ಯದಲ್ಲಿ ಸಾರಥಿಯಾದಂತಹ ಈ ಕೃಷ್ಣನ ಹಣೆಗೆ ಬಾಣ, ನೊಸಲು ಒಡೆಯಿತೆ ನೆತ್ತರು ಸುರಿಯಿತೆ. ಇಷ್ಟು ಮಾಡುತ್ತಾನೆ ಈ ವಿರೋಧಿ ಅಂತಾದರೆ ಪಾಂಡವರ ಮೇಲೆ ಎಷ್ಟು ದ್ವೇಷ, ಕೌರವರ ಮೇಲೆ ಏನು ಅನುರಾಗ, ಇದು ಗೊತ್ತಾಗ್ತಾ ಉಂಟು. ಇಲ್ಲ, ಕೌರವರು ಉಳಿಯಬಾರದು. 14 ಲೋಕಗಳು ಏನಡುಗುವ ಹಾಗೆ ರಥದಿಂದ ಇಳಿದು ಚಕ್ರವನ್ನು ತೆಗೆದು ಯಾರು ಈ ರೀತಿಯಲ್ಲಿ ಮಾಡಿದ್ದಾರೆ ಅವರ ತಲೆ ಕಡಿತೇನೆ. ಪ್ರತ್ಯಕ್ಷ ಶಿವನೇ ಈ ಹೊತ್ತಿನಲ್ಲಿ ಬಂದು ತಡೆದ್ರು ಬಿಡ್ಲಿಕ್ಕಿಲ್ಲ. ಅವ ಮಾತ್ರ ಅಲ್ಲ, ಅವನ ಮಗ ಬಂದರೂ ಬಿಡ್ಲಿಕ್ಕಿಲ್ಲ, ಅವನ ಮಕ್ಕಳು ಬಂದರೂ ಬಿಡ್ಲಿಕ್ಕಿಲ್ಲ, ಯಾರು ತಡೆದ್ರು ಕೂಡ ಬಿಡ್ಲಿಕ್ಕಿಲ್ಲ. ಹೊರಟೆ ಹೊರಟೆ

ಜಯ ಜಯ ಪ್ರಭು. ಮೂರು ಲೋಕಗಳನ್ನು ಕ್ಷಣಾರ್ಧದಲ್ಲಿ ಸುಟ್ಟು ಭಸ್ಮೀಕೃತಗೊಳಿಸಬಲ್ಲ ಕ್ರೋಧಾಗ್ನಿಯನ್ನೇ ತನ್ನ ಕಣ್ಣುಗಳಿಂದ ಕಾರುತ್ತ ಗರಗರನೆ ಸುತ್ತುತ್ತಿರುವ ಸುದರ್ಶನವನ್ನು ಬೆರಳಲ್ಲೆತ್ತಿ ಭೀಷ್ಮನನ್ನು ಕತ್ತರಿಸುವುದಕ್ಕೆ ಮುಂದಾಗಿ ಬರ್ತಾ ಇದೆಯೋ ಪ್ರಭು? ಒಂದೆಡೆಯಿಂದ ಪಾಂಡವರ ಸಕಲ ಸೈನ್ಯವು ಭೀತಿಯಿಂದ ಕಂಗೆಟ್ಟು ಹೋಗಿದೆ, ಇನ್ನೊಂದೆಡೆಯಿಂದ ನಮ್ಮ ಪಕ್ಷದ ಯೋಧರೆಲ್ಲ ಅಧೀರನಾಗಿದ್ದಾರೆ. ಉಭಯ ಬಲ ಬೆರಗಾಗಿ ನಿನ್ನ ಈ ಕ್ರೋಧ ಮೂರ್ತಿಯ ನೀಕ್ಷಿಸುವುದಕ್ಕಾಗದೆ ಕಣ್ಣು ಮುಚ್ಚಿ ನಿಂತಿದ್ದಾರೆ ಪ್ರಭು. ಇಷ್ಟಕ್ಕೂ ಕಾರಣನಾದವನು ಈ ಭೀಷ್ಮ ಹೌದಲ್ಲ? ನನ್ನೊಬ್ಬನ ಕಾರಣದಿಂದ ಲೋಕ ವಿನಾಶವಾಗಬೇಕೆ? ಅದರ ಬದಲಾಗಿ ನಾನೇ ನನ್ನನ್ನು ಒಪ್ಪಿಸಿಕೊಳ್ಳುವುದಕ್ಕಾಗಿ ಇದೋ ರಥವಿಳಿದು ನಿನ್ನ ಸನ್ನಿಧಾನಕ್ಕೆ ಧಾವಿಸಿ ಬಂದಿದ್ದೇನೆ. ಇಲ್ಲಿ ಬಂದು ನೋಡ್ತೇನೆ ಏನಿದು. ಶ್ರೀ ಮನೋಹರ ಸ್ವಾಮಿ, ನಮಗೆಲ್ಲ ಸಿಟ್ಟು ಬಂದರೆ ನಮ್ಮ ಮುಖವನ್ನು ಯಾರಿಗೂ ನೋಡುವುದಕ್ಕಾಗುವುದಿಲ್ಲ, ಆದರೆ ಈ ಕ್ರೋಧದಲ್ಲಿಯೂ ನಿನ್ನ ಮುಖಕ್ಕೆಂತಹ ಕಾಂತಿ ಪ್ರಭು, ಎಂತಹ ಆಕರ್ಷಣೆ ಇದು. ಕೃಷ್ಣ ಅಂದರೆ ಕರ್ಷತಿ, ಅದನ್ನೇ ಈ ಕ್ರೋಧ ಸ್ವರೂಪದಿಂದ ಕಾಣಿಸ್ತಾ ಇದ್ದೀಯ. ಅಥವಾ ಯಾವಳು ಲೋಕದ ಶ್ರೀಯೋ, ಅವಳಿಗೆ ಅತ್ಯಂತ ಮನೋಹರವಾಗಿ ಕಾಣತಕ್ಕ ಸ್ವರೂಪವನ್ನಾದರೂ ಈ ಕ್ರೋಧದಿಂದ ಮುಚ್ಚಿಡದೆ ತೆರೆಯುತ್ತಾ ಇದೆಯೋ ಪ್ರಭು? ಹೇಗೂ ನೀನು ರಥವನ್ನು ಇಳಿದಿದ್ದೀ, ನಾನು ರಥವನ್ನು ಇಳಿದಿದ್ದೇನೆ. ನಾವಿಬ್ಬರು ನೆಲದ ಮೇಲೆ ನಿಂತಾಗ ಒಂದು ಭೌತಿಕವಾದ ಪ್ರಜ್ಞೆ ಜಾಗೃತವಾದದ್ರಿಂದ ಸ್ವಾಮಿ ನಿನ್ನಲ್ಲಿ ಒಂದು ಭಿನ್ನಹ ಉಂಟು. ಎರಡು ಮಾತನ್ನಾಡುವುದಕ್ಕೆ ಸನ್ನಿಧಾನ ನನಗೆ ಅನುಕೂಲವನ್ನು ಕಲ್ಪಿಸಿಕೊಡಬಹುದೇ? ಪರಾಕೆ, ಎನ್ನಯ ಕಂಠವ ನಿರಿಯಲು ಚಕ್ರವ ಚಿನ್ಮಯ ಕೈಯಲ್ಲಿ ಬಿಡಿದಿಯ. ಇದ್ಯಾಕೋ ಹೊಂದಾಣಿಕೆ ಆಗುವುದಿಲ್ವಲ್ಲ ಪ್ರಭುವೇ. ಚಿನ್ಮಯ ಚಿತ್ ಸ್ವರೂಪ ನಿರಾಕಾರ ಪರಬ್ರಹ್ಮ, ಈಗ ಕೈಯಲ್ಲಿ ಚಕ್ರ. ಹಾಗಾದರೆ ಚಿನ್ಮಯತ್ವವನ್ನೂ ಬಿಟ್ಟು ಭೌತಿಕವಾದ ದೇಹದಿಂದ ಈ ಭೀಷ್ಮನ ಮೇಲೆ ಹಲ್ಲೆಸಗುತ್ತೇನೆ ಅಂತ ಮುಂದಾಗುವುದೇ ಸ್ವಾಮಿನ್? ಒಂದು ವೇಳೆ ನೀನದನ್ನೆಸಗಿದೆ ಅಂತಾದರೆ ಭೀಷ್ಮನಿಗೇನಾಗಬೇಕೋ ಅದಾದೀತು, ಆದರೆ ನಿನ್ನ ಭಜಕನಾದವರ ಅಂತರಂಗದಲ್ಲಿ ಯಾವ ಭಾವ ಹುಟ್ಟಿತು ಅನ್ನೋದನ್ನಾದರೂ ಎಣಿಸಬೇಡುವೆ. ಚೆನ್ನಾಯ್ತು, ಸೇವಕರಿಗೆ ಜಯವನ್ನು ತಂದುಕೊಡಬೇಕಾದವ, ತನ್ನ ಭಜಕರ ಇಷ್ಟಾರ್ಥ ಪ್ರದಾನವನ್ನು ಮಾಡಬೇಕಾದವ, ಸೇವಕ ಜಯವ ಪಾಲಿಪ ಮಹಾನುಭಾವ, ನನ್ನ ಕಂಠವನ್ನು ನಿರಿಯುವುದಕ್ಕಾಗಿ ಚಕ್ರ ಹಿಡಿದೀಯ. ಹಾಗಾದರೆ ಭಜಕರನ್ನೆಲ್ಲ ದೇವರೇ ಕೊಲ್ಲುವುದಕ್ಕೆ ತೊಡಗಿದರೆ ನಾವು ಭಜನೆ ಮಾಡುವುದಕ್ಕಾದರೂ ಅರ್ಥ ಉಂಟೆ ಸ್ವಾಮಿನ್? ಒಂದು ವೇಳೆ ಅದುವೇ ನಿನ್ನ ನಿರ್ಣಯವೇ ಹೌದು ಅಂತಾದರೆ ಸಾಯುವುದಕ್ಕೆ ಮೊದಲೇ ಎರಡು ಮಾತಾಡಲಿಕ್ಕುಂಟು ಸ್ವಾಮಿ. ಓ ಇಂದಿರೇಶ,

0: ಶ್ರೀ ಹರಿ, ನಿನ್ನ ಕ್ರೋಧ ಅಗ್ನಿಗೆ ನಾನೇ ಲಕ್ಷ್ಯ ಎನ್ನುವುದನ್ನು ಎಣಿಸಿದಾಗ ಒಂದು ಕ್ಷಣ ಅಂತರಂಗ ಪಲ್ಲಟಗೊಂಡಿತು. ಆದರೆ ಈಗ ತೋರ್ತದೆ ಪ್ರಭು, ಇದೇ ಸರಿ. ಹೇ ಇಂದಿರೇಶ, ನಾನಿನ್ನುಳಿದು ನೋಡುವುದಕ್ಕೇನುಂಟು ಸ್ವಾಮಿ? 800 ವರ್ಷ ಅಂತ ನನಗೊಂದು ಪರಿಗಣನೆ ಉಂಟು ನನ್ನ ಆಯುರ್ಮಾನ. ಇದು ನಿಜವಾಗಿ ನನಗೊಂದು ಸಂಭ್ರಮ ಆಗಬೇಕಾದದ್ದು. ಆದರೆ ನೋಡಿದೆಯಾ, ನನ್ನ ಮೊಮ್ಮಕ್ಕಳು ಎರಡೂ ತಂಡಗಳಾಗಿ ನನಗೊದಗಿಸುತ್ತಿರುವಂತಹ ಮಾನಸಿಕವಾದ ಯಾತನೆ ಏನು ಅಂತ? ಯಾವ ಅಜ್ಜ ಜೀವನದಲ್ಲಿ ಇದನ್ನು ಕಾಣುವುದಕ್ಕೆ ಬಯಸುವನು ಸ್ವಾಮಿ? ಭೀಷ್ಮನಂದ್ರೇನು ಯಾರೋ ಹೇಳಿದರು, ಅತ್ಯುನ್ನತಿಯೊಳ ಅಮರ ಸಿಂಧೋದ್ಭವಂ. ಹೌದೋ ಸ್ವಾಮಿ, ಇದು ನನ್ನ ಔನ್ನತ್ಯವನ್ನು ನೆನೆಸಿದರೆ ಈ ಇಬ್ಬರು ಮಕ್ಕಳು ಕತ್ತಿ ಎತ್ತಿ ಪರಸ್ಪರ ಕತ್ತರಿಸ್ತೇವೆ ಅಂತ ಮುಂದಾದದ್ದನ್ನು ನೋಡಿದರೆ, ನಾನಿವತ್ತು ಸಾಯದೆ ಹೋದರೆ ಇವರ ಹೆಣವನ್ನು ನಾನು ಹೆಗಲ ಮೇಲೆ ಹೊತ್ತು ಸ್ಮಶಾನಕ್ಕೆ ಕೊಂಡೋಗಬೇಕಾದೀತು. ನನಗಿಂತ ನಂತರ ಹುಟ್ಟಿದವರೆಲ್ಲ ಒಬ್ಬೊಬ್ಬರೇ ಸಾಯುವುದನ್ನು ಕಂಡೆ ಪ್ರಭು. ನನಗಿನ್ನು ಸುದೀರ್ಘವಾದ ಜೀವನಾವಧಿ ಬೇಕು ಅಂತ ಕಾಣುವುದಿಲ್ಲ. ಇವರ ಜಗಳವನ್ನು ನೋಡುವುದಕ್ಕಾಗುವುದಿಲ್ಲ ಸ್ವಾಮಿ, ನೋಡುವುದಕ್ಕಾಗುವುದಿಲ್ಲ. ನಮ್ಮ ಮನೆತನವನ್ನು ಬೆಳಗುವುದಕ್ಕೆ ಬಂದ ದೀಪಗಳು ಅಂತ ಎಣಿಸಿ ಇವುಗಳಿಗೆ ನಾವು ಎಣ್ಣೆ ಎರೆದ್ರೆ ಅದು ಮನೆಯನ್ನು ಸುಡುವಷ್ಟಕ್ಕೆ ಮುಂದಾಗ್ತದಲ್ಲ ಸ್ವಾಮಿ. ಮತ್ತೆ ತೋರಿಸುವುದೇನು? ಅಜ್ಜ ನೀನು ಕಾರಣ. ಮೊನ್ನೆ ಒಬ್ಬ ಹೇಳಿದ, ಒಂದು ವೇಳೆ ನಮ್ಮಲ್ಲಿರುವುದಕ್ಕೆ ಮನಸ್ಸಿಲ್ಲದೆ ಹೋದರೆ ಹೋಗಿ ಪಾಂಡವರ ಪಾಳೆಯದಲ್ಲಿ ಅನ್ನ ತಿಂದು ಬದುಕಿ, ಕಡು ಮಮತೆ ಇರಲವರ ಸೇರಿಕೊಂಬುವುದು. ಇವತ್ತಿನ ಹೇಳ್ತಾನೆ, ತಂದೆ ಹೇಳಿದ ದಿವಸದಿಂದ ನಮ್ಮನ್ನು ರಕ್ಷಿಸಿ ಅಜ್ಜ, ಇದು ನಿಮಗೆ ವಿವೇಕವೋ? ಇನ್ನು ನನಗೆ ಏನುಂಟು ಸ್ವಾಮಿ ಈ ಕಿವಿಗಳಿಂದ ಕೇಳುವುದಕ್ಕೆ? ಆದ್ದರಿಂದ ಇಲ್ಲ, ನನ್ನ ತಲೆಯನ್ನು ನಿನ್ನ ಚಕ್ರದಿಂದ ಕತ್ತರಿಸಿದೆ ಅಂತಾದರೆ ನನಗೆ ಮರಣವನ್ನು ಬಯಸದೇ ಇದ್ದರೂ ಅದು ಸಂಭವಿಸ್ತದೆ ಎನ್ನುವ ವಿಶ್ವಾಸ ಉಂಟು. ನಿನಗೆ ನಾನು ನನ್ನನ್ನು ಒಪ್ಪಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ, ಹೇಳುವುದು ಕೇಳಿದ್ದೇನೆ. ಅಲ್ಲಿರುವುದು ನಿಮ್ಮ ಮನೆ, ಇಲ್ಲಿರುವುದು ಸುಮ್ಮನೆ ಬೇಡ, ಇದು ಮಿಥ್ಯೆ. ಹಾಗಾದರೆ ಇದನ್ನೇ ಸತ್ಯ ಅಂತ ಅಂಗೀಕರಿಸಿ ನಾವು ಬಾಳಬೇಕೆ? ಕೈ ಎತ್ತಿ ಕೊರಳನ್ನು ಕತ್ತರಿಸ್ತೇನೆ ಎಂಬ ಹಠವೇ ನಿನಗೆ? ಹೌದೋ ಇದು? ಹೌದೋ?
1: ಏನಗೆ ನಗೆಯು ಬಂತು?
0: ಅಯ್ಯೋ.

ಆ ಚಕ್ರವನ್ನು ಹಿಡ್ಕೊಂಡು ಎಷ್ಟು ಹೊತ್ತಾಯ್ತು ಸ್ವಾಮಿ, ಎತ್ತಿ ಹಿಡಿದಿದ್ದಿ, ಕೆಳಗಿಳಿಸುವುದಿಲ್ಲ. ಇದನ್ನು ನೋಡಿದರೆ ನನ್ನಂಥವ ನಗದೆ ಇನ್ನೇನು ಮಾಡುವುದಕ್ಕಾದೀತು. ಏನಾಗೆ ನಗೆಯು ಬಂತು, ನಿನ್ನನ್ನು ಕಂಡಿಂತು. ದೇವರಿಗೂ ಒಂದು ಅಸಹಾಯಕತೆಯೇ ಅಲ್ಲ, ಕೊಲ್ಲಬೇಕು ಭೀಷ್ಮನನ್ನು, ಅದಕ್ಕೆ ಇಲ್ಲಿಯವರೆಗೆ ನೀನು ಬರಬೇಕು. ಮನಸ್ಸು ಮಾಡಿದರೆ ನೀನು ಇದ್ದಲ್ಲಿಂದಲೇ ಭೀಷ್ಮನನ್ನು ಕೊಲ್ಲಿಕ್ಕಾಗೋದಿಲ್ವೇ? ತೃಣಮ ಮುರಿಬುವುದಕ್ಕೆ ಕೊಡಲಿಯೂ ಬೇಕೇ? ಆದರೂ ಯಾಕೆ ಇದನ್ನು ಹಿಡಿದೆ? ಓಹೋಹೋ, ಈಗ ನನಗೆ ಅರ್ಥ ಆಯಿತು. ದುರ್ಯೋಧನ ಬಂದವ ಏನು ಹೇಳಿದ? ನೀನು ಹೊಕ್ಕು ಹಿರಿಯಲಾಗದ, ಆಯುಧ ಪ್ರಯೋಗ ಇಲ್ಲ, ಅಯುದ್ಧಮಾನ ಸಂಗ್ರಾಮಿ, ನ್ಯಸ್ತ ಶಸ್ತ್ರ ಅಲ್ವ. ನನ್ನ ಬಾಯಿಂದ ಮೊನ್ನೆ ಒಂದು ಮಾತು ಬಂದೋಯ್ತಲ್ಲ, ಪಿಡಿಯಂ ಚಕ್ರಮನೆಂಬ ಚಕ್ರಿಯ ನಿಡಾ ಚಕ್ರಂ ಭಯಂಗೊಳ್ಳಿ ನಮ್ಮ ಪಿಡಿಯಿಪ್ಪೆಂ. ಇದಕ್ಕ ಈ ಭೀಷ್ಮ ಒಂದು ಪ್ರತಿಜ್ಞೆ ಮಾಡಿದ, ಇದನ್ನು ಈಡೇರಿಸದಿದ್ದರೆ ಇವ ಸಾಯುವುದೂ ಇಲ್ಲ ಪಾಪಿ, ಹಾಗಾಗಿ ಬೇಗ ಅವನ ಅಪೇಕ್ಷೆಯನ್ನು ಈಡೇರಿಸಿ ಬಿಡೋಣ ಅಂತ ಕೊನೆಗಾಲದ ಸನ್ಮಾನವೋ ಇದು? ಸ್ವಾಮಿ, ಒಂದು ವೇಳೆ ಹೌದಾದರೆ ಭಜಕನಾಗಿ ಒಂದು ಪಂಥಾಹ್ವಾನ ಉಂಟು ನಿನ್ನೆದುರಿನಲ್ಲಿ, ಪ್ರಯೋಗ ಮಾಡು ಚಕ್ರವನ್ನು. ನನ್ನ ದೇಹಕ್ಕೆ ಒಂದಿನಿತಾದರೂ ಗಾಯವೆಸಗಿ ನನ್ನ ಮೈಯಿಂದ ನೆತ್ತರನ್ನೊಂದು ವೇಳೆ ಹರಿಸುವುದಕ್ಕಾಯಿತು ಅಂತಾದರೆ ನಿನ್ನ ಭಜಕನೇ ನಾನು. ದೇವದೇವ ಮುರಾರಿ ನಿನ್ನನ್ನು ಸಾವಧಾನದಿ ಭಜಿಪನಾದಡೆ, ಆ ಪ್ರತಿಜ್ಞೆ ಉಂಟು. ನಿನ್ನ ಭಜಕ ನಾನು ಹೌದು ಅನ್ನುವುದನ್ನು ಸ್ಥಾಪಿಸುವುದಕ್ಕಾದರೂ ಎದೆ ಒಡ್ಡಿ ನಿಂತೇನು? ಹೇಗೆ ನಮಗೆ ಭರವಸೆ? ತಾಯಿಯಾದವಳು ಮಗುವೇನೋ ತಪ್ಪು ಮಾಡಿತು, ಹೊಡಿತಾಳೆ, ಮಗು ಓಡಿ ಹೋಗಿ ಅವಳನ್ನೆಲ್ಲೋ ಹಿಡ್ಕೊಳ್ಳೋದು. ಬೇಡಮ್ಮ ಬೇಡಮ್ಮ, ನನ್ನ ತಾಯಿಯಾಗಿ ಇದೋ ಕರುಣಿಸು ಸ್ವಾಮಿ, ಕರುಣಿಸು.

0: ಅರ್ಜುನ
1: ಸ್ವಾಮಿ.
0: ಹಾ, ಇದ್ದಿ, ನಾನು ಜೊತೆಗೆ ಇದ್ದಿ. ಓಡೋಡಿ ಬರ್ತಾ ಇದ್ದಿ, ಚಕ್ರವನ್ನು ಹಿಡಿದುಕೊಂಡು ಯುದ್ಧ ನೀನು ಮಾಡುದೋ ನಾನು ಮಾಡುದೋ ಅಂತ ಕೇಳ್ತಾ ಇದ್ದಿ. ಈಗ ನೀನೇ ಯುದ್ಧವನ್ನು ಮಾಡಬೇಕಾದದ್ದು. ಚಕ್ರವನ್ನು ಮತ್ತೆ ಒಳಗಿಟ್ಟಿದ್ದೇನೆ, ಇನ್ನು ಯಾವುದೇ ರೀತಿಯಲ್ಲಿ ಹಿಂಜರಿಕೆಯನ್ನು ಮಾಡಬೇಕಾದದ್ದಿಲ್ಲ. ಹಣೆಯ ರಕ್ತ ಒರೆಸಿ ತೆಗೆದಿದ್ದೇನೆ, ಇನ್ನು ರಕ್ತವನ್ನು ಹರಿಸುವ ಕೆಲಸ ನಿನ್ನದು.
2: ಇಷ್ಟರವರೆಗಿದ್ದ ಗಾಯ ಕಾಣುವುದಿಲ್ಲಲ್ಲ, ಈಗ ನಾನು ಹೊಡೆದದ್ದೇ ಸುಳ್ಳ.
0: ಯಾರಿಗೂ ಗಾಯ ಆಗಬಾರದು, ಯಾರಿಗೆ ಆಗಬಾರದು ಅವರಿಗೆ ಗಾಯ ಆಗಬಾರದು. ಆದ ಗಾಯ ಉಳಿಬಾರದು, ಅದಕ್ಕೋಸ್ಕರವಾಗಿಯೇ ಹಿಡಿದದ್ದು.
2: ಆಯ್ತು ಅಂತ ತೋರಿಸಿದ್ದೆ ಚಕ್ರ ಹಿಡಿಯಲಿಕ್ಕೆ,
0: ಚಕ್ರ ಹಿಡಿಯಬೇಕು ಅಂತಲೇ ಹಿಡಿದದ್ದು.
2: ಈಗ ಅರ್ಜುನ ನನ್ನ ಬದಿಗೆ ಸರಿಸಿ, ನೀನೇ ಒಂದು ಸ್ಪರ್ಧಾಳುವಾಗಿ ರಣಕಣ ಕೇಳಿದಾಗ ಈಗ ನಮಗೊಂದು ಪ್ರಶ್ನೆ ಬರೋದಿಲ್ಲ.
0: ಏನು?
2: ನಾವೊಂದೊಂದು ಪ್ರತಿಜ್ಞೆ ಮಾಡಿದ್ದೇವಲ್ಲ.
0: ಪ್ರತಿಜ್ಞೆ ಉಂಟಲ್ಲ,
3: ಸರಿ ಸಮಬಲರೆಂದು ತೋರಿ ತಿಂದಿಗೆ ಸಾಕು,
0: ತಿಂದಿಗೆ ಸಾಕು.

0: ಈಗ ನಾವು ಮಾಡಿದ್ದನ್ನು ಅನುಭವಿಸುವುದು ಅಂತ ಹೇಳಿದ್ದನ್ನು
1: ಅದಲ್ಲ
0: ಮತ್ತೆ
1: ಚಕ್ರವನ್ನು ಹಿಡಿಸ್ತೇನೆ ಅಂತ ಹೇಳಿದ್ದೊಂದು ಆಯ್ತಲ್ಲ, ಈಗ
0: ಪೂರ್ತಿ ಆಯ್ತು,
1: ಕೆಲವೆಲ್ಲ ಮಾಡಿ ಮುಗಿಸಿಯೇ ಹೊರಡಬೇಕಷ್ಟೇ.
0: ಈಗ ನಾವು ಮಾಡಿದ ಶಪಥದ ಪ್ರಕಾರ
1: ಅದಕ್ಕೊಂದು ಮುಕ್ತಾಯ ಅಂತ ಸರಿ ಬೇಡುವ.
0: ಹೌದು, ಈಗ
1: ಇವತ್ತಿನ ಯುದ್ಧದಲ್ಲಿ
0: ಈಗ ನೀನೆಲ್ಲ ಒಳ ಮುಕ್ತಾಯದಲ್ಲಿ ಮುಗಿಸ್ತೀಯ ಹೇಗೆ?
1: ಅಲ್ಲ, ಒಳ ಮುಕ್ತಾಯ ಯಾಕೆ? ಇನ್ನು ಮುಚ್ಚಿಡುವುದಕ್ಕೆ ಚಕ್ರ ಮಾತ್ರ ಇರು.
0: ಹೌದು,
1: ಚಕ್ರಪಾಣಿ ಇನ್ನೇನನ್ನು
0: ಇಲ್ಲ, ಅದನ್ನು ಮುಚ್ಚಿಟ್ಟು
1: ಈಗ ಇನ್ನು ಬಿಚ್ಚಿಡುವುದಕ್ಕಿರುವುದೇನು?
0: ಎಂತದ್ದು
1: ಈಗ ನಡೆದ ಒಂದು ಚುಟುಕು ಯುದ್ಧದಲ್ಲಿ ಅರ್ಜುನ ಬಿದ್ದ
0: ಇದ್ದ
1: ಅಲ್ಲ, ನಿಮ್ಮದು ಏನು ಬಿಲ್ಲು ಉಳಿತಾ
0: ಉಳಿಲಿಲ್ಲ, ಹಾಗೆಂತ ಬಿದ್ದದಲ್ಲ.
1: ಅಲ್ಲ, ನಾವು ಬಿದ್ದದ್ದು ಹೌದು, ಆದ್ರೆ ಬಿಲ್ಲು ಹೋದ್ರೆ ಏನಾಯ್ತು?
0: ಏನಾಯ್ತು?
1: ನಿಮ್ಮಂತಹ ಯೋಧರಿಗೆ ಬಿಲ್ಲು ಹೋಯ್ತು ಅಂತ ಅದರದೊಂದು ಬಗೆಯ ಸೋಲ್. ಅರ್ಜುನಂತಹ ಒಬ್ಬ ಮೂರು ಲೋಕದ ಗಂಡ ಅಂತ ಅನಿಸಿಕೊಂಡವ ಬಿದ್ದ ಅಂತ ಆದ್ರೆ
0: ಅಂದ್ರೆ
1: ಅವನಿಗೆ ಅದು ಸೋಲ್.
0: ಅಂದ್ರೆ ಇಬ್ರು ಸೋತದ್ದ?
1: ಇಬ್ರು ಸೋತದ್ದು ಅಂದ್ರೆ ಇಬ್ರು ಗೆದ್ದದ್ದು ಅಂತ ಮಾಡುವ.
0: ಅವ ಬಿದ್ದ ಕಾರಣ ನಾನು ಗೆದ್ದದ್ದು,
1: ಹಾಗಾಗಿ ಬಲ ಅವರು
0: ನನ್ನದು. ಹೀಗಾದ ಕಾರಣ
1: ಮುರಿದ ಕಾರಣ ಅವ ಗೆದ್ದದ್ದು
0: ಅಂತೂ ಇಬ್ಬರು ನಿನ್ನ ಭಕ್ತರ ಹೌದು ಅಂತ
1: ಸರಿ ಸಮಬಲ್ಲ. ನಿಮಗೆ ಇದ್ದದ್ದು ದೊಡ್ಡ ಆಕ್ಷೇಪವೇ ಭೇದವ್ಯಾಕೋ, ಪಂಕಜಾಕ್ಷ ಭೇದವ್ಯಾಕ.
0: ಈ ರಂಗದಲ್ಲಿ ನಮ್ಗೆ ಇರುವುದು ಅದೊಂದೇ,
1: ಪಂಕಜ
0: ಉಳಿದವರಿಗಿಂತ ಕಮ್ಮಿ ಅಂತ
1: ಆಗುವ. ಬಹಳ ಒಳ್ಳೇದು, ಉತ್ಸಾಹದ ಒಂದು ಕ್ಷೇತ್ರದಲ್ಲಿ ವೀರರಸವೇ ಪ್ರಧಾನವಾದದ್ದರಲ್ಲಿ ಯಾರಿಗೂ ಸುತ್ತು ಕಡಿಮೆ
0: ಆಗಬಹುದು.
1: ಒಂದು ಮೂರು ಸುತ್ತಾದರೂ ಬೇಕಲ್ಲ.
0: ಅದನ್ನು ಸರಿ ಇದ್ದವನೇ ಹೇಳಬೇಕು.
1: ಹಾಗಾಗಿ ಸರಿಸಮಬಲರೆಂದು ತೋರ್ಪುದು ಇಂದಿಗೆ ಸಾಕು.
0: ಸಾಕು,
1: ಹೌದು, ಇಂದಿಗೆ ಸರಿಸಮಬಲರೆಂದು ತೋರ್ಪುದು
0: ಸರಿ.
1: ಹಾಗಾಗಿ ಇಂದಿಗೆ ಸಾಕು,
0: ಸರಿಸಮಬಲರನ್ನು ತೋರಿದಲ್ಲಿಗೆ ಸಾಕು,
1: ಇಲ್ಲಿಗೆ ಸಾಕು, ಇಂದಿಗೆ ಸಾಕು. ಯಾಕೆ? ಸೂರ್ಯಾಸ್ತವಾಯಿತು,
0: ಹೌದು,
1: ವಿವೇಕೋದಯವಾಯಿತು, ವಿವೇಕವೆಂಬ ಚಂದ್ರೋದಯ ಆಯ್ತು. ಆದ್ದರಿಂದ ಈಗ ಮಾಡಬೇಕಾಗಿರುವುದು ವಿಶ್ರಾಂತಿ. ಆದ್ದರಿಂದ ನಮ್ಮ ನಮ್ಮ ವಸತಿಗಳನ್ನು ಸೇರಿಕೊಳ್ಳುವ, ವಸತಿಗಳನ್ನು ಸೇರಿಕೊಂಡು ನಾಳಿನ ಬಗ್ಗೆ ನಮಗೆ ಚಿಂತನೆ ಮಾಡ್ಲಿಕ್ಕೆ ಉಂಟು.
0: ನಮಗೆಲ್ಲ ಚಿಂತೆ ಮಾಡ್ಲಿಕ್ಕೆ ಇರುವುದು, ನಿನಗೆ ಚಿಂತನೆ ಮಾಡ್ಲಿಕ್ಕೆ?
1: ನಮ್ಮದು ಚಿಂತೆ ಇಲ್ಲ, ಚಿಂತನೆ ಮಾಡುವುದೇ.
0: ಹೌದು,
1: ಹಾಗೆ ಚಿಂತನೆ ಮಾಡ್ಲಿಕ್ಕೆ ಸಂದರ್ಭ ಬಂದ್ರೆ ಮತ್ತೆ ಕಾಣುವ.
0: ಅಲ್ಲ, ವಿವೇಕಿಗಳಾದವ್ರು ಮಾಡುವುದು ಚಿಂತನೆ.
1: ಹಾಗಾಗಿ ನಾವು ಹೋಗ್ತೇವೆ ಅಂತ ಹೇಳಲಿಕ್ಕಿಲ್ಲ, ಹೋಗಿ ಬರ್ತೇವೆ.
0: ಅಲ್ಲ, ನಾವು ಹೇಗೆ ಹೇಳಿದ್ರು ನಿನ್ನೆ ಹೇಳಿದ್ದೆ ನಡೆಯುವುದು. ಆದ್ರಿಂದ
1: ಅಲ್ಲ, ನಾವು ಹೇಳುವುದು ಯಾವತ್ತು ಮಂಗಳವಾಗಲಿ.
0: ನನಗೆ ಅನುಮತಿಯನ್ನು ಕೊಡು,
1: ಲೋಕಕ್ಕೆ ಮಂಗಳವಾಗಲಿ.

ಇದುವರೆಗೆ ಇತ್ತೀಚೆಗೆ ಮಂಗಳ ಗಂಗೋತ್ರಿಯ ಡಾಕ್ಟರ್ ಯುಆರ್ ರಾವ್ ಸಭಾಂಗಣದಲ್ಲಿ ನಡೆದ ಪ್ರೊಫೆಸರ್ ಬಿಎ ವಿವೇಕರಾಯ್ 80ರ ಸಂಭ್ರಮ

ಕಲಾಭಿವಂದನೆ ಕಾರ್ಯಕ್ರಮದಲ್ಲಿ ಅವರ ಶಿಷ್ಯವೃಂದ ನಡೆಸಿಕೊಟ್ಟ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಭೀಷ್ಮಾರ್ಜುನ ಕಾಳಗ, ಇದರ ಕೊನೆಯ ಕಂತು ಪ್ರಸಾರವಾಯಿತು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಮುಂಚಿನ ಹೊಸ ಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ.
1: You're listening to Radio Saran, 107.8 FM.

ನೀವು ಕೇಳ್ತಾ ಇದ್ದೀರಾ ಸಮುದಾಯ ಬಾನುಲಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM.

ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.

ನಮಸ್ಕಾರ, ನಾನು ಡಾಕ್ಟರ್ ಭರತ್ ಶೆಟ್ಟಿ, ಮಂಗಳೂರು ನಗರ ಉತ್ತರದ ಶಾಸಕ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಲ್ವಾ? ಸಾರಂಗ್ ರೇಡಿಯೋ 107.8 FM.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಕುರಿಗಳು ಸಾರ್ ಕುರಿಗಳು ಸಾಗಿದ್ದೆ ಕುರಿಗಳು ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಮಂದೆಯಲ್ಲಿ ಒಂದಾಗಿ ಸ್ವಂತತೆಯ ಬಂದಾಗಿ ಅದರ ಬಾಲ ಇದು
1: ಅದರ ಬಾಲ
0: ಇದರ ಬಾಲ ಅದು ಅದರ ಬಾಲ ಇದು
1: ಅದರ ಬಾಲ
0: ಇದರ ಬಾಲ ಅದು ಮೂಸಿ ತನಿಖೆ

0: ನಮಸ್ಕಾರ, ನಾನು ಸಾಯಿ ಕೃಷ್ಣ ಕುಡ್ಲ. ನೀವು ಕೇಳ್ತಾ ಇದ್ದೀರಾ 107.8 FM ಸಾರಂಗ್. ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ನಮಸ್ಕಾರ, ನಾನು ಹೆಚ್ ಪಲ್ಲವಿ ಪ್ರಭು. ನೀವು ಕೇಳ್ತಿದ್ದೀರಾ ಕಮ್ಯುನಿಟಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಎಂಡಾಯಡ್ತಿ ಕನ್ನಡ ಪದಗಳು, ಎಂಡಾಯಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ. ಎಂಡಾಯಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನ ಪ್ರಾಣ. ಗುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ

ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ನಂದುಲ್ಲರು. ನನ್ನ ದುಂಬಗ ಕೆಲವೊಂಚಿ ತುಳುತ ಆಲ್ಬಮ್ ಪದಕುಲೆನು ಕೇನಕ ಸುರುಕಾದ ಸತ್ಯದ ಮಣ್ಣು ನಂದಳಿಕೆ ಪದಪಂತಿ ನಕಲು ಅಶೋಕ್ ಬೋಳಾ ಅಂಚನೆ ಶ್ರೀಜಲ್ ಪೂಜಾರಿ ಸಾಹಿತ್ಯ ದಿಲೀಪ್ ಕುಲಾಲ್ ಡಿಕೆ.

ಗಗನದುಂಬಗ ಮದಿಮಾಲ ದಿಬ್ಬಣದ ಪಲ್ಲಂಕಿಡೆ ಎನ್ನಾಲ್. ಸಾಹಿತ್ಯ ಸಹನ ಕುಂದರ್ ಸೂಡ. ಪದಪಂತಿನಕುಲು ಸಂದೇಶ್ ಪೂಜಾರಿ ಅಂಚನೆ ತೃಪ್ತಿ ಸಾಲ್ಯಾನ್. ಸಂಗೀತ ನಿರ್ದೇಶನ ಸುನಾದ್ ಗೌತಮ್.

ಪರಡ್ ದಿನ ಪೂರುಪತ್ತೊಂದು. ಸಾಹಿತ್ಯ ದರ್ಶನ್ ಶೆಟ್ಟಿ, ಅಂಚನೆ ವೀರೇಶ್ ವಿ ಆರ್ ಎಸ್, ಪದಪಂತಿನಾರ್ ಸುದೇಶ್ ಕುಮಾರ್.

ಕಾರ್ಯಕ್ರಮದ ಕಡೇ ತಪದ ಬೊಲ್ಕಿರಿ ಈ ತುಳು ಟೆಲಿಫಿಲ್ಮದ ಬೊಲ್ಕಿರಿ ಈ ತುಳು ಕಿರುಚಿತ್ರದ ಜನ್ಮ ಈರು ಕೊಡ್ತೀನ. ಸಾಹಿತ್ಯ ಲೋಕು ಕುಡ್ಲ, ಪದಪಂತಿನಾರ್ ಅಕ್ಷತಾ ರಾವ್.

ಈತನೇಟ ಪನುಡ ಬೊರ್ಚ ತುಳು ಸಿನಿಮಾದ ಕೆಲವೊಂದು ಪದಕುಲನೆ ಕೇಂದರೆ ನನದುಂಬಗ್ ಪಮ್ಮಣ್ಣೆ ದಿ ಗ್ರೇಟ್ ಈ ತುಳು ಸಿನಿಮಾದ ಕೆಲವೊಂದು ಪದಕುಲನೆ ಕೇನ್ಗ.

0: ತಡೆ
1: ನಾನು ಸೆನ್ಸ್ ಜಾಗೆ ನೀವು ಡಿಕ್ ಬರೆವನ ಮುಜಿ ಪೊರ್ತು ತಿರ್ಕರೆ ಎನ್ನ ಬೊಟ್ಟು ಬರುವನ
2: ಈತನೇಟ ಪನೋಡ ಬೊರ್ಚ ಅಂಚನೆ ಪಮ್ಮಣ್ಣೆ ದಿಗ್ರೆ ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನ ಕೇನೊಂದು ಬರ್ತಾರೆ ಇಡಗ ಇನಿತ ತುಳು ಪ್ರಸಾರ ಮುಗಿಂಡ ಮಾತ್ರೆಗಳ ಸೊಲ್ಲೆ ಕೇನದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,